ಆತ್ಮೀಯ ಶ್ರೋತೃಬಾಂಧವರಿಗೆ ರೂಪಾ ದೇಸಾಯಿ ಮಾಡುವ ಶುಭ ಮುಂಜಾನೆಯ ನಮಸ್ಕಾರ. ಇದು ಆಕಾಶವಾಣಿ ರಾಯಚೂರು ತರಂಗಾಂತರ 102.1 ಮೆಗಾಹರ್ಟ್ಸ್. ಇಂದು ಶುಕ್ರವಾರ 2026 ಇಸ್ವಿ ಆಗಸ್ಟ್ ತಿಂಗಳ 21 ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1947 ಶಕ ವರ್ಷದ ಶ್ರಾವಣ ಮಾಸದ 30 ದಿನ ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಸಮಯ 5:58

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6 ಗಂಟೆ. ನಿಲಯದಿಂದ ಇನ್ನು ಮುಂದೆ ಮತ್ತು ಸಂಜೆ ಕೇಳಿಬರುವ ಕಾರ್ಯಕ್ರಮಗಳ ಪರಿಚಯ. 6:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ. 6:10 ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಗೀತಾ ಶ್ರೀನಿವಾಸ್ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. 6:35 ದೇಶಭಕ್ತಿಗೀತೆ. 7:40 ಜನಪದ ಗೀತೆಗಳು. ಕೇರೂರಿನ ಕುಶಾಲಪ್ಪ ತಿಪ್ಪಣ್ಣ ಮತ್ತು ಸಂಗಡಿಗರಿಂದ ಏಕತಾರಿ ಪದಗಳು. 6:55 ಸಂಸ್ಕೃತದಲ್ಲಿ ವಾರ್ತೆಗಳು. 7:15 ಪ್ರಗತಿ ಚಕ್ರ. ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನು ಆಧರಿಸಿದ ಸುದ್ದಿ ಸಂಚಿಕೆ. ಓದಿದವರು ಬಸವರಾಜ್, ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಚಿ. 7:45 ಚಿತ್ರಗೀತೆಗಳು. 8:00 ಸಮಾಚಾರ ಪ್ರಭಾತ್. 8:15 ಮಾರ್ನಿಂಗ್ ನ್ಯೂಸ್. 8:30 ವಚನ ಗಾಯನ. 9:00 ಪ್ರಕಟಣೆಗಳು. 9:05 ವಂದೇ ಮಾತರಂ. 150 ಸಂಭ್ರಮ ಆಕಾಶವಾಣಿಗೆ 90 ಸಂಭ್ರಮ. ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಭಾಗವಹಿಸುತ್ತಾರೆ ನಿವೃತ್ತ ಮೇಜರ್ ಜನರಲ್ ಎಂಎಂ ಚಳ್ಳಿಯಪ್ಪ. ಪರಿಕಲ್ಪನೆ ಪ್ರಸ್ತುತಿ ನೂತನ್ ಎಸ್ ಕದಂ. ನಿರ್ಮಾಣ ಜಂಪಣ್ಣ ಆಶಿಹಾಳ್. 9:30 ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಹನಿ ಹನಿ ಇಬ್ಬನಿ. ಪ್ರಸ್ತುತಿ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.

ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ವರಮಹಾಲಕ್ಷ್ಮಿ ಶ್ರೀರಂಗ ವಿಠಲ ಭಜನಾ ಮಂಡಳಿಯ ಸದಸ್ಯರಿಂದ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ತೊನ್ನು ಅಥವಾ ವಿಟಿಲಿಗೋ ಈ ಕುರಿತು ಚರ್ಮ ರೋಗ ತಜ್ಞರಾದ ಡಾಕ್ಟರ್ ಶ್ರೇಯಾ ಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಸ್ ಎಫ್ ತಳವಾರ್. ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮ. 2:00 ಮಿಡ್ ಡೇ ನ್ಯೂಸ್. 2:15 ಹಿಂದಿ ಸಮಾಚಾರ. ಇನ್ನು ನಿಲಯದ ಸಂಜೆಯ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು. 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ಸುಗಮ ಸಂಗೀತ. 6:15 ವಿಜ್ಞಾನ ರಶ್ಮಿ, ಸ್ಕೆಥೋಸ್ಕೋಪ್ ಮತ್ತು ಸೂಕ್ಷ್ಮದರ್ಶಕ ಯಂತ್ರ ವಿಷಯಗಳ ಕುರಿತು ಮಾಹಿತಿ. ಪ್ರಸ್ತುತಿ ವಿಜಯಶ್ರೀ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6:51 ಹಲೋ ಕೃಷಿರಂಗ. 7:20 ಜನಪದ ಸಂಗೀತ. ಹುಲ್ಕುಂದದ ಕಸ್ತೂರವ ಮೂಷಣ್ರವರು ಮತ್ತು ಸಂಗಡಿಗರಿಂದ ಗೀಗಿ ಪದಗಳು. 7:45 ವಿಧಾನಮಂಡಲದಲ್ಲಿ ಇಂದು. 8:00 ಚಿತ್ರಗೀತೆಗಳು. ನಿಮ್ಮ ಕರೆ ನಿಮಗೊಂದು ಗೀತೆ, ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನಾಧರಿಸಿದ ನೇರ ಫೋನಿನ್ ಕಾರ್ಯಕ್ರಮ. 9:00 ಇಂಗ್ಲಿಷ್ನಲ್ಲಿ ವಾರ್ತೆ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಿರಿಜಾದೇವಿ ಅವರ ಹಾಡುಗಾರಿಕೆಯನ್ನು ಕೇಳುವರಿ. 10:30 ಹಿಂದಿ ಚಿತ್ರಗೀತೆಗಳು. ಇದುವರೆಗೆ ನಿಲಯದಿಂದ ಇನ್ನು ಮುಂದೆ ಮತ್ತು ಸಂಜೆ ಕೇಳಿಬರುವ ಕಾರ್ಯಕ್ರಮಗಳ ಪರಿಚಯವನ್ನ ಮಾಡಿಕೊಂಡಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ವಂದನ ಭಕ್ತಿ ಗೀತೆಗಳ ಕಾರ್ಯಕ್ರಮದ ಕೊನೆಗೀತೆಯನ್ನು ಕೇಳಿ ಬರೋಣ. ಅಲ್ಲಮ ಪ್ರಭು ಅವರ ವಚನವನ್ನು ಎಂ ವೆಂಕಟೇಶ್ ಕುಮಾರ್ ಅವರ ಧ್ವನಿಯಲ್ಲಿ

0: ಇದುವರೆಗೆ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ 6:30 ಚಿಂತನ ಬೆಂಗಳೂರು ಕೇಂದ್ರದಿಂದ ಕೇಳಿಬರುವುದು.
1: ಗೀತಾ ಶ್ರೀನಿವಾಸ್ ಅವರಿಂದ.
2: ಹಬ್ಬಗಳು ನಮ್ಮ ದೈನಂದಿನ ದಿನಚರಿಯಲ್ಲಿನ ಏಕತಾನತೆಯನ್ನು ಕಳೆದು ಹೊಸ ಉತ್ಸಾಹ, ಸಂಭ್ರಮ, ಸಂತೋಷವನ್ನು ನೀಡುತ್ತವೆ. ಹಬ್ಬ ಎಂದಾಗ ಮನೆಯ ಮಟ್ಟಿಗೆ ಮಾತ್ರ ಆಚರಿಸದೆ ಮನೆಯ ಅಕ್ಕಪಕ್ಕದವರನ್ನು, ಬಂಧುಗಳನ್ನು, ಆತ್ಮೀಯರನ್ನು ಕರೆದು ಒಟ್ಟಿಗೆ ಆಚರಿಸುತ್ತೇವೆ. ಅದರಿಂದ ಪ್ರೀತಿ, ಬಾಂಧವ್ಯಗಳು ಗಟ್ಟಿಯಾಗುತ್ತದೆ. ದೇಹಕ್ಕೆ, ಮನಸ್ಸಿಗೆ ಹೊಸ ಚೈತನ್ಯ ನೀಡುತ್ತದೆ. ಹೀಗಾಗಿ ನಮ್ಮ ಪೂರ್ವಜರು ಹಲವಾರು ಹಬ್ಬಗಳ ಆಚರಣೆಯನ್ನು ರೂಢಿಗೆ ತಂದರು. ಪ್ರತಿ ವರ್ಷ ಶ್ರಾವಣ ಮಾಸದ 2ನೇ ಶುಕ್ರವಾರವನ್ನು ವರಮಹಾಲಕ್ಷ್ಮೀ ವ್ರತ ಎಂದು ಆಚರಿಸಲ್ಪಡುತ್ತದೆ. ಲಕ್ಷ್ಮಿಯು ಸಂಪತ್ತಿನ ಅಧಿದೇವತೆಯಾದ್ದರಿಂದ ಎಲ್ಲರಿಗೂ ಬೇಕಾದವಳು, ಪ್ರಿಯಳಾದವಳು ಆಗಿದ್ದಾಳೆ. ಹೀಗಾಗಿ ಈ ವ್ರತವು ವ್ಯಾಪಕವಾಗಿ ಎಲ್ಲೆಡೆ ಆಚರಿಸಲ್ಪಡುತ್ತದೆ. ಈ ಹಬ್ಬವನ್ನು ಕೇವಲ ಧಾರ್ಮಿಕ ಆಚರಣೆಯಾಗಿ ಮಾತ್ರವಲ್ಲದೆ ಅದರ ಹಿಂದಿರುವ ವೈಜ್ಞಾನಿಕ ಕಾರಣಗಳು, ಪರಿಸರ ರಕ್ಷಣೆ, ಮಾನಸಿಕ ಆರೋಗ್ಯ, ಸಂಸ್ಕೃತಿಗಳ ಹಿನ್ನೆಲೆಯಲ್ಲಿ ಅರ್ಥ ಮಾಡಿಕೊಂಡು ಆಚರಿಸುವುದು ಹೆಚ್ಚು ಅರ್ಥಪೂರ್ಣವಾಗಿರುತ್ತದೆ. ಇಂದಿಗೆ ಅದು ಪ್ರಸ್ತುತವೂ ಹೌದು. ಶ್ರದ್ಧೆ ಇಲ್ಲದವರಿಗೆ ಹಬ್ಬ ಯಾಕಾದರೂ ಬರುತ್ತದೋ ಎನಿಸಿದರೆ, ಭಕ್ತಿ ಇದ್ದವರಿಗೆ ಹಬ್ಬವು ಉತ್ಸಾಹ, ಉಲ್ಲಾಸದಿಂದ ಮಾಡುವ ಎಲ್ಲ ಕೆಲಸವೂ ದೇವರ ಸೇವೆ ಎಂದು ಭಾವಿಸುತ್ತಾರೆ. ಭಗವಂತನಲ್ಲಿ ನಂಬಿಕೆ ಇರಬೇಕು ನಿಜ, ಆದರೆ ಮೂಢನಂಬಿಕೆ ಇರಬಾರದು. ಹಬ್ಬದ ದಿನ ಲಕ್ಷ್ಮಿ ಮನೆಗೆ ಬರುತ್ತಾಳೆ ಎಂದು ಬಾಗಿಲು ತೆರೆದೇ ಇಟ್ಟಿರುತ್ತಾರೆ. ಇದರಿಂದ ಹಣ, ಒಡವೆ, ಪೂಜಾ ಸಾಮಗ್ರಿಗಳು ಕಳ್ಳರ ಪಾಲಾಗುತ್ತದೆ. ಎಲ್ಲ ಆಚರಣೆಗಳ ಹಿಂದಿನ ವೈಜ್ಞಾನಿಕ ಹಿನ್ನೆಲೆಯನ್ನು ಅರಿತು ಆಚರಿಸುವುದು ಉತ್ತಮ. ಹಬ್ಬಕ್ಕೆ ಮೊದಲು ಇಡೀ ಮನೆಯನ್ನು ಶುದ್ಧಗೊಳಿಸುತ್ತೇವೆ. ಶ್ರಾವಣ ಮಾಸ ಎಂದರೆ ಮಳೆಗಾಲ. ವಾತಾವರಣದಲ್ಲಿ ತೇವಾಂಶ ಅಧಿಕವಾಗಿರುತ್ತದೆ. ಬ್ಯಾಕ್ಟೀರಿಯಾ, ವೈರಸ್ಗಳ ಹಾವಳಿ ಹೆಚ್ಚಾಗಿರುತ್ತದೆ. ಶುದ್ಧಿ ಮಾಡುವುದರಿಂದ ರೋಗಗಳು ಬರದಂತೆ ತಡೆಗಟ್ಟುವ ಉತ್ತಮ ಮಾರ್ಗವಾಗಿದೆ. ಇನ್ನು ನಮ್ಮಲ್ಲಿನ ಕಲಾ ನೈಪುಣ್ಯವನ್ನು ತೋರ್ಪಡಿಸಲು

0: ಹಬ್ಬ ಒಂದು ಉತ್ತಮ ಅವಕಾಶ. ಮಂಟಪದ ಅಲಂಕಾರ, ಕಲಶವನ್ನು ಸುಂದರವಾಗಿ ಜೋಡಿಸುವುದು, ಪ್ಲಾಸ್ಟಿಕ್ ಹೂ ಥರ್ಮಾಕೋಲ್ ಹೂಗಳನ್ನು ಬಳಸದೆ ತಾಜಾ ಹೂಗಳು, ಮಾವಿನ ಎಲೆ, ಬಾಳೆ ಎಲೆ ಮುಂತಾದ ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸಿದರೆ ಹಬ್ಬದ ನಂತರ ಇವು ಸುಲಭವಾಗಿ ಮಣ್ಣಿನಲ್ಲಿ ಕರಗುತ್ತವೆ. ಇನ್ನು ಹಬ್ಬದಲ್ಲಿ ರಂಗೋಲಿಗೆ ಪ್ರತ್ಯೇಕ ಪ್ರಾಮುಖ್ಯತೆಯೇ ಇದೆ. ಅಕ್ಕಿ ಹಿಟ್ಟಿನಿಂದ ಬಿಡಿಸಿದ ರಂಗೋಲಿ ಕ್ರಿಮಿಕೀಟಗಳಿಗೆ ಆಹಾರವೂ ಆಗುತ್ತದೆ. ಅರಿಶಿನ, ಕುಂಕುಮಗಳಂತಹ ನೈಸರ್ಗಿಕ ಬಣ್ಣಗಳು ರಂಗೋಲಿಯ ಸೌಂದರ್ಯವನ್ನು ಅಧಿಕಗೊಳಿಸುತ್ತದೆ. ಈ ರಂಗೋಲಿಗಳು ಜ್ಯಾಮಿತೀಯ ಆಕಾರಗಳಲ್ಲಿದ್ದು ಅವುಗಳನ್ನು ನೋಡುವವರ ಮೆದುಳಿನ ಎಡ ಬಲಭಾಗಗಳು ಸಮತೋಲನಕ್ಕೆ ಬರುತ್ತದೆ, ನಮ್ಮ ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ. ಇನ್ನು ಪೂಜೆಯ ಸಮಯದಲ್ಲಿ ಹೇಳುವ ಮಂತ್ರಗಳು, ಸ್ತೋತ್ರಗಳು, ಅಷ್ಟೋತ್ತರ, ಸಹಸ್ರನಾಮ ಇತ್ಯಾದಿಗಳನ್ನು ಸ್ಪಷ್ಟವಾಗಿ ಜೋರಾಗಿ ಉಚ್ಚರಿಸಿದಾಗ ಉತ್ಪತ್ತಿಯಾಗುವ ಧ್ವನಿ ತರಂಗಗಳು ಮನೆಯ ವಾತಾವರಣವನ್ನು ಶುದ್ಧಿಗೊಳಿಸುತ್ತದೆ. ಮೆದುಳಿನಲ್ಲಿ ಆಲ್ಫಾ ತರಂಗಗಳನ್ನು ಹೆಚ್ಚಿಸಿ ಮನಸ್ಸನ್ನು ಶಾಂತಗೊಳಿಸುತ್ತದೆ. ಋಣಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ದೈವಿಕವಾದ ವಾತಾವರಣ ಸೃಷ್ಟಿಯಾಗುತ್ತದೆ. ಅಲ್ಲದೆ ಆ ದಿನ ಮಾಡುವ ನೈವೇದ್ಯವೂ ಕೂಡ ಆಯಾ ಋತುಮಾನಕ್ಕೆ ಅನುಗುಣವಾಗಿ ದೇಹಕ್ಕೆ ಬೇಕಾಗುವ ಪೌಷ್ಟಿಕಾಂಶಗಳಿಂದ ಕೂಡಿರುತ್ತದೆ. ಹೀಗಾಗಿ ಹಬ್ಬಗಳು ನಮ್ಮಲ್ಲಿ ಭಕ್ತಿಯನ್ನು ಹೆಚ್ಚಿಸಿ ಸಂತೋಷ ಸಂಭ್ರಮ ಮನೆಯಲ್ಲಿ ತುಂಬುವಂತೆ ಮಾಡುತ್ತದೆ. ಪರಿಸರದ ಕಾಳಜಿ ವಹಿಸಿ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನಮ್ಮ ಹಿರಿಯರು ಪದ್ಧತಿಗಳನ್ನು ಹಾಕಿಕೊಟ್ಟಿದ್ದಾರೆ. ಅವರ ಜಾಣ್ಮೆಯನ್ನು ಮೆಚ್ಚಲೇಬೇಕು. ಇದನ್ನೆಲ್ಲ ನಾವೂ ತಿಳಿದು ಮಕ್ಕಳಿಗೂ ತಿಳಿಸಿ ಹೇಳೋಣ. ಹಬ್ಬವನ್ನು ಸಾರ್ಥಕ ರೀತಿಯಲ್ಲಿ ಆಚರಿಸಿ ಸಂಭ್ರಮಿಸೋಣ.
1: ಇದುವರೆಗೆ ಗೀತಾ ಶ್ರೀನಿವಾಸ್ ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:35.
3: ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1-800-420-2233.
2: ಈಗ ಕೇಳಿ ದೇಶಭಕ್ತಿ ಗೀತೆ. ಶ್ರೀನಿವಾಸ್ ಉಡುಪ ಅವರ ರಚನೆಯನ್ನು ವೃಂದಗಾನದಲ್ಲಿ

0: ಇದುವರೆಗೆ ಶ್ರೀನಿವಾಸ್ ಉಡುಪ ಅವರ ರಚನೆಯ ರುಂಧಕನದಲ್ಲಿ ದೇಶಭಕ್ತಿಗೀತೆಯನ್ನ ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 6:40. ಕೇಳಿ ಜನಪದ ಗೀತೆಗಳು. ಕೇರೂರಿನ ಕುಶಾಲಪ್ಪ ತಿಪ್ಪಣ್ಣ, ಸಣ್ಣಕ್ಕಿ ಮತ್ತು ಸಂಗಡಿಗರಿಂದ ಏಕತಾರಿ ಪದಗಳು. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.

ಲೋಕದ ಭಿನ್ನ ವಾಸನೆ ಅಡಗದು ತನ್ನೊಳರಿಯಲು ಬೇಕು ಆತ್ಮನ ಮುನ್ನ ಸಮ್ಯ ಜ್ಞಾನದಿಂ ತನ್ನೊಳರಿಯದೆ ಇರಲು ಲೋಕದ ಭಿನ್ನ ವಾಸನೆ ಅಡಗದು ವೇದಿ ವೇದ್ಯನು ಜ್ಞಾನ ಸಾಧ್ಯನು ವೇದ ಪುರುಷ ವ್ಯಕ್ತನು ವೇದ ವೇದ್ಯನು ಜ್ಞಾನ ಸಾಧ್ಯನು ವೇದ ಪುರುಷ ವ್ಯಕ್ತನು ಭೇದ ಭಾವನೆ ಸಣ್ಮತಂಗಳವಾದ ತರ್ಕಕ ಸಾಧ್ಯನು ತನ್ನೊಳರಿಯಲು ಬೇಕು ಆತ್ಮನ ಮುನ್ನ ಸಮ್ಯ ಜ್ಞಾನದಿಂ.

ಕನು ಕ್ರೋಧ ರೈತನು ಆದಿ ಮಂಗಳ ಮೂರ್ತಿಯೋ ವೇದ ಜನಕನು ಕ್ರೋಧ ರೈತನು ಆದಿ ಮಂಗಳ ಮೂರ್ತಿಯೋ ಪಾದ ನಾಲ್ಕರ ಪ್ರಣವ ಪರತರವಾದ ನಿರ್ಗುಣ ಬ್ರಹ್ಮನಂ ಪಾದ ನಾಲ್ಕರ ಪ್ರಣವ ಪರತರವಾದ ನಿರ್ಗುಣ ಬ್ರಹ್ಮನಂ ತನ್ನೊಳರಿಯಲು ಬೇಕು ಆತ್ಮನ ಮುನ್ನ ಸಮ್ಯ ಜ್ಞಾನದಿಂ ತನ್ನೊಳರಿಯದೆ ಇರಲು ಲೋಕದ ಭಿನ್ನ ವಾಸನೆ ಅಡಗದು ನೆನೆಯದು ನಗದ ಮಳೆಗೆ ಬಿಸಿಲಿಗೆ ಮುನೆ ಕಠಾರಿಗೆ ಸೀಳದ ನೆನೆಯದು ನಗದ ಮಳೆಗೆ ಬಿಸಿಲಿಗೆ ಮುನೆ ಕಠಾರಿಗೆ ಸೀಳದ ಜನಿಸದಳಿಯದ ಸುಡದ ಸುಳಿಯದ ಘನ ಚಿದಂಬರನಾತ್ಮನಂ ಜನಿಸದಳಿಯದ ಸುಡದ ಸುಳಿಯ

ಆದಿವಾಕಿಗೆ ಅರಿವ ಮನಸ್ಸಿನ ಊಹೆಗೆ ಪೊರೆಯು ಪಶ್ಚಂತಾದಿವಾಕಿಗೆ ಅರಿವ ಮನಸ್ಸಿನ ಊಹೆಗೆ ತೆರ ಚಲಿಸಿ ಪರಿಪೂರ್ಣನಾಗಿಯ ಪರಮ

ಪೊರೆಯುಪಶ್ಯಂತಾದಿವಾಕಿಗೆ ಅರಿವ ಮನಸ್ಸಿನ ಊಹೆಗೆ ಭಿನ್ನ ವಾಸನೆ ಅಡಗದು ದುಃಖ ಗಂಟರ ನಿಜ

ಆದಿವಾಕಿಗೆ ಅರಿವ ಮನಸ್ಸಿನ ಊಹೆಗೆ ಪೊರೆಯು ಪಶ್ಯಂತಾದಿವಾಕಿಗೆ ಅರಿವ ಮನಸ್ಸಿನ ಊಹೆಗೆ ತೆರ ಚಲಿಸಿ ಪರಿಪೂರ್ಣನಾಗಿಯ ಪರಮ

ಇದುವರೆಗೆ ಕೇರೂರಿನ ಕುಶಾಲಪ್ಪ, ತಿಪ್ಪಣ್ಣ, ಸಣ್ಣಕ್ಕಿ ಮತ್ತು ಸಂಗಡಿಗರಿಂದ ಏಕತಾರಿ ಪದಗಳನ್ನು ಕೇಳಿದ್ರಿ. ಜನಪದ ಗೀತೆಗಳು ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:55 ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ, ದೆಹಲಿ ಕೇಂದ್ರದಿಂದ.

0: ಬರಿ ಬರಿ ಬರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ

0: ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ. ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತೂ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಸಲ್ಲಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
2: ಜ್ಞಾನಪೀಠ ಪ್ರಶಸ್ತಿ.
1: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
2: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
1: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
2: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
1: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
2: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
1: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
2: ಯು ಆರ್ ಅನಂತಮೂರ್ತಿ,
1: ಗಿರೀಶ್ ಕಾರ್ನಾಡ್,
2: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
1: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
2: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
1: ಸಿರಿಗನ್ನಡಂ ಗೆಲುಗೆ,
2: ಸಿರಿಗನ್ನಡಂ ಬಾಳಿಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಪಶ್ಚಿಮಘಟ್ಟ ಪರಿಸರ ಸೂಕ್ಷ್ಮ ವಲಯ, ರಾಜ್ಯದ 10 ಜಿಲ್ಲೆಗಳು ಕೇಂದ್ರದ ಕರಡು ಅಧಿಸೂಚನೆಯಲ್ಲಿ ನಮೂದು. ಪಶ್ಚಿಮಘಟ್ಟದ ಅಳಿವಿನಂಚಿನಲ್ಲಿರುವ ಉಭಯ ಜೀವಿಗಳ ಸಂರಕ್ಷಣೆಗೆ ಹ್ಯಾಬಿಟ್ಯಾಟ್ಸ್ ಟ್ರಸ್ಟ್ 1 ಕೋಟಿ ರೂಪಾಯಿ ಅನುದಾನ. ದೇಸಿ ತಳಿಯ ಕೊಪ್ಪಳ ದನಕ್ಕೆ ರಾಷ್ಟ್ರೀಯ ಅಧಿಕೃತ ತಳಿ ಮಾನ್ಯತೆ. ಪಂಡಿತ್ ಬಸವರಾಜ್ ರಾಜ್ಗುರು ರಾಷ್ಟ್ರೀಯ ಪ್ರಶಸ್ತಿ, ಪಂಡಿತ್ ಪರಮೇಶ್ವರ ಹೆಗಡೆ ಆಯ್ಕೆ. ಈಗ ವಾರ್ತೆಗಳ ವಿವರ. ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯ ರಾಜ್ಯದ 10 ಜಿಲ್ಲೆಗಳ ಒಟ್ಟು 39 ತಾಲೂಕುಗಳ 1449 ಗ್ರಾಮಗಳನ್ನು ಕೇಂದ್ರ ಸರ್ಕಾರ ಕರಡು ಅಧಿಸೂಚನೆಯಲ್ಲಿ ಪರಿಸರ ಸೂಕ್ಷ್ಮ ಪ್ರದೇಶದ ವ್ಯಾಪ್ತಿಯಡಿ ನಮೂದಿಸಿದೆ. ವಿಧಾನಸಭೆ ಕಲಾಪದಲ್ಲಿ ನಿಯಮ 73ರ ಅಡಿ ಶಾಸಕರುಗಳಾದ ಟಿಡಿ ರಾಜೇಗೌಡ ಹಾಗೂ ಆರಗ ಜ್ಞಾನೇಂದ್ರ ಮಂಡಿಸಿದ ಗಮನ ಸೆಳೆಯುವ ಸೂಚನೆಗೆ ಅರಣ್ಯ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಉತ್ತರಿಸಿದರು. ಡಾ ಕೆ ಕಸ್ತೂರಿ ರಂಗನ್ ವರದಿ ಆಧರಿಸಿ ಕೇಂದ್ರ ಸರ್ಕಾರ ಜುಲೈ 27ರಂದು 7ನೇ ಹೊಸ ಕರಡು ಅಧಿಸೂಚನೆಯನ್ನು ಸರ್ಕಾರದ ಹಂತದಲ್ಲಿ ಪರಿಶೀಲಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದರು. 20,668 ಚದರ ಕಿಲೋಮೀಟರ್ ಪ್ರದೇಶವನ್ನು ಪರಿಸರ ಸೂಕ್ಷ್ಮ ಪ್ರದೇಶವೆಂದು ಘೋಷಿಸಲು ಗುರುತಿಸಲಾಗಿದ್ದು, ಕರಡು ಅಧಿಸೂಚನೆಯ ದಿನಾಂಕದಿಂದ 60 ದಿನಗಳೊಳಗಾಗಿ ಸಲಹೆ ಸೂಚನೆ ಅಭಿಪ್ರಾಯಗಳನ್ನು ಸಲ್ಲಿಸಬೇಕಿದೆ ಎಂದರು. ಪಶ್ಚಿಮಘಟ್ಟದ ನದಿ ಹಾಗೂ ಜಲಾನಯನ ಪ್ರದೇಶಗಳಲ್ಲಿ ಮಾನವ ಹಸ್ತಕ್ಷೇಪಗಳಿಂದ ಬದಲಾದ ಭೂದೃಶ್ಯಗಳಲ್ಲಿ ಸಮುದಾಯದ ಸಹಭಾಗಿತ್ವದೊಂದಿಗೆ ಅಳಿವಿನಂಚಿನಲ್ಲಿರುವ ಉಭಯ ಜೀವಿಗಳ ಸಂರಕ್ಷಣೆ ಕುರಿತಾದ ಪ್ರಸ್ತಾವ ಮಂಡಿಸಿದ ಅಂತಾರಾಷ್ಟೀಯ ಖ್ಯಾತಿಯ ಕಪ್ಪೆಗಳ ತಜ್ಞ ಡಾ ಕೆವಿ ಗುರುರಾಜ್ ಹಾಗೂ ತಂಡಕ್ಕೆ ಹೊಸದಿಲ್ಲಿಯ ಹ್ಯಾಬಿಟ್ಯಾಟ್ಸ್ ಟ್ರಸ್ಟ್ 1 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿದೆ. ಭಾರತದಲ್ಲಿರುವ ಒಟ್ಟು 475 ಉಭಯಜೀವಿ ಪ್ರಭೇದಗಳ ಪೈಕಿ 200 ಪ್ರಭೇದಗಳು ಅಳಿವಿನ ಭೀತಿಯನ್ನು ಎದುರಿಸುತ್ತಿವೆ. ಸ್ಥಳೀಯ ಸಮುದಾಯದ ಸಹಯೋಗದಲ್ಲಿ ಖಾಸಗಿ ಕೃಷಿ ಅರಣ್ಯ ಪ್ರದೇಶಗಳಲ್ಲಿ ಬೆಟ್ರಾಕೇರಿಯಂ ಉಭಯಚರಗಳ ಸಂರಕ್ಷಣಾ ತಾಣಗಳನ್ನು ಸ್ಥಾಪಿಸಲು ಯೋಜಿಸಲಾಗಿದೆ. ಬೆಂಗಳೂರಿನ ಸೃಷ್ಟಿ ಮಣಿಪಾಲ್ ಕಲೆ ವಿನ್ಯಾಸ ಮತ್ತು ತಂತ್ರಜ್ಞಾನ ಸಂಸ್ಥೆ ಪ್ರಾಧ್ಯಾಪಕ ಡಾ ಕೆವಿ ಗುರುರಾಜ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: 2026ನೇ ಸಾಲಿನ ದ ಹ್ಯಾಬಿಟಾಟ್ ಟ್ರಸ್ಟ್ ವತಿಯಿಂದ ನೀಡುತ್ತಿರುವ ಪ್ರತಿಷ್ಠಿತ ಸಂರಕ್ಷಣಾ ಅನುದಾನವನ್ನು ನಮ್ಮ ಸಂಸ್ಥೆಗೆ, ಅದರಲ್ಲೂ ಕಪ್ಪೆಗಳ ಸಂರಕ್ಷಣೆಗೆ ದೊರೆತಿರುವುದು ನಮಗೆ ಅತ್ಯಂತ ಸಂತೋಷವಾಗ್ತಿದೆ. ಈ ಅನುದಾನವನ್ನು ದ ಹ್ಯಾಬಿಟಾಟ್ ಟ್ರಸ್ಟ್ ಸಂಸ್ಥೆಯು, ಅದು ದೆಹಲಿಯಲ್ಲಿದೆ, ಫೈನಲ್ ಜ್ಯೂರಿಯಲ್ಲಿ ಘೋಷಣೆ ಮಾಡಿದ್ದಾರೆ. ಈ ಅನುದಾನ ಜನಸಾಮಾನ್ಯರ ಜೊತೆಗೆ ಕಪ್ಪೆ ಸಂರಕ್ಷಣೆ, ಇಂಗ್ಲಿಷ್ನಲ್ಲಿ ಕ್ರೋಕ್ ಕೋಎಕ್ಸಿಸ್ಟೆಂಟ್ ಕನ್ಸರ್ ಎನ್ನುವ ನಮ್ಮ ಪ್ರಸ್ತಾವನೆಗೆ ಈ ಅನುದಾನ ಲಭಿಸಿದೆ. ಪಶ್ಚಿಮ ಘಟ್ಟಗಳಲ್ಲಿ ಸುಮಾರು 6 ಸ್ಥಳಗಳಲ್ಲಿ 3 ವರ್ಷಗಳ ಕಾಲ ಸ್ಥಳೀಯರ ಸಹಭಾಗಿತ್ವ, ಕಪ್ಪೆಗಳ ಆಪ್ ಅಭಿವೃದ್ಧಿ ಮತ್ತು ಅವುಗಳ ಆವಾಸ ಸ್ಥಾನಗಳ ಬಗ್ಗೆ ಅಧ್ಯಯನ ನಡೆಸಲು 1 ಕೋಟಿ ರು ಅನುದಾನ ದೊರೆತಿದೆ. ಇದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಅತ್ಯಂತ ಸಂತೋಷವಾಗ್ತಾ ಇದೆ.
0: ವಸತಿ ಶಾಲೆಗಳಿಲ್ಲದ ರಾಜ್ಯದ 66 ಗ್ರಾಮೀಣ ಹೋಬಳಿಗಳಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳ ವಸತಿ ಶಾಲೆಗಳನ್ನು ಮಂಜೂರು ಮಾಡಲು ಕ್ರಮ ಕೈಗೊಳ್ಳುವುದಾಗಿ ಸಮಾಜ ಕಲ್ಯಾಣ ಖಾತೆ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ವಿಧಾನಸಭೆಯ ಪ್ರಶ್ನೋತ್ತರ ಕಲಾಪದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಕ್ಷೇತ್ರದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರ ಪ್ರಶ್ನೆಗೆ ಸಚಿವರು ಉತ್ತರಿಸಿದರು. ಪಾತಪಾಳ್ಯ ಹೋಬಳಿಯಲ್ಲಿ ಡಾ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯನ್ನು ಮಂಜೂರು ಮಾಡಿದ್ದಾಗಿ ತಿಳಿಸಿದರು. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನಲ್ಲಿ ಕಳೆದ 2023ರಿಂದ ಇಲ್ಲಿಯ ತನಕ ಮಾದಕ ವಸ್ತು ಆನ್ಲೈನ್ ಜೂಜಾಟಕ್ಕೆ ಸಂಬಂಧಿಸಿ 1095 ಪ್ರಕರಣಗಳು ದಾಖಲಾಗಿವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ. ವಿಧಾನ ಪರಿಷತ್ನ ಪ್ರಶ್ನೋತ್ತರ ಕಲಾಪದಲ್ಲಿ ಶಾಸಕ ಬಸನಗೌಡ ಬಾದರ್ಲಿ ಅವರ ಪ್ರಶ್ನೆಗೆ ಗೃಹ ಖಾತೆ ಸಚಿವರ ಪರವಾಗಿ ಉತ್ತರಿಸಿದರು. ನಶೆ ಮುಕ್ತ ಭಾರತ ಹಾಗೂ ಕರ್ನಾಟಕ ಜನಾಂದೋಲನ, ಆಪರೇಷನ್ ರೈಸ್, ನಿರಾಕರಿಸಿ, ತಿಳಿಸಿ, ಬೆಂಬಲಿಸಿ ಮತ್ತು ಸಬಲಗೊಳಿಸಿ ಎಂಬ ಧ್ಯೇಯದೊಂದಿಗೆ ಬೇಡ ಬ್ರೋ ಅಭಿಯಾನವನ್ನು ಮದ್ಯ ಮತ್ತು ಮಾದಕ ವಸ್ತುಗಳ ಸಾಗಣೆ, ಬಳಕೆ ಮತ್ತು ಸೇವನೆ ವಿರುದ್ಧ ರಾಜ್ಯ ಸರ್ಕಾರ ಆರಂಭಿಸಿದೆ. ಕೇಂದ್ರ ಶಿಕ್ಷಣ ಸಚಿವಾಲಯ ಯುವ ಸಂಗಮ 7ನೇ ಹಂತದ ಆನ್ಲೈನ್ ನೋಂದಣಿಯ ಅಂತಿಮ ದಿನಾಂಕವನ್ನು ಈ ತಿಂಗಳ 31ನೇ ತಾರೀಖಿನವರೆಗೆ ವಿಸ್ತರಿಸಿದೆ. ಉನ್ನತ ಶಿಕ್ಷಣದ ವಿದ್ಯಾರ್ಥಿಗಳು, ಎನ್ಎಸ್ಎಸ್ ಸ್ವಯಂ ಸೇವಕರು ಮತ್ತು ಯುವ ವೃತ್ತಿಪರರೂ ಸೇರಿದಂತೆ 18 ರಿಂದ 30 ವರ್ಷ ವಯಸ್ಸಿನ ಯುವ ಜನತೆ ಯುವ ಸಂಗಮ ಪೋರ್ಟಲ್ ಮೂಲಕ ಹೆಸರು ನೋಂದಾಯಿಸಬಹುದು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೊಪ್ಪಳ ಜಿಲ್ಲೆಯ ಗೋಪಾಲಕರು ಹಿಂಡಿನಲ್ಲಿ ಸಾಕಾಣಿಕೆ ಮಾಡುವ ದೇಸಿ ದನಕ್ಕೆ ರಾಷ್ಟೀಯ ಅಧಿಕೃತ ತಳಿ ಮಾನ್ಯತೆ ದೊರೆತಿದೆ. ಜವಾರಿ ದನ ಬದಲಾಗಿ ಕೊಪ್ಪಳ ದನದ ತಳಿ ಎಂದು ಗುರುತಿಸಲಾಗಿದೆ. ರಾಯಚೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಡಾ ಬಿಕೆ ರಮೇಶ್ ಹಾಗೂ ಡಾ ಮಹಂತೇಶ್ ನೇತೃತ್ವದಲ್ಲಿ 2017-18 ಆರಂಭಗೊಂಡ ಅಧ್ಯಯನ ಬಳಿಕ ಬೀದರಿನ ಕರ್ನಾಟಕ ಪಶುವೈದ್ಯಕೀಯ ಪಶು ಮತ್ತು ಮೀನುಗಾರಿಕೆ ವಿಶ್ವವಿದ್ಯಾಲಯದ ಡಾ ಕೊಟ್ರೇಶ್ ಪ್ರಸಾದ್ ಹಾಗೂ ಡಾ ಬಸವರಾಜ್ ಇನಾಮದಾರ್ ಅವರ ಸಹಯೋಗದಲ್ಲಿ ಮುಂದುವರೆಯಿತು. ಹೊಸದಿಲ್ಲಿಯ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ, ಕೇಂದ್ರೀಯ ಪ್ರಾಣಿ ಅನುವಂಶೀಯ ಸಂಪನ್ಮೂಲ ಬ್ಯೂರೋ ಕರ್ನಾಲ್ ಕೊಪ್ಪಳ ತಳಿಗೆ ಈಗ ಮಾನ್ಯತೆ ನೀಡಿದೆ. ಬಳ್ಳಾರಿ ಜಿಲ್ಲೆ ಕೃಷಿ ಮಹಾವಿದ್ಯಾಲಯದ ಪ್ರಾಣಿಶಾಸ್ತ್ರ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕ ಡಾ ಬಿಕೆ ರಮೇಶ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
5: ಕೊಪ್ಪಳ ಜಿಲ್ಲೆಯಲ್ಲೊಂದು ವಿಶಿಷ್ಟ ಪದ್ಧತಿ ಇದೆ. ಗೋಪಾಲಕರು ತಮ್ಮಲ್ಲಿರತಕ್ಕಂತಹ ಇಂಡು ಹಿಂಡು ದನಗಳು ರಾತ್ರಿ ವೇಳೆ ಹೊಲಗಳಲ್ಲಿ ತಿರುಗಿಸಿ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸತಕ್ಕಂತಹ ಕಾಯಕವನ್ನು ಪರಂಪರಾಗತವಾಗಿ ಮಾಡ್ತಾ ಬಂದಿರೋದನ್ನ ನಾವು ಈ ಭಾಗದಲ್ಲಿ ಕಾಣ್ತೇವೆ. ಇದನ್ನು ಗಮನಿಸಿದಂತಹ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಕರ್ನಾಟಕ ಪಶುವೈದ್ಯಕೀಯ ಪಶು ಮತ್ತು ಮೀನುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್ ಮತ್ತು ಪಶುಪಾಲನಾ ಇಲಾಖೆ ಇವರುಗಳು ಜಂಟಿಯಾಗಿ ಈ ದನಗಳಿಗೆ ವಿಶೇಷ ತಳಿ ಗುಣಗಳಿದ್ದಾವೆ ಒಂದು ವಿಸ್ತೃತ ಅಧ್ಯಯನವನ್ನು ಕೈಗೊಂಡು ಅದನ್ನ ರಾಷ್ಟ್ರ ಮಟ್ಟದಲ್ಲಿ ಒಂದು ಸಂಸ್ಥೆ ಇದೆ, ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ರಿಸೋರ್ಸಸ್ ಅಂತ, ತಳಿ ಅಂತ ಗುರುತಿಸಲಿಕ್ಕೆ ಸಾಧ್ಯತೆ ಇದೆ, ಇದನ್ನ ಪರಿಶೀಲಿಸಿ ಅಂತ ಹೇಳಿ ಆ ಅರ್ಜಿಯನ್ನು ಪರಿಗಣಿಸಿ ICR ಲೆವೆಲ್ ಅಲ್ಲಿ ಒಂದು ಪ್ರೀ ರಿಜಿಸ್ಟ್ರೇಷನ್ ಕಮಿಟಿ ಅಂತ

0: ಇರುತ್ತೆ. ಅದರಲ್ಲಿ ಅವುಗಳನ್ನ ಪ್ರೆಸೆಂಟೇಷನ್ ಮಾಡಿ ಈಗಾಗಲೇ ಗುರುತಿಸಲ್ಪಟ್ಟಂತಹ ತಳಿಗಳಿಗಿಂತ ಪ್ರತ್ಯೇಕವಾದಂತಹ ವಿಶೇಷ ಗುಣಗಳಿದಾವೆ ಮತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವು ಕೊಪ್ಪಳ ಭಾಗದಲ್ಲಿ ಇದಾವೆ ಅನ್ನೋದನ್ನ ಮನಗಂಡ್ಬಿಟ್ಟು ದನಗಳನ್ನು ನಾವು ಜವಾರಿ ದನಗಳು ಅಂತ ಕರಿತಾ ಇದ್ವು. ಅವುಗಳಿಗೆ ರಾಷ್ಟ್ರ ಮಟ್ಟದಲ್ಲಿ ಒಂದು ತಳಿ ಮಾನ್ಯತೆ ಸಿಕ್ಕಿದೆ, ಕೊಪ್ಪಳ ದನದ ತಳಿ ಅಂತ ಹೇಳಿ ಪರಿಗಣಿಸ್ತೇವೆ.
1: ಧಾರವಾಡದ ಪಂಡಿತ್ ಬಸವರಾಜ ರಾಜಗುರು ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ರಾಜಗುರು ಅವರ 106ನೇ ಜನ್ಮದಿನಾಚರಣೆ ಹಿನ್ನೆಲೆ ರಾಷ್ಟ್ರೀಯ ಪ್ರಶಸ್ತಿಗೆ ಖ್ಯಾತ ಶಾಸ್ತ್ರೀಯ ಸಂಗೀತಜ್ಞ ಬೆಂಗಳೂರಿನ ಪಂಡಿತ್ ಪರಮೇಶ್ವರ ಹೆಗಡೆ ಅವರನ್ನು ಆಯ್ಕೆ ಮಾಡಿದೆ. ಪ್ರಶಸ್ತಿ 1,00,000 ರೂಪಾಯಿ ಹಾಗೂ ಸ್ಮರಣಿಕೆ ಒಳಗೊಂಡಿದೆ. ಪಂಡಿತ್ ಬಸವರಾಜ ರಾಜಗುರು ಯುವ ಪ್ರಶಸ್ತಿಗೆ ಬೆಂಗಳೂರಿನ ಯುವ ಗಾಯಕ ಅನಿರುದ್ಧ ಐತಾಳ್ ಹಾಗೂ ಮೈಸೂರಿನ ಸರೋದ್ವಾದಕ ಸಚಿನ್ ಹಂಪೆ ಭಾಜನರಾಗಿದ್ದಾರೆ. ಪ್ರಶಸ್ತಿ 25,000 ರೂಪಾಯಿ ಬಹುಮಾನ ಹಾಗೂ ಪ್ರಶಸ್ತಿ ಫಲಕ ಒಳಗೊಂಡಿದೆ. ಹಿರಿಯ ನಾಗರಿಕರ ಕೊಡುಗೆಗಳನ್ನು ಗುರುತಿಸಲು ಮತ್ತು ಅವರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಅರಿವು ಮೂಡಿಸಲು ಪ್ರತಿ ವರ್ಷ ಆಗಸ್ಟ್ 21ರಂದು ವಿಶ್ವ ಹಿರಿಯ ನಾಗರಿಕರ ದಿನವನ್ನು ಆಚರಿಸಲಾಗುತ್ತದೆ. ವಯೋವೃದ್ಧರ ಕೊಡುಗೆಗಳನ್ನು ಗೌರವಿಸಲು ಮತ್ತು ಅವರು ಎದುರಿಸುತ್ತಿರುವ ಸವಾಲುಗಳನ್ನು ಪರಿಹರಿಸುವ ಅಗತ್ಯವನ್ನು ಈ ದಿನ ನೆನಪಿಸುತ್ತದೆ. ಇಂದು ವರಮಹಾಲಕ್ಷ್ಮಿ ಹಬ್ಬ. ನಾಡಿನಾದ್ಯಂತ ಸಂಭ್ರಮ ಮನೆ ಮಾಡಿದೆ. ಮನೆ ಮನೆಗಳಲ್ಲಿ, ದೇವಾಲಯಗಳಲ್ಲಿ ಬೆಳಗ್ಗೆಯಿಂದಲೇ ಪೂಜಾ ಕೈಂಕರ್ಯಗಳು ಆರಂಭಗೊಂಡಿವೆ. ತಿಳಿರು ತೋರಣ, ಬಾಳೆ ಕಂಬ, ಸಾಲು ದೀಪಗಳು, ಹೂಮಾಲೆಗಳ ಅಲಂಕಾರಗಳಿಂದ ವರಮಹಾಲಕ್ಷ್ಮಿ ಪ್ರಾಣಪ್ರತಿಷ್ಠಾಪನೆಗೊಂಡು ದೈವಕಳೆ ಮೇಳೈಸಿದೆ. ಹುಬ್ಬಳ್ಳಿ, ಮಂಗಳೂರು, ಬೆಂಗಳೂರು ಹಾಗೂ ಮೈಸೂರು ಸೇರಿದಂತೆ ರಾಜ್ಯದ ಪ್ರಮುಖ ರೈಲು ನಿಲ್ದಾಣಗಳ ಆಹಾರ ಮಳಿಗೆಗಳಲ್ಲಿ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ಕೈಗೊಂಡಿದ್ದು ಗಂಭೀರ ಲೋಪಗಳು ಪತ್ತೆಯಾಗಿವೆ. ರಾಜ್ಯದ 36 ರೈಲು ನಿಲ್ದಾಣಗಳು ಹಾಗೂ 112 ಆಹಾರ ಮಳಿಗೆಗಳಿಗೆ ದಿಢೀರ್ ಭೇಟಿ ನೀಡಿ ತಪಾಸಣೆ ನಡೆಸಲಾಗಿದ್ದು ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಇಲಾಖೆ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮಘಟ್ಟ ಪರಿಸರ ಸೂಕ್ಷ್ಮ ವಲಯ, ರಾಜ್ಯದ 10 ಜಿಲ್ಲೆಗಳು ಕೇಂದ್ರದ ಕರಡು ಅಧಿಸೂಚನೆಯಲ್ಲಿ ನಮೂದು. ಪಶ್ಚಿಮಘಟ್ಟದ ಅಳಿವಿನಂಚಿನಲ್ಲಿರುವ ಉಭಯ ಜೀವಿಗಳ ಸಂರಕ್ಷಣೆಗೆ ಹ್ಯಾಬಿಟ್ಯಾಟ್ಸ್ ಟ್ರಸ್ಟ್ 1 ಕೋಟಿ ರೂಪಾಯಿ ಅನುದಾನ. ದೇಸಿ ತಳಿಯ ಕೊಪ್ಪಳದನಕ್ಕೆ ರಾಷ್ಟ್ರೀಯ ಅಧಿಕೃತ ತಳಿ ಮಾನ್ಯತೆ. ಪಂಡಿತ್ ಬಸವರಾಜ ರಾಜಗುರು ರಾಷ್ಟ್ರೀಯ ಪ್ರಶಸ್ತಿ, ಪಂಡಿತ್ ಪರಮೇಶ್ವರ ಹೆಗಡೆ ಆಯ್ಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಗತಿ ಚಕ್ರ, ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನಾಧರಿಸಿದ ಕಾರ್ಯಕ್ರಮ. ಓದುತ್ತಿರುವವರು ಬಸವರಾಜ್.
4: ರಾಷ್ಟ್ರೀಯ ಗುಣ ನಿಯಂತ್ರಣ ಮಾನಿಟರ್ ಕಾಮಗಾರಿ ಪರಿಶೀಲನೆ. ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಹಂತ, ಪ್ರಗತಿಯಲ್ಲಿರುವ ಹಾಗೂ ವಾರ್ಷಿಕ ನಿರ್ವಹಣೆ ಹಂತದಲ್ಲಿರುವ ಕಾಮಗಾರಿಗಳನ್ನು ರಾಷ್ಟ್ರೀಯ ಗುಣ ನಿಯಂತ್ರಣ ಮಾನಿಟರ್ ಅಶುತೋಷ್ ಉತ್ತರ ಪ್ರದೇಶ್ ಇವರು ಆಗಸ್ಟ್ 20ರಿಂದ 25ರವರೆಗೆ ಪರಿವೀಕ್ಷಣೆ ಮಾಡಲಿದ್ದಾರೆ ಎಂದು ಕಾರ್ಯನಿರ್ವಾಹಕ ಅಭಿಯಂತರರು ಯೋಜನಾ ವಿಭಾಗ ರಾಯಚೂರು ಇವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟ, ಆಕ್ಷೇಪಣೆಗೆ ಕಾಲಾವಕಾಶ. ಶಿಶು ಅಭಿವೃದ್ಧಿ ರಾಯಚೂರು ಯೋಜನೆಯಡಿ 8 ಅಂಗನವಾಡಿ ಕಂ ಕ್ರಶ್ ಕೇಂದ್ರಗಳ ಕಾರ್ಯಕರ್ತೆಯರ ಅಥವಾ ಸಹಾಯಕಿಯರ ಹುದ್ದೆಗಳನ್ನು ಭರ್ತಿ ಮಾಡಲು ಈಗಾಗಲೇ ಪ್ರಕಟಣೆಯನ್ನು ಹೊರಡಿಸಲಾಗಿತ್ತು. ಆದರೆ 2 ಅಂಗನವಾಡಿ ಕೇಂದ್ರಗಳಿಂದ ಕಾರ್ಯಕರ್ತೆ ಹುದ್ದೆಗಳಿಗೆ ಹಾಗೂ 8 ಅಂಗನವಾಡಿ ಕೇಂದ್ರಗಳಿಂದ ಸಹಾಯಕಿಯ ಯಾವುದೇ ಅಭ್ಯರ್ಥಿಯಿಂದ ಅರ್ಜಿಗಳು ಸ್ವೀಕೃತವಾಗದೇ ಇರುತ್ತದೆ. ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ಆಕ್ಷೇಪಣೆ ಅರ್ಜಿ ಸಲ್ಲಿಸುವವರು ಸೂಕ್ತ ದಾಖಲಾತಿಗಳೊಂದಿಗೆ ಆಗಸ್ಟ್ 18ರಿಂದ 25ರ ಒಳಗಾಗಿ ಸಮಯ 10:00 ಗಂಟೆಯಿಂದ 5:30 ಗಂಟೆಯವರೆಗೆ ಸಲ್ಲಿಸಬಹುದು ಎಂದು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ರಾಯಚೂರು ಇವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಜಿಲ್ಲೆಯಲ್ಲಿ ಸಕ್ಕರೆ ದಾಸ್ತಾನಿಗೆ ಗರಿಷ್ಠ ಮಿತಿ ವಿಧಿಸಿ ಜಿಲ್ಲಾಧಿಕಾರಿ ಆದೇಶ. ಜಿಲ್ಲೆಯಲ್ಲಿ ಸಕ್ಕರೆ ಕಪ್ಪು ಮಾರುಕಟ್ಟೆ, ಅಕ್ರಮ ಶೇಖರಣೆ ಹಾಗೂ ಕೃತಕ ಅಭಾವ ಸೃಷ್ಟಿಯಾಗುವುದನ್ನು ತಡೆಯುವ

ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮಹತ್ವದ ಕ್ರಮ ಕೈಗೊಂಡಿದೆ. ಕೇಂದ್ರ ಸರ್ಕಾರದ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯದ ಮಾರ್ಗದರ್ಶನದಂತೆ ರಾಯಚೂರು ಜಿಲ್ಲೆಯಾದ್ಯಂತ ಸಕ್ಕರೆ ವ್ಯಾಪಾರಿಗಳ ಮೇಲೆ ಗರಿಷ್ಠ ದಾಸ್ತಾನು ಮಿತಿ ವಿಧಿಸಿ ಜಿಲ್ಲಾಧಿಕಾರಿಗಳು ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದ್ದಾರೆ. ಈ ನೂತನ ನಿಯಮಾವಳಿಯು ಆಗಸ್ಟ್ 1 ರಿಂದ ನವೆಂಬರ್ 30, 2026 ರವರೆಗೆ ಇಡೀ ಜಿಲ್ಲೆಯ ಎಲ್ಲಾ ತಾಲೂಕುಗಳ ವ್ಯಾಪ್ತಿಯಲ್ಲಿ ಜಾರಿಯಲ್ಲಿರಲಿದೆ. ಆದೇಶದ ಪ್ರಮುಖ ನಿಯಮಗಳು: 30 ದಿನಗಳ ಕಾಲಾವಕಾಶ. ಯಾವುದೇ ಸಕ್ಕರೆ ಡೀಲರ್ ಅಥವಾ ವ್ಯಾಪಾರಿ ತನಗೆ ಸಕ್ಕರೆ ಸರಕು ತಲುಪಿದ ದಿನಾಂಕದಿಂದ 30 ದಿನಗಳಿಗಿಂತ ಹೆಚ್ಚಿನ ಅವಧಿಗೆ ಅದನ್ನು ಶೇಖರಿಸಿಟ್ಟುಕೊಳ್ಳುವಂತಿಲ್ಲ ಮತ್ತು ಗರಿಷ್ಠ ದಾಸ್ತಾನು ಮಿತಿ ದೇಶಾದ್ಯಂತ ಯಾವುದೇ ಸಕ್ಕರೆ ವ್ಯಾಪಾರಿಯು ಏಕಕಾಲಕ್ಕೆ 4,000 ಕ್ವಿಂಟಲ್ಗಿಂತ ಹೆಚ್ಚು ಸಕ್ಕರೆಯನ್ನು ತನ್ನ ಬಳಿ ಸಂಗ್ರಹಿಸಿ ಇಡುವಂತಿಲ್ಲ ಹಾಗೂ ಕೇಂದ್ರ ಸರ್ಕಾರದ ವೆಬ್ ಪೋರ್ಟಲ್ನಲ್ಲಿ ನೋಂದಣಿ ಕಡ್ಡಾಯ. ಜಿಲ್ಲೆಯ ಪ್ರತಿಯೊಬ್ಬ ಸಕ್ಕರೆ ವ್ಯಾಪಾರಿಯು ತನ್ನ ಬಳಿ ಲಭ್ಯವಿರುವ ದಿನನಿತ್ಯದ ಸಕ್ಕರೆ ದಾಸ್ತಾನಿನ ನಿಖರ ವಿವರವನ್ನು ಕೇಂದ್ರ ಸರ್ಕಾರದ ಅಧಿಕೃತ ಪೋರ್ಟಲ್ನಲ್ಲಿ https://foodstock.dfpd.gov.in/ನಲ್ಲಿ ಕಡ್ಡಾಯವಾಗಿ ನಮೂದಿಸಬೇಕು ಮತ್ತು ಕಾಲಕಾಲಕ್ಕೆ ನವೀಕರಿಸಬೇಕು ಎಂದು ಜಿಲ್ಲಾಧಿಕಾರಿಗಳು ರಾಯಚೂರು ಇವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹಿಂದುಳಿದ ವರ್ಗಗಳ ಕಾರ್ಯನಿರತ ಪತ್ರಕರ್ತರಿಗೆ ಮೀಡಿಯಾ ಕಿಟ್ ಅರ್ಜಿ ಆಹ್ವಾನ. ಪತ್ರಿಕೋದ್ಯಮದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿಂದುಳಿದ ವರ್ಗಗಳ ಸಮುದಾಯಕ್ಕೆ ಸೇರಿರುವ ಕಾರ್ಯನಿರತ ಪತ್ರಕರ್ತರನ್ನು ಪ್ರೋತ್ಸಾಹಿಸುವ ಸಲುವಾಗಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಮಾಧ್ಯಮ ಮಾನ್ಯತೆ ಕಾರ್ಡ್ ಹೊಂದಿರುವ ಕಾರ್ಯನಿರತ ಪತ್ರಕರ್ತರಿಗೆ 2026-27 ಸಾಲಿಗೆ ಮೀಡಿಯಾ ಕಿಟ್ ವಿತರಿಸಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಎಂದು ಆಯುಕ್ತರಾದ ಎಂಎನ್ ಅನುಚೇತ್ ಐಪಿಎಸ್ ಅವರು ತಿಳಿಸಿದ್ದಾರೆ. ಇಲಾಖೆಯ ಹವ್ಯಾಸಿ ಮಾನ್ಯತೆ ಕಾರ್ಡ್ ಹೊಂದಿರುವ ಪತ್ರಕರ್ತರು ಹಾಗೂ ಈ ಹಿಂದೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಹಾಗೂ ಸರ್ಕಾರದ ವ್ಯಾಪ್ತಿಗೆ ಒಳಪಡುವ ಅಕಾಡೆಮಿ, ನಿಗಮ, ಮಂಡಳಿ ಇತ್ಯಾದಿ ಸರ್ಕಾರಿ ಸಂಸ್ಥೆಗಳಿಂದ ಈಗಾಗಲೇ ಮೀಡಿಯಾ ಕಿಟ್ ಪಡೆದಿರುವ ಕಾರ್ಯನಿರತ ಪತ್ರಕರ್ತರು ಮತ್ತೆ ಈ ಸಾಲಿನ ಮೀಡಿಯಾ ಕಿಟ್ಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. 2026-27 ಸಾಲಿಗೆ ಮಾನ್ಯತೆ ಕಾರ್ಡ್ ಪಡೆದ ಹಿಂದುಳಿದ ವರ್ಗಗಳ ಕಾರ್ಯನಿರತ ಪತ್ರಕರ್ತರು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಬೆಂಗಳೂರಿನಲ್ಲಿನ ಮಾನ್ಯತೆ ಹೊಂದಿದ ಪತ್ರಕರ್ತರು ಕೇಂದ್ರ ಕಚೇರಿಯ ಸುದ್ದಿ ಮತ್ತು ಪತ್ರಿಕಾ ವಿಭಾಗದಿಂದ ಹಾಗೂ ಜಿಲ್ಲಾ ಪತ್ರಕರ್ತರು ಆಯಾ ಜಿಲ್ಲಾ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಅಧಿಕಾರಿಗಳಿಂದ ಅರ್ಜಿ ನಮೂನೆಯನ್ನು ಪಡೆದುಕೊಳ್ಳುವುದು ಅಥವಾ ಇಲಾಖೆಯ ವೆಬ್ಸೈಟ್ https://dipr.karnataka.gov.in ನ ಸುದ್ದಿ ಮತ್ತು ಪತ್ರಿಕಾ ಶಾಖೆಯ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು. ದಿನಾಂಕ 10/9/2026 ಸಂಜೆ 5 ಗಂಟೆ ಒಳಗಾಗಿ ಆಯಾ ಜಿಲ್ಲೆಗಳ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ವಾರ್ತಾಧಿಕಾರಿಗಳಿಗೆ ಸಲ್ಲಿಸಬೇಕು. ಅರ್ಜಿಯಲ್ಲಿ ನಮೂದಿಸಲಾಗಿರುವ ಎಲ್ಲಾ ಮಾಹಿತಿಗಳಿಗೆ ಸೇವಾನುಭವಕ್ಕೆ ಅಧಿಕೃತ ಪೂರಕ ದಾಖಲೆಗಳ ದೃಢೀಕೃತ ಪ್ರತಿಗಳನ್ನು ಲಗತ್ತಿಸಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸುವ ದಿನಾಂಕದೊಳಗಾಗಿ ಸಲ್ಲಿಸಬೇಕು. ನಿಗದಿತ ದಿನಾಂಕದ ನಂತರ ಸಲ್ಲಿಸಲಾಗುವ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. ಇಲಾಖೆಯ ಮಾನ್ಯತಾ ಕಾರ್ಡ್ ಹೊಂದಿರುವ ಕಾರ್ಯನಿರತ ಪತ್ರಕರ್ತರು ತಮ್ಮ ಹೆಸರು, ಜನ್ಮ ದಿನಾಂಕ, ಖಾಯಂ ವಿಳಾಸ, ವಿದ್ಯಾ ಅರ್ಹತೆ, ಜಾತಿ, ಉಪಜಾತಿ, ಪತ್ರಿಕಾಲಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸೇವಾನುಭವ, ವೇತನ ವಿವರಗಳನ್ನೊಳಗೊಂಡ ಮಾಹಿತಿಯನ್ನು ನಿಗದಿತ ಅರ್ಜಿ ನಮೂನೆಯಲ್ಲಿ ಭರ್ತಿ ಮಾಡಿ ಸ್ವವಿಳಾಸವಿರುವ ಲಕೋಟೆಯೊಂದಿಗೆ ಅರ್ಜಿಯನ್ನು ಸಲ್ಲಿಸುವುದು. ಅರ್ಜಿ ಸಲ್ಲಿಸ ಬಯಸುವವರು ಅರ್ಜಿಯೊಂದಿಗೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಲ್ಲಿ 2026-27 ಸಾಲಿನಲ್ಲಿ ವಿತರಿಸಲಾಗುವ ಮಾಧ್ಯಮ ಮಾನ್ಯತಾ ಕಾರ್ಡ್ ಹೊಂದಿರುವ ಬಗ್ಗೆ ದೃಢೀಕೃತ ಜೆರಾಕ್ಸ್ ಪ್ರತಿ, ಜಾತಿ ದೃಢೀಕರಣಕ್ಕಾಗಿ ಚಾಲ್ತಿಯಲ್ಲಿರುವ ಜಾತಿ ಪ್ರಮಾಣ ಪತ್ರದ ದೃಢೀಕೃತ ಜೆರಾಕ್ಸ್ ಪ್ರತಿಯನ್ನು ಕಡ್ಡಾಯವಾಗಿ ಲಗತ್ತಿಸಬೇಕು. ಈ ಹಿಂದೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಹಾಗೂ ಸರ್ಕಾರದ ವ್ಯಾಪ್ತಿಗೆ ಒಳಪಡುವ ನಿಗಮ, ಮಂಡಳಿ, ಅಕಾಡೆಮಿ, ಸರ್ಕಾರದ ಯಾವುದೇ ಇಲಾಖೆಯಿಂದ ಸದರಿ ಯೋಜನೆಯಡಿ ಮಾಧ್ಯಮ ಕಿಟ್ಗಳನ್ನು ಪಡೆದಿರುವುದಿಲ್ಲ ಎಂದು 100 ರೂಪಾಯಿ ಅಥವಾ 200 ರೂಪಾಯಿ ಬಾಂಡ್ನಲ್ಲಿ ಮುಚ್ಚಳಿಕೆ ಪತ್ರವನ್ನು

ಸಲ್ಲಿಸಬೇಕು. ಮಾಧ್ಯಮ ಕಿಟ್ ಒದಗಿಸಲು ಪತ್ರಕರ್ತರ ಸೇವಾ ಹಿರಿತನ, ವಯೋಮಿತಿ ಹಾಗೂ ಸೇವಾನುಭವದ ಗರಿಷ್ಠತೆಯನ್ನು ಪರಿಗಣಿಸಲಾಗುವುದು. ಅರ್ಜಿಯೊಂದಿಗೆ ಕರ್ತವ್ಯ ನಿರ್ವಹಿಸುತ್ತಿರುವ ಮಾಧ್ಯಮ ಸಂಸ್ಥೆಯ ವಿವರ, ಪ್ರಸಾರ ಸಂಖ್ಯೆ, ಪತ್ರಿಕೆಯ ಮಾಧ್ಯಮ ಪಟ್ಟಿಯ ವಿವರ, ಜಾತಿ ಪ್ರಮಾಣ ಪತ್ರ, ಸೇವಾನುಭವ ಪತ್ರ, ವಿಳಾಸ ಹಾಗೂ ವಯಸ್ಸನ್ನು ದೃಢೀಕರಿಸುವ ದಾಖಲೆಗಳ ಪ್ರತಿಯನ್ನು ಲಗತ್ತಿಸುವುದು. ಬೆಂಗಳೂರು ನಗರದಿಂದ ಅರ್ಜಿ ಸಲ್ಲಿಸುವ ಮಾಧ್ಯಮ ಪ್ರತಿನಿಧಿಗಳು ಕೇಂದ್ರ ಕಚೇರಿಯ ಸುದ್ದಿ ಮತ್ತು ಪತ್ರಿಕಾ ಶಾಖೆಗೆ ಸಲ್ಲಿಸುವುದು. ಲಕೋಟೆಯ ಮೇಲ್ಭಾಗದಲ್ಲಿ ಮಾನ್ಯತೆ ಹೊಂದಿರುವ ಹಿಂದುಳಿದ ವರ್ಗಗಳ ಕಾರ್ಯನಿರತ ಪತ್ರಕರ್ತರಿಗೆ ಮೀಡಿಯಾ ಕಿಟ್ಗಾಗಿ ಅರ್ಜಿ ಎಂದು ನಮೂದಿಸಿರಬೇಕು. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಗಳ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ವಾರ್ತಾಧಿಕಾರಿಗಳನ್ನು ಹಾಗೂ ಬೆಂಗಳೂರಿನ ಕೇಂದ್ರ ಕಚೇರಿಯ ಸುದ್ದಿ ಮತ್ತು ಪತ್ರಿಕಾ ಶಾಖೆಯನ್ನು ಸಂಪರ್ಕಿಸಲು ಪ್ರಕಟಣೆ ತಿಳಿಸಿದೆ. ರಾಯಚೂರು ಅಭಿವೃದ್ಧಿ ಕುರಿತು ಪರಿಷತ್ತಿನಲ್ಲಿ ಸರ್ಕಾರದ ಗಮನ ಸೆಳೆದ ಎನ್ಎಸ್ ಬೋಸರಾಜು. ರಾಯಚೂರಿನ ಮೂಲಸೌಕರ್ಯ, ವಿಮಾನ ನಿಲ್ದಾಣ, ರಸ್ತೆ ಸೇತುವೆ ಹಾಗೂ ಸಾರಿಗೆ ಯೋಜನೆಗಳ ಕುರಿತು ಪ್ರಶ್ನೆ. ತ್ವರಿತಗತಿಯಲ್ಲಿ ಕಾಮಗಾರಿ ನಿರ್ವಹಿಸಲು ಸರ್ಕಾರದಿಂದ ಅಗತ್ಯ ಕ್ರಮ. ರಾಯಚೂರು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಅಗತ್ಯವಿರುವ ಪ್ರಮುಖ ಮೂಲಸೌಕರ್ಯ ಕಾಮಗಾರಿಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಿ ಜನರಿಗೆ ಅನುಕೂಲ ಕಲ್ಪಿಸಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜು ಅವರು ವಿಧಾನ ಪರಿಷತ್ನಲ್ಲಿ ಸರ್ಕಾರದ ಗಮನ ಸೆಳೆದರು. ರಾಯಚೂರು ನಗರದ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಹಲವು ಪ್ರಮುಖ ಯೋಜನೆಗಳ ಪ್ರಗತಿ, ವಿಳಂಬಕ್ಕೆ ಕಾರಣಗಳು, ಅನುದಾನ ಹಾಗೂ ಕಾಮಗಾರಿಗಳ ಪೂರ್ಣಗೊಳಿಸುವ ಕಾಲಮಿತಿ ಕುರಿತು ಅವರು ಸರ್ಕಾರದಿಂದ ಮಾಹಿತಿ ಕೋರಿದ್ದಾರೆ. ರಾಯಚೂರು ನಗರ ಬಹುದಿನದ ಕನಸಾದ ವಿಮಾನ ನಿಲ್ದಾಣ. ರಾಯಚೂರು ವಿಮಾನ ನಿಲ್ದಾಣ ನಿರ್ಮಾಣ ಕಾಮಗಾರಿ 219 ಕೋಟಿ ಅಂದಾಜು ವೆಚ್ಚದಲ್ಲಿ ಲೋಕೋಪಯೋಗಿ ಇಲಾಖೆಯ ಮೂಲಕ ಕೈಗೆತ್ತಿಕೊಳ್ಳಲಾಗಿದ್ದು ಫೆಬ್ರವರಿ 2025 ಕಾಮಗಾರಿ ಆರಂಭವಾಗಿದೆ. ಜುಲೈ 2026 ಅಂತ್ಯದವರೆಗೆ ಕಾಮಗಾರಿಯ ಭೌತಿಕ ಪ್ರಗತಿ ಶೇಕಡಾ 45% ವಿಮಾನ ನಿಲ್ದಾಣದ ಭೂಸ್ವಾಧೀನ ಹಾಗೂ ಕಾಮಗಾರಿಗಾಗಿ 106 ಕೋಟಿ ರೂಪಾಯಿಗಳು ಅನುದಾನ ಬಿಡುಗಡೆಯಾಗಿದೆ ಎಂದು ಸರ್ಕಾರ ತಿಳಿಸಿದೆ. ವಿಮಾನ ನಿಲ್ದಾಣ ಯೋಜನೆಗೆ ಸಂಬಂಧಿಸಿದಂತೆ ಕೆಲ ಭೂ ಮಾಲೀಕರು ನ್ಯಾಯಾಲಯದ ಮೊರೆ ಹೋಗಿರುವುದು ಹಾಗೂ ಸ್ಥಳಾಂತರಗೊಂಡವರಿಗೆ ಮೂಲ ಸೌಕರ್ಯಗಳ ಕೊರತೆಯಿಂದ ಉಂಟಾಗಿರುವ ಸಮಸ್ಯೆಗಳ ಬಗ್ಗೆಯೂ ಸರ್ಕಾರದ ಉತ್ತರದಲ್ಲಿ ಉಲ್ಲೇಖಿಸಲಾಗಿದೆ. ಕಾಮಗಾರಿ ಪೂರ್ಣಗೊಳಿಸಲು 24 ತಿಂಗಳ ಕಾಲಾವಧಿ ನಿಗದಿಪಡಿಸಲಾಗಿದ್ದು ಅಗತ್ಯ ಅನುಮತಿಗಳನ್ನು ಪಡೆದು ಕಾಮಗಾರಿಯನ್ನು ಮುಂದುವರಿಸಲಾಗುತ್ತಿದೆ. ಅದೇ ರೀತಿ ರಾಯಚೂರು ನಗರದಲ್ಲಿ ಹೊರವರ್ತುಲ ರಸ್ತೆ ನಿರ್ಮಾಣದ ವಿಚಾರವನ್ನು ಬೋಸರಾಜು ಅವರು ಪ್ರಸ್ತಾಪಿಸಿದರು. ವ್ಯವಹಾರ ವಹಿವಾಟು ಹೆಚ್ಚಳಕ್ಕಾಗಿ ರಿಂಗ್ ರೋಡ್ ಅವಶ್ಯ. ಅಸ್ಕಿಹಾಳ್ ಬೈಪಾಸ್ನಿಂದ ಮಂತ್ರಾಲಯ NH 167 ರಸ್ತೆಗೆ ಹೊಸೂರು ಮಲಿಯಾಬಾದ್ ಮಾರ್ಗವಾಗಿ ಸಂಪರ್ಕ ಕಲ್ಪಿಸುವ ರಿಂಗ್ ರೋಡ್ ಅಭಿವೃದ್ಧಿಗೆ ಸಂಬಂಧಿಸಿದ ಭೂಸ್ವಾಧೀನ ಪ್ರಸ್ತಾವನೆ ಸರ್ಕಾರದ ಪರಿಶೀಲನೆಯಲ್ಲಿದೆ ಎಂದು ಲೋಕೋಪಯೋಗಿ ಇಲಾಖೆ ತಿಳಿಸಿದೆ. ರಾಯಚೂರು ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ 167 ಕೃಷ್ಣಾ ನದಿಗೆ ನಿರ್ಮಿಸಲಾಗುತ್ತಿರುವ ಪ್ರಮುಖ ಸೇತುವೆ ಕಾಮಗಾರಿಯ ಪ್ರಗತಿ ಹಾಗೂ ಪೂರ್ಣಗೊಳಿಸುವ ಅವಧಿಯ ಬಗ್ಗೆಯೂ ಅವರು ಮಾಹಿತಿ ಪಡೆದಿದ್ದಾರೆ. ಕಾಮಗಾರಿ ವಿವಿಧ ಕಾರಣಗಳಿಂದ ವಿಳಂಬಗೊಂಡಿದ್ದು ಪ್ರಸ್ತುತ ಪ್ರಗತಿಯಲ್ಲಿದೆ. ನದಿಯಲ್ಲಿ ಪ್ರವಾಹ ಹೆಚ್ಚಾಗುವ ಅವಧಿಯಲ್ಲಿ ಕಾಮಗಾರಿ ನಡೆಸಲು ಸಾಧ್ಯವಾಗದ ಕಾರಣ 2027 ಏಪ್ರಿಲ್ 30 ಒಳಗಾಗಿ ಕಾಮಗಾರಿ ಪೂರ್ಣಗೊಳಿಸಲು ಯೋಜಿಸಲಾಗಿದೆ ಎಂದು ಸರ್ಕಾರ ತಿಳಿಸಿದೆ ಎಂದರು. ರಾಯಚೂರು ನಗರದ ನಗರ ಸಾರಿಗೆ ಸಂಕೀರ್ಣ ಕಟ್ಟಡ ನಿರ್ಮಾಣದ ವಿಳಂಬದ ವಿಚಾರವನ್ನು ಬೋಸರಾಜು ಅವರು ವಿಧಾನ ಪರಿಷತ್ನಲ್ಲಿ ಪ್ರಸ್ತಾಪಿಸಿದ್ದಾರೆ. 18 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳಲಾದ ಈ ಕಾಮಗಾರಿಗೆ 2019-20 ಅನುಮೋದನೆ ನೀಡಿ 2020 ಅಕ್ಟೋಬರ್ನಲ್ಲಿ ಕಾಮಗಾರಿ ಆರಂಭಿಸಲಾಗಿತ್ತು. ಕೋವಿಡ್ ಹಾಗೂ ಪುರಾತತ್ವ ಇಲಾಖೆಯ ಪೂರ್ವಾನುಮತಿ ಸಂಬಂಧಿಸಿದ ಕಾರಣಗಳಿಂದ ಕಾಮಗಾರಿಗೆ ವಿಳಂಬವಾಗಿದೆ ಎಂದು ಸರ್ಕಾರ ತಿಳಿಸಿದೆ. ಈ ಕಾಮಗಾರಿಗೆ 2024-25 ವಿವಿಧ ಯೋಜನೆಗಳ ಅಡಿ ಒಟ್ಟು 11.20 ಕೋಟಿ ಅನುದಾನ ಬಿಡುಗಡೆಯಾಗಿದ್ದು ಉಳಿದ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಇನ್ನೂ 6 ಕೋಟಿ ರೂಪಾಯಿಗಳ ಅನುದಾನ ಅಗತ್ಯವಿದೆ. ಅನುದಾನ ಲಭ್ಯತೆಗೆ ಅನುಗುಣವಾಗಿ ಕಾಮಗಾರಿಯನ್ನು ಆದ್ಯತೆಯ ಮೇರೆಗೆ ಶೀಘ್ರ ಪೂರ್ಣಗೊಳಿಸಲಾಗುವುದು ಎಂದು ಸರ್ಕಾರ ಭರವಸೆ ನೀಡಿದೆ. ಇದುವರೆಗೆ ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನು ಆಧರಿಸಿದ ಪ್ರಗತಿ ಚಕ್ರ ಪ್ರಸಾರವಾಯಿತು. ಓದಿದವರು ಬಸವರಾಜ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಜ್.

ಇಂದು ಬೆಳಗ್ಗೆ 9:05 ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ. ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಮೇಜರ್ ಜನರಲ್ ಎಂಎಂ ಬೆಳ್ಳಿಯಪ್ಪ. ಪರಿಕಲ್ಪನೆ ಪ್ರಸ್ತುತಿ ನೂತನ್ ಎಸ್ ಕದಂ. ನಿರ್ಮಾಣ ಜಂಪಣ್ಣ ಆಶಿಹಾಳ್. 9:30 ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಹನಿ ಹನಿ ಇಬ್ಬನಿ. ಪ್ರಸ್ತುತಿ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ನಿರ್ವಹಣೆ ವೆಂಕಟೇಶ್ ಬಿವಿನ ಬೆಂಚಿ. ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:30. ಕೇಳಿ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಇವರು ಶ್ರೀಮತಿ ರೇಖಾ ರಾಮಚಂದ್ರ.
4: ಯಾವಾಗ್ಲೂ ಬರೀ ಗೋಸ್ಟ್ ಇಮೇಜೇ ಕಾಣ್ತಾ ಇರುತ್ತೆ. 1000 rupees ಕೊಟ್ಟು ಒಳ್ಳೆ ಟಿವಿ ತಂದಿದ್ದು ಬರೀ ವೇಸ್ಟ್.
3: ಟಿವಿಯಲ್ಲಿನ ಅಸ್ಪಷ್ಟ ಚಿತ್ರ ಮತ್ತು ಕರ್ಕಶ ಧ್ವನಿ ಇವರ ನೆಮ್ಮದಿಯನ್ನೇ ಹಾಳು ಮಾಡುತ್ತಿದೆ.
4: ಬಹುಶಃ ಇವರಿಗೆ ಡಿಡಿ ಡೈರೆಕ್ಟ್ ಪ್ಲಸ್ ಬಗ್ಗೆ ತಿಳಿದಿಲ್ಲ ಅನ್ಸುತ್ತೆ.
3: ಡಿಡಿ ಡೈರೆಕ್ಟ್ ಪ್ಲಸ್ ಪ್ರಸಾರ ಭಾರತೀಯ ಉಚಿತ DTH ಪ್ರಸಾರ ಸೇವೆ.
4: ಕೇಬಲ್ ಸೇವೆಗೆ ನೀಡುವ ತಿಂಗಳ ವಂತಿಗೆ ಇನ್ನು ಸಂಪೂರ್ಣ ಉಳಿತಾಯ.
3: ಅತ್ಯಾಧುನಿಕ ಉಪಗ್ರಹ ಪ್ರಸಾರ ತಂತ್ರಜ್ಞಾನದಿಂದಾಗಿ ಡಿಜಿಟಲ್ ಗುಣಮಟ್ಟದ ಸ್ಪಷ್ಟ ಚಿತ್ರ ಹಾಗೂ ಸುಮಧುರ ಧ್ವನಿ ಇದೀಗ ಲಭ್ಯ ಈ ಉಚಿತ DTH ಪ್ರಸಾರ ಸೇವೆಯಿಂದ.
4: ಹಲವು ಪ್ರಮುಖ ಟಿವಿ ಚಾನೆಲ್ಗಳು
3: ಜೊತೆಗೆ ವಿವಿಧ ಭಾಷೆಯ ರೇಡಿಯೋ ಚಾನೆಲ್ಗಳು ದಿನದ 24 hours ಲಭ್ಯ.
4: DTH ಪ್ರಸಾರ ಸೇವೆ,
3: ಡಿಡಿ ಡೈರೆಕ್ಟ್ ಪ್ಲಸ್ ನ ಸೆಟ್ ಟಾಪ್ ಬಾಕ್ಸ್ ಮತ್ತು ಡಿಶ್ ಆಂಟೆನಾಗಾಗಿ ನಿಮ್ಮ ಸಮೀಪದ ಎಲೆಕ್ಟ್ರಾನಿಕ್ ವಸ್ತುಗಳ ಮಾರಾಟಗಾರರನ್ನು ಇಂದೇ ಸಂಪರ್ಕಿಸಿ. ಡಿಡಿ ಡೈರೆಕ್ಟ್ ಪ್ಲಸ್ ಪ್ರಸಾರ ಭಾರತೀಯ ಉಚಿತ DTH ಪ್ರಸಾರ ಸೇವೆ.
5: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಕಲವೇ ಜೀವ ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡಬಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
1: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
0: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
1: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
0: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242
1: 8700 01 4242.
2: ಇದುವರೆಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:34 ವಾಣಿಜ್ಯ ಪ್ರಕಟಣೆ. ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ ಬೆಂಗಳೂರು ಕೇಂದ್ರದಿಂದ.
3: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
4: ಐಸ್ ಕ್ರೀಮ್ ಬೇಕೇ ಐಸ್ ಕ್ರೀಮ್ ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
5: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
6: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಅಧಿಕಾರಿಗಳು, ವಿಶ್ವವಿದ್ಯಾಲಯಗಳು ಮತ್ತು ಯುವ ಸಮೂಹದೊಂದಿಗೆ ಹೆಚ್ಚಿನ ಒಡನಾಟ ಹೊಂದಬೇಕು, ಪ್ರಧಾನಿ ನರೇಂದ್ರ ಮೋದಿ. ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅಧ್ಯಕ್ಷತೆಯಲ್ಲಿ ಇಂದು ಪುಣೆಯ 12ನೇ ಬ್ರಿಕ್ಸ್ ಸಂವಹನ ಸಚಿವರ ಸಭೆ. ಲಡಾಖ್ನಲ್ಲಿ ಜಮ್ಮು ಮತ್ತು ಕಾಶ್ಮೀರ ಹೈಕೋರ್ಟ್ ಪೀಠ ಸ್ಥಾಪಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಎಫ್ಐಎಚ್ ವಿಶ್ವಕಪ್ ಹಾಕಿ ಟೂರ್ನಿ, ಇಂದು ಭಾರತ ನೆದರ್ಲ್ಯಾಂಡ್ಸ್ ತಂಡಗಳ ಮುಖಾಮುಖಿ. ವಾರ್ತೆಗಳ ವಿವರ. ಕೇಂದ್ರ ಸರ್ಕಾರದ ಕಾರ್ಯದರ್ಶಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ತಮ್ಮ ನಿವಾಸದಲ್ಲಿ 3ನೇ ಉನ್ನತ ಮಟ್ಟದ ಸಭೆ ನಡೆಸಿದರು. ಮೂಲಸೌಕರ್ಯ ಮತ್ತು ಸಂಪರ್ಕ, ಭದ್ರತೆ, ವಿದೇಶಾಂಗ ವ್ಯವಹಾರಗಳು ಮತ್ತು ಆಡಳಿತವನ್ನು ನಿರ್ವಹಿಸುವ ಸಚಿವಾಲಯಗಳು ಮತ್ತು ಇಲಾಖೆಗಳ ಭವಿಷ್ಯದ ಕಾರ್ಯಸೂಚಿಯ ಕುರಿತು ಚರ್ಚಿಸಿದರು. ದೇಶದ ಭವಿಷ್ಯವನ್ನು ಹೇಗೆ ರೂಪಿಸಬೇಕು ಎಂಬ ಕುರಿತು ದೀರ್ಘಾವಧಿಯ ದೃಷ್ಟಿಕೋನದಿಂದ ಯೋಚಿಸುವಂತೆ ಅವರು ಕಾರ್ಯದರ್ಶಿಗಳನ್ನು ಒತ್ತಾಯಿಸಿದರು. ಹೆಚ್ಚಿನ ಪರಸ್ಪರ ಕಾರ್ಯಸಾಧ್ಯತೆ ಮತ್ತು ದತ್ತಾಂಶದ ಪರಿಣಾಮಕಾರಿ ಬಳಕೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದರು. ಅಧಿಕಾರಿಗಳಲ್ಲಿ ಅನೌಪಚಾರಿಕ ಸಂವಹನ ಇರಬೇಕು, ಸಾಂಘಿಕ ಮನೋಭಾವವನ್ನು ನಿರ್ಮಿಸುವ ಮಹತ್ವದ ಬಗ್ಗೆ ತಿಳಿದುಕೊಳ್ಳಬೇಕು, ವಿಶ್ವವಿದ್ಯಾಲಯಗಳು ಮತ್ತು ಯುವಜನರ ನಡುವೆ ಹೆಚ್ಚಿನ ರೀತಿಯಲ್ಲಿ ತೊಡಗಿಸಿಕೊಳ್ಳುವಂತೆ ಅವರು ಅಧಿಕಾರಿಗಳಿಗೆ ಸಲಹೆ ನೀಡಿದರು. ರಕ್ಷಣಾ ಉದ್ಯಮವನ್ನು ಮತ್ತಷ್ಟು ಬಲಪಡಿಸುವ ಮತ್ತು ಜಾಗತಿಕ ಮಟ್ಟದಲ್ಲಿ ಅದನ್ನು ಹೆಚ್ಚು ಸ್ಪರ್ಧಾತ್ಮಕವಾಗಿಸುವ ಅಗತ್ಯವಿದೆ. ಕೃತಕ ಬುದ್ದಿಮತ್ತೆಯ ಪರಿಣಾಮಕಾರಿ ಬಳಕೆಗೆ ಮತ್ತು ಎಐ ಸಾಮರ್ಥ್ಯಗಳನ್ನು ಮಾನವ ಪರಿಣಿತಿಯೊಂದಿಗೆ ಸಂಯೋಜಿಸುವ ನವೀನ ಮಾರ್ಗಗಳನ್ನು ಅನ್ವೇಷಿಸಬೇಕು. ಸಂಕೀರ್ಣ ಸವಾಲುಗಳನ್ನು ಎದುರಿಸಲು ಮತ್ತು ದೀರ್ಘಾವಧಿಯ ದೃಷ್ಟಿಕೋನದೊಂದಿಗೆ ಭಾರತದ ಭವಿಷ್ಯವನ್ನು ರೂಪಿಸಲು ಹೆಚ್ಚಿನ ಸಮನ್ವಯತೆ ಜೊತೆಗೆ ನವೀನ ಚಿಂತನೆ ಮತ್ತು ಸಾಮೂಹಿಕ ಮಾಲೀಕತ್ವದ ಅಗತ್ಯವನ್ನು ಪ್ರಧಾನಿ ನರೇಂದ್ರ ಮೋದಿ ಪುನರುಚ್ಚರಿಸಿದ್ದಾರೆ. ಭಾರತಕ್ಕೆ ಭೇಟಿ ನೀಡಿರುವ ಜಪಾನ್ ರಕ್ಷಣಾ ಸಚಿವ ಶಿಂಜಿರೋ ಕೋಯಿಜುಮು ಪ್ರಧಾನಿ ನರೇಂದ್ರ ಮೋದಿಯವರನ್ನು ದೆಹಲಿಯಲ್ಲಿ ನಿನ್ನೆ ಭೇಟಿ ಮಾಡಿದರು. ಭಾರತ ಮತ್ತು ಜಪಾನ್ ನಡುವಿನ ವಿಶೇಷ ಕಾರ್ಯತಂತ್ರ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಬಗ್ಗೆ ಉಭಯ ನಾಯಕರು ಅಭಿಪ್ರಾಯ ವಿನಿಮಯ ಮಾಡಿಕೊಂಡರು. ಇಂಡೋ ಪೆಸಿಫಿಕ್ ಮತ್ತು ಅದರಾಚೆ ಶಾಂತಿ, ಸ್ಥಿರತೆ ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುವಲ್ಲಿ ಭಾರತ ಜಪಾನ್ ರಕ್ಷಣಾ ಮತ್ತು ಭದ್ರತಾ ಸಹಕಾರದ ಮಹತ್ವವನ್ನು ಈ ಸಮಾಲೋಚನೆ ಅನಾವರಣಗೊಳಿಸುತ್ತದೆ. ರಕ್ಷಣಾ ವಲಯದಲ್ಲಿ ಭಾರತೀಯ ಕಂಪನಿಗಳು ಮತ್ತು ನವೋದ್ಯಮಗಳೊಂದಿಗೆ ವಿಶೇಷವಾಗಿ ಮೇಕ್ ಇನ್ ಇಂಡಿಯಾ ಆಶ್ರಯದಲ್ಲಿ ಸಹ ಅಭಿವೃದ್ಧಿ ಮತ್ತು ಸಹ ಉತ್ಪಾದನೆಗಾಗಿ ಜಪಾನ್ ಪಾಲುದಾರಿಕೆ ಮಾಡಿಕೊಳ್ಳಲು ಲಭ್ಯವಿರುವ ಅವಕಾಶಗಳ ಬಗ್ಗೆ ಪ್ರಧಾನಿ ಈ ಸಂದರ್ಭದಲ್ಲಿ ಮಾಹಿತಿ ನೀಡಿದರು.

0: ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಮಾಹಿತಿ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ, ಭಾರತ ಮತ್ತು ಜಪಾನ್ ನಡುವಿನ ರಕ್ಷಣಾ ಮತ್ತು ಭದ್ರತಾ ಸಂಬಂಧಗಳನ್ನು ಗಾಢಗೊಳಿಸುವ ಕುರಿತು ಅತ್ಯುತ್ತಮ ಸಂಭಾಷಣೆ ನಡೆಸಿದ್ದೇವೆ. ಇಂಡೋ ಪೆಸಿಫಿಕ್ ಮತ್ತು ಅದರಾಚೆಗಿನ ಶಾಂತಿ, ಸ್ಥಿರತೆ ಮತ್ತು ಸಮೃದ್ಧಿಗೆ ಎರಡೂ ರಾಷ್ಟಗಳ ನಡುವಿನ ವಿಶೇಷ ಕಾರ್ಯತಂತ್ರ ಮತ್ತು ಜಾಗತಿಕ ಪಾಲುದಾರಿಕೆ ಪ್ರಮುಖ ಆಧಾರವಾಗಿದೆ ಎಂದು ಹೇಳಿದ್ದಾರೆ. 12ನೇ ಬ್ರಿಕ್ಸ್ ಸಂವಹನ ಸಚಿವರ ಸಭೆಯನ್ನು ಭಾರತ ಆಯೋಜಿಸಿದ್ದು, ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರ ಅಧ್ಯಕ್ಷತೆಯಲ್ಲಿ ಇಂದು ಪುಣೆಯಲ್ಲಿ ಸಭೆ ನಡೆಯಲಿದೆ. ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ, ಡಿಜಿಟಲ್ ರೂಪಾಂತರ, ನಾವೀನ್ಯತೆ ಮತ್ತು ಡಿಜಿಟಲ್ ಮೂಲಸೌಕರ್ಯದಲ್ಲಿ ಸಹಕಾರವನ್ನು ಬಲಪಡಿಸುವ ಕುರಿತು ಚರ್ಚೆ ನಡೆಯಲಿದೆ. ನಾವೀನ್ಯತೆ, ಸಹಕಾರ ಮತ್ತು ರೂಪಾಂತರ ಎಂಬುದು ಸಭೆಯ ಪ್ರಮುಖ ಕಾರ್ಯಸೂಚಿಯಾಗಿದೆ. ಈ ಕಾರ್ಯಕ್ರಮವು ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಉದಯೋನ್ಮುಖ ತಂತ್ರಜ್ಞಾನ, ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ಭವಿಷ್ಯದ ಸಂಪರ್ಕ ವ್ಯವಸ್ಥೆ, ಸೈಬರ್ ಭದ್ರತೆ, ಸಾಮರ್ಥ್ಯ ವೃದ್ಧಿ ಮತ್ತು ಅಂತರ್ಗತ ಡಿಜಿಟಲ್ ಸಂಪರ್ಕದ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು ವೇದಿಕೆಯನ್ನು ಒದಗಿಸುತ್ತದೆ. ಲಡಾಕ್ನಲ್ಲಿ ಜಮ್ಮು ಮತ್ತು ಕಾಶ್ಮೀರ ಹೈಕೋರ್ಟ್ ಪೀಠ ಸ್ಥಾಪಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಈ ಮಾಹಿತಿ ಹಂಚಿಕೊಂಡಿದ್ದಾರೆ. ಈ ನಿರ್ಧಾರವು ಲಡಾಕ್ನ ದೂರದ ಪ್ರದೇಶಗಳಲ್ಲಿನ ನಾಗರಿಕರಿಗೆ ನ್ಯಾಯದಾನದ ಪ್ರವೇಶವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ ಮತ್ತು ಅವರು ಅರ್ಹ ಕಾನೂನು ಸೇವೆಗಳನ್ನು ಪಡೆಯಲು ಸಮಯವನ್ನು ಕಡಿಮೆ ಮಾಡುತ್ತದೆ. ಲಡಾಕ್ನ ಸರ್ವತೋಮುಖ ಅಭಿವೃದ್ಧಿಗೆ ಮತ್ತು ಸಾಂವಿಧಾನಿಕ ಸುರಕ್ಷತೆಗಳನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರ ಸಂಪೂರ್ಣವಾಗಿ ಬದ್ದವಾಗಿದೆ ಎಂದು ಅಮಿತ್ ಶಾ ಹೇಳಿದ್ದಾರೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ತನ್ನ ಕೀ ಉತ್ತರದ ಬಗ್ಗೆ ಆಕ್ಷೇಪಣೆ ಸಲ್ಲಿಸಲು ಆನ್ಸರ್ ಕೀ ಚಾಲೆಂಜ್ ಎಂಬ ವ್ಯವಸ್ಥೆಯನ್ನು ವಿದ್ಯಾರ್ಥಿಗಳಿಗಾಗಿ ವಿನ್ಯಾಸಗೊಳಿಸಿದೆ. ಈ ವ್ಯವಸ್ಥೆ ದುಬಾರಿಯಾಗಿದೆ ಎಂಬ ಕಳವಳಗಳನ್ನು ಎನ್ಟಿಎ ತಿರಸ್ಕರಿಸಿದೆ. ಇದು ಒಂದು ಆನ್ಲೈನ್ ಪ್ರಕ್ರಿಯೆಯಾಗಿದ್ದು, ಅಲ್ಲಿ ಜೆಇಇ ಮುಖ್ಯ, ಎನ್ಇಇಟಿ ಅಥವಾ ಯುಜಿಸಿ, ನೆಟ್ನಂತಹ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವ ಅಭ್ಯರ್ಥಿಗಳು ತಾತ್ಕಾಲಿಕ ಕೀ ಉತ್ತರದ ದೋಷಗಳ ಬಗ್ಗೆ ಆಕ್ಷೇಪ ಸಲ್ಲಿಸಬಹುದು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಎನ್ಟಿಎ ಹೇಳುವಂತೆ, ಒಬ್ಬ ಅಭ್ಯರ್ಥಿಯು ಪ್ರಶ್ನೆಯನ್ನು ಪ್ರಶ್ನಿಸಿದರೆ ಮತ್ತು ವಿಷಯ ತಜ್ಞರು ಸವಾಲನ್ನು ಸ್ವೀಕರಿಸಿದರೆ ಪರಿಷ್ಕೃತ ಉತ್ತರ ಕೀ ಪರೀಕ್ಷೆ ಬರೆದ ಪ್ರತಿಯೊಬ್ಬ ಅಭ್ಯರ್ಥಿಗೂ ಅದು ಅನ್ವಯವಾಗಲಿದೆ. ಅನಗತ್ಯ ಸವಾಲುಗಳನ್ನು ನಿರುತ್ಸಾಹಗೊಳಿಸಲು ಇದಕ್ಕಾಗಿ ಶುಲ್ಕವನ್ನು ವಿಧಿಸಲಾಗುತ್ತದೆ ಮತ್ತು ಸವಾಲು ಸರಿಯಾಗಿದ್ದರೆ ಶುಲ್ಕವನ್ನು ಮರುಪಾವತಿಸಲಾಗುತ್ತದೆ. ಪ್ರತಿ ಪ್ರಶ್ನೆಗೆ 200 ರೂಪಾಯಿ ದರ ನಿಗದಿಪಡಿಸಲಾಗಿದೆ. ಯಾವುದೇ ಅಭ್ಯರ್ಥಿಯಿಂದ ನಿಖರವಾದ ಸವಾಲು ಎದುರಾದರೆ ಲಕ್ಷಾಂತರ ಇತರ ದಾಖಲೆಗಳನ್ನು ಸರಿಪಡಿಸಲು ನೆರವಾಗಲಿದೆ ಎಂದು ಎನ್ಟಿಎ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇಂದು ವರಮಹಾಲಕ್ಷ್ಮಿ ಹಬ್ಬ. ನಾಡಿನಾದ್ಯಂತ ಸಂಭ್ರಮ ಮನೆ ಮಾಡಿದೆ. ಮನೆ ದೇವಾಲಯಗಳಲ್ಲಿ ಬೆಳಗ್ಗೆಯಿಂದಲೇ ಪೂಜಾ ಕೈಂಕರ್ಯಗಳು ಆರಂಭವಾಗಿದೆ. ತಳಿರು, ತೋರಣ, ಬಾಳೆಕಂಬ, ಸಾಲು ದೀಪಗಳು, ಹೂಮಾಲೆಗಳ ಅಲಂಕಾರಗಳಿಂದ ವರಮಹಾಲಕ್ಷ್ಮಿ ಪ್ರಾಣ ಪ್ರತಿಷ್ಠಾಪನೆಗೊಂಡು ದೈವಕಳೆ ಮೇಳೈಸಿದೆ. ಬೆಲೆ ಏರಿಕೆಯ ಮಧ್ಯೆಯೂ ವರಮಹಾಲಕ್ಷ್ಮಿ ಹಬ್ಬದ ಅಗತ್ಯ ವಸ್ತುಗಳ ಖರೀದಿ ಭರಾಟೆ ಇಂದು ಸಹ ಜೋರಾಗಿದೆ. ಈ ವರ್ಷದ ಅಕ್ಟೋಬರ್ 31ರವರೆಗೆ 10 ಲಕ್ಷ ಮೆಟ್ರಿಕ್ ಟನ್ ಕಚ್ಚಾ ಸಕ್ಕರೆಯನ್ನು ಸುಂಕರಹಿತವಾಗಿ ಆಮದು ಮಾಡಿಕೊಳ್ಳಲು ಸರ್ಕಾರ ಅನುಮತಿ ನೀಡಿದೆ. ವಿದೇಶಿ ವ್ಯಾಪಾರ ನಿರ್ದೇಶನಾಲಯ ಈ ಕುರಿತು ಅಧಿಸೂಚನೆ ಹೊರಡಿಸಿದೆ. ನಿರ್ದಿಷ್ಟ ಷರತ್ತುಗಳಿಗೆ ಒಳಪಟ್ಟು 10 ಲಕ್ಷ ಮೆಟ್ರಿಕ್ ಟನ್ ಕಚ್ಚಾ ಸಕ್ಕರೆಯನ್ನು ಸುಂಕವಿಲ್ಲದೆ ಆಮದು ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. ಹಬ್ಬದ ಋತುವಿಗೆ ಮುಂಚಿತವಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ. ಹಬ್ಬದ ಸಂದರ್ಭದಲ್ಲಿ ಸಕ್ಕರೆ ಬೇಡಿಕೆ ಸಾಮಾನ್ಯವಾಗಿ ಹೆಚ್ಚಿರುತ್ತದೆ. ಭಾರತ ವಿಶ್ವದ 2ನೇ ಅತಿದೊಡ್ಡ ಸಕ್ಕರೆ ಉತ್ಪಾದಕ ರಾಷ್ಟವಾಗಿದೆ. ಆಮ್ಸ್ಟರ್ಡ್ಯಾಮ್ನಲ್ಲಿ ನಡೆಯುತ್ತಿರುವ ಎಫ್ಐಎಚ್ ವಿಶ್ವಕಪ್ ಹಾಕಿ ಟೂರ್ನಿ ಪೂಲ್ ಬಿ ಗುಂಪಿನ ಮೊದಲ ಪಂದ್ಯದಲ್ಲಿ ಭಾರತೀಯ ಮಹಿಳಾ ತಂಡವು ಇಂದು ನೆದರ್ಲ್ಯಾಂಡ್ಸ್ ವಿರುದ್ದ ಸೆಣಸಲಿದೆ. ಈ ಪಂದ್ಯವು ಭಾರತೀಯ ಕಾಲಮಾನ ರಾತ್ರಿ 9:30ಕ್ಕೆ ಆರಂಭವಾಗಲಿದೆ. ಇದಕ್ಕೂ ಮೊದಲು ನಿನ್ನೆ ನಡೆದ ಪೂಲ್ ಡಿ ಗುಂಪಿನ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ದ ಗೋಲುರಹಿತ ಡ್ರಾ ಸಾಧಿಸಿದ ನಂತರ ಭಾರತ 2ನೇ ಸುತ್ತಿಗೆ ಮುನ್ನಡೆದಿದೆ. ಎರಡೂ ತಂಡಗಳು ಅವಕಾಶಗಳನ್ನು ಸೃಷ್ಟಿಸಿಕೊಂಡವು, ಆದರೆ ಗೋಲು ಗಳಿಸುವಲ್ಲಿ ವಿಫಲವಾದವು. ಭಾರತದ ರಕ್ಷಣಾ ವಿಭಾಗವು ಸ್ಪರ್ಧೆಯ ಉದ್ದಕ್ಕೂ ದೃಢವಾಗಿತ್ತು. ವಿಶೇಷವಾಗಿ ದ್ವಿತೀಯಾರ್ಧದಲ್ಲಿ ಭಾರತವು ಇಂಗ್ಲೆಂಡ್ನಿಂದ ಅನೇಕ ಪೆನಾಲ್ಟಿ ಕಾರ್ನರ್ಗಳನ್ನು ತಡೆದಿತ್ತು. ಸಲೀಮಾ ಟೇಟೆ ನೇತೃತ್ವ

0: ಭಾರತದ ಪೂಲ್ ಡಿಯಲ್ಲಿ ಪ್ರಮುಖ ಎರಡನೇ ಸ್ಥಾನವನ್ನು ಗಳಿಸಲು ಈ ಡ್ರಾ ನೆರವಾಯಿತು. ನವದೆಹಲಿಯಲ್ಲಿ ನಡೆಯುತ್ತಿರುವ ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನ ಪುರುಷರ ಮತ್ತು ಮಹಿಳೆಯರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತೀಯ ಶಟ್ಲರ್ಗಳು ಇಂದು ಸ್ಪರ್ಧಿಸಲಿದ್ದಾರೆ. ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಮೂರನೇ ಶ್ರೇಯಾಂಕದ ಚೀನಾದ ಲಿಯಾಂಗ್ ವಿ ಕೆಂಗ್ ಮತ್ತು ವಾಂಗ್ ಚಾಂಗ್ ಅವರ ವಿರುದ್ದ ಹೋರಾಡಲಿದ್ದಾರೆ. ಈ ಜೋಡಿ ಪ್ರೀಕ್ವಾರ್ಟರ್ ಫೈನಲ್ಸ್ನಲ್ಲಿ ಮಲೇಷ್ಯಾದ ಜುನೈದಿ ಆರಿಫ್ ಮತ್ತು ರಾಯ್ ಕಿಂಗ್ ಯಾಪ್ ಅವರನ್ನು 21-13, 21-19, 21-17 ಸೆಟ್ಗಳಿಂದ ಸೋಲಿಸಿತು. ಮಹಿಳಾ ಡಬಲ್ಸ್ನಲ್ಲಿ ತ್ರಿಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಅವರನ್ನೊಳಗೊಂಡ ಭಾರತ ಜೋಡಿ ನಾಲ್ಕನೇ ಶ್ರೇಯಾಂಕದ ಚೀನಾದ ಜಿಯಾಇ ಫ್ಯಾನ್ ಮತ್ತು ಜಾಂಗ್ ಶು ಕ್ಸಿಯಾನ್ಸಿ ಜೋಡಿಯನ್ನು ಎದುರಿಸಲಿದೆ. ಏತನ್ಮಧ್ಯೆ ಮಾಜಿ ವಿಶ್ವ ಚಾಂಪಿಯನ್ ಪಿವಿ ಸಿಂಧು, ಪುರುಷರ ಸಿಂಗಲ್ಸ್ ಶೆಟ್ಲರ್ ಆಯುಷ್ ಶೆಟ್ಟಿ ಮತ್ತು ಮಿಶ್ರ ಡಬಲ್ಸ್ ಜೋಡಿ ಧ್ರುವ ಕಪಿಲಾ ಮತ್ತು ತನಿಷಾ ಕ್ರಾಸ್ಟೋ ತಮ್ಮ ಪ್ರೀಕ್ವಾರ್ಟರ್ ಫೈನಲ್ಸ್ನಲ್ಲಿ ಹಣಾಹಣಿಯಲ್ಲಿ ಸೋಲುಂಡರು. ಇದರಿಂದಾಗಿ ಆಯಾ ವಿಭಾಗಗಳಲ್ಲಿ ಭಾರತದ ಯಾನ ಕೊನೆಗೊಂಡಿತು. ಮಹಿಳಾ ಸಿಂಗಲ್ಸ್ನಲ್ಲಿ ಪಿವಿ ಸಿಂಧು ಮೂರನೇ ಶ್ರೇಯಾಂಕದ ವಾಂಗ್ ಜಿ ಜಿ ವಿರುದ್ದ ಪರಾಭವಗೊಂಡರು. ಪುರುಷರ ಸಿಂಗಲ್ಸ್ನಲ್ಲಿ ಆಯುಷ್ ಶೆಟ್ಟಿ ಅವರನ್ನು ಇಂಡೋನೇಷ್ಯಾದ ಅಲ್ವಿ ಫರ್ಹಾನ್ ಸೋಲಿಸಿದರು. ನೈಜೀರಿಯಾದ ವಾಯುವ್ಯ ಸುಕೋಟೋ ರಾಜ್ಯದ ನದಿಯಲ್ಲಿ ದೋಣಿಯೊಂದು ಮುಳುಗಿ ಕನಿಷ್ಠ 47 ಜನರು ಸಾವನ್ನಪ್ಪಿದ್ದಾರೆ. ದೋಣಿಯಲ್ಲಿದ್ದ 80ಕ್ಕೂ ಹೆಚ್ಚು ಜನರು ಗೋರೋ ಪಟ್ಟಣದಲ್ಲಿ ಕೆಲಸಕ್ಕಾಗಿ ತೆರಳುತ್ತಿದ್ದರು. ನೈಜೀರಿಯಾದಲ್ಲಿ ವಿಶೇಷವಾಗಿ ಮಳೆಗಾಲದಲ್ಲಿ ದೋಣಿ ಅಪಘಾತಗಳು ಸಾಮಾನ್ಯವಾಗಿದೆ. ಈ ವರ್ಷದ ಜನವರಿಯಲ್ಲಿ ಯೋಬೆ ರಾಜ್ಯದಲ್ಲಿ ಇದೇ ರೀತಿ ದುರಂತದಲ್ಲಿ 25 ಜನ ಸಾವನ್ನಪ್ಪಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಧಿಕಾರಿಗಳು, ವಿಶ್ವವಿದ್ಯಾಲಯಗಳು ಮತ್ತು ಯುವ ಸಮೂಹದೊಂದಿಗೆ ಹೆಚ್ಚಿನ ಒಡನಾಟ ಹೊಂದಬೇಕು, ಪ್ರಧಾನಿ ನರೇಂದ್ರ ಮೋದಿ. ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಅಧ್ಯಕ್ಷತೆಯಲ್ಲಿ ಇಂದು ಪುಣೆಯ 12ನೇ ಬ್ರಿಕ್ಸ್ ಸಂವಹನ ಸಚಿವರ ಸಭೆ. ಲಡಾಖ್ನಲ್ಲಿ ಜಮ್ಮು ಮತ್ತು ಕಾಶ್ಮೀರ ಹೈಕೋರ್ಟ್ ಪೀಠ ಸ್ಥಾಪಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಎಫ್ಐಎಚ್ ವಿಶ್ವಕಪ್ ಹಾಕಿ ಟೂರ್ನಿ, ಇಂದು ಭಾರತ ನೆದರ್ಲ್ಯಾಂಡ್ಸ್ ತಂಡಗಳ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಲಕ್ಷ್ಮೀ ಕಟಾಕ್ಷ ಚಿತ್ರದ ಗೀತೆಗೆ ಸಂಗೀತ ನೀಡಿದ್ದಾರೆ ಸತ್ಯಂ. ಸಾಹಿತ್ಯ ಜಿ ಉದಯಶಂಕರ್, ಗಾಯಕಿ ಎಸ್ ಜಾನಕಿ.

0: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ ಅರೆ ವಾ
1: ಸಿಕ್ಕಿಬಿದ್ರು
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ ಆರ್ಬಿಐ ಹೇಳುತ್ತೆ
3: ಜಾಣರಾಗಿರಿ ಜಾಗರೂಕರಾಗಿರಿ
4: ಈಗ ಕಸ್ತೂರಿ ನಿವಾಸ ಚಿತ್ರದ ಗೀತೆಗೆ ಸಂಗತಿ ಮಾತನಾಡುತ್ತಿದ್ದೇನೆ

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಭೂಮಿಯ ಕಠಣವನು, ಆಕಾಶದ ಮೃದುವನು. ವಚನಕಾರರು ಅಲ್ಲಮ ಪ್ರಭು. ರಾಗ ಚಾರುಕೇಶಿ, ತಾಳ ಝಪ್ತಾಳ್. ಗಾಯಕರು N. ಶ್ರೀನಾಥ್. ಸಂಗೀತ ನಿರ್ದೇಶನ KP ಉಪಾಧ್ಯಾಯ.

ನೀನೀಶ ನೀಯದೆ ಮಾನಿಸ ನೀವನೇ. ವಚನಕಾರರು ಜೇಡರ ದಾಸಿಮಯ್ಯ. ರಾಗ ಕೇದಾರ್. ತಾಳ ಕೆಹರ್ವ. ಗಾಯಕರು ಅಂಬಯ್ಯನುಲಿ. ಸಂಗೀತ ನಿರ್ದೇಶನ ಕೆ ಪಿ ಉಪಾಧ್ಯಾಯ.

ಎಲ್ಲರೂ ಓದುವುದು ವಚನಗಳು. ವಚನಕಾರರು ಅಮುಗೆ ರಾಮಯ್ಯ, ರಾಗ ತಿಲಕ್ ಕಾಮೋದ್, ತಾಳ ಝಪ್ ತಾಳ್. ಗಾಯಕರು ಜಯದೇವಿ ಜಂಗಮಶೆಟ್ಟಿ. ಸಂಗೀತ ನಿರ್ದೇಶನ ಕೆ ಪಿ ಉಪಾಧ್ಯಾಯ.

ಎರೆಯಂತೆ ಕರಕರಗಿ. ವಚನಕಾರರು ಅಕ್ಕ ಮಹಾದೇವಿ, ರಾಗ ಮಾರ್ವ, ತಾಳ ಝಪ್ತಾಳ್. ಗಾಯಕರು ಫಯಾಸ್ ಖಾನ್. ಸಂಗೀತ ನಿರ್ದೇಶನ ಕೆ ಪಿ ಉಪಾಧ್ಯಾಯ.

ಪಾತಾಳದಿಂದತ್ತ ಮಾತ ಬಲ್ಲವರಿಲ್ಲ. ವಚನಕಾರರು ಅಲ್ಲಮ ಪ್ರಭು, ರಾಗ ಕಲ್ಯಾಣಿ, ತಾಳ ಏಕ, ಗಾಯಕರು ಚಿಂತಲಪಲ್ಲಿ ಸೋಮಶೇಖರ್, ಸಂಗೀತ ನಿರ್ದೇಶನ ಚಿಂತಲಪಲ್ಲಿ ಆರ್ ಚಂದ್ರಶೇಖರ್.

ಮರವಿದ್ದು ಫಲವೇನು ನೆಳಲಿಲ್ಲದನ್ನಕ್ಕ. ವಚನಕಾರರು ಅಕ್ಕ ಮಹಾದೇವಿ, ರಾಗ ಹಿಂದೋಳ, ತಾಳ ಆದಿ, ಗಾಯಕರು ಮೀರಾ ಸಕ್ಸೇನಾ, ಸಂಗೀತ ನಿರ್ದೇಶನ ಚಿಂತಲಪಲ್ಲಿ ಆರ್ ಚಂದ್ರಶೇಖರ್.

ಕೃತ್ಯ ಕಾಯಕವಿಲ್ಲದವರು. ವಚನಕಾರರು ಉರಿಲಿಂಗ ಪೆದ್ದಿಗಳ ಪುಣ್ಯಸ್ತ್ರೀ ಕಾಳವ್ವೆ. ರಾಗ ಜೋಗ್, ತಾಳ ಕೆಹರ್ವ. ಗಾಯಕರು ರೋಹಿಣಿ ಸುಧಾಮ. ಸಂಗೀತ ನಿರ್ದೇಶನ ಕೆ ಪಿ ಉಪಾಧ್ಯಾಯ.

0: ಇದುವರೆಗೆ ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನ ಗಾಯನ ಕೇಳಿದ್ರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 9 ಗಂಟೆ. ಕೇಳಿ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233. ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
4: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
5: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
4: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
5: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
4: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700-01-4242.
5: 8700-01-4242.
6: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ. ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ಎಲ್ಲಾ ಜೀವಿಗಳ ಜೀವವೇ ಜಲ.
1: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
2: ನೀರಿನ ಬಳಕೆ ಹಿತವಾಗಿರಲಿ,
3: ಕೊರತೆಯಾಗದಂತೆ ಗಮನವಿರಲಿ.
4: ಹನಿ ಹನಿಗೂಡ್ರೆ ಹಳ್ಳ,
2: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
1: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
0: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ,
3: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
2: ನೀರು ಬರಿದಾದಷ್ಟು ಆತಂಕ,
1: ಕಲುಷಿತವಾದಷ್ಟು ಕಳಂಕ.
5: ಇದುವರೆಗೆ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಈ ವಿಶೇಷ ಕಾರ್ಯಕ್ರಮ. ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ, ವೀರ ಯೋಧರು, ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಿವೃತ್ತ ಮೇಜರ್ ಜನರಲ್ ಎಂಎಂ ಬೆಳ್ಳಿಯಪ್ಪ ಅವರು.
6: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮ ನಮ್ಮ ಈ ಸರಣಿಯಲ್ಲೇ ಬಹಳ ವಿಶೇಷವಾದದ್ದು ಅಂತ ಹೇಳಬಹುದು. ಇವತ್ತು ನಮ್ಮೊಂದಿಗೆ ಜನರಲ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಂಎಂ ಬೆಳ್ಳಿಯಪ್ಪ ಅವರು ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡ್ತಾ ಬೇರೆ ಬೇರೆ ಹುದ್ದೆಗಳು, ಅಂದರೆ ಕರ್ನಲ್, ನಂತರ ಬ್ರಿಗೇಡಿಯರ್, ನಂತರ ಅವರು ಜನರಲ್ ಆಗುವವರೆಗೂ ಭಾರತದ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಭಾರತ ಸ್ವಾತಂತ್ರ್ಯ ನಂತರ ಕಂಡ ಎಲ್ಲ ಯುದ್ಧಗಳಲ್ಲಿ ಮುಂಚೂಣಿಯಲ್ಲಿ ಭಾಗವಹಿಸಿದ್ದಾರೆ. ಅದು ಅವರ ಹೆಗ್ಗಳಿಕೆ, ಹಾಗೂ ಅವರು ಇವತ್ತು ನಮ್ಮೊಂದಿಗೆ ಭಾಗವಹಿಸ್ತಾ ಇರೋದು ನಮ್ಮ ಹೆಮ್ಮೆ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಜನರಲ್ ಎಂಎಂ ಬೆಳ್ಳಿಯಪ್ಪ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ. ಜೈ ಹಿಂದ್.
7: ಜೈ ಹಿಂದ್.
6: ಮುಖ್ಯವಾಗಿ ನಮಗೆ ತುಂಬಾ ಇನ್ನೊಂದು ಸಂತೋಷ ಆಗ್ತಿರೋದು ಅಂದ್ರೆ ನೀವು ನಮ್ಮ ಕೊಡಗಿನವರು. ಕೊಡಗು ವಿಶೇಷವಾಗಿ ಸೈನಿಕರ ನಾಡು ಅಂತಲೇ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿದೆ. ಕೊಡಗಿನಲ್ಲಿ 128 ಜನರಲ್ಗಳು ಆಗಿದ್ದಾರೆ. ಅದು ನಮ್ಮ ಕರ್ನಾಟಕದ ದೊಡ್ಡ ಹೆಮ್ಮೆ. ಆ 128 ಜನರಲ್ಗಳಲ್ಲಿ ನೀವು ಒಬ್ಬರಾಗಿದ್ದೀರಾ. ಅದಕ್ಕೆ ನಿಮಗೆ ಮೊದಲನೇದಾಗಿ ತುಂಬಾ ಅಭಿನಂದನೆಗಳನ್ನ ನಾನು ಎಲ್ಲ ಕರ್ನಾಟಕದವರ ಪರವಾಗಿ ಹೇಳ್ತೀನಿ.
7: ನಮ್ಮ ತಂದೆ ತಾಯಿಗಳ ಆಶೀರ್ವಾದದಿಂದ ಆಗಿದ್ದು.
6: ಈಗ ನಾನು ಹೇಳಿದ ಹಾಗೆ ಕೊಡಗು ವೀರರ ನಾಡು. ಕೊಡಗಿನಲ್ಲಿ ಅಂತರ್ಗತವಾಗಿ ಇರುವಂತಹ ಆ ವೀರತ್ವ ಏನಿದೆಯಲ್ಲ, ಅದೇ ನಿಮಗೆ ಸೈನ್ಯಕ್ಕೆ ಸೇರೋದಕ್ಕೆ ಸ್ಫೂರ್ತಿ ಆಯ್ತಾ? ಹೇಗೆ?
7: ಹೌದು, ಯಾಕೆಂತ ಹೇಳಿದ್ರೆ ಕೊಡಗಿನಲ್ಲಿ ಮೊದಲು ಎರಡೇ ಎರಡು ಸೊಳಬ ಪ್ರೊಫೆಷನ್ ಇದ್ದಿದ್ದು. ಒಂದು ಕಲ್ಟಿವೇಷನ್ ಆಫ್ ಕಾಫಿ ಅಂಡ್ ಪ್ಯಾಡಿ, ಮಿಲಿಟರಿ ಸರ್ವಿಸ್. ಈ ತರವಾಗಿ ಯಾರು ಕಾಫಿ ಪ್ಯಾಡಿಗೆ ಹೋಗ್ತಾರೋ, ಇನ್ನೊಬ್ಬರು ಯಾರಾದರೂ ಸೈನ್ಯಕ್ಕೆ ಸೇರ್ತಾರೆ ಆ ತರ. ನಾನು ಸೈನ್ಯಕ್ಕೆ ಸೇರಿ ಈ ತರವಾಗಿ ನಾನು ಮುಂದೆ ಬಂದಿದ್ದು.
6: ಅಂದ್ರೆ 1941 ನೀವು ಹುಟ್ಟಿದ್ದು.
7: ಹೌದು.
6: ಅಲ್ಲಿಂದ ಸೈನ್ಯಕ್ಕೆ ಸೇರಿದ್ದು 1961. ಆ 20 ಬಹುಶಃ ನಿಮ್ ಜೀವನದಲ್ಲಿ ಸೈನ್ಯದ ಹತ್ರ ಕರ್ಕೊಂಡು ಹೋಗೋಕೆ ತುಂಬಾ ಕೆಲಸ ಮಾಡಿರ್ಬೇಕು. ಹೇಗೆ ಸೈನ್ಯಕ್ಕೆ ಸೇರೋದು? ನೀವು ಯಾರು? ನಿಮ್ಮ ತಂದೆ ತಾಯಿ?
7: ನಮ್ಮ ತಂದೆ ತಾಯಿ ಮತ್ತೆ ನಾನು NCCಯಲ್ಲಿ ಬಹಳ ಇಷ್ಟ ಇತ್ತು. NCCಯಲ್ಲಿ ಒಳ್ಳೆ ಪದವಿ ತಗೊಂಡು NCCಯ ಸಿ ಸರ್ಟಿಫಿಕೇಟ್ ಮಾಡಿದೆ. ಜನರಲ್ ಕಾರ್ಯಪ್ಪನವರು ನಮ್ಮ ಮನೆಯ ಮುಂದುಗಡೆ ಅವರ ತಾಯಿಯ ಸಿಸ್ಟರ್ ಇರ್ತಿದ್ರು, ಅವರು ಅಲ್ಲಿಗೆ ಬರ್ತಾ ಇದ್ರು. ಆ ತಾಯಿಯ ಸಿಸ್ಟರ್ ಕಿರುಮಕ್ಕಳು, ನಾನು ಒಂದೇ ಒಂದು ವಯಸ್ಸು, ನಾವು ಅಲ್ಲಿ ಆಟ ಆಡ್ತಿರ್ದು. ಅವರು ಬಂದು ನಮ್ಗೆ ಶಭಾ ಶಭಾ ಅಂತ ಮಾತ್ರ, ನಮ್ ಜೊತೆ ಜನರಲ್ ಕಾರ್ಯಪ್ಪ ಅವರು ಅವ್ರು ಮಾತಾಡ್ತಾ ಇದ್ರು. ಅವರು ನಮ್ಗೆ ಹೇಳ್ತಾರೆ ನೀವು ಮಿಲಿಟರಿಗೆ ಸೇರ್ಬೇಕು ಅಂತ ಹೇಳ್ದಕ್ಕೆ ಅದೊಂದು ಉದ್ದೇಶ.

0: ಪರೀಕ್ಷೆ ಮಾಡಬೇಕು ಅಂತ ಅವ್ರು ಕಾಲೇಜಿಗೆ ಬಂದು ಮಾತಾಡ್ತಾ ಇದ್ದರು. ಕಾಲೇಜಿಗೆ ದೇಶ ಸೇವೆ ಎಲ್ಲ ವಿಷಯದಲ್ಲಿ ಮಾತಾಡುವಾಗ, ಅವ್ರು ಮಿಲಿಟರಿಯಲ್ಲಿ ಹೇಗೆ ದೇಶ ಸೇವೆ ಮಾಡ್ತಾರೆ ಅದು ಮಾತಾಡುವಾಗ, ನಮ್ಗೇನು ಕೂಡ ನಾನು ದೇಶ ಸೇವೆಗೋಸ್ಕರ ಮಿಲಿಟರಿಗೆ ಸೇರ್ಬೇಕು ಅಂತ ನನಗೆ ಒಂದು ಮನಸ್ಸಿಗೆ ಆಗಿತ್ತು. ಅದೇ ತರಕಾರ ಮಾಡಿದ್ದು. ನಾನು ಮಿಲಿಟರಿ ಸೇರಿದ ಮೇಲೆ ನಮಗೆ ನಿಮ್ಗೊಂದು ಮಾತು ಹೇಳಬೇಕು. ನಾವು IMA ಅಲ್ಲಿ ಪಾಸ್ ಔಟ್ ಆಗುವಾಗ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಸ್ಟಾರ್ಟ್ ಮಾಡಿದ್ದು ಜನರಲ್ ಚೆಟ್ವುಡ್. ಅವರು ಅಲ್ಲಿ ಒಂದು ದೊಡ್ಡ ಬೋರ್ಡ್ ಅಲ್ಲಿ ಬರೆದಿದ್ದಾರೆ, ದ ಸೇಫ್ಟಿ ಹಾನರ್ ಅಂಡ್ ವೆಲ್ಫೇರ್ ಆಫ್ ಯುವರ್ ಕಂಟ್ರಿ ಕಮ್ಸ್ ಫಸ್ಟ್ ಆಲ್ವೇಸ್ ಅಂಡ್ ಎವ್ರಿ ಟೈಮ್. ದ ಸೇಫ್ಟಿ ಹಾನರ್ ವೆಲ್ಫೇರ್ ಅಂಡ್ ಕಂಫರ್ಟ್ ಆಫ್ ದ ಮೆನ್ ಅಂಡರ್ ಯುವರ್ ಕಮಾಂಡ್ ಕಮ್ಸ್ ನೆಕ್ಸ್ಟ್ ಆಲ್ವೇಸ್ ಅಂಡ್ ಎವ್ರಿ ಟೈಮ್. Your own safety, your own welfare, your own comfort comes last always and every time. ಈ ಮಾತು ಗೋಲ್ಡನ್ ಲೆಟರ್ ಬರೆದು ನಮ್ಮ ಹೃದಯದಲ್ಲಿ ಅದು ಇಂಪ್ರೆಷನ್ ಆಗಿದೆ. ಈಗಲೂ ಕೂಡ ನನಗೆ ಅದೇ ಇಂಪ್ರೆಷನ್ ಅಲ್ಲಿ ನಾನು ದೇಶ ಸೇವೆ ಮಾಡಲಿಕ್ಕೆ, ಈವನ್ ನಮ್ಮ ಬೀದಿ ಗುಡಿಸ್ತಾರಲ್ಲ ಅವರು ದೇಶ ಸೇವೆ ಮಾಡ್ತಾ ಇದ್ದು. ಅವರ ಕಂಫರ್ಟ್ ವೆಲ್ಫೇರ್ ನಮ್ಮ ರೆಸ್ಪಾನ್ಸಿಬಿಲಿಟಿ, ನಮ್ಮ ಓನ್ ಕಂಫರ್ಟ್ ವೆಲ್ಫೇರ್ ನಮ್ದು ಲಾಸ್ಟ್. ಈ ನಮ್ದು ಒಂದು ಉದ್ದೇಶ ನಮ್ಗೆ ಯಾವಾಗ್ಲೂ ಇರ್ತದೆ.
1: ನೀವು ಬಹಳ ಸಂತೋಷ ಅಂದ್ರೆ, ನೀವು ಕಾರ್ಯಪ್ಪ ಅವರನ್ನ ನೋಡಿಕೊಂಡು ಬೆಳೆದ್ರಿ, ಅದು ದೊಡ್ಡ ಸ್ಫೂರ್ತಿ ಖಂಡಿತ ಆಗೇ ಆಗುತ್ತೆ. ಯಾಕೆಂದ್ರೆ ಅವರು ಫೀಲ್ಡ್ ಮಾರ್ಷಲ್ ಅನ್ನುವಂತ ಒಂದು ದೊಡ್ಡ ಪದವಿಯನ್ನ ಪಡೆದಂತವರು, ಕೊನೆಯವರೆಗೂ ಅವರ ನಂತರವೂ ಆ ಫೀಲ್ಡ್ ಮಾರ್ಷಲ್ ಅನ್ನೋ ಪದವಿ ಅವರಿಗೆ ಉಳಿಯುತ್ತೆ. ಹಾಗೆ ಕೇವಲ ಇಬ್ಬರಿಗಂತ ಪದವಿ ನಮ್ಮ
0: ಹೇಳ್ಬೇಕು, ಅವ್ರ ಮಗ ಏರ್ ಮಾರ್ಷಲ್ ನಂದ, ನಾನು ಅವರು ಒಟ್ಟಿಗೆ ಸ್ಟಾಫ್ ಕಾಲೇಜ್ ಮಾಡಿದ್ರು. ಅವ್ರು ನಮ್ ಬಹಳ ಸ್ನೇಹಿತರು, ನಮ್ಮ ಜೊತೆ ಬಹಳ ಬರ್ತಾ ಇದ್ರು. ಅವರು ನಾನು ಯಾವ ಜನರಲ್ ಆಗಿದೆ, ಅವ್ರ ಪಕ್ಕದಲ್ಲೇ ಏರ್ ವೈಸ್ ಮಾರ್ಷಲ್ ಆಗಿದ್ರು, ಬರ್ತಾ ಇದ್ರು, ಭೇಟಿ ಆಗ್ತಾ ಇದ್ರು. ಅವ್ರ ಜೊತೆ ನಮಗೆ ಬಹಳ ಸಂತೋಷ.
1: 20 ವರ್ಷದವರಾಗಿದ್ದಾಗ ನೀವು ಅಂದ್ರೆ 1961 ಸೈನ್ಯವನ್ನ ಸೇರಿದ್ರಿ.
0: ಕರೆಕ್ಟ್.
1: ನಿಮ್ಗೆ ತರಬೇತಿಯ ನಂತರ ಒಂದ್ ಕಡೆಗೆ ಪೋಸ್ಟಿಂಗ್ ಅಂತ ಆಗುತ್ತೆ. ಆ ತರಬೇತಿಯನ್ನ ನೆನ್ಪು ಮಾಡ್ಕೊಳ್ಳಿ, ಯಾಕೆಂದ್ರೆ ಆ ಕಾಲದಲ್ಲಿ ಈಗಿನ ತರದ ತರಬೇತಿ ಇರಲಿಲ್ಲ. ತರಬೇತಿ, ಭಾರತೀಯ ಸೈನ್ಯದ ತರಬೇತಿ ಯಾವತ್ತೂ ಬಹಳ ಪ್ರಸಿದ್ಧವಾದದ್ದು.
0: ನಾವೊಂದು ಹೇಳ್ತೀನಿ, ಆ ತರಬೇತಿ ಏನೆಂದ್ರೆ, ನೀವು ನಿಮ್ಮ ಹೆಲ್ತ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಯುವರ್ ಹೆಲ್ತ್ ಹ್ಯಾಸ್ ಟು ಬಿ ಸ್ಟ್ರಾಂಗ್. ಅದಕ್ಕೋಸ್ಕರ PT ಆಬ್ಸ್ಟಿಕಲ್ ಕೋರ್ಸ್ ಎಲ್ಲ ಮಾಡ್ಬೇಕು, ಫಸ್ಟ್ ಬರಬೇಕು. ಆ ತರ ನಾವು ಮಾಡ್ತಾ ಇದ್ದೇವೆ. ಆ ತರ ಮಾಡಿ ಮಾಡಿ ಮುಂದೆ ಡ್ರಿಲ್, ನಿಮ್ಮ ವೆಪನ್ ಟ್ರೈನಿಂಗ್, ನಿಮ್ಮ ಆಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಎಲ್ಲದಲ್ಲೂ ಪ್ರಗತಿ ಮಾಡಬೇಕು. ಆ ತರ ಮಾಡಿ ನೀವು ಕಂಪ್ಲೀಟ್ ಆದ್ಮೇಲೆ ನೀವು ಪಾಸ್ ಔಟ್ ಆಗ್ತೀರ. ನಾನು 6th ಲೈಟ್ ಇನ್ಫೆಂಟ್ರಿಯಲ್ಲಿ ಹೋಗಿದ್ದು, ಅದು ಸರ್ದಾರ್ಜಿ ಅವರ ಬಟಾಲಿಯನ್. ಅಲ್ಲಿ ನನಗೆ ಫಸ್ಟ್ CO ಬಹಳ ಒಳ್ಳೆಯವರು, ಅವನು ಹೇಳಿದ್ದಾರೆ, ನಾನು ಪಾಸ್ ಔಟ್ ಆಗಾಗ ನಾನು 2nd ಇನ್ ಆರ್ಡರ್ ಆಫ್ ಮೆರಿಟ್ ಪಾಸ್ ಔಟ್ ಆಗಿದ್ದ IMA. ಅವ್ರ ನೀವು ಬಹಳ ಹೈಯೆಸ್ಟ್ ಪೊಸಿಷನ್ ಅಲ್ಲಿ ಬಂದಿದ್ದೀರಾ, ಯು ಹ್ಯಾವ್ ಟು ಮೇಂಟೈನ್ ದಟ್ ಅಂಡ್ ಯು ಕ್ಯಾನ್ ಓನ್ಲಿ ಮೇಂಟೈನ್ ವಿತ್ ಯುವರ್ ಅಸೋಸಿಯೇಷನ್ ವಿತ್ ದ ಜವಾನ್. ಜವಾನ್ ಜೊತೆ ಇರಬೇಕು. ನಿಮಗೆ ಪಂಜಾಬಿ ಬರೋದಿಲ್ಲ, ಈಗ ಪಂಜಾಬಿ ಕಲಿಸಬೇಕು ನೀವು. ನಾನು ಅವರು ನಮ್ಮ ಗುರುದ್ವಾರದ ಜ್ಞಾನಿ ಅವ್ರಿಗೆ ಹೇಳಿ ಇವರಿಗೆ ನೀನು ಪಂಜಾಬಿ ಕಲಿಸ್ತು. ನಾನು ಅವನ ಜೊತೆ ಸಾಯಂಕಾಲ ಯಾವಾಗ್ಲೇ ಹೋಗಿ ಅವನ ಜೊತೆ ಮಾತಾಡಿ ಅವ್ರು ಬರೀಲಿಕ್ಕೆ ಕಲಿಸಿದೆ. ಅದಾದ್ಮೇಲೆ 2 ತಿಂಗಳು ಆದ್ಮೇಲೆ ಆ ಸಮಯದಲ್ಲಿ ಆರ್ಮಿಯಲ್ಲಿ ರೆಜಿಮೆಂಟಲ್ ಲ್ಯಾಂಗ್ವೇಜ್ ಟೆಸ್ಟ್ ಪಾಸ್ ಮಾಡಬೇಕು ಅಂತ ಒಂದು ಇದಿತ್ತು. ನಾನು ಪಾಸ್ ಆದ್ಮೇಲೆ ನನಗೆ 300 ರೂಪಾಯಿ ಬಹುಮಾನ ಸಿಕ್ಕಿತ್ತು. ಪಾಸ್ ಅದರ ಮೇಲೆ ನನ್ನ ಆರ್ಮಿ ಲಿಸ್ಟ್ ಇದೆ, ಹೋಲ್ ಆರ್ಮಿ ಲಿಸ್ಟ್ ಇರ್ತದೆ, ಹೆಸರು ಮುಂದ್ಗಡೆ PB ಅಂತ ಬರೆದಿದ್ರು, ಅದು ಈಗಲೂ ಇದ್ದಿದೆ. ಅವ್ರಿಗೆ ಇನ್ನೇನು ಸಂತೋಷ ಅಂದ್ರೆ, ನಾವು ಪಂಜಾಬಿ ಕಲಿತು ಅವ್ರ ಜೊತೆ ಯುದ್ಧ ಮಾಡಿದ್ದೇನಲ್ಲ, ಅದಕ್ಕೋಸ್ಕರ ಅವರಿಗೆ ನಮ್ಮ ಮೇಲೆ ಬಹಳ ಒಂದು ತರ ರೆಸ್ಪೆಕ್ಟ್. ಅವಳಿಗೆ ಇನ್ನೊಂದು ಸಂತೋಷ ಅಂತ ಹೇಳಿದ್ರೆ, ನಮ್ಮ ಮಗ ಕೂಡ ಅದೇ ಬೆಟಾಲಿಯನ್ಗೆ ಹೋಗಿ ಕಮಿಷನ್ ಆಗಿ CO ಆಗಿ ಹೋಗಿದ್ದು. ಅದಕ್ಕೆ ಅವ್ರಿಗೆ ಬಹಳ ಸಂತೋಷ, ನೀವು ನಿಮ್ಮ ಮಗನು ಕೂಡ ನಮ್ಮ ಬೆಟಾಲಿಯನ್ಗೆ ಕಳಿಸಿದಿರಲ್ಲ, ಅವನು CO ಆಗಿ ಬಹಳ ಒಳ್ಳೆ CO ಹಾಗೆ ಮಾಡಿದ ನಮ್ಗೆ ಬಹಳ ಸಂತೋಷ ಅಂತ ಅವ್ರಿಗೆ.
1: ಹೇಗಿತ್ತು ಅವಾಗ ನೀವು 61 ಪಂಜಾಬ್ ನಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ, ಹೇಗಿತ್ತು ಅವಾಗ ಗಡಿ ಭಾಗಗಳಲ್ಲಿ?
0: ಏನ್ ತೊಂದರೆ ಇರಲಿಲ್ಲ. ನಾವು ಪಂಜಾಬ್ ಇರೋವನ್ನ ಬೆಟಾಲಿಯನ್ ನ ಹೋಲ್ ನಾರ್ಥ್ ಬೆಟಾಲಿಯನ್ ಹೋಲ್ ಡಿವಿಷನ್ ನ ಅಲ್ಲಿ ನೀಫಾಕ್ಕೆ ಸಿಕ್ಕಿಂಗೆ ಕಳಿಸಿದ್ರು,
1: ಅರುಣಾಚಲ
0: ಪ್ರದೇಶಕ್ಕೆ ಸಿಕ್ಕಿಂಗೆ ಕಳಿಸಿದ್ರು. ನಮ್ಮ ಭಾಗ ಇದು, ನಾವು ಅರುಣಾಚಲ ಪ್ರದೇಶಕ್ಕೆ ಹೋಗಿದ್ದು. ಆದ್ರೆ ನಮ್ಗೆ ಆ ಚೈನೀಸ್ ಜೊತೆ ಯುದ್ಧ ಮಾಡಕ್ಕ ನಮ್ಮ ವೆಪನ್ಸ್ ಇರಲಿಲ್ಲ, ನಮ್ಮ ಇದೇ

0: ಇಲ್ಲ, ಅದಕ್ಕೋಸ್ಕರ ನಾವು ವಿಡ್ರಾ ಮಾಡಿ ಬರಬೇಕಾಗಿತ್ತು. ಅದಕ್ಕೆ ನನಗೆ ಅದರ ವಿಷಯ ಬಹಳ ಬಹಳ ವ್ಯಸನ, ಯಾಕೆಂದ್ರೆ ನಾನು IMA ಇಂದ ಹೊರಡುವಾಗ ಯುದ್ಧ ಮಾಡಿ ಗೆಲ್ಲಬೇಕು ಅಂತ ನನಗೆ ಒಂದಿತ್ತು. ಅದು ಈ ತರ ಆಗಿದ್ದು ನನಗೆ ಒಂದು ಬೇಸರ ಅಂತ ಹೇಳ್ಬಹುದು. ಆಮೇಲೆ ಟ್ರೈನಿಂಗ್ ಮಾಡಿ ಹೊಸ ಎಕ್ವಿಪ್ಮೆಂಟ್ ತಂದು ನಾವು 1965 ಅಲ್ಲಿ ಯುದ್ಧ ಮಾಡುವಾಗ ನಾವು ಗೆದ್ದು ಪಾಕಿಸ್ತಾನ ಅವ್ರನ್ನ ಸೋಲಿಸಿದ ನನಗೆ ಬಹಳ ಹೆಮ್ಮೆ.
1: 65ರ ಯುದ್ಧ ಆಯ್ತಲ್ಲ
0: ಬಹಳ, ಯಾಕೆಂತ ಹೇಳಿದ್ರೆ ನಾವು ಯುದ್ಧ ಮಾಡುವಾಗ ನಮ್ಮ ಬೆಟಾಲಿಯನ್ ಏನಾಯ್ತು ಅಂದ್ರೆ ನಮ್ಮ ಕೋರ್ ಆ ಕೋರ್ ಕಮಾಂಡರ್ ನಮ್ಮ ಬೆಟಾಲಿಯನ್ ಅನ್ನು ಲೀಡಿಂಗ್ ಬೆಟಾಲಿಯನ್ ಅಂತ ಆಯಿಸಿದ್ರು. ನಾವು ಲೀಡಿಂಗ್ ಬೆಟಾಲಿಯನ್ ಆದ ಕಾರಣ ನಾವ್ಗೆ ಟಾಸ್ಕ್ ಕೊಟ್ರು, ಈ ಜಮ್ಮು ಸೆಲ್ಕಟ್ ರೋಡ್ ಅಲ್ಲಿ ಈ ತರ ಒಂದು ಕಂಪನಿ ಇದೆ, ಅದು ತೊಂದರೆ ಮಾಡ್ತದೆ, ಅದನ್ನ ನೀವು ಗೆಲ್ಲಬೇಕು ಅಂತ.
1: ನೀವು ಕಮಾಂಡರ್?
0: ನಾವು ಆಗ ಮೇಜರ್, ಸಣ್ಣ ಕಂಪನಿ ಕಮಾಂಡರ್ ನಾನು. ಆಗ ನಾವು ಅಲ್ಲಿ ಹೋಗಿ ಅವ್ರನ್ನ ಸೋಲಿಸಿ ಗೆದ್ಬಿಟ್ಟು ನಾವು ಆ ಕಂಪನಿಯನ್ನು ಕ್ಯಾಪ್ಚರ್ ಮಾಡಿದ್ದು. ಅದಕ್ಕೆ ನಮ್ಗೆ ಅದೊಂದು ನನಗೆ ಹೆಮ್ಮೆ. ನಾನು ಆಗ ಅಡ್ಜುಟೆಂಟ್ ಆಗಿದ್ದೆ. ಫೈರಿಂಗ್ ಸಕ್ಸಸ್ ಸಿಗ್ನಲ್ ಕಳಿಸ್ತೇವೆ, ರೆಡ್ ಓವರ್ ಗ್ರೀನ್ ಓವರ್ ರೆಡ್, ಅದನ್ನ ನಾನು ಫೈರ್ ಮಾಡಿದ್ದು ನನಗೆ ಒಂದು ಬಹಳ ಹೆಮ್ಮೆ. ದೇಶಕ್ಕೆ ಏಕೆ ನಾ ಈಗ ಮಾಡಿದ್ದೀನಲ್ಲ ಅಂತ ನನಗೊಂದು ಹೆಮ್ಮೆ ಅದು. ಅದನ್ನ ನೋಡಿ ಬಹಳ ಸಂತೋಷ. ಆಮೇಲೆ ಅಲ್ಲಿಂದ ನಾವು ವಾಪಸ್ ಬಂದು ನಾವು ಯುನೈಟೆಡ್ ನೇಷನ್ಸ್ ಎಮರ್ಜೆನ್ಸಿ ಫೋರ್ಸ್ ಗೆ ಸೆಲೆಕ್ಟ್ ಆಗಿ ನಮ್ಮ ಬೆಟಾಲಿಯನ್ ಹೋಲ್ ನಾವು ಗಾಜಾಕ್ಕೆ ಹೋಗಿ ಅಲ್ಲಿ ಇದ್ದು ಆ ಯುದ್ಧದಲ್ಲಿ
1: ಎಷ್ಟು ಸಮಯ ಇದ್ರಿ?
0: 1 ವರ್ಷ ನಾವು ಅಲ್ಲಿ ಇದ್ದು ಆ ಯುದ್ಧ ನೋಡಿ ಅವರ ನೋಡಿ ವಾಪಸ್ ಬಂದಿದ್ದು.
1: ಅಲ್ಲಿ ನಿಮ್ಮ ಕೆಲಸ ಏನಿತ್ತು?
0: ನಾವು ಅಡ್ಜುಟೆಂಟ್ ಆಫ್ ದ ಬೆಟಾಲಿಯನ್. ಆದ್ರೆ ಏನಾಯ್ತು, ಆ ಸಮಯದಲ್ಲಿ ನಾವೊಂದು 5-6 ಯಂಗ್ ಆಫೀಸರ್ ಇದ್ದಿದ್ದು. ಆಗ ಆ ಯುದ್ಧ ಆದ ಸಮಯದಲ್ಲಿ ನಮ್ಮ CO ಅವರು ಹೆಡ್ ಕ್ವಾರ್ಟರ್ಗೆ ಹೋಗಿ ಅವರಿಗೆ ಹೇಳಿದ್ರು ಇದು ಟರ್ಮಿನೇಟ್ ಆಯ್ತು, ನೀವು ಈಗ ವಾಪಸ್ ಬರಬೇಕು. ಅವ್ರು ನನಗೆ ಟೆಲಿಫೋನ್ ಮಾಡಿದ್ರು, ಬೆಲಿಯಪ್ಪ ಯು ಗೋ ಟು ದೀಸ್ 2 ಫಾರ್ವರ್ಡ್ ಲೈನ್ಸ್ ಅಂಡ್ ಟೆಲ್ ದೋಸ್ ಬಾಯ್ಸ್ ಟು ಪ್ಯಾಕಪ್. ಅವ್ರಿಗೆ ಪ್ಯಾಕಪ್ ಮಾಡಿ ಅವ್ರನ್ನ ವಾಪಸ್ ಬೆಟಾಲಿಯನ್ ಹೆಡ್ ಕ್ವಾರ್ಟರ್ಗೆ ಕರ್ಕೊಂಡು ಬನ್ನಿ. ನಾನು 4-5 ಗಾಡಿ ಒಂದು ಜೀಪ್ ತಗೊಂಡು ಎಕ್ಸ್ಟ್ರೀಮ್ ರೈಟ್ ಕಂಪನಿ, ಅದಕ್ಕೆ ನಾವು ಆ ಸಮಯದಲ್ಲಿ ಆ ಕಂಪನಿಗಳಿಗೆ ನೇಮ್ ಕೊಟ್ಟಿವಿ, ಕಲ್ಕತ್ತಾ ಪೋಸ್ಟ್, ಚಂಡೀಗಢ ಪೋಸ್ಟ್, ಗಾಜಾದಲ್ಲಿ ಅಂಡ್ ಹಾಗೆ ಹೆಸರು ಕೊಟ್ಟಿದ್ದೆವು. ನಾವು ಚಂಡೀಗಢ ಪೋಸ್ಟ್ ಹೋಗಿ ಅವರಲ್ಲಿ ಸೆಕೆಂಡ್ ಲೆಫ್ಟ್ ನನಗೆ ನೋಡಪ್ಪ ನಾ ಗಾಡಿ ತಂದಿದ್ದೇನೆ, ನೀನು ಪ್ಯಾಕ್ ಮಾಡಿ 20 ಕಿಲೋಮೀಟರ್ಸ್ ಬ್ಯಾಕ್ ನಾ ಬೆಟಾಲಿಯನ್ ಅಲ್ಲಿಗೆ ಹೋಗಿ ಎಲ್ಲರೂ ನಾನು ಕ್ಯಾಲ್ಕಟಾ ಪೋಸ್ಟ್ ಹೋಗಿ ಅವರಿಗೆ ರೆಡಿ ಆಗ್ಲಿಕ್ಕೆ ಹೇಳ್ತೇನೆ, ನೀವು ಹೋದ್ಮೇಲೆ ಆ ಗಾಡಿನ ಕ್ಯಾಲ್ಕಟಾ ಪೋಸ್ಟ್ಗೆ ಕಳಿಸಿದ್ರು. ನಾವು ಕ್ಯಾಲ್ಕಟಾ ಪೋಸ್ಟ್ ಹೋದಲ್ಲಿ ಅಲ್ಲಿ ರೆಡಿ ಆಗ್ತಾ ಇರುವಾಗ ಇಸ್ರೇಲ್ದು ಒಂದು ಸ್ಕ್ವಾಡ್ರನ್ ನಮ್ಮ ಮೇಲೆ ಫೈರ್ ಮಾಡ್ತಾ ಇದ್ರು. ನಾವು ಫೈರ್ ಮಾಡ್ತಾ ಇಲ್ಲ, ನಾವು ಯುನೈಟೆಡ್ ನೇಷನ್ ಪೀಸ್ ಕೀಪಿಂಗ್ ಫೋರ್ಸ್, ಯಾಕೆ ಈಗ ಫೈರ್ ಮಾಡೋದು? ನಮ್ಮ ಎರಡು
1: ಜನರಿಗಾಗಿ
0: ಫ್ಲಾಗ್, ಯುನೈಟೆಡ್ ನೇಷನ್ ಫ್ಲಾಗ್ ಇಸ್ ಫ್ಲೈಯಿಂಗ್. ಸ್ವಲ್ಪ ಸಮಯ ನಿಂತ ನಂತರ ನಾನು ಟೆನ್ಷನ್ ಹೋಗಿ ಆ ಟ್ಯಾಂಕ್ ಅಲ್ಲಿ ಒಂದು ಫ್ಲಾಗ್ ಹಾಕ್ತಾ ಇದ್ದು, ಅದು ಗೊತ್ತು ನನ್ನ ಸ್ಕ್ವಾಡ್ರನ್ ಲೀಡರ್ ಫ್ಲಾಂಕ್ ಅಂತ. ನಾವು ನನ್ನ ಹತ್ರ ಹೋಗಿ ಅವನು ಕರೆದೆ, ಐ ಶುಡ್ ಕಾಲ್ ದ ಸ್ಕ್ವಾಡ್ರನ್ ಲೀಡರ್ ಕರಿ ಅಂತ. ಸ್ಕ್ವಾಡ್ರನ್ ಲೀಡರ್ ಕರೆದ್ರು, ನಾ ಹೇಳಿದೆ ನೀ ಏನ್ ಮಾಡ್ತೀಯ? ನಾವು ಇಲ್ಲಿಂದ ಬೆಟಾಲಿಯನ್ ಹೆಡ್ ಕ್ವಾರ್ಟರ್ ಅಂದ್ರೆ ಡ್ಯಾರೆಲ್ ಬಾಲಾ ಅಂತ 20 ಕಿಲೋಮೀಟರ್ ದೂರ ಅಲ್ಲಿಗೆ ಹೋಗ್ತಾ ಇದ್ದೇವೆ. ನಮ್ಗೆ ಐ ಡೋಂಟ್ ವಾಂಟ್ ಏನೂ ಅಡಚಣೆ ಬಾರದು, ನಾವು ಅಲ್ಲಿಗೆ ಪೀಸ್ ಕೀಪಿಂಗ್ ಫೋರ್ಸ್ ಹೋಗ್ತಾ ಇದ್ದೇವೆ, ನಮಗೆ ಅಶ್ಯೂರೆನ್ಸ್ ಕೊಡಿ ನಾವು ಅಲ್ಲಿಗೆ ವಿದೌಟ್ ಎನಿ ಪ್ರಾಬ್ಲಮ್ಸ್. ಈ ಫೋಕ್ ಟು ಸಮ್ ಆಫ್ ದಿ CO'ಸ್ ಅಂಡ್ ಅದರ್ ಈ ಶೆಡ್ ಓಕೆ ಮೇಜರ್ ಯು ಕ್ಯಾನ್ ಟೇಕ್ ಯರ್ ಬಾಯ್ಸ್ ಅಂಡ್ ಗೋ, ಅವ್ರು ಅಶ್ಯೂರೆನ್ಸ್ ಕೊಟ್ರು. ಇದೆಲ್ಲ ನಂದು ಒಂದು ವಾರ್ ಟೈಮಲ್ಲಿ ಇದೆಲ್ಲ ನನಗೊಂದು ಪರಿಚಯ, ನನಗೊಂದು ಲೆಸನ್ಸ್ ಸಿಕ್ಕೋದು.
1: ಹೌದು ಅಂದ್ರೆ ಗಾಜಾದಂಥ ಇವತ್ತಿಗೂ ಕೂಡ ಬಹಳ ಪ್ರಕ್ಷುಬ್ಧವಾಗಿ ಯುದ್ಧ ನಡೀತಾನೆ ಇರುತ್ತೆ, ಅಲ್ಲಿ ಯಾವತ್ತೂ ಯುದ್ಧ ಅಂತ ನಿದ್ದೆ ಇಲ್ಲ. ಅಂಥದ್ರಲ್ಲಿ ನೀವು ಹೋಗಿ ಸ್ಕ್ವಾಡ್ರನ್ ಲೀಡರ್ಗೆ ಏನ್ ಮಾಡ್ತಿದ್ಯಾ ನೀನು ಅಂತ ಕೇಳೋದನ್ನ ನಾವ್ ಇವತ್ತು ಊಹಿಸಿಕೊಳ್ಳಲು ಆಗಲ್ಲ.
0: ನಮ್ ಜವಾನ್ ಸರ್ ಹೋಗ್ಬೇಡಿ ಹೋಗ್ಬೇಡಿ, ನಾನು ಹೋಗ್ತೇನೆ ಅವನಿಗೆ ಹೇಳ್ತೇನೆ, ಅಲ್ಲಿ ಹೋಗಿ ಹೇಳಿದ್ದು ಅದು ಒಂದು ನನಗೆ.
1: ಹೌದು ಅಂದ್ರೆ ಎಷ್ಟು ಧೈರ್ಯ ನೋಡಿ ನಿಮ್ಮ, ಬಹಳ ಆಶ್ಚರ್ಯ ಆಗುತ್ತೆ. ಯಾಕೆಂದ್ರೆ ಯುದ್ಧ ನಡೀತಿರುವಾಗ ಅಥವಾ ಅಲ್ಲಿಂದ ಟ್ಯಾಂಕ್ ನಿಂದ ನಿಮ್ಗೆ ಬೊಂಬಾರ್ಡಿಂಗ್ ಆಗ್ತಿರುವಾಗ ನೀವು ಅದನ್ನ ಎದುರಿಸಿ ಹೋಗ್ತೀರಾ ಅಂತಂದ್ರೆ ಅವ್ರ ಟೆರಿಟರಿಗೆ ಹೋಗೋದೇ ಅವ್ರು ಯಾವಾಗ್ಲೂ ಶೂಟ್ ಮಾಡಬಹುದು.
0: ಮತ್ತೆ ಆದ್ಮೇಲೆ ಅದೊಂದು ನಾನು ಇನ್ಫೆಂಟ್ರಿ ಸ್ಕೂಲ್ ಅಲ್ಲಿ ಇನ್ಸ್ಟ್ರಕ್ಟರ್ ಆಗಿ ನಾನು ಎಲ್ಲ ಕೋರ್ಸ್ ಮಾಡಿದಲ್ಲಿ ನಾನು ಫಸ್ಟ್ ಕ್ಲಾಸ್ ಫಸ್ಟ್ ಬಂದಿದ್ದು. ಅದಕ್ಕೋಸ್ಕರ ಇನ್ಸ್ಟ್ರಕ್ಟರ್ ಆಗಿ ನಮ್ಗೆ ರೆಕಮೆಂಡ್ ಮಾಡಿ ಇನ್ಫೆಂಟ್ರಿ ಸ್ಕೂಲ್ ಅಲ್ಲಿ ವೆಪನ್ ಟ್ರೈನಿಂಗ್ ಇನ್ಸ್ಟ್ರಕ್ಟರ್ ಆಗಿ ಹೋಗಿದ್ದು. ಅಲ್ಲಿ 2 ವರ್ಷ ನಾ ಇದ್ದು ನಾ ಟ್ರೈನಿಂಗ್ ಮಾಡಿ ಜವಾನ್ಸ್ಗೆ ಆಫೀಸರ್ಸ್ಗೆ ಸಂತೋಷ ಕೊಟ್ಟು ನಾನು ಅಲ್ಲಿಂದ ಮಿಜೋ ಹಿಲ್ಸ್ಗೆ ಹೋದೆ. ಆ ಸಮಯದಲ್ಲಿ ಮಿಜೋ ಹಿಲ್ಸ್ ಅಲ್ಲಿ ಇನ್ಸರ್ಜೆನ್ಸಿ ಸ್ಟಾರ್ಟ್ ಆಗಿತ್ತು. ಅವರು ಬಹಳ ತೊಂದರೆ ಕೊಡ್ತಿದ್ರು. ನಮ್ಮ ಬೆಟಾಲಿಯನ್ ಅಲ್ಲಿ ಹೋಗಿ ಅಲ್ಲಿ ಸುಮಾರು ಇನ್ಸರ್ಜೆನ್ಸ್ ನ ಕ್ಯಾಪ್ಚರ್ ಮಾಡಿ ಆಯ್ತು. ಅದಾದ್ಮೇಲೆ ನಾವು ಅಲ್ಲಿಂದ

0: ನೀಫಾಕ್ಕೆ ಬಂದು ನೀಫಾದಲ್ಲಿ ನಾನು 1.5 ವರ್ಷ ಇದ್ದು ನಾನು ಸ್ಟಾಫ್ ಕಾಲೇಜ್ಗೆ ಸೆಲೆಕ್ಟ್ ಆಗಿ ವೆಲಿಂಗ್ಟನ್ಗೆ ಬಂದೆ. ಸ್ಟಾಫ್ ಕಾಲೇಜಲ್ಲಿ 1 ವರ್ಷ ಇದ್ಮೇಲೆ ಸ್ಟಾಫ್ ಆಫೀಸರ್ ಆಗಿ ನಮಗೆ ಜಾಮ್ನಗರ್ ಗುಜರಾತಲ್ಲಿ ಪೋಸ್ಟಿಂಗ್ ಆಯಿತು. ಅಲ್ಲಿಂದ ನಾನು ಬಂದುಬಿಟ್ಟು ನಮ್ಮ ಬೆಂಗಳೂರಲ್ಲಿ ಸಿಎಂಪಿ ಸೆಂಟ್ರಲ್ಲಿ ಸ್ವಲ್ಪ ಸಮಯ ಇದ್ದು ನಾನು ವಾಪಸ್ ನಮ್ಮ ಬೆಟಾಲಿಯನ್ಗೆ ಹೋದೆ ಕಾರ್ಗಿಲ್. ಕಾರ್ಗಿಲ್ನಲ್ಲಿ ನಾನು ಬೆಟಾಲಿಯನ್ನ ಕಮಾಂಡ್ ಮಾಡಿದೆ. ಅಲ್ಲಿ ಬಹಳ ಸಂತೋಷದಿಂದ ಕಮಾಂಡ್ ಮಾಡಿ ನಮ್ಮ ಸೀನಿಯರ್ಸು ಬ್ರಿಗೇಡಿಯರ್ ಜನರಲ್ ನಮ್ಮ ಕಮಾಂಡ್ನ ಬಹಳ ಪ್ರಶಂಸೆ ಮಾಡಿ ಆದ್ಮೇಲೆ ನಾವು ಬ್ರಿಗೇಡಿಯರ್ ಆಗಿ ಪೋಸ್ಟಿಂಗ್ ಆದ. ನನಗೆ ಏನು ಸಂತೋಷ ಅಂತ ಹೇಳಿದ್ರೆ, ನಾನು ಬ್ರಿಗೇಡಿಯರ್ ಆಗಿ ಅದೇ ಜಾಗಕ್ಕೆ ಹೋದೆ ಯಾವಾಗ ನಾನು 1965 ವಾರ್ ಅಲ್ಲಿ ಕ್ಯಾಪ್ಚರ್ ಮಾಡಿದ್ದು. ಅದೇ ಬ್ರಿಗೇಡ್ ಅಲ್ಲಿ ನಾನು ಬ್ರಿಗೇಡ್ ಕಮಾಂಡರ್ ಆಗಿ ಹೋಗಿ ನಾನು ಆ ಬ್ರಿಗೇಡ್ ನ ಕಮಾಂಡ್ ಮಾಡಿದ್ದು ನನಗೊಂದು ದೇವ್ರದ್ದು ಕೊಟ್ಟ ಒಂದು ವರದಾನ.
1: ಅಂದ್ರೆ ಒಂಥರ ಫುಲ್ ಸರ್ಕಲ್ ಹಾಗೆ. ಮೊದಲೇ ನೀವು ಅಲ್ಲಿ ಆ ಬ್ರಿಗೇಡ್ ನಲ್ಲಿ ಇದ್ರಿ ನೀವು ಅಷ್ಟೇ, ಒಬ್ಬ ಮೇಜರ್ ಆಗಿ ಹೋಗಿದ್ರಿ. ಆದ್ರೆ ಈಗ ಆ ಬ್ರಿಗೇಡ್ ಅನ್ನ ಕಮಾಂಡ್ ಮಾಡೋದು ಅಂದ್ರೆ ನೀವು ಕಮಾಂಡ್ ತಗೊಂಡಿದ್ರಿ, ಈಗ ನೀವೇ ಕಮಾಂಡ್ ಮಾಡೋ ಸ್ಥಿತಿಗೆ ಏರಿದ್ರಿ ಅಂತ.
0: ನಾ ಇನ್ನೊಂದು ಮಾತು ಹೇಳ್ತೀನಿ, ನಾನು ಬ್ರಿಗೇಡಿಯರ್ ಆದ್ಮೇಲೆ ನಾನು ಬಾಂಗ್ಲಾದೇಶಿಗೆ ಮಿಲಿಟರಿ ಅಂಬಾಸಿಡರ್ ಮಿಲಿಟರಿ ಅಟ್ಯಾಚ್ ಆಗಿ ಹೋಗಿದ್ದೇನೆ. ಅಲ್ಲಿಂದ ಬಾಂಗ್ಲಾದೇಶ ಬಂದ ಮೇಲೆ ನಮ್ಮ ಕೋಟಾದಲ್ಲಿ ಜನರಲ್ ಆಗಿದ್ದೇನೆ. ಕೋಟಾದಲ್ಲಿ ನಮ್ಮ ರಾಜಸ್ಥಾನದ ಬಾರ್ಡರ್ ಅಲ್ಲಿ ನಮ್ಗೆ ಬ್ರಿಗೇಡಿಯರ್ ಇದಾಯ್ತು. ಅಲ್ಲಿ ಬಾರ್ಡರ್ಗೆ ಹೋಗ್ತಾ ಇದ್ದೇನೆ ನೋಡ್ಲಿಕ್ಕೆ ಹೇಗೆ ಇದಾರೆ ಹೇಗೆ ಮಾಡ್ತಾ ಇದ್ದಾರೆ ಅಂತೆಲ್ಲ. ಅಲ್ಲಿ ರಾಜಸ್ಥಾನದಲ್ಲಿ ಬಹಳ ಸಂತೋಷದ ಸಮಯ ಸಿಕ್ತು. ನಾವು ಅದಾದ್ಮೇಲೆ ನನ್ನನ್ನು ಇನ್ಫೆಂಟ್ರಿ ಸ್ಕೂಲ್ ಅಲ್ಲಿ ಚೀಫ್ ಇನ್ಸ್ಟ್ರಕ್ಟರ್ ಪೋಸ್ಟಿಂಗ್ ಮಾಡಿದ್ರು
1: ಸರ್,
0: ಮಾಹು ಅಂತೇಳಿ ಮಧ್ಯಪ್ರದೇಶ್. ಅದು ಬೇರೆ ಮಿಲಿಟರಿ ಸ್ಟೇಷನ್. ಅಲ್ಲಿ ಇನ್ಫೆಂಟ್ರಿ ಸ್ಕೂಲ್, ಸಿಗ್ನಲ್ ಸ್ಕೂಲ್, ಮಿಲಿಟರಿ ಟ್ರೈನಿಂಗ್ ಏರಿಯಾ. ನಾವು ಅಲ್ಲಿ ಚೀಫ್ ಇನ್ಸ್ಟ್ರಕ್ಟರ್ ಆಗಿದ್ದು ಅಲ್ಲಿಂದ ರಿಟೈರ್ ಆಗಿ ನಾವು ಬೆಂಗಳೂರಿಗೆ ಬಂದಿದ್ವಿ 1990 ಅಲ್ಲಿ. ಆಗ ನನಗೆ ನಮ್ಮ ಸರ್ವಿಸ್ ಇಂದಲೇ ಮಾಡಿದ್ದಕ್ಕೆ ನನಗೆ ಬಹಳ ಒಂದು ತರ ಸಂತೋಷ ಹೆಮ್ಮೆ ನಾನು ಈ ಸರ್ವಿಸ್ ಮಾಡಿದ್ದೀನಲ್ಲ.
1: ನೀವು ಬ್ರಿಗೇಡಿಯರ್ ಆಗಿದ್ದವರು ಜನರಲ್ ಆದ್ರಲ್ಲ, ಎಲ್ಲಿ ಜನರಲ್ ಆಗಿ ಇದ್ದಿದ್ದು ಮತ್ತೆ ಭಾರತದ ಸೇನೆಯಲ್ಲಿ ಜನರಲ್ ಆಗುವಂತಹ ಒಂದು ದೊಡ್ಡ ಅವಕಾಶ ನಿಮ್ಮ ಅವಧಿಯಲ್ಲಿ ಸಿಕ್ತಲ್ಲ?
0: ಯಾಕೆಂತೇಳಿ ನಾನು ಬ್ರಿಗೇಡಿಯರ್ ಆದ್ಮೇಲೆ ನಾನು ಬಾಂಗ್ಲಾದೇಶಿಗೆ ಹೋಗಿ ಅಲ್ಲಿ ಬಂದ ಮೇಲೆ ನನ್ನ ಇಮಿಡಿಯೇಟ್ಲಿ ಆಗಿ ನನಗೆ ರಾಜಸ್ಥಾನದಲ್ಲಿ 18 ಡಿವ್ ಅದರಲ್ಲಿ ನನಗೆ ಜನರಲ್ ಆಗಿ ಪೋಸ್ಟ್ ಮಾಡಿದ್ರು. ಆಕ್ಚುಲಿ ನಾನು ಲೇಟ್ ಆಗಿ ಬಂದೆ. ಯಾಕೆಂತ ಹೇಳಿದ್ರೆ ಬಾಂಗ್ಲಾದೇಶದಲ್ಲಿ ನಾ ಮಾಡಿದ ಕೆಲಸ ಬಾಂಗ್ಲಾದೇಶದ ಗವರ್ಮೆಂಟ್, ಬಾಂಗ್ಲಾದೇಶ ಏನಾದಕ್ಕೂ ಬಹಳ ಸಂತೋಷ ಪಟ್ಟು ನನಗೆ ಅಲ್ಲೇ ಇರಬೇಕು ಗವರ್ಮೆಂಟ್ ಆಫ್ ಇಂಡಿಯಾಗೆ ಹೇಳಿ ನನಗೆ 1.5 ವರ್ಷ ನಮ್ಮನ್ನ ಅಲ್ಲೇ ಇತ್ತು
1: ಬಾಂಗ್ಲಾದೇಶ.
0: ಅಲ್ಲೇ ಇವ್ರು ಇತ್ತ ಒಳ್ಳೆಯವರು, ನಮ್ಮಲ್ಲಿ ಇವ್ರು ಇರಲೇಬೇಕು. ಯಾಕೆಂತ ಹೇಳಿದ್ರೆ ಅವರ ಟ್ರೈನಿಂಗ್ ಕಿಲಿ ಮೊದಲು ನಾವು ಹೋಗೋ ಮುಂಚೆ ಒಂದು 20-21 ಜನ ಬರ್ತಾ ಇದ್ರು ಟ್ರೈನಿಂಗ್ ಇಂಡಿಯಾಗೆ. ನಾ ಹೋದ್ಮೇಲೆ 118 ಆಫೀಸರ್ ಜೇಷಿಯೋಸ್ ಬಂದು ಟ್ರೈನಿಂಗ್ ಮಾಡಿದ್ರು.
1: ನೀವು ಬಹಳ ಅಪರೂಪವಾದ ಸೇವೆಯನ್ನ ಭಾರತೀಯ ಸೇನೆಗೆ ಮೇಜರ್ ಆಗಿ ಸೇರ್ಕೊಂಡವರು ಬೇರೆ ಬೇರೆ ಹುದ್ದೆಗಳನ್ನ ಏರ್ತಾ ನಂತರ ಭಾರತದ ಹೊರಗೆ ಬಾಂಗ್ಲಾದೇಶ ಆಗಿರಬಹುದು ಅಥವಾ ಶ್ರೀಲಂಕಾ ಆಗಿರಬಹುದು, ಗಾಜಾ ಅಂತ ಹೇಳಿದ್ರಿ, ಹೀಗೆ ತುಂಬಾ ಕಡೆಗಳಲ್ಲಿ ಸೇವೆ ಮಾಡುವಂತ ಭಾರತವನ್ನ ಪ್ರತಿನಿಧಿಸುವಂತ ಅವಕಾಶ ನಿಮಗೆ ಸಿಕ್ತು. ಒಬ್ಬ ಜೀವ ಅವಧಿಯಲ್ಲಿ ಒಬ್ಬ ಸೈನಿಕನಿಗೆ ಎಷ್ಟು ಅವಕಾಶಗಳು ಸಿಗಬಹುದು ಅದೆಲ್ಲ ಅವಕಾಶಗಳು ನಿಮ್ಗೆ ಸಿಕ್ತು ಅಂತ ನನಗೆ ನಿಮ್ಮ ಅನುಭವವನ್ನ ಕೇಳಿದಾಗ ಅನ್ಸುತ್ತೆ.
0: ಆದ್ರೆ ನಾವು ಹೇಳ್ಬೇಕು, ಅದು ನಮ್ಮ ದೇವರ ನನ್ನ ಮೇಲೆ ಹಣೆ ಬರದಲ್ಲಿ ಬರೆದ ಕಾರಣ ಬಂದಿದ್ದು. ನಮ್ಮ ತಂದೆ ತಾಯಿಯನ್ನ ಹೇಳಿದಾಗೆ ತಂದೆ ತಾಯಿ ಇಗುತ್ತಪ್ಪ ಕಾವೇರಿ ಅವರ ಆಶೀರ್ವಾದದಿಂದ ಆಗಿದ್ದು. ಆದ್ರೆ ಎಲ್ಲೆಲ್ಲಿ ಹೋಗಿದ್ದು ಅಲ್ಲಿ ನಾನು ಕೆಲಸ ಸರಿಯಾಗಿ ಮಾಡಿ ಬಂದಿದ್ದೆ.
1: ನೀವೀಗ ಈ ತರ ಬೇರೆ ಬೇರೆ ಸೇವೆಗಳಲ್ಲಿ ಬೇರೆ ಬೇರೆ ಕಡೆಗಳಿಗೆ ಹೋಗುವಾಗ ಸಹಜವಾಗಿ ಭಾರತೀಯ ರಕ್ಷಣಾ ವ್ಯವಸ್ಥೆಯಲ್ಲಿ ಯಾವುದೇ ಆಗಿರಬಹುದು ಅವರಿಗೆ ಪದಕಗಳನ್ನ, ಪಾರಿತೋಷಕಗಳನ್ನ, ಬಹುಮಾನಗಳನ್ನ ಕೊಡ್ತಾರೆ. ಹಾಗೆ ನಿಮ್ಗೆ ವಿಶಿಷ್ಟ ಸೇವಾ ಮೆಡಲ್ ಮತ್ತೆ ಅತಿ ವಿಶಿಷ್ಟ ಸೇವಾ ಮೆಡಲ್ ಕೂಡ ನಿಮ್ಗೆ ಸಿಕ್ಕಿದೆ, ಈ ಅದರ ಬಗ್ಗೆ ಹೇಳಿ.
0: ವಿಶಿಷ್ಟ ಸೇವಾ ಮೆಡಲ್ ನನಗೆ IPKF ಆಫೀಸ್ ಶ್ರೀಲಂಕಾ ಕೊಟ್ಟಿತ್ತು. ಒಂದು ಮಾತು ಹೇಳಬೇಕಾಗಿತ್ತು, ನಾವು ಶ್ರೀಲಂಕಾ ಆಪರೇಷನ್ ನಿಲ್ಲಿಸಿಬಿಟ್ರು, ನಮ್ಮ ಹೋಲ್ ಡಿವಿಷನ್ ಅಲ್ಲಿ ಇತ್ತು, ಅದನ್ನೆಲ್ಲ ವಾಪಸ್ ಕಳಿಸಿದ್ರು. ಒಂದೇ ಒಂದು ಬ್ರಿಗೇಡ್ ಅಲ್ಲಿ ಇದ್ದಿದ್ದು. ಆಗ ನಾ ಹೋಗುವಾಗ ಪುನಃ ಪ್ರಭಾಕರನ್ ಸ್ಟಾರ್ಟ್ ಮಾಡ್ಬಿಟ್ಟ ಗಲಾಟೆ. ಆಗ ಇಲ್ಲಿ ಅಮ್ಮಿ ಇಟ್ಕೊಂಡು ಹೇಳಿದ್ರು, ಇಲ್ಲ ನಾವು ಪುನಃ ಹೋಗ್ಬೇಕು ಅಂತ ಹೇಳಿದ್ರು. ಆದ್ರೆ ಏನಾಯ್ತು ಅಂತ ಹೇಳಿದ್ರೆ, ನಾವು ವಾಪಸ್ ಬರುವಾಗ ನಮ್ಮ ಅಮ್ಯುನಿಷನ್ ಎಲ್ಲ ತಂದು ಬಿಟ್ಟೆ ವಾಪಸ್.
1: ಹೌದು,
0: ನಾನು

0: ಮತ್ತೆ ಆಮಿ ಅಟ್ಕೊಂಡು ಹೇಳಿ ಆ ಇರುವ ಸಮಯಕ್ಕೆ ಎಷ್ಟು ಅಮ್ಯುನಿಷನ್ ಬೇಕು ಅಂತ ನಾನು ಡಿಮಾಂಡ್ ಮಾಡಿದೆ. ಇಷ್ಟು ಬೇಕೇ ಬೇಕು. ನನಗೆ ಏರ್ಫೋರ್ಸ್ ಜೊತೆ ಬಹಳ ಸ್ನೇಹಿತರಾಗಿದ್ದರು, ನೇವಿ ಜೊತೆ ಸ್ನೇಹಿತರಾಗಿದ್ದರು. ನಾನು ಅವರ ಜೊತೆ ಮಾತಾಡಿ ಈ ಅಮ್ಯುನಿಷನ್ ಎಲ್ಲ ನಾನು ಏರ್ಫೋರ್ಸ್ ಮತ್ತೆ ನೇವಿ ಸಹಿತ ಕಳಿಸಿದೆ ಶ್ರೀಲಂಕಾಕ್ಕೆ. ಅದನ್ನ ನಮ್ಮ ಜನರಲ್ ಸುಂದರ್ಜಿ ಅವ್ರ ಚೀಫ್ ಆಫ್ ಆರ್ಮಿ ಸ್ಟಾಫ್ ಆಗಿದ್ರು, ಅವ್ರ ಜೊತೆ ನಾನು ಬಹಳ ಕೆಲಸ ಮಾಡಿದ್ದೇನೆ. ಅವರು ಬ್ಯಾಂಗ್ಳೂರ್ ಅವರು, ಅದಕ್ಕೋಸ್ಕರ ನನಗೆ ವಿ ಎಸ್ ಎಂ ಕೊಟ್ಟಿದ್ದು
1: ವಿಶಿಷ್ಟ ಸೇವಾ ಮೆಡಲ್.
0: ಅದಾದ್ಮೇಲೆ ನಾನು ಜನರಲ್ ಆಗಿರುವಾಗ ನಾನು ಟ್ರೈನಿಂಗ್ ಅಲ್ಲಿ ಬಹಳ ಪರಿವರ್ತನೆ ಮಾಡಿದ್ದೇನೆ. ಅದಕ್ಕೋಸ್ಕರ ನನ್ನನ್ನು ಚೇರ್ಮನ್ ಆಫ್ ದ ಆರ್ಮಿ ಟ್ರೈನಿಂಗ್ ಕಮಿಟಿ ಮಾಡಿದ್ರು. ಆ ಕಮಿಟಿ ಪ್ರಕಾರ ನಾನು ಆಗ ಏನಾಯ್ತು ಅಂತೇಳಿದ್ರೆ, ಆರ್ಮಿ ಅಲ್ಲಿ ಬೇರೆ ಬೇರೆ ಜಾಗದಲ್ಲಿ ಟ್ರೈನಿಂಗ್ ಅಲ್ಲಿ ತುಂಬಾ ಇನ್ಸ್ಟ್ರಕ್ಟರ್ಸ್ ASLEPT, CMP ಸೆಂಟ್ರಲ್ PT, MAGLEPT ಮತ್ತೆ ಪ್ಯಾರಾಸೆಂಟ್ರಲ್ PT. ನಾ ಹೇಳಿದ್ದೆ ಒಂದೇ ಸೆಂಟ್ರಲ್ ಅಲ್ಲಿ ಇಷ್ಟು ಜನ ಇರುವಾಗ ಒಂದೇ ಸೆಂಟರ್ನಲ್ಲಿ PT ಟ್ರೈನಿಂಗ್ ಮಾಡಿ, ಒಂದೇ ಸೆಂಟರ್ನಲ್ಲಿ ವೆಪನ್ ಟ್ರೈನಿಂಗ್ ಮಾಡಿ, ಅದಕ್ಕೋಸ್ಕರ ಹೀಗೆ ಮಾಡಿ ನಾನು ರೆಕಮೆಂಡ್ ಮಾಡಿದ ಕಾರಣ ನನ್ನ ಈ ವಿಷಯನ ಕೇಳಿ ನಾ ಬ್ರೀಫಿಂಗ್ ಅನ್ಕೊಂಡು ಇವನು ಬಹಳ ಕರೆಕ್ಟ್ ಆಗಿ ಇವನು ಇದು ಮಾಡಿದ್ದಾನೆ, ನಮ್ಮ ಫೈಟಿಂಗ್ ಸ್ಟ್ರೆಂತ್ ನ ಜಾಸ್ತಿ ಮಾಡಲಿಕ್ಕೆ ಇವನು ಸಹಾಯ ಮಾಡಿದ್ದಾನೆ, ಅದಕ್ಕೋಸ್ಕರ ನನಗೆ VBS.
1: ಜನರಲ್ MM ಬೆಳ್ಳಿಯಪ್ಪ ಅವರೇ, ನಾವು ಇನ್ನೂ ಹೆಚ್ಚು ವಿಷಯವನ್ನ ನಿಮ್ಮೊಂದಿಗೆ ಮಾತನಾಡ್ತಾ ತಿಳಿದುಕೊಳ್ಬೇಕು. ಮುಂದಿನ ವಾರ ಇದೇ ಹೊತ್ತಿಗೆ ಇನ್ನಷ್ಟು ವಿವರಗಳನ್ನ ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಳ್ಳೋಣ. ಮುಂದಿನ ಕಾರ್ಯಕ್ರಮದಲ್ಲಿ ಬರುವ ಶುಕ್ರವಾರ ಭೇಟಿಯಾಗೋಣ. ಜೈ ಹಿಂದ್ ಸರ್.
0: ಜೈ ಹಿಂದ್.
2: ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಈ ವಿಶೇಷ ಕಾರ್ಯಕ್ರಮ. ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಮೇಜರ್ ಜನರಲ್ MM ಬೆಳ್ಳಿಯಪ್ಪ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಂಕಲನ ಧನರಾಜ್ SB. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
3: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರೀಶಣ್ಣ ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು, ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
4: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
3: 7 ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
5: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನು ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
3: ಹೌದಾ?
4: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
6: ಎಚ್ಚರ, ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.
7: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
8: ನಮ್ಮ ಆಹಾರದ ಒಂದಂಶ,
7: ನಮ್ಮ ಸಮಯದ ಒಂದಂಶ,
8: ನಮ್ಮ ಆದಾಯದ ಒಂದಂಶ,
7: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
8: ಆಗ ನಮ್ಮ ಬದುಕು ಪಾವನವಾಗುವುದು.
7: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ತೆರೆದ ಹೃದಯ ಬಳಿಗೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನು ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 9:30.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಧ್ವನಿ ಮುಂಜಾನೆಯ ಮಧುರ ಗೀತೆಗಳ ಸಂಭ್ರಮ. ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಬಿಎಂ ಶರವೇಂದ್ರ ಸ್ವಾಮಿ.
1: ಹನಿ ಹನಿ ಧ್ವನಿ ಬಾಚಿ ಕುಡಿಯ
2: ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರ. ಹನಿ ಹನಿ ಇಬ್ಬನಿ ಮುಂಜಾನೆಯ ಮಧುರ ಗೀತೆಗಳ ಸಂಭ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಕಲಾವಿದರ ಕುಟುಂಬದಲ್ಲಿ ಜನಿಸಿ ಕಲಾವಿದನಾಗಿಯೇ ಬೆಳೆದು ಬಡತನದ ಬೇಗುದಿಗಳನ್ನೆಲ್ಲ ಅನುಭವಿಸಿದ್ರು ಕಲಾವಿದನಾಗಿಯೇ ಉಳಿದು ಕಲೆಯನ್ನು ಉಸಿರಾಗಿಸಿಕೊಂಡು ರಾಜವರು ಸಲ್ಲಿಸಿದ ಕಲಾ ಸೇವೆಗೆ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟಗಳಲ್ಲಿ ಪ್ರಶಸ್ತಿಗಳ ಸುರಿಮಳೆಯನ್ನೇ ಅನುಭವಿಸಿದ್ರು. ಅದಕ್ಕಿಂತ ಹೆಚ್ಚಾಗಿ ಅವರಿಗೆ ದೊರೆತ ಅತ್ಯುಚ್ಚ ಪ್ರಶಸ್ತಿ ಅಂದರೆ ಅಭಿಮಾನಿ ದೇವರುಗಳ ಪ್ರೀತಿ. ಇದನ್ನವರು ಧನ್ಯತೆಯಿಂದ ಸ್ವೀಕರಿಸಿದರು. ಅಭಿಮಾನಿಗಳಲ್ಲಿಯೇ ದೈವವನ್ನು ಕಂಡವರು ರಾಜ್. ವೈಆರ್ ಸ್ವಾಮಿ ಅಂದರೆ ಎರ್ರಿ ರಾಮಚಂದ್ರ ಸ್ವಾಮಿ, ಇವರು ರಾಜವರ ಅತಿ ಹೆಚ್ಚು ಚಿತ್ರಗಳನ್ನು ನಿರ್ದೇಶಿಸಿದ ಕೀರ್ತಿಗೆ ಪಾತ್ರರು. ಸುಮಾರು 40 ಚಿತ್ರಗಳನ್ನು ನಿರ್ದೇಶಿಸಿರುವ ಸ್ವಾಮಿ ಅವರು ರಾಜವರ 17 ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ. ವೈಆರ್ ಸ್ವಾಮಿ ಅವರು ಭಕ್ತ ಕನಕದಾಸ ಮತ್ತು ಸ್ವರ್ಣಗೌರಿ ಚಿತ್ರದ ನಂತರ ಮುರಿಯದ ಮನೆ ಚಿತ್ರವನ್ನು ರಾಜವರಿಗಾಗಿ ನಿರ್ದೇಶಿಸಿದರು. ಇದು ತಮಿಳಿನಲ್ಲಿ ಬಿಡುಗಡೆಯಾದ ಭಾಗಪಿರಿವಿನ್ನೈ ಚಿತ್ರದ ಕನ್ನಡ ಅವತರಣಿಕೆ. ಆ ಚಿತ್ರದ ಈ ಹಾಡು ಕೇಳಿ.
3: ಆದರದ ನಗೆ ಮಿಡಿದು ಮಾತಿನ ಮುತ್ತ

ತುಂಬಿದ ಮನೆಯಲ್ಲಿ ಹೃದಯವಂತ ಅಂಗವಿಕಲ ಯುವಕ. ಆ ಮನೆಯನ್ನು ಮುರಿಯಲು ರುದ್ರಮ್ಮ ಎಂಬಕ್ಕೆ ಸಂಚು ರೂಪಿಸ್ತಾ ಇರ್ತಾಳೆ. ಆದರೆ ಆ ಸಂಚಲ್ಲವೂ ಮಣ್ಣುಪಾಲಾಗ್ತದೆ. ಸುಂದರ ಯುವತಿ ಮಲ್ಲಿಗೆ ಅಂಗವಿಕಲ ಚನ್ನನನ್ನ ಪ್ರೀತಿಸಿ ಮದುವೆಯಾಗಿ ಮನೆ ಬೆಳಗ್ತಾಳೆ. ಇದು ಮುರಿಯದ ಮನೆ ಚಿತ್ರದ ಕಥಾಸಾರ. ರಾಜವರ ಅಂಗವಿಕಲ ಚನ್ನನ ಪಾತ್ರದ ಮುಗ್ಧ ಅಭಿನಯ ನೋಡುಗರನ್ನ ನೆಬ್ಬೆರಗಾಗಿಸಿತ್ತು. ಜಯಂತಿ, ಪಂಡರಬಾಯಿ, ವಾಣಿಶ್ರೀ, ಉದಯ್ ಕುಮಾರ್, ಬಾಲಕೃಷ್ಣ ಮೊದಲಾದವರು ಈ ಚಿತ್ರದಲ್ಲಿ ಅಭಿನಯಿಸಿದರು. ಮೊದಲ ಬಾರಿಗೆ ವಿಜಯ ಕೃಷ್ಣಮೂರ್ತಿ ಈ ಚಿತ್ರಕ್ಕೆ ಸಂಗೀತ ನೀಡಿದರು. ಈ ಹಾಡು ಕೇಳಿ.

0: ಪ್ರತಿಜ್ಞೆ ಚಿತ್ರವನ್ನು ಬಿ ಎಸ್ ರಂಗ ನಿರ್ದೇಶಿಸಿದರು. ಬಿ ಎಸ್ ರಂಗ ಅದಾಗಲೇ ರಾಜ್ ಅವರಿಗೆ ಮಹಿಷಾಸ್ತ್ರ ಮರ್ದಿನಿ ಮತ್ತು ದಶಾವತಾರ ಚಿತ್ರಗಳನ್ನು ನಿರ್ದೇಶಿಸಿ ಯಶಸ್ಸನ್ನು ಗಳಿಸಿದ್ರು. ರಾಜ್ ಅಭಿನಯ ಅವರಿಗೆ ಮೋಡಿ ಮಾಡಿಬಿಟ್ಟಿತು. ಈ ಹಿಂದೆ ಎರಡೂ ಪೌರಾಣಿಕ ಚಿತ್ರಗಳನ್ನೇ ನಿರ್ದೇಶಿಸಿದ್ರಿಂದ ಈ ಬಾರಿ ಸಾಮಾಜಿಕ ಚಿತ್ರಕ್ಕೆ ಕೈ ಹಾಕಿದ್ರು. ಯಾಕೆಂದ್ರೆ ಅದು ರಾಜ್ ಅವರ ಸಾಮಾಜಿಕ ಚಿತ್ರಗಳ ಕಾಲ. ಇದರಲ್ಲಿ ರಾಜ್ ಅವರದ್ದು ವೈದ್ಯನ ಪಾತ್ರ. ಪ್ರತಿಜ್ಞೆ ಚಿತ್ರದಲ್ಲಿ ಚಿ ಸದಾಶಿವಯ್ಯನವರ ಗೀತೆಗಳಿಗೆ ಸಂಗೀತ ನೀಡಿದ್ದಾರೆ ಎಸ್ ಹನುಮಂತರಾವ್. ಹನುಮಂತರಾವ್ ಅವರು ಮೊದಲ ಬಾರಿಗೆ ರಾಜ್ ಅವರ ಚಿತ್ರಕ್ಕೆ ಸಂಗೀತ ನೀಡಿದ್ದು ಈ ಚಿತ್ರದ ಮೂಲಕವೇ. ಈ ಮಧುರ ಗೀತೆ ಕೇಳಿ. ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್.
1: ಮನಸ್ಸಿನ ದೇವಿಯಾಗಿ, ಮನಸ್ಸಿನ ಮಲ್ಲೆಯಾಗಿ.

ಬಾಲ್ಯದಲ್ಲಿ ತಂಗಿಯ ಅಸಹಜ ಸಾವಿನಿಂದ ಮರುಗಿ ವೈದ್ಯನಾಗುವ ಪ್ರತಿಜ್ಞೆ ಮಾಡಿ ತಂದೆ ತಾಯಿಯರ ತ್ಯಾಗದಿಂದ ವೈದ್ಯಕೀಯ ಕಲಿತ ನಾಯಕ ಶಂಕರ್ ರಾಗಿಣಿ ಎಂಬ ಯುವತಿಯನ್ನು ಪ್ರೇಮಿಸಿ ಮದುವೆಯಾಗಿ ತಂದೆ ತಾಯಿಯನ್ನ ಮರೀತಾನೆ. ತಂದೆ ಸಾಯುವಾಗ ಚಿಕಿತ್ಸೆ ಕೂಡ ಕೊಡದಂತೆ ರಾಗಿಣಿಯ ತಾಯಿ ತಂತ್ರ ಹುಡ್ತಾಳೆ. ತಾಯಿ ಮಗನ ಮನೆಯಲ್ಲಿ ಆಳಾಗಿ ದುಡಿಯಬೇಕಾಗ್ತದೆ. ಕೊನೆಗೆ ಶಂಕರನಿಗೆ ತನ್ನ ತಪ್ಪಿನ ಅರಿವಾಗಿ ಮತ್ತೆ ತಾಯಿ ಹೆಂಡತಿಯೊಂದಿಗೆ ತನ್ನ ಊರಿಗೆ ಬಂದು ಜನಸೇವೆಯಲ್ಲಿ ನಿರತನಾಗ್ತಾನೆ. ಇದು ಬಿ ಎಸ್ ರಂಗ ನಿರ್ಮಿಸಿ ನಿರ್ದೇಶಿಸಿದ ಪ್ರತಿಜ್ಞೆ ಚಿತ್ರದ ಕಥಾಹಂದರ. ರಾಗಿಣಿಯಾಗಿ ಜಯಂತಿ ಅಭಿನಯಿಸಿದ್ದಾರೆ. ಪ್ರತಿಜ್ಞೆ ಚಿತ್ರದ ಈ ಹಾಡು ಕೇಳಿ. ಹಾಡಿದ್ದಾರೆ ಎಲ್ಲಾರೀಶ್ವರಿ ಮತ್ತು ಸಂಗಡಿಗರು.

ಎನ್ ಲಕ್ಷ್ಮೀನಾರಾಯಣ ಕನ್ನಡ ಚಿತ್ರ ನಿರ್ದೇಶಕರಲ್ಲಿ ಮಹತ್ವದ ಹೆಸರು. ಅವರು ಚಿತ್ರರಂಗದಲ್ಲಿ ಮತ್ತು ಅವರ ಆಪ್ತ ವಲಯದಲ್ಲಿ ಪ್ರೀತಿಯ ಎನ್ಎಲ್ ಎಂದೇ ಕರೆಯಲ್ಪಟ್ಟವರು. ಎನ್ಎಲ್ 1956 ತೆರೆಕಂಡ ಶ್ರೀರಾಮ ಪೂಜಾ ಚಿತ್ರದಿಂದ ಅವರು ಸಹ ನಿರ್ದೇಶಕರಾಗಿ ಚಿತ್ರರಂಗ ಪ್ರವೇಶಿಸಿದರು. ನಂತರ ಚಿತ್ರರಂಗದ ದಿಗ್ಗಜ ಅಂತ ಅನಿಸಿಕೊಂಡ ಆರ್ ನಾಗೇಂದ್ರಾಯರ ಗರಡಿಯಲ್ಲಿ ಸೇರಿ ಪಳಗಿದರು. ಪ್ರಾರಂಭದಿಂದಲೇ ಭಾರತೀಯ ಸಿನಿಮಾಕ್ಕೆ ಅಂತಾರಾಷ್ಟ್ರೀಯ ಮನ್ನಣೆ ದೊರಕಿಸಿಕೊಟ್ಟಂತಹ ಸತ್ಯಜಿತ್ ರೇ ಅವರ

ನಾಂದಿ ಚಿತ್ರ ಕನ್ನಡದಲ್ಲಿ ಹೊಸ ಅಲೆಯ ಚಿತ್ರಗಳಿಗೆ ನಾಂದಿ ಹಾಡಿತು. ಕನ್ನಡ ಚಿತ್ರರಂಗಕ್ಕೆ ಏನಾದರೂ ಹೊಸತನ್ನು ನೀಡಬೇಕು ಅನ್ನುವಂಥ ಮಹದಾಸೆ ಹೊಂದಿದ್ದ ನಟ ನಿರ್ಮಾಪಕ ವಾದಿರಾಜ್ ಅವರಿಗೆ ಹೊಸತನ ಉಳ್ಳಂಥ ಪ್ರಯೋಗಾತ್ಮಕವಾದಂಥ ಚಿತ್ರದ ನಿರ್ದೇಶನಕ್ಕೆ ಎನ್ ಲಕ್ಷ್ಮೀನಾರಾಯಣ ಅವರೇ ಸರಿಯಾದ ಆಯ್ಕೆ ಅಂತ ಅಂದ್ಕೊಂಡ್ರು. ಯಾಕೆಂದ್ರೆ ವಾದಿರಾಜ್ ಅವರು ನಿರ್ಮಿಸಿದಂಥ ನಂದಾದೀಪ ನವಜೀವನ ಚಿತ್ರಗಳಿಗೆ ಅದಾಗಲೇ ಪ್ರಶಸ್ತಿ ಗೌರವಗಳನ್ನು ಪಡೆದಿದ್ದರು ವಾದಿರಾಜ್. ಹೀಗಾಗಿ ಮೂರನೇ ಚಿತ್ರವನ್ನು ಕೂಡ ಭಿನ್ನವಾಗಿ ನಿರ್ಮಿಸುವ ಬಯಕೆ ವಾದಿರಾಜ್ ಅವರದು. ಅದರ ಫಲವೇ ನಾಂದಿ. ನಾಂದಿ ಚಿತ್ರದ ಇನ್ನೊಂದು ಹಾಡು ಕೇಳಿ. ಹಾಡಿದ್ದಾರೆ ಎಸ್ ಜಾನಕಿ.

ನಾಂದಿ ಚಿತ್ರದ ನಾಯಕ ಮುರಳಿದು ಮೇಷ್ಟ್ರ ಕೆಲಸ. ಮುರಳಿಯ ಹೆಂಡತಿ ಸತ್ತಾಗ ಮೂಕ ಹೆಣ್ಣಿಗೆ ಬಾಳ್ ಕೊಡೋದಕ್ಕಾಗಿ ಮೂಕಿಯನ್ನ ಮದುವೆ ಆಗ್ತಾನೆ. ಆದ್ರೆ ಅವರಿಗೆ ಹುಟ್ಟುವ ಮಗು ಕಿವುಡು. ಇದರಿಂದ ನಾನಾ ಸಮಸ್ಯೆಗಳನ್ನು ಎದುರಿಸಿದಂತಹ ನಾಯಕ ನಾಯಕಿ ಇಬ್ರು ಕಿವುಡು ಮೂಗರ ಪುನರ್ವಸತಿ ಶಾಲೆಗೆ ಹೋಗಿ ಅಲ್ಲಿ ತರಬೇತಿ ಪಡೆದು ಬರ್ತಾರೆ. ಹೀಗೆ ತನ್ನ ಹೆಂಡತಿ ಮಗುವಿಗೆ ಪುನರ್ಬಾಳ್ವೆ ನೀಡುವ ಮೂಲಕ ಅಸಂಖ್ಯ ಅಂಗವಿಕಲ ಮಕ್ಕಳಿಗೆ ಪ್ರಯೋಜನವಾಗುವ ಹಾಗೆ ತಾನೇ ಒಂದು ಶಾಲೆಯನ್ನು ಸ್ಥಾಪಿಸ್ತಾನೆ. ಇದು ನಾಂದಿ ಚಿತ್ರದ ಸಂಕ್ಷಿಪ್ತ ಕಥೆ. ರಾಜವರ ಪತ್ನಿಯಾಗಿ ಕಲ್ಪನಾ ಅಭಿನಯಿಸಿದ್ರು ಈ ನಾಂದಿ ಚಿತ್ರದಲ್ಲಿ. ಕಲ್ಪನಾ ಈ ಹಿಂದೆ ಸಾಕು ಮಗಳು ಚಿತ್ರದಲ್ಲಿ ರಾಜವರ ತಂಗಿಯಾಗಿ ಅಭಿನಯಿಸಿ ಚಿತ್ರರಂಗ ಪ್ರವೇಶಿಸಿದ್ರು. ಇದು ಕಲ್ಪನಾ ರಾಜವರ ಜೊತೆ ನಾಯಕಿಯಾಗಿ ಅಭಿನಯಿಸಿದಂತಹ ಮೊದಲ ಚಿತ್ರ. ವಾದರಾಜವರ ಸೋದರಿ ಹರಿಣಿ ಮೂಕ ಹೆಂಡತಿಯಾಗಿ ಅಭಿನಯಿಸಿದ್ರು. ಈ ನಾಂದಿ ಚಿತ್ರದ ಮೂಲಕವೇ ನಮಗೆಲ್ಲ ಚಿರಪರಿಚಿತರಾದಂತಹ ನಟ ದಿನೇಶ್ ಚಿತ್ರರಂಗ ಪ್ರವೇಶಿಸಿದ್ರು. ಈ ನಾಂದಿ ಚಿತ್ರದ ಇನ್ನೊಂದು ಹಾಡು ಕೇಳಿ. ಹಾಡಿದ್ದಾರೆ ಎಸ್ ಜಾನಕಿ.

ಸ್ನೇಹಿತರೆ, ಇಡೀ ಕರ್ನಾಟಕದ ಜನಕೋಟಿಯನ್ನ ತಾನು ಬಯಸಿದ ದಿಕ್ಕಿಗೆ ಗುರಿಗೆ ನಡೆಸಬಲ್ಲ ಶಕ್ತಿ ಎಂದರೆ ರಾಜ್ಕುಮಾರ್ ಅನ್ನೋ ಹೆಸರು. ಆ ರಾಜ್ಕುಮಾರ್ ಪ್ರತಿಭೆಯ ವಿವಿಧ ಮಗ್ಗುಲುಗಳನ್ನು ನಿಮ್ಮೆದುರು ತೆರೆದಿಡುವ ಪ್ರಯತ್ನವೇ ಈ ಹನಿ ಹನಿ ಇಬ್ಬನಿ ಸಂಚಿಕೆ. ಮತ್ತೆ ಅಂತಹ ಪ್ರಯತ್ನದೊಂದಿಗೆ ಮುಂದಿನ ವಾರ ಬರ್ತೇನೆ. ನಮಸ್ಕಾರ.

0: ಹನಿ ಹನಿ ಇಬ್ಬನಿ ಮುಂಜಾನೆಯ ಮಧುರ ಗೀತೆಗಳ ಸಂಭ್ರಮದಲ್ಲಿ ನೀವು ಪಾಲ್ಗೊಂಡಿರಿ. ನಿಮಗಾಗಿ ಈ ಸಂಭ್ರಮ ಹೊತ್ತು ತಂದವರು ಡಾಕ್ಟರ್ ಬಿ ಎಂ ಶರಭೇಂದ್ರ ಸ್ವಾಮಿ, ನೆರವಾದವರು ದೀಪ ಪಾವಂಜೆ.
1: ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಕಿ.
2: ಇದುವರೆಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಹನಿ ಹನಿ ಇಬ್ಬನಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಬಿ ಎಂ ಶರಭೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 10:02 ಕಾರ್ಯಕ್ರಮ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕೇಳಿಬರುವುದು.
3: ಸಚಿವರ ಸಭೆ ಇಂದು ಜೈಪುರದಲ್ಲಿ ಆರಂಭವಾಗಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಪ್ರವಾಸೋದ್ಯಮ ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳು 2 ದಿನಗಳ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಸಹಕಾರ ಬಲಪಡಿಸುವುದು ಸಭೆಯ ಪ್ರಮುಖ ಉದ್ದೇಶವಾಗಿದೆ. ಭಾರತಕ್ಕೆ ಭೇಟಿ ನೀಡಿರುವ ಜಪಾನ್ ರಕ್ಷಣಾ ಸಚಿವ ಶಿಂಜಿರೋ ಕೋಯಿಜುಮಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ದೆಹಲಿಯಲ್ಲಿ ನಿನ್ನೆ ಭೇಟಿ ಮಾಡಿದರು. ಭಾರತ ಮತ್ತು ಜಪಾನ್ ನಡುವಿನ ವಿಶೇಷ ಕಾರ್ಯತಂತ್ರ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಬಗ್ಗೆ ಉಭಯ ನಾಯಕರು ಅಭಿಪ್ರಾಯ ವಿನಿಮಯ ಮಾಡಿಕೊಂಡರು. ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ವಂದೇ ಮಾತರಂ ಗೀತೆಯ ಸಂಪೂರ್ಣ ಗಾಯನದ ಬದಲು 2 ಚರಣಗಳನ್ನು ಮಾತ್ರ ಹಾಡಲು ನಿರ್ಧರಿಸಿರುವುದನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಟೀಕಿಸಿದ್ದಾರೆ. ಈ ನಿರ್ಧಾರ ಸಂಸತ್ತು ಅಂಗೀಕರಿಸಿದ ಕಾನೂನಿಗೆ ಬಹಿರಂಗವಾಗಿ ವಿರೋಧ ವ್ಯಕ್ತಪಡಿಸುವುದಕ್ಕೆ ಸಮನಾಗಿದ್ದು ರಾಷ್ಟ್ರ ವಿರೋಧಿಯಾಗಿದೆ ಎಂದು ಆರೋಪಿಸಿದ್ದಾರೆ. ದೇಶದಲ್ಲಿ ಸಕ್ಕರೆ ಬೆಲೆ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ವರ್ಷದ ಅಕ್ಟೋಬರ್ 31ರವರೆಗೆ 10 ಲಕ್ಷ ಮೆಟ್ರಿಕ್ ಟನ್ ಕಚ್ಚಾ ಸಕ್ಕರೆಯನ್ನು ಸುಂಕರಹಿತವಾಗಿ ಆಮದು ಮಾಡಿಕೊಳ್ಳಲು ಸರ್ಕಾರ ಅನುಮತಿ ನೀಡಿದೆ. ವಿದೇಶಿ ವ್ಯಾಪಾರ ನಿರ್ದೇಶನಾಲಯ ಈ ಕುರಿತು ಅಧಿಸೂಚನೆ ಹೊರಡಿಸಿದೆ. ಸೋಮಾಲಿಯಾದ ಪಟ್ಲ್ಯಾಂಡ ಕರಾವಳಿ ಕಡಲ್ಗಳ್ಳರು ಅಪಹರಿಸಿದ ಕ್ಯಾಮರೂನ್ ಧ್ವಜ ಹೊತ್ತ ಸರಕು ಸಾಗಣೆ ಹಡಗಿನಲ್ಲಿದ್ದ 10 ಸದಸ್ಯರ ಸಿಬ್ಬಂದಿಯಲ್ಲಿ 6 ಭಾರತೀಯರು ಸೇರಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

0: ಅತಿಯಾದ ಊಟ, ಅತಿಯಾದ ಮಾತು ಅಪಾಯಕಾರಿ ಎನ್ನುತ್ತದೆ ಸುಭಾಷಿತ ರತ್ನ ಭಾಂಡಾಗಾರ. ಭೋಜನ ಭಾಷಣ ಹಿತಮಿತವಾಗಿರಲಿ, ಅಜೀರ್ಣವಾಗುವಷ್ಟು ತಿಂದಾಗ ಊಟ ವಿಷವಾಗುತ್ತದೆ. ಅಜೀರ್ಣೇ ಭೋಜನಂ ವಿಷಂ.
1: ಮಾತು ಚಪಲವಾಗದಿರಲಿ, ಪ್ರತಿ ಪದವು ಮುತ್ತಿನ ಮಣಿಯಂತಿರಲಿ, ವಚನ ಬೆಲ್ಲದಂತಿರಲಿ, ಹೃದಯದಲ್ಲಿ ನಂಜು ಇಲ್ಲದಿರಲಿ, ತುಂಬದಿರಲಿ.
0: ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ಮಾತು ಬೆಳಕಾಗಬೇಕು, ಬೆಂಕಿಯಾಗಬಾರದು.
1: ಹೌದು, ನುಡಿದಂತೆ ನಡೆದರೆ ಮಾತ್ರ ನಮ್ಮ ವ್ಯಕ್ತಿತ್ವಕ್ಕೆ ಶೋಭೆ.
2: ನಮ್ಮ ಜೊತೆಯಾಗಿರುವಂತಹ ನಮ್ಮ ಕೇಳುಗರು, ಒಳ್ಳೆಯ ಅರ್ಥವನ್ನು ಕೊಡುವಂತಹ ಹಾಡುಗಳು ಪ್ರಸಾರ ಆಯಿತು ಈ ದಿನದ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಅಂತ ಹೇಳಿ ಅಥರ್ವ ಅವರು ತೆಲಗರಹಳ್ಳಿಯಿಂದ ಹೇಳಿದರೆ, ಪೂರ್ಣಿಮಾ ಮೇಸ್ತ್ರಿ ಅವರು ನಾರಾಯಣಪುರದಿಂದ ಸಂದೇಶ ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿದರೆ, ಹಾಗೆ ಗಜಲಕ್ಷ್ಮಿ ಅವರು ಸಂದೇಶ ಕಳಿಸಿದರೆ, ಪುಷ್ಪ ಶಾನುಭೋಗರ್ ಅವರ ಸಂದೇಶ ನಮ್ಮನ್ನು ತಲುಪಿದೆ, ಕೆಬೆಪುರ ಗ್ರಾಮದ ಮಂಜುನಾಥ್ ಸಿದ್ಧಾರ್ಥ ಹಾಗೂ ಗಣೇಶ್ ಅವರು, ಹಾಗೆ ಪ್ರೇಮಲತಾ ವಜ್ರದ್ಯುತಿ ಬಿದರಹಳ್ಳಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಲಿಂಗನಗೌಡ ಪಾಟೀಲ್ ವದಗನಾಳ ಕೊಪ್ಪಳ ಜಿಲ್ಲೆಯಲ್ಲಿಂದ ಅವರ ಸಂದೇಶ ಬಂದಿದೆ, ಪೂರ್ಣಿಮಾ ರಾಘವೇಂದ್ರ ಕುಂದಾಪುರದಿಂದ ಹುಬ್ಬಳ್ಳಿ ತಾಲೂಕು ಉಮೇಚಗಿ ಗ್ರಾಮದ ಮುತ್ತಪ್ಪ ಅಕ್ಕಿಯವರ ಸಂದೇಶ ನಮ್ಮನ್ನು ತಲುಪಿದೆ. ಹಾಗೆ ಮತ್ತಾರು ಹೆಸರನ್ನ ತಿಳಿಸಿಲ್ಲ, 98681 ಇವರ ಸಂಖ್ಯೆ. ಹಾಗೆ ಆದೂರು ಪ್ರಕಾಶ್ ಇವರು ಸಂದೇಶ ಕಳಿಸಿ, ಹಿರಿಯರು ನಮ್ಮ ಬದುಕಿನ ಮಾರ್ಗದರ್ಶಕರು ಅಂತ ಹೇಳಿ ಹೇಳಿದ್ದಾರೆ. ಹಾಗೆ ಪ್ರೀತಿಯ ನಮನಗಳು ವಿವಿಧ ಭಾರತಿಗೆ, ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ಮೂಡಿ ಬರುತ್ತೆ ಅಂತ ಹೇಳಿ ಶಶಿಕಲಾ ಕಾರ್ತಿಕ್ ಮಧುಗಿರಿಯಿಂದ ಸಂದೇಶ ಕಳಿಸಿದರೆ, ಇಂಡಿ ತಾಲೂಕು ಹಿಂಗಣಿಯ ಚಿದಾನಂದ ಪತ್ತಾರ ಅವರು ಸಂದೇಶ ಕಳಿಸಿದರೆ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಹಿರಿಯರ ಬಗ್ಗೆ ಮಾಹಿತಿ ಹಾಗೆ ಹಾಡುಗಳು ಮನೋಜ್ಞವಾಗಿತ್ತು ಅಂತ ಹೇಳಿ ಅವರು ತಿಳಿಸಿದರೆ, ಕಾರ್ಯಕ್ರಮ ಹಾಗೆ ಹಾಡುಗಳು ತುಂಬ ಚೆಂದ ಇತ್ತು, ಮನೋಜ್ಞವಾಗಿತ್ತು ಅಂತ ಹೇಳಿ ಇದೇ ಒಂದು ಅಭಿಪ್ರಾಯವನ್ನು ಹೇಳಿದರೆ ಗೊರಗುಂಟೆಪಾಳ್ಯದ ನಮ್ಮ ಕೇಳುಗರಾದ ನಿರ್ಮಲಾ ಅವರು. ಹಾಗೆ ಶಾಂತಾಚಾರ್ ಬಡಿಗೇರ ಕೊಕ್ಕನೂರಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಹಿರಿಯ ನಾಗರಿಕರ ದಿನದ ವಿಶೇಷ ಮಾಹಿತಿ ತುಂಬ ಚೆನ್ನಾಗಿ ಮೂಡಿಬಂತು, ಅರ್ಥಪೂರ್ಣವಾಗಿ ಮನ ಮುಟ್ಟೋ ಹಾಗೆ ಕಾರ್ಯಕ್ರಮ ಹಾಗೆ ಹಾಡುಗಳು ಮೂಡಿಬಂತು. ಅವರ ಪ್ರೀತಿಯ ತೋಳೆ ನಮ್ಮ ದೊಡ್ಡ ಆಸರೆ, ಜೀವನ ಕಲಿಸಿದೆ ಪಾಠ, ಆ ಹಿರಿಯರ ನಗುಮುಖ ಮನೆಯ ಅಂಗಳಕ್ಕೆ ತರುವುದು ಅದೆಷ್ಟೋ ಸುಖ, ಕಷ್ಟ ಸುಖಗಳ ಜೊತೆಯಾಗಿ ನಿಂತ ದಾರಿದೀಪ ಅವರು, ಅವರ ಮಡಿಲ ಹಾರೈಕೆಯೊಂದೇ ನಮ್ಮ ಜೀವನದ ರೂಪ, ನಮ್ಮನ್ನು ಬೆಳೆಸಿದ ಆ ಕೈಗಳಿಗೆ ನಮನವನ್ನು ಸಲ್ಲಿಸೋಣ ಅಂತ ಹೇಳಿ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸಂಜಯವರು ಕತ್ರಿಗುಪ್ಪೆಯಿಂದ, ಕಾಕ್ಸ್ಟೌನ್ನಿಂದ ಗಿಳಿಯಾರು ಸದಾನಂದ ಶೆಟ್ಟಿ ಹೇಳ್ತಾ ಇದ್ದಾರೆ, ನಮ್ಮ ತಾಯಿಗೆ 91 ವರ್ಷ, ಮನೆಯಲ್ಲೇ ಇದ್ದಾರೆ, ಚೆನ್ನಾಗಿದ್ದಾರೆ, ತಂದೆಗೆ 101 ವರ್ಷ, ಇಬ್ಬರೂ ಕೂಡ ಇದ್ದಾರೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಜಕ್ಕೂ ನೀವು ಪುಣ್ಯವಂತರು. ಹಾಗೆ ಮತ್ತಾರು ಶ್ರೀನಿವಾಸ್ ರಾಜು ಅವರು ಸಂದೇಶ ಕಳಿಸಿದರೆ, ಜಗತ್ತಿನಲ್ಲಿ ಶ್ರೇಷ್ಠ ವ್ಯಕ್ತಿ ಯಾರಾದರೂ ಇದ್ದರೆ ಅವರೇ ನಮ್ಮ ತಂದೆ ತಾಯಿಗಳು, ಅವರಿಗಿಂತ ಅನ್ಯ ದೇವರಿಲ್ಲ, ಇಲ್ಲದವರು ಪರಿತಪಿಸ್ತಾರೆ, ಆದರೆ ಇದ್ದವರು ಸಂದಿಗ್ಧ ಪರಿಸ್ಥಿತಿಗೆ ಬಂದು ನಿರ್ಲಕ್ಷಿಸ್ತಾರೆ, ಅವರನ್ನು ಗೌರವಿಸಿ ಪ್ರೀತಿಸಿ ಅನ್ನುವಂತಹ ಹಿರಿಯ ದಿನದ ಈ ಒಂದು ಆಶಯ ಸಾಕಾರ ಆಗಲಿ ಅಂತ ಹೇಳಿ ಸ್ವರೂಪ್ ಲೋಕೇಶ್ ಕುಣಿಗಲ್ಲಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಮತ್ತು ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶ ಕಳಿಸಿ, ಯಾರೇ ಇದ್ದರೂ ತಂದೆ ತಾಯಿ ಮಾಡಿದಷ್ಟು ಪ್ರೀತಿ ಯಾರೂ ಮಾಡಲ್ಲ ಅಂತ ಹೇಳಿ ಅವರು ಹೇಳಿದ್ದಾರೆ. ಹಾಗೆ ಈ ದಿನದ ಹಿರಿಯ ನಾಗರಿಕರ ದಿನದ ಬಗ್ಗೆ ಮಾಹಿತಿ ಅರ್ಥಪೂರ್ಣವಾಗಿ ಅರ್ಥಗರ್ಭಿತವಾಗಿತ್ತು, ಕೇಳ್ತಾ ಇದ್ದೆ ಕಣ್ಣಂಚಿಲಲ್ಲಿ ನೀರು ಬರೋ ಆಗಿತ್ತು ಅಂತ ಹೇಳಿ ಹೊನ್ನೂರಲ್ಲಿ ಅವರು ಹನುಮಂತಾಪುರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸುಮಾ ಅವರು ಸುಂಕದ ಕಟ್ಟೆಯಿಂದ ಸಂದೇಶ ಕಳಿಸಿದರೆ, ಆಮೇಲೆ ಮತ್ತಾರು ಕಬಡ್ಡಿ ಇಂದಿರಾ ವೆಂಕಟೇಶ್ ಹಾಗೂ ಅವರ ಮನೆಯವರ ಸಂದೇಶ ನಮ್ಮನ್ನು ತಲುಪಿದೆ.

ಹಬ್ಬದ ಶುಭಾಶಯಗಳನ್ನು ಕೂಡ ಸಂದೇಶ ಕಳಿಸಿ ಹೇಳಿರೋರು ವಿಶಾಲ ಹಿರೇಮಠ ಸಹಕಾರ ನಗರದಿಂದ. ಎಲ್ಲ ಕೇಳುಗರಿಗೂ ಕೂಡ ಧನ್ಯವಾದಗಳು. ಜೊತೆಯಲ್ಲಿದ್ದೀರಿ, ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ, ಹಾಗೇನೆ ನೀವು ಸಮಯ ಮಾಡಿಕೊಂಡು ಸಂದೇಶಗಳನ್ನು ಕೂಡ ಕಳಿಸಿದ್ದೀರಿ. ನಿಮ್ಮೆಲ್ಲರ ಪ್ರೀತಿಗೆ ಧನ್ಯವಾದಗಳು. ಹೀಗೆ ಕೇಳ್ತಾ ಇರಿ, ಕೇಳಿಸ್ತಾ ಇರಿ ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. ಈಗ ನಿಮ್ಮೆಲ್ಲರ ಮೆಚ್ಚಿನ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್ ಪ್ರಾರಂಭ ಮಾಡೋಣ. ನಿಮಗಾಗಿ ಚಂದದ ಕನ್ನಡ ಗೀತೆಗಳು ಜೊತೆಯಾಗತ್ತೆ. ಕೇಳ್ತಾ ಇರಿ, ಜೊತೆಯಾಗಿರಿ ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.

ಹೌದು, ಹಾಡುಗಳನ್ನು ಕೇಳ್ತಾ ಇದ್ರೆ ಆಡುವ ಹಾಗೆ ತೇಲಾಡುವ ಹಾಗೆ ಆಗತ್ತೆ. ಹಾಗೆಯೇ ಹಾಡುಗಳ ಮುನ್ನ ಬರುವಂತಹ ಆಲಾಪ ಏನಿದೆ, ಆ ಆಲಾಪ ಬಂದ್ರಂತೂ ಹಾಡುಗಳನ್ನು ಕೇಳೋದಕ್ಕೆ ಒಂದು ಚಂದ ಅಂತ ಹೇಳಿ ಅನಿಸತ್ತೆ. ಆಲಾಪಗಳು ಬರುವಂತಹ ಹಾಡಿಗೆ ಸೌಂದರ್ಯವನ್ನು ತುಂಬುವಂಥದ್ದು. ಹೇಗೆ ಅಂತೀರಾ? ಹೀಗೆ

ಸಿಹಿಯಾದ ಆಲಾಪದೊಂದಿಗೆ ಆರಂಭ ಮಾಡಿದ್ರು ಎಸ್ ಜಾನಕಿಯವರು ಈ ಗೀತೆಯನ್ನ. ಟಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸ್ವರ ಸಂಯೋಜನೆ ಗಾಳಿ ಮಾತು ಚಿತ್ರದ ಈ ಗೀತೆಗಾಗಿ ಇತ್ತು. ಇದಕ್ಕೂ ಮೊದಲು ನೀವು ಕೇಳಿದಂತಹ ಹಾಡು ಯಾವ ಹೂವು ಯಾರ ಮುಡಿಗೋ ಚಿತ್ರದ ಗೀತೆಯಾಗಿತ್ತು. ಎಸ್ ಜಾನಕಿಯವರು ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದರು. ದೊಡ್ಡ ರಂಗೇಗೌಡರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಹಾಡಿಗಿತ್ತು. ಆತ್ಮೀಯ ಕೇಳುಗರೆ, ಈ ಹಾಡುಗಳನ್ನು ಪ್ರಾರಂಭ ಮಾಡೋದಕ್ಕೆ ಮೊದಲು ಅಥವಾ ಹಾಡಿನ ಮಧ್ಯೆಯೋ ಒಂದು ತೇಲಿ ಹೋಗುವಂತಹ ಅನುಭವ ನಮಗೆ ಆಗತ್ತೆ ಈ ಆಲಾಪಗಳನ್ನು ಕೇಳಿದಾಗ. ಈ ಆಲಾಪ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಕರೆಕ್ಟಾಗಿ ಹೇಳಬೇಕು ಅಂತ ಹೇಳಿದ್ರೆ, ಹಾಡಿನ ಸಾಹಿತ್ಯವನ್ನು ಹಾಡುವ ಮೊದಲು ಅಥವಾ ಮಧ್ಯದಲ್ಲಿ ರಾಗದ ಸ್ವರಗಳನ್ನು ಸ್ವತಂತ್ರವಾಗಿ ಭಾವಪೂರ್ಣವಾಗಿ ವಿಸ್ತರಿಸಿ ಹಾಡುವಂತಹ ಭಾಗ. ಸ್ವಲ್ಪ ಕ್ಲಿಷ್ಟ ಅಂತ ಹೇಳಿ ಅನ್ನಿಸ್ತಾ ಇದೆಯಾ? ಅಂದರೆ ಹಾಡಿನ ರಾಗ ಏನಿದೆಯೋ ಅದನ್ನು ಭಾವಪೂರ್ಣವಾಗಿ ವಿಸ್ತರಿಸಿ ಆ ಸ್ವರಗಳು, ಅಂದರೆ ಇದನ್ನು ಸಂಗೀತ ಕಲಿತವರಿಗೆ ಸ್ವಲ್ಪ ಹೆಚ್ಚಾಗಿ ಅರ್ಥ, ಸಮಂಜಸವಾಗಿ ಅರ್ಥ ಆಗುತ್ತೆ ಅಂತ ಹೇಳಿ ಹೇಳಬಹುದು. ಹಾಗಾಗಿಯೇ ನೋಡಿ, ಈಗ ನಾವೆಲ್ಲ ಬಾತ್ರೂಮ್ ಸಿಂಗರ್ಸ್ ಅಂತ ಹೇಳಿ ಅಂದ್ಕೊಳ್ತೀವಿ, ಮನೆಯಲ್ಲಿ ಹಾಡುಗಳನ್ನು ಹೇಳ್ತಾ ಇರ್ತೀವಿ, ಹಾಡಿನ ಪದಗಳನ್ನು ನೀಟಾಗಿ ಹೇಳಿಬಿಡ್ತೀವಿ ನಾವು. ಆದರೆ ಈ ಆಲಾಪಗಳನ್ನು ಹೇಳುವಾಗ ನಮಗೆ ತುಂಬ ಕಷ್ಟ ಆಗುತ್ತೆ. ಆ ಮೂಲ ಗಾಯಕರು ಏನು ಹಾಡಿರ್ತಾರೆ ಅದೇ ರೀತಿ ಪರ್ಫೆಕ್ಟಾಗಿ ಹಾಡೋದಕ್ಕೆ ಸಾಧ್ಯ ಆಗೋಲ್ಲ. ಎಷ್ಟೇ ಕಷ್ಟಪಟ್ಟರೂ ಕೂಡ ಆ ಶ್ರುತಿ ತಪ್ಪಿ ಹೋಗುವಂತಹ ಸಂಭವ ಹೆಚ್ಚಾಗಿರುತ್ತೆ. ಯಾಕಂತ ಹೇಳಿದ್ರೆ ಈ ಆಲಾಪಗಳು ಹಾಡೋದು ಒಂದು ಶಾಸ್ತ್ರೀಯ ಸಂಗೀತದ ಸ್ವರಗಳು ಏನಿರುತ್ತೆ ಅದರ ಒಂದು ಬೇಸಿಸ್ ಮೇಲೆ ಅಂತಲೇ ಹೇಳಬಹುದು. ಅದನ್ನು ವಿಸ್ತರಿಸಿ ಹಾಡುವಂತಹ ಒಂದು ರಾಗ ಏನಿರುತ್ತಲ್ಲ ಅದನ್ನು ಆಲಾಪ ಅಂತ ಹೇಳಿ ನಾವು ಹೇಳುವಂಥದ್ದು. ಆಲಾಪದ ಬಗ್ಗೆ ಮಾತನಾಡೋಣ. ಹಾಗೆ ಚಂದದ ಆಲಾಪಗಳು ಇರುವಂತಹ, ಆಲಾಪದಿಂದ ಶುರುವಾಗುವಂತಹ ಗೀತೆಗಳು ಕೂಡ ಇಂದಿನ ಓಲ್ಡ್ ಈಸ್ ಗೋಲ್ಡ್ನಲ್ಲಿ ನಿಮ್ಮ ಜೊತೆಯಾಗಿವೆ. ಕೇಳ್ತಾ ಇರಿ, ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. ಈಗ ಮತ್ತೊಂದು ಆಲಾಪ, ಚಂದದ ಆಲಾಪ ಇರುವಂತಹ ಗೀತೆ ಮೂಡಿ ಬರ್ತಾ ಇದೆ. ನಮ್ಮೂರ ಮಂದಾರ ಹೂವೆ ಚಿತ್ರದಿಂದ ಆರಿಸಲಾದ ಗೀತೆ, ಚಿತ್ರ ಅವರ ಸಿಹಿಯಾದ ಕಂಠದಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ ಇದೆ, ಇಳೆಯ ರಾಜ ಅವರ ಸಂಗೀತ ಈ ಹಾಡಿಗಿದೆ.

ಹಾಡು ಅಂದ್ರೇ ಚಂದ. ಇನ್ನು ಹಾಡಲ್ಲಿ ಬರುವಂತಹ ಆಲಾಪಗಳು ಹಾಡಿನ ಸೌಂದರ್ಯವನ್ನ ಹೆಚ್ಚಿಸುವಂಥದ್ದು. ಆಲಾಪಗಳಿಂದ ಪ್ರಾರಂಭವಾಗುವಂತಹ ಆಲಾಪಗಳು ಇರುವಂತಹ ಗೀತೆಗಳು ಇಂದಿನ ಓಲ್ಡ್ ಈಸ್ ಗೋಲ್ಡ್ನ ವಿಶೇಷವಾಗಿ ಮುಡಿ ಬರ್ತಾ ಇದೆ. ಕೇಳ್ತಾ ಇದ್ರಿ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ಇದು ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ. ಇನ್ನು ಆಲಾಪದ ಬಗ್ಗೆ ಮತ್ತಷ್ಟು ಹೇಳಬೇಕು ಅಂತ ಹೇಳಿದ್ರೆ, ಆಲಾಪದ ಮೂಲಕ ಮೂಲ ಗಾಯಕ ಅಥವಾ ಗಾಯಕಿ ಯಾರಿರ್ತಾರೆ ಅವರು ರಾಗದ ಸ್ವರೂಪವನ್ನು ತಿಳಿಸ್ತಾರಂತೆ, ಭಾವವನ್ನು ಮತ್ತು ಸೌಂದರ್ಯವನ್ನು ಕೇಳುಗರಿಗೆ ಪರಿಚಯ ಮಾಡ್ತಾರಂತೆ. ಅಂದರೆ ಆ ಹಾಡಿನ ಮೊದಲಿಗೆನೆ ಆಲಾಪ ಬರೋದ್ರಿಂದ ಹಾಡು ಈ ರೀತಿ ಇರಬಹುದು ಅಂತ ಹೇಳಿ ನಾವು ಗೆಸ್ ಮಾಡಿಬಿಡ್ಬಹುದು. ಹಾಗೆಯೇ ಪದಗಳೇ ಇಲ್ಲದೆ ಹೋದರೂ ಸಹ ಸ್ವರಗಳ ಮೂಲಕ ಸಂತೋಷ, ವಿರಹ, ಭಕ್ತಿ, ಶಾಂತಿ ಮುಂತಾದ ಭಾವನೆಗಳನ್ನು ಕೂಡ ವ್ಯಕ್ತಪಡಿಸಬಹುದಂತೆ. ನೋಡಿ, ಪದಗಳೇ ಇರೋದಿಲ್ಲ, ಆದರೆ ಆಲಾಪ ಕೇಳಿದ ಕೂಡಲೇ ಈ ಹಾಡಿನ ಭಾವ ಎಂಥದ್ದು ಅಂತ ಹೇಳಿ ಗುರುತಿಸಿ ಬಿಡಬಹುದಂತೆ. ಅಷ್ಟೊಂದು ಒಂದು ಪ್ರಭಾವ ಇದೆ ಈ ಆಲಾಪಗಳಿಗೆ. ಈಗ ಆಲಾಪಗಳು ಭಾವವನ್ನು ಸೂಚಿಸುವಂತಹ ಗೀತೆಗಳು, ಕ್ರಮವಾಗಿ ದುಃಖದ ಒಂದು ಭಾವವನ್ನು ಸೂಚಿಸುವಂತಹ ಆಲಾಪ ಇರುವಂಥದ್ದು ಯಾವ ಚಿತ್ರ ಅಂತ ಹೇಳಿದ್ರೆ ಚಂದನದ ಗೊಂಬೆ ಚಿತ್ರದ ಹಾಡು. ಹಾಗೆಯೇ ತುಂಟುತನ, ಕೆಣಕೋದು, ಈ ಒಂದು ಭಾವ ಇರುವಂತಹ ಗೀತೆ ಇದು ಒಲವು ಗೆಲುವು ಚಿತ್ರದ್ದು. ಹಾಗೆಯೇ ಸಂತೋಷ, ಅಪ್ಪ ನಂಗೆ ಎಷ್ಟೊಂದು ಸಂತೋಷ ಆಗ್ತಿದೆ, ಈ ಸಂತೋಷನ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಆ ಭಾವವನ್ನು ವ್ಯಕ್ತಪಡಿಸುವಂತಹ ಗೀತೆ ಗೆಜ್ಜೆ ಪೂಜೆ ಚಿತ್ರದ್ದು. ಈ ಮೂರು ಕೂಡ ಬ್ಯಾಕ್ ಟು ಬ್ಯಾಕ್ ನಿಮಗಾಗಿ ಈಗ ಮೂಡಿ ಬರುತ್ತೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಕೇಳ್ತಾ ಇರಿ, ಜೊತೆಯಾಗಿರಿ, ವಿವಿಧ ಭಾರತಿ ನಿಮ್ಮ ಅನುದಿನದ ಸಂಗಾತಿ. ಹೌದು, ಮೂರು ಗೀತೆಯನ್ನು ಹಾಡಿರುವ ಗಾಯಕಿ ನಮ್ಮ ಗಾನಕೋಗಿಲೆ ಎಸ್ ಜಾನಕಿಯವರು.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 10:30.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
3: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ.
0: ಜಾಹೀರಾತು ಮುಖಾಂತರ
3: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
0: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
3: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
0: ಡಯಲ್ ಮಾಡಿ 8700-01-4242
3: 8700-01-4242.
0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 10:32. ಕಾರ್ಯಕ್ರಮ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕೇಳಿಬರುವುದು.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗು. 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂತ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.

ಅಬ್ಬ, ಎಂತಹ ಚಂದದ ಆಲಾಪಗಳು ನೋಡಿ. ಆ ಆಲಾಪಗಳೇ ಹಾಡಿನ ಭಾವ ಏನು ಅಂತ ಹೇಳಿ ಹೇಳಿದಂತಹ ಗೀತೆಗಳು ಇವು ಅಂತ ಹೇಳಿ ಹೇಳಬಹುದು. ಆಲಾಪಗಳ ಕುರಿತಾಗಿ ನಾವು ಮಾತನಾಡ್ತಾ ಇದ್ದೀವಿ. ಮತ್ತಷ್ಟು ಆಲಾಪದ ಕುರಿತಾಗಿ ಹೇಳಬೇಕು ಅಂತ ಹೇಳಿದ್ರೆ, ಒಂದು ಹಾಡಿಗೆ ಪದಗಳು ಅರ್ಥವನ್ನು ನೀಡುತ್ತೆ, ಆದರೆ ಆಲಾಪ ಹಾಡಿಗೆ ಜೀವವನ್ನು ನೀಡುತ್ತಂತೆ. ಮಾತುಗಳು ಇಲ್ಲದೇ ಮನಸ್ಸಿನ ಭಾವನೆಗಳನ್ನು ಸ್ವರಗಳ ಮೂಲಕ ತಲುಪಿಸುವಂತಹ ಶಕ್ತಿ ಆಲಾಪಕ್ಕೆ ಇದೆ ಅಂತ ಹೇಳಿ ಹೇಳ್ತಾರೆ. ನೀವು ಕೂಡ ಅದನ್ನು ಒಪ್ಕೋತೀರಾ ಅಲ್ವಾ? ಈಗ ಇಲ್ಲೊಂದು ಆಲಾಪ ಬರುತ್ತೆ ನೋಡಿ. ಇದು ಸ್ವಲ್ಪ ಡಿಸ್ಕೋ ಶೈಲಿ ಅಥವಾ ಪಾಪ್ ಶೈಲಿನಲ್ಲಿ ಇದೆ. ಹಾಗಾಗಿ ಈ ಆಲಾಪ ಕೇಳಿದ ಕೂಡ್ಲೇ ಏನೋ ಇಲ್ಲಿ ಪಾರ್ಟಿ ಸವಾಲು ನಡೀತಾ ಇದೆಯಲ್ಲ ಅನ್ನುವಂತಹ ಅನುಭವ ನಿಮಗೆ ಆಗ್ಬಿಡುತ್ತೆ. ಯಾವ ಗೀತೆ ಅಂತ ಹೇಳ್ತೀರಾ ಕೇಳಿ?

0: ಗಸಗಸೆ ನೀರು ಕುಡಿದು ಸುರಿ ಸುರಿ ಎಂದು ಸಿಡಿದು ದುರುಗುರು ಎಂದು ನಡೆದು ಮನಗಡೆ ತೆರೆದು ಬಿಯಾ.
1: ಗೆಲ್ಲಲಾರೆ ಚಿತ್ರದ ಒಂದು ಎನರ್ಜೆಟಿಕ್ ಸಾಂಗ್ ಇದು ಅಂತ ಹೇಳಿ ಹೇಳಬಹುದು. ಹೌದು, ಹಾಡಿನ ಆಲಾಪ ಏನೋ ಸವಾಲು ಒಬ್ರಿಗೊಬ್ರಿಗೆ ಹಾಕ್ತಾ ಇದ್ದಾರಲ್ಲ ಅಂತ ಹೇಳಿ ಹೇಳೋ ಹಾಗೆ ಇತ್ತು. ಡಾಕ್ಟರ್ ರಾಜ್ಕುಮಾರ್ ಹಾಗೆ ಎಸ್ ಜಾನಕಿ ಅವರು ಗೀತೆನ ಹಾಡಿದ್ರು, ಚಿ ಉದಯಶಂಕರ್ ಅವರ ಸಾಹಿತ್ಯ ಹಾಗೆ ಇಳೆಯ ರಾಜ ಅವರ ಸಂಗೀತ ಈ ಗೀತೆಗಿದೆ. ಆಲಾಪಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಆಲಾಪಗಳು ಅಂದರೆ ಹಾಡಿನ ಮೊದಲಲ್ಲೇ ಬರುವಂತಹ ಆಲಾಪಗಳು, ಹಾಡಿನ ಅರ್ಥ ಭಾವ ಏನಿರಬಹುದು ಅಂತ ಹೇಳಿ ತಿಳಿಸ್ಬಿಡತ್ತೆ. ಹಾಗೆ ಈ ಆಲಾಪದ ವ್ಯಾಪ್ತಿ ನಿಜಕ್ಕೂ ದೊಡ್ಡದು. ಅರ್ಥೈಸಿಕೊಂಡು ಹೋಗ್ತಾ ಇದ್ದ ಹಾಗೆಯೇ ಎಷ್ಟೊಂದು ಅರ್ಥ ಇದೆ ಇದರಲ್ಲಿ ಅಂತ ಹೇಳಿ ನಮಗೆ ಅನಿಸುವಂಥದ್ದು. ಹಾಗೆಯೇ ಮತ್ತೊಂದು ವಿಷಯವನ್ನು ಹೇಳಬೇಕು ಅಂತ ಹೇಳಿದ್ರೆ, ಈ ಆಲಾಪ ಇದೆಯಲ್ಲ ಅದು ರಾಗದ ಸೌಂದರ್ಯವನ್ನು ನಿಧಾನವಾಗಿ ತೆರೆದಿಡುತ್ತಂತೆ. ಎಷ್ಟು ಚೆನ್ನಾಗಿದೆ ಅಲ್ವಾ, ಹಾಡಿನ ಸೌಂದರ್ಯವನ್ನು ನಿಧಾನವಾಗಿ ತೆರೆದಿಡುತ್ತಂತೆ ಆಲಾಪಗಳು. ಹಾಗೆಯೇ ಈಗೊಂದು ಆಲಾಪ ಮೂಡಿ ಬರುತ್ತೆ ನೋಡಿ, ಕೇಳಿದ ಕೂಡಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಈ ಹಾಡಿನ ಭಾವ ಏನು ಅಂತ ಹೇಳಿ. ನಾನೇ ಹೇಳಿಬಿಡ್ತೀನಿ, ಮಾದಕತೆ, ಈ ಹಾಡಲ್ಲಿ ಮಾದಕತೆ ಇದೆ. ಆ ಒಂದು ಭಾವ ಮೂಡಿ ಬರುವಂತಹ ಆಲಾಪದಲ್ಲಿ ಮೊದಲಿಗೆನೆ ಪ್ರಕಟ ಮಾಡಿಬಿಟ್ಟಿದ್ದಾರೆ ಗಾಯಕಿ ಎಸ್ ಜಾನಕಿ ಅವರು. ಭೂಲೋಕದಲ್ಲಿ ಯಮರಾಜ ಚಿತ್ರದ ಹಾಡು ಇದು. ದೊಡ್ಡರಂಗೇಗೌಡರ ಸಾಹಿತ್ಯ ಇದೆ, ಸಿ ಅಶ್ವಥ್ ಅವರ ಸಂಗೀತ ಇದೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯೂ ಕೂಡ ಜೊತೆಯಾಗಿದೆ ಎಸ್ ಜಾನಕಿ.

ಮೈ ಕಾಣೋ ಬಟ್ಟೆ ತೊಟ್ಟ ಓ ತುಡುಗೆ ಯದ್ವಾ ತದ್ವಾ ಕಣ್ಬೀರಿ ಕುಣಿಯ ಬ್ಯಾಡ ಯಂಗಂದ್ರಂಗೆ ಕೈಯಾಳಿ ನೆರೆಯ ಬ್ಯಾಡ ಅಯ್ಯಯ್ಯೋ ಹೆಣ್ಣಿಗೆ ನಾಚಿಕೆ ಇರ್ಬೇಡ್ವಾ ಅಯ್ಯಯ್ಯೋ ಹೆಣ್ಣಿಗೆ

ವಯಸ್ಸಿನಾಗೆ ಮಿತಿಯಾಗಿದ್ರೆ ಚಂದಾಗಿರ್ತೈತೆ, ಮೋಜಿನಾಗೆ ಹಾದಿ ಬಿಟ್ರೆ ಹಾಳಾಗಿ ಹೋಗ್ತೈತೆ. ಹೆಣ್ಣಿಗೆ ನಡತೆ ಬಂಗಾರ, ಗುಣವೊಂದೇ ಅವಳಿಗೆ ಸಿಂಗಾರ. ತಿಳ್ಕೊ, ಹೆಣ್ಣಿಗೆ ನಡತೆ ಬಂಗಾರ, ಗುಣವೊಂದೇ ಅವಳಿಗೆ ಸಿಂಗಾರ. ಮುತ್ತಿನಂಥ ಮಾತಿದ್ರು.

ಪದಲ್ಲಿ ಎಸ್ ಜಾನಕಿ ಅವರು ಹಾಡಿದ್ರೆ ಹಾಡಿನ ಕೊನೆ ಜಾನಪದ ಶೈಲಿಯಲ್ಲಿ ಬಂದಂತಹ ಆಲಾಪದೊಂದಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೊನೆಗೊಳ್ತು. ಆಲಾಪಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಇಂದಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಇನ್ನು ನಮ್ಮ ಕೇಳುಗರ ಸಂದೇಶಗಳನ್ನು ಕೂಡ ನೋಡೋಣ. ಹಿರಿಯ ನಾಗರಿಕರ ದಿನದ ಕುರಿತಾಗಿ ನಮ್ಮ ಕೇಳುಗರಾದ ಕವಿತಾ ಶ್ರೀನಿವಾಸ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ರು. ಅವರು ಒಂದ್ಸಾರಿ ಕೇರಳಕ್ಕೆ ಪ್ರವಾಸಕ್ಕೆ ಹೋಗಿದ್ರಂತೆ. ಆಗ ಅಲ್ಲಿ ಒಬ್ಬ ಹಿರಿಯ ದಂಪತಿಗಳನ್ನು ಭೇಟಿ ಮಾಡಿದ್ರಂತೆ. ಅವರ ಮಗ ಅವರ ಮೊಮ್ಮಗನಂದ ದಿನ 1 ಗಂಟೆ ಕಾಲ ಮಾತ್ರ ಅವರ ಬಳಿ ಇರೋದಕ್ಕೆ ಬಿಡ್ತಾರಂತೆ. 1 ಗಂಟೆ ಆಗಿದ ಕೂಡಲೇ ಕರ್ಕೊಂಡು ಹೋಗ್ತಾರಂತೆ. ಮಗು ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಹೋಗುತ್ತಂತೆ. ಅದನ್ನು ಕೇಳಿ ಅವರಿಗೆ ತುಂಬ ನೋವಾಯ್ತಂತೆ. ಅದನ್ನು ಹಂಚಿಕೊಂಡಿದ್ದಾರೆ. ಒಳ್ಳೆಯ ವಿಷಯವನ್ನು ತಿಳಿಸಿದ್ರಿ, ಮನಸ್ಸಿಗೆ ಮುಟ್ಟೋ ಹಾಗೆ ಇತ್ತು ಮಾಹಿತಿ ಅಂತ ಹೇಳಿ ಅವರು ಹೇಳಿದ್ದಾರೆ. ಹಾಗೆ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳಿ ಬಹಳಷ್ಟು ಸಂದೇಶಗಳು ಬಂದಿದೆ. ಗಾನಸುಮ ಅವರು ಪಟ್ಟಸೋಮನಹಳ್ಳಿಯಿಂದ ಸಂದೇಶ ಕಳಿಸಿ ಆಲಾಪನ ಹಾಡುಗಳ ಸರಣಿಗೆ ಸ್ವಾಗತ, ಯಾವ್ಯಾವ ಹಾಡು ಬರುತ್ತೆ ಅಂತ ಹೇಳಿ ಕಾಯ್ತಾ ಇರ್ತೀವಿ ಅಂತ ಹೇಳಿ ಶುರುವಿನಲ್ಲೇ ಸಂದೇಶವನ್ನು ಕಳಿಸ್ಕೊಟ್ಟಿದ್ರು. ಈಗಲೂ ಕೂಡ ಒಂದು ಸಂದೇಶವನ್ನು ಟೈಪ್ ಮಾಡ್ತಾ ಇದ್ದಾರೆ. ಆರಂಭದಲ್ಲಿ ಒಂದು, ಕೊನೆಯಲ್ಲಿ ಒಂದು. ಆಲಾಪ ಶುರುವಾಗಿ ಆಲಾಪದೊಂದಿಗೆ ಕೊನೆಯಾಗೋ ಹಾಗೆ ಸಂದೇಶದೊಂದಿಗೆ ಶುರುವಾಗಿ ಸಂದೇಶದೊಂದಿಗೆ ಕೊನೆಗೊಳ್ಳುವಂತಹ ಇವರ ಸಂದೇಶ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ. ಹಾಗೆಯೇ ಮೂರ್ತಿ ಮಂಗಮ್ಮ ಅವರು ವಿಲ್ಸನ್ ಗಾರ್ಡನ್ನಿಂದ ಸಂದೇಶ ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿದ್ದಾರೆ. ಹಾಗೆ ಗಜಲಕ್ಷ್ಮಿ ಶ್ರೀನಿವಾಸ್ ಶಿಡ್ಲಘಟ್ಟದಿಂದ ಮತ್ತು ಮಂಜುಳಾ ಮುನಿಯಮ್ಮ ಪಂತರಪ್ಪಾಳ್ಯದಿಂದ ಸಂದೇಶ ಕಳಿಸಿದರೆ. ಜಯ ಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ, ಶಾಂತಾರಾಮ್ ಜೋಗುಪಾಳ್ಯದಿಂದ, ನಾಗರಾಜ್ ಶರ್ಮಾ ಅವರು ಹೇಳ್ತಾ ಇದ್ದಾರೆ ಆಲಾಪ ಇರುವ ಹಾಡುಗಳು ಚೆಂದ, ಅದರಲ್ಲೂ ಸಂಗೀತ ನಿರ್ದೇಶಕ ಜೋಡಿ ರಾಜನ್ ನಾಗೇಂದ್ರ ಅವರ ಹಾಡುಗಳಲ್ಲಂತೂ ಹಾಡಿನ ಹಾಗೆ ಆರಂಭದಲ್ಲಿ ಮಧ್ಯದಲ್ಲಿ ಕೊನೆಯಲ್ಲಿ ಆಲಾಪ ಇರುವ ಹಾಡುಗಳೇ ಹೆಚ್ಚು. ನಾನು ಕೂಡ ಹಾಡ್ತೀನಿ, ಆದರೆ ಆಲಾಪ ಹಾಡುವಾಗ ಧ್ವನಿ ಕ್ಷೀಣ ಆಗ್ಬಿಡುತ್ತೆ, ನನ್ನ ಡ್ರಾಬ್ಯಾಕ್ ಅದು ಅಂತ ಹೇಳಿ ಅವರು ಹೇಳಿದ್ದಾರೆ. ಹಾಗೆಯೇ ನಿರ್ಮಲಾ ಅವರು ಗೊರಗುಂಟೆಪಾಳ್ಯದಿಂದ, ಅಪ್ಪ ಒಂದಕ್ಕಿಂತ ಒಂದು ಹಾಡುಗಳ ಆಲಾಪ ಅಂತೂ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇಂತಹ ಹಾಡುಗಳನ್ನು ಆಯ್ಕೆ ಮಾಡಿ ಪ್ರಸಾರಿಸಿದ ವಿವಿಧ ಭಾರತಿಗೆ ಕೋಟಿ ವಂದನೆಗಳನ್ನು ಹೇಳ್ತಾ ಇದ್ದಾರೆ ಹೆಬ್ಬಾಳದ ರಮೇಶ್ ಅವರು. ಹಾಗೆ ಎಲ್ಲ ಹಾಡು ಸೂಪರ್, ನನಗಂತೂ ಹಾಡು ಕೇಳಲ್ಲ ಪೂಜೆ ಮಾಡಲ ಅಂತ ಹೇಳಿ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಹೇಳಿ ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹೀಗೆ ಒಂದು ವಿಷಯವನ್ನು ಇಟ್ಕೊಂಡು ಕಾರ್ಯಕ್ರಮ ಮಾಡಬಹುದು ಅನ್ನೋದಕ್ಕೆ ಈ ಕಾರ್ಯಕ್ರಮ ಸಾಕ್ಷಿಯಾಗಿದೆ. ಆಲಾಪಗಳು ಹಾಡಿನ ರಾಗದ ಸೊಗಸನ್ನು ಹೆಚ್ಚಿಸುತ್ತೆ. ಉಲ್ಲಾಸ, ನೋವು, ವಿಕಟ ಎಲ್ಲ ಆಲಾಪಗಳು ಹಾಡನ್ನು ಮೊದಲೇ ಗುರುತಿಸೋ ಹಾಗೆ ಆಗತ್ತೆ. ಅದರಲ್ಲೂ ಹಾಡುವಾಗ ದೀರ್ಘವಾದಂತಹ ಆಲಾಪಗಳೇನಾದ್ರೂ ಇದ್ರೆ ಅದನ್ನು ಅನುಭವಿಸಿ ಹಾಡೋದೇ ಒಂದು ಸೊಗಸು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಎಸ್ ಪಿ ಬಿ ಅವರು ಹಾಡಿರುವ ತಾರಕ ಆಲಾಪನೆ ನನಗೆ ಬಹಳ ಕಾಡುವಂಥದ್ದು ಅಂತ ಹೇಳಿ ಗಾನಸುಮ ಪಟ್ಟಸೋಮನಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಶುರುವಲ್ಲೊಂದು ಕೊನೆಯಲ್ಲೊಂದು ಸಂದೇಶ ಇವ್ರದ್ದು. ಧನ್ಯವಾದ. ಪೂರ್ತಿ ಕಾರ್ಯಕ್ರಮವನ್ನು ಕೇಳಿ ನೀವು ಸಂದೇಶವನ್ನು ಕಳಿಸುವಂಥದ್ದು ನಿಜಕ್ಕೂ ಮೆಚ್ಚುವಂಥದ್ದು. ಹಾಗೆಯೇ ಯಾರು, ಚೈತ್ರ ಅವರು ನಾಗರಬಾವಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುಭಾನ್ ಕೋರಿ ಅವರು ಮೆಚ್ಚಿದ್ದಾರೆ. ಇನ್ನು ಬಹಳಷ್ಟು ಸಂದೇಶಗಳು ನಮ್ಮ ಜೊತೆಯಾಗಿವೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಈ ದಿನ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸ್ತಾ ಇದ್ದೀರಿ. ಬೆಳಗಿನಿಂದಲೂ ಕೂಡ ಹಬ್ಬದ ಸಂಭ್ರಮದ ಜೊತೆ ಜೊತೆಗೆ ನಮ್ಮ ಕಾರ್ಯಕ್ರಮಗಳು ಕೂಡ ನಿಮ್ಮ ಜೊತೆಯಾಯಿತು. ನೀವು ಕೂಡ ಕಾರ್ಯಕ್ರಮಗಳನ್ನು ಕೇಳ್ತಾ ಕೇಳ್ತಾ ಹಾಗೆ ಸಂದೇಶಗಳನ್ನು ಕೂಡ ಕಳಿಸ್ಕೊಟ್ರಿ. ನನ್ನೆಲ್ಲ ಆತ್ಮೀಯರಿಗೆ ಧನ್ಯವಾದಗಳು. ಹೀಗೆ ಕೇಳ್ತಾ ಇರಿ, ಕೇಳಿಸ್ತಾ ಇರಿ ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ ಅಂತ ಹೇಳ್ತಾ ಕೊನೆಗೊಂದು ಚೆಂದದ ಆಲಾಪ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಇರುವಂಥದ್ದು ಕೇಳಿ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11 ಗಂಟೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420.

0: 1-800-233-2233.
1: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
2: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ.
1: ಜಾಹೀರಾತು ಮುಖಾಂತರ
2: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
1: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
2: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
1: ಡಯಲ್ ಮಾಡಿ 8700-01-4242
2: 8700-01-4242.
3: ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
4: ಯಾವಾಗಲೂ ಹೆಲ್ಮೆಟ್ ಹಾಕಿ ವಾಹನವನ್ನು ಚಲಾಯಿಸಿ. ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
5: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11:02 ಕಾರ್ಯಕ್ರಮ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕೇಳಿಬರುವುದು.
6: ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸುರಕ್ಷತೆಯ ದೃಷ್ಟಿಯಿಂದ ಈ ಸೇತುವೆಯಲ್ಲಿ ಭಾರೀ ವಾಹನಗಳ ಸಂಚಾರವನ್ನು ನಿರ್ಬಂಧಿಸಲಾಗಿದೆ ಎಂದು ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಹೇಳಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಪಶ್ಚಿಮ ಬಂಗಾಳದ ಸಿಲಿಗುರಿಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಸಶಸ್ತ್ರ ಸೀಮಾ ಬಲ್ ಎಸ್ಎಸ್ಬಿ ಕೇಂದ್ರ ಕಚೇರಿಯಲ್ಲಿ ವಿವಿಧ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಸಿಲಿಗುರಿ ಕಾರಿಡಾರ್ಗೆ ಸಂಬಂಧಿಸಿದಂತೆ ಎರಡು ಸಭೆಗಳಲ್ಲಿ ಭಾಗವಹಿಸಲಿದ್ದಾರೆ. ಇಂದು ಕೇರಳದ ಹಲವಾರು ಕರಾವಳಿ ಪ್ರದೇಶಗಳಲ್ಲಿ ಸಮುದ್ರದ ಅಲೆಗಳು ಹೆಚ್ಚಾಗಿದ್ದು ಸಮುದ್ರದ ಮೇಲೆ ತೀವ್ರ ಸ್ವರೂಪ ಪಡೆಯುವ ಸಾಧ್ಯತೆ ಇದೆ. ತಿರುವನಂತಪುರಂ, ಕೊಲ್ಲಂ, ಆಲಪ್ಪುಳ, ಎರ್ನಾಕುಲಂ, ಮಲಪ್ಪುರಂ, ಕೋಜಿಕೋಡ್, ಕಣ್ಣೂರು ಮತ್ತು ಕಾಸರಗೋಡು ಕರಾವಳಿಯಲ್ಲಿ 1-1.5 meters ಎತ್ತರದ ಅಲೆಗಳು ಇಂದು ಏಳಬಹುದು ಎಂದು ರಾಷ್ಟೀಯ ಸಾಗರ ಮಾಹಿತಿ ಸೇವೆಗಳ ಕೇಂದ್ರ ಎಚ್ಚರಿಸಿದೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಐಮಂಗಲ ಬಳಿ ರಾಷ್ಟೀಯ ಹೆದ್ದಾರಿಯಲ್ಲಿ ಖಾಸಗಿ ಬಸ್ಸೊಂದು ಉರುಳಿಬಿದ್ದ ಪರಿಣಾಮ ಸ್ಥಳದಲ್ಲೇ ಚಾಲಕ ಕ್ಲೀನರ್ ಮೃತಪಟ್ಟಿದ್ದಾರೆ. ಬೆಂಗಳೂರಿನ ಅರಕೆರೆಯಲ್ಲಿರುವ ವಿಶ್ವವಿದ್ಯಾಲಯದ ನರ್ಸಿಂಗ್ ಕಾಲೇಜಿನ 53 ವಿದ್ಯಾರ್ಥಿಗಳು ಹಾಗೂ 4 ಸಿಬ್ಬಂದಿ ಗೋವಾ ಪ್ರವಾಸ ಮುಗಿಸಿಕೊಂಡು ಬೆಂಗಳೂರಿಗೆ ವಾಪಸ್ ತೆರಳುತ್ತಿದ್ದಾಗ ಈ ಘಟನೆ ಸಂಭವಿಸಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಇಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ ಇಂದು 77,701 ಆರಂಭವಾಗಿದೆ. ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 24,251 ವಹಿವಾಟು ನಡೆಸುತ್ತಿದೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬಿಡಬ್ಲ್ಯೂಎಫ್ ವಿಶ್ವ ಚಾಂಪಿಯನ್ಶಿಪ್ ಬ್ಯಾಡ್ಮಿಂಟನ್ 2026 ಪುರುಷರ ಮತ್ತು ಮಹಿಳೆಯರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತೀಯ ಆಟಗಾರರು ಇಂದು ಕಣಕ್ಕೆ ಇಳಿಯಲಿದ್ದಾರೆ. ಪುರುಷರ ಡಬಲ್ಸ್ನಲ್ಲಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಚೀನಾದ 3 ಶ್ರೇಯಾಂಕದ ಲಿಯಾಂಗ್ ವೇಕೆಂಗ್ ಮತ್ತು ವಾಂಗ್ ಚಾಂಗ್ ಅವರನ್ನು ಎದುರಿಸಲಿದೆ. ಪಂದ್ಯ ಮಧ್ಯಾಹ್ನ 1:50 ಪ್ರಾರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಮಧ್ಯಾಹ್ನ 1:00.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಿರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ 11:04:52. ನಿಮಗೆಲ್ಲ ಮಧ್ಯಾಹ್ನದ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಈ ಸಮಯದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ನಾನು, ನಿಮ್ಮ ಬಾನುಲಿ ಗೆಳೆಯ ವರುಣ್ ಜಿಜೆ. ಈ ಸಮಯ ಆನಂದಮಯ, ಯಾಕಪ್ಪ ಅಂದ್ರೆ ಈಗ ಬ್ಯಾಕ್ ಟು ಬ್ಯಾಕ್ ಹಿಟ್ ಗೀತೆಗಳನ್ನ ಕೇಳುವಂತಹ ಸಮಯ. ಮೊದಲಿಗೆ ಕೇಳಿ ಐಶ್ವರ್ಯ ಚಿತ್ರದ ಗೀತೆಯನ್ನ ಕುನಾಲ್ ಗಾಂಚವಾಲಾ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ರಾಜೇಶ್ ರಾಮನಾಥ್ ಅವರ ಸಂಗೀತ ಇರುವಂತಹ ಗೀತೆಯನ್ನ.

ಒಂದು ಕೋಟಿ ಪೂರ ಒಂದು ಕೋಟಿ ಎನ್ನುವ ಕಾವಿ ಕೊಟ್ಟು ಉಳಿದಿದೆ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11:30.
1: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಗಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವುವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ

0: ಕಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.
1: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
2: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ,
1: ಜಾಹೀರಾತು ಮುಖಾಂತರ
2: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
1: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
2: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
1: ಡಯಲ್ ಮಾಡಿ 8700014242 8700014242.
3: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
4: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕೋ. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕೋ.
5: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
6: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
7: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11:32 ಕಾರ್ಯಕ್ರಮ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕೇಳಿಬರುವುದು.
8: ಹಾದಿಯನ್ನ ನೆನಪಿಸಿಕೊಳ್ತಾ ಇದ್ದೀವಿ. ಹೌದು, ಕನ್ನಡ ಚಿತ್ರರಂಗದ ಬ್ಲಾಕ್ ಬಾಸ್ಟರ್ ಮಾಸ್ ಹೀರೋ, ಕನ್ನಡದ ಕರಿ ಚಿರತೆ ಅಂತಲೇ ಫೇಮಸ್ ಆಗಿರುವಂತಹ ದುನಿಯಾ ವಿಜಯ್ ಅವರ ನಡೆದು ಬಂದಂತಹ ಸಾಗಿ ಬಂದಂತಹ ಹಾದಿಯನ್ನು ಇವತ್ತು ನಾವು ನೆನಪಿಸ್ಕೊಳ್ತಾ ಇದ್ದೀವಿ. ರಂಗ, SSLC, ಜೋಗಿ, ಡೆಡ್ಲಿ ಸೋಮನಂತಹ ಚಿತ್ರಗಳಲ್ಲಿ ಜೂನಿಯರ್ ಆರ್ಟಿಸ್ಟ್ ಹಾಗೆಯೇ ಸ್ಟಂಟ್ಮ್ಯಾನ್ ಆಗಿ ಹಗಲಿರುಳು ಕಷ್ಟಪಟ್ಟಂತಹ ನಮ್ಮ ಕರಿಚಿರತೆ ಅಂದರೆ ದುನಿಯಾ ವಿಜಯ್ ಅವರು ಚಿತ್ರರಂಗದಲ್ಲಿ ನೆಲೆ ಕಂಡುಕೊಳ್ಳೋದಕ್ಕೆ ತುಂಬ ಹೋರಾಟ ಮಾಡ್ತಾರೆ. ಅದೇ ಸಮಯದಲ್ಲಿ ಸೂರಿ ಅವರ ನಿರ್ದೇಶನದ ದುನಿಯಾ ಸಿನಿಮಾ ಬಿಡುಗಡೆ ಆಗುತ್ತೆ. ನಿಜಕ್ಕೂ ಈ ಒಂದು ಸಿನಿಮಾ ಆ ಸಮಯದಲ್ಲಿ ಒಂದು ಅಲೆಯನ್ನೇ, ವಿಶೇಷ ಅಲೆಯನ್ನೇ ಎಬ್ಬಿಸಿತ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಅದುವರೆಗೂ ಆ ರೀತಿಯ ಪ್ರಯೋಗಗಳು ಆಗಿರಲಿಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ. ಆದರೆ ಅದೇ ಮೊಟ್ಟ ಮೊದಲ ಬಾರಿಗೆ ಆ ರೀತಿಯ ವಿಭಿನ್ನ ಕಾನ್ಸೆಪ್ಟ್ ಇಟ್ಕೊಂಡು ಮೂಡಿಬಂದಂತಹ ಸಿನಿಮಾ ಆಗಿತ್ತು ದುನಿಯಾ. ಈ ಒಂದು ದುನಿಯಾ ಸಿನಿಮಾ ದುನಿಯಾ ವಿಜಯ್ ಅವರಿಗೆ ದೊಡ್ಡ ಬ್ರೇಕನ್ನು ನೀಡಿತು. ಅಂದಿನಿಂದ ವಿಜಯ್ ಆಗಿದ್ದವರು ದುನಿಯಾ ವಿಜಯ್ ಆದರು. ತಮ್ಮ ಅತ್ಯಂತ ನೈಜ ಅಭಿನಯಕ್ಕಾಗಿ ತಮ್ಮ ಮೊದಲ ಸಿನಿಮಾದಲ್ಲೇ ಅತ್ಯುತ್ತಮ ನಟ ರಾಜ್ಯ ಪ್ರಶಸ್ತಿ ಹಾಗೆಯೇ ಫಿಲಂಫೇರನ್ನು ಗಿಟ್ಟಿಸಿಕೊಂಡ್ರು ದುನಿಯಾ ವಿಜಯ್. ಅಂದಿನಿಂದ ಪ್ರತಿ ಮನೆಯ ಮಗನಾಗಿ ಕಾಣಿಸ್ಕೊಳ್ತಾರೆ ದುನಿಯಾ ವಿಜಯ್ ಅವರು. ಈಗ ಕೇಳೋಣ ದುನಿಯಾ ವಿಜಯ್ ದುನಿಯಾ ಚಿತ್ರದ ಗೀತೆಯನ್ನು. ನಂದಿತಾ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಮನೋಹರ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಾವು ದುನಿಯಾ ವಿಜಯ್ ಅವರ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ದುನಿಯಾ ಸಿನಿಮಾ ನೀಡಿದ ಭರ್ಜರಿ ಯಶಸ್ಸಿನ ನಂತರ ವಿಜಯ್ ಹಿಂತಿರುಗಿ ನೋಡಲೇ ಇಲ್ಲ. ಹೌದು, ಚಂದ, ಜಂಗ್ಲಿ, ಜಾನಿ ಮೇರಾ ನಾಮ್, ಪ್ರೀತಿ ಮೇರಾ ಕಾಮ್, ಭೀಮಾ ತೀರದಲ್ಲಿ, ಜಯ್ಯಮ್ಮನ ಮಗ ಹಾಗೂ ದನಕಾಯೋನು ಮುಂತಾದ ಸಾಲು ಸಾಲು ಸೂಪರ್ ಹಿಟ್ ಸಿನಿಮಾಗಳನ್ನು ನೀಡುತ್ತಾ ತಮ್ಮದೇ ಆದ ಪ್ರತ್ಯೇಕ ಅಭಿಮಾನಿ ಬಳಗವನ್ನು ಸೃಷ್ಟಿಸಿಕೊಂಡವರು ದುನಿಯಾ ವಿಜಯ್ ಅವರು. ಹೌದು, ಕೇವಲ ನಟರಾಗಿ ಮಾತ್ರವಲ್ಲದೆ ಜಯ್ಯಮ್ಮನ ಮಗ ಚಿತ್ರದ ಮೂಲಕವಾಗಿ ನಿರ್ಮಾಪಕರಾಗಿಯೂ ಬಡ್ತಿ ಪಡೆದರು. ಇತ್ತೀಚೆಗೆ ತೆಲುಗಿನ ವೀರಸಿಂಹಾರೆಡ್ಡಿ ಚಿತ್ರದಲ್ಲಿ ಖಳನಾಯಕನಾಗಿ ನಟಿಸಿ ಟಾಲಿವುಡ್ನಲ್ಲೂ ಸೈ ಎನಿಸಿಕೊಂಡು ದೇಶದಾದ್ಯಂತ ಕನ್ನಡದ ಆಕ್ಷನ್ ಶಕ್ತಿಯನ್ನು ಎತ್ತಿ ಹಿಡಿದವರು ನಮ್ಮ ದುನಿಯಾ ವಿಜಯ್ ಅವರು. ಈಗ ಕೇಳಿ ಅವರದ್ದೇ ನಟನೆಯಲ್ಲಿ ಮೂಡಿ ಬಂದಂತಹ ಜಾನಿ ಮೇರಾ ನಾಮ್ ಪ್ರೀತಿ ಮೇರಾ ಕಾಮ್ ಚಿತ್ರದ ಗೀತೆಯನ್ನು ಕೈಲಾಶ್ ಖೇರ್ ಹಾಗೆಯೇ ಪ್ರಿಯದರ್ಶಿನಿ ಅವರ ಧ್ವನಿಯಲ್ಲಿ. ಈ ಒಂದು ಗೀತೆಗೆ ಕವಿರಾಜ್ ಅವರ ಸಾಹಿತ್ಯ ಹಾಗೆಯೇ ವಿ ಹರಿಕೃಷ್ಣ ಅವರ ಸಂಗೀತವಿದೆ.

ಆತ್ಮೀಯ ಕೇಳುಗರೆ, ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಾವು ದುನಿಯಾ ವಿಜಯವರ ಕುರಿತಾಗಿ ಮಾತಾಡ್ತಾ ಇದ್ವಿ. ದುನಿಯಾ ವಿಜಯವರ ಅಭಿನಯದ ವೈಖರಿಯೇ ರೋಮಾಂಚನಕಾರಿ ಅನಿಸುತ್ತೆ. ಯಾಕಪ್ಪ ಅಂದರೆ ತೆರೆ ಮೇಲೆ ಅವರು ತೋರಿಸುವಂತಹ ರೌದ್ರಾವತಾರ, ಖಡಕ್ ಆ್ಯಕ್ಷನ್, ಜೊತೆಗೆ ತಾಯಿ ಮಗ ಹಾಗೆ ಕೌಟುಂಬಿಕ ಬಾಂಧವ್ಯದ ಎಮೋಷನಲ್ ದೃಶ್ಯಗಳು ಕಣ್ಣೀರು ತರಿಸ್ತವೆ. ನಟಿಸುವಂತಹ ಅಂದರೆ ಆ ಒಂದು ರೀತಿಯಾಗಿ ನಟಿಸುವಂತಹ ಅವರ ಅಪರೂಪದ ಕಲೆ ನಿಜಕ್ಕೂ ಅವ್ರಿಗಿದೆ ಅಂತಲೇ ಹೇಳ್ಬೋದು. ಯಾವುದೇ ಡೂಪ್ ಸಹಾಯ ಇಲ್ಲದೆ ಏನು ಜೀವನದ ಹಂಗನ್ನು ತೊರೆದು ಅಪಾಯಕಾರಿ ಸ್ಟಂಟ್ಗಳನ್ನು ತಾವೇ ಮಾಡೋದು ಅವರ ನಟನೆಯ ಬದ್ಧತೆಗೆ ಸಾಕ್ಷಿ ಅಂದರೆ ತಪ್ಪಾಗೋದಿಲ್ಲ. ತೆರೆಯ ಮೇಲೆ ಅವರ ಮಾಸ್ ಡೈಲಾಗ್ ಮತ್ತು ನೈಜ ಮ್ಯಾನರಿಸಮ್ ಕಂಡರೆ ಥಿಯೇಟರ್ನಲ್ಲಿ ಸೀಟಿಗಳು ಮಳೆನೇ ಹರಿದುಬಿಡುತ್ತೆ. ನಟನೆಗೆ ಯಾವುದೇ ಗ್ಲಾಮರ್ ಹಂಗಿಲ್ಲದೆ ನೈಜತೆಯೇ ತಮ್ಮ ಅಸ್ತ್ರ ಅಂತ ನಿರೂಪಿಸಿದವರು ದುನಿಯಾ ವಿಜಯ್ ಅವರು. ಹೌದು, ಅವರದ್ದೇ ಚಿತ್ರ ದನಕಾಯನು. ಈ ಒಂದು ಚಿತ್ರದ ಗೀತೆಯನ್ನು ಕೇಳಿ. ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಯೋಗರಾಜ್ ಭಟ್ ಅವರ ಸಾಹಿತ್ಯ, ಹಾಗೆಯೇ ವಿ ಹರಿಕೃಷ್ಣ ಅವರ ಸಂಗೀತ.

ಆತ್ಮೀಯ ಕೇಳುಗರೆ, ನಾವು ದುನಿಯಾ ವಿಜಯ್ ಅವರ ಕುರಿತಾಗಿ ಮಾತಾಡ್ತಾ ಇದ್ವಿ. ನಟನೆಯಲ್ಲಿ ತಮ್ಮದೇ ಆದಂತಹ ಸಾಮ್ರಾಜ್ಯ ಕಟ್ಟಿರುವಂತಹ ವಿಜಯ್ ಅವರು ಸಲಗಾ ಚಿತ್ರದ ಮೂಲಕವಾಗಿ ನಿರ್ದೇಶಕನಾಗಿ ಹೊಸ ಅಧ್ಯಾಯವನ್ನು ಆರಂಭಿಸಿದರು. ಮೊದಲ ನಿರ್ದೇಶನದಲ್ಲೇ ತಾಂತ್ರಿಕತೆ, ರೌಡಿಸಂ ಗಲ್ಲಿಗಳ ಕತೆ ಹಾಗೂ ಸಮಾಜಕ್ಕೆ ಸಂದೇಶ ಕೊಡುವ ಮೂಲಕ ಫಿಲಂ ಫೇರ್ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನು ಪಡೆದುಕೊಂಡರು. ಆನಂತರ ಬಂದಂತಹ ಭೀಮಾ ಚಿತ್ರ ಕೂಡ ಬೆಂಗಳೂರಿನ ಅಂಡರ್ವರ್ಲ್ಡ್ ಮತ್ತು ಯುವಜನತೆಯ ಮಾದಕ ವ್ಯಸನದ ನೈಜ ಸತ್ಯಗಳನ್ನು ಬಿಚ್ಚಿಟ್ಟು ಬಾಕ್ಸ್ ಆಫೀಸ್ನಲ್ಲಿ ಸೌಂಡ್ ಮಾಡಿತು. ನಟನಾಗಿ ಮಾತ್ರ ಅಲ್ಲದೆ ಗಟ್ಟಿತನದ ಕಥೆಗಳನ್ನು ದೃಶ್ಯ ರೂಪಕ್ಕೆ ತರುವಂತಹ ಯಶಸ್ವಿ ನಿರ್ದೇಶಕನಾಗಿಯೂ ಮೂಡಿ ಬಂದಿದ್ದಾರೆ ನಮ್ಮ ದುನಿಯಾ ವಿಜಯ್ ಅವರು. ಈಗ ಅವರದ್ದೇ ಚಿತ್ರದ ಗೀತೆಯನ್ನು ಕೇಳೋಣ. ಸಲಗ ಚಿತ್ರದ ಗೀತೆ, ಸಂಜಯ್ ಹೆಗಡೆ ಹಾಗೆ ಐಶ್ವರ್ಯ ರಂಗರಾಜನ್ ಅವರ ಧ್ವನಿಯಲ್ಲಿ ಈ ಒಂದು ಗೀತೆಗೆ ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯ ಹಾಗೆ ಚರಣ್ ರಾಜ್ ಅವರ ಸಂಗೀತ.

ಶೂನ್ಯದಿಂದ ಬಂದರೂ ಸ್ವಪ್ರಯತ್ನ ಶ್ರಮ ಮತ್ತು ಛಲದಿಂದ ಸ್ಯಾಂಡಲ್ವುಡ್ನ ಪ್ರಮುಖ ನಟರಾಗಿ ನಿಂತಿದ್ದಾರೆ ನಮ್ಮ ದುನಿಯಾ ವಿಜಯ್ ಅವರು. ಹೌದು, ತಮ್ಮ ಸಿನಿಮಾಗಳಲ್ಲಿ ಹೊಸ ನಟರು, ಸ್ಥಳೀಯ ಕಲಾವಿದರು ಮತ್ತು ತಂತ್ರಜ್ಞರಿಗೆ ಅವಕಾಶ ನೀಡಿ ಬೆಳೆಸುವಂತಹ ಅವರ ಗುಣ ನಿಜಕ್ಕೂ ಶ್ಲಾಘನೀಯ ಅಂತಲೇ ಹೇಳಬೇಕು. ಆಕ್ಷನ್, ಎಮೋಷನ್ ಮತ್ತು ನಿರ್ದೇಶನದಲ್ಲಿ ಹೊಸ ದಾಖಲೆ ಬರೆಯುತ್ತಿರುವಂತಹ ದುನಿಯಾ ವಿಜಯ್ ಅವರಿಗೆ ನಮ್ಮ ವಿವಿಧ ಭಾರತಿ ಕಡೆಯಿಂದ, ಹಾಗೆಯೇ ಅವರ ಅಭಿಮಾನಿಗಳಿಂದ ಹೃದಯಪೂರ್ವಕ ಅಭಿನಂದನೆಗಳು. ಅವರ ಕಲಾಪಯಣ ಹೀಗೆ ಮುಂದುವರಿಯಲಿ ಅಂತ ಆಶಿಸೋಣ. ಆತ್ಮೀಯ ಕೇಳುಗರೆ, ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ದುನಿಯಾ ವಿಜಯ್ ಅವರ ಕುರಿತಾಗಿ ಬಹಳಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ. ಕಲಾಭಾರತಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂದಿದೆ ಅಂತ ನಮ್ಮ ಕೇಳುಗರು ಸಂದೇಶವನ್ನು ಕಳಿಸಿದ್ದಾರೆ. ಕೇಳುಗರು ಹೇಳ್ತಿದ್ದಾರೆ, ದುನಿಯಾ ವಿಜಯ್ ಅವರ ಚಿತ್ರಗಳನ್ನು ನಾವು ನೋಡಿದ್ದೀವಿ, ಅದರಲ್ಲೂ ವಿಶೇಷವಾಗಿ ಕರಿಯ ಐ ಲವ್ ಯು ಗೀತೆ ನಮಗೆ ತುಂಬ ಇಷ್ಟ ಅಂತ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗಾಗಿ ಆತ್ಮೀಯ ಧನ್ಯವಾದಗಳು. ಈಗ ಪ್ರಸಾರವಾಗಲಿದೆ ಕಲಾಭಾರತಿಯ ಕೊನೆಯ ಗೀತೆ, ಭೀಮಾ ತೀರದಲ್ಲಿ ಚಿತ್ರದ ಗೀತೆ ಇದು. ಬದ್ರಿ ಪ್ರಸಾದ್ ಹಾಗೆ ಸುಪ್ರಿಯಾ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಈ ಒಂದು ಗೀತೆಗೆ ಲೋಕೇಶ್ ಕೃಷ್ಣ ಅವರ ಸಾಹಿತ್ಯ ಹಾಗೆ ಅಭಿಮಾನ್ ರಾಯ್ ಅವರ ಸಂಗೀತವಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಆಹಾರ ಧಾನ್ಯಗಳ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಗುಣಮಟ್ಟ ಮತ್ತು ಸುರಕ್ಷತಾ ಮಾನದಂಡ ಪೂರೈಕೆ ಖಾತ್ರಿಪಡಿಸಲು ಕಚ್ಚಾ ವಸ್ತುಗಳು ಮತ್ತು ಸಿದ್ಧಪಡಿಸಿದ ಉತ್ಪನ್ನಗಳ ಮೌಲ್ಯಮಾಪನಕ್ಕಾಗಿ ರಾಷ್ಟ್ರೀಯ ಪರೀಕ್ಷಾ ಸದನವನ್ನು ಪುನಾರಚಿಸುವ ನಿಟ್ಟಿನಲ್ಲಿ ಕೇಂದ್ರ ಆಹಾರ ಪೂರೈಕೆ ಸಚಿವ ಪ್ರಹ್ಲಾದ್ ಜೋಶಿ ಹೊಸದಿಲ್ಲಿಯಲ್ಲಿ ಸಭೆ ನಡೆಸಿದರು. ಎಕ್ಸ್ ಮಾಧ್ಯಮದಲ್ಲಿ ಸಚಿವರು ಮಾಹಿತಿ ನೀಡಿ ಗ್ರಾಹಕ ವ್ಯವಹಾರಗಳ ಇಲಾಖೆ ಕಾರ್ಯದರ್ಶಿ ನಿಧಿ ಖರೆ ಅವರೊಂದಿಗೆ ತಾವು ಸಭೆ ನಡೆಸಿದ್ದು ಗ್ರಾಹಕರ ರಕ್ಷಣೆಯನ್ನು ಬಲಪಡಿಸುವ ಪರೀಕ್ಷಾ ಮೂಲಸೌಕರ್ಯ ತಾಂತ್ರಿಕ ಸಾಮರ್ಥ್ಯವನ್ನು ಬಲಪಡಿಸುವ ಕುರಿತು ಚರ್ಚಿಸಿದ್ದಾಗಿ ತಿಳಿಸಿದ್ದಾರೆ. ಉಡುಪಿ ಜಿಲ್ಲೆಯ ಅಲೆಬೂರು, ಕೆಂತೂರು ಹಾಗೂ ದುಗ್ಲಿ ಪದವಿನಲ್ಲಿ ಬಾಳೆ ದಾಸ್ತಾನು ಕೇಂದ್ರಗಳ ಮೇಲೆ

0: ಸಹಾಯಕ ಆಯುಕ್ತರಾದ ಎಸ್ಆರ್ ರಶ್ಮಿ ನೇತೃತ್ವದಲ್ಲಿ ದಾಳಿ ನಡೆಸಿದ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳ ತಂಡ 10 ಕಿಲೋದಷ್ಟು ರಾಸಾಯನಿಕ ಮತ್ತು ರಾಸಾಯನಿಕ ಲೇಪಿತ ಬಾಳೆಹಣ್ಣುಗಳನ್ನು ನಾಶಪಡಿಸಿದ್ದಾರೆ. ಮೈಸೂರಿನಲ್ಲಿ ಇಂದು ಕೇಂದ್ರ ವಿಮಾನಯಾನ ಸಚಿವಾಲಯದ ಸಂಸದೀಯ ಸಲಹಾ ಸಮಿತಿ ಸಭೆ ಆಯೋಜಿಸಲಾಗಿದೆ. ಕೇಂದ್ರ ವಿಮಾನಯಾನ ಖಾತೆ ಸಚಿವ ಕಿಂಜರಾಪು ರಾಮಮೋಹನ ನಾಯ್ಡು ಅವರ ಅಧ್ಯಕ್ಷತೆಯಲ್ಲಿ ಸಭೆ ಆರಂಭಗೊಂಡಿದೆ. ಸಮಗ್ರ ಶಿಕ್ಷಣ ಯೋಜನೆಯಡಿ 2025-26 ಸಾಲಿನಲ್ಲಿ ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ 4 ಶಾಲೆಗಳಿಗೆ ಶೌಚಾಲಯ ನಿರ್ಮಾಣಕ್ಕೆ 30 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದು ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ವಿಧಾನಸಭೆಯ ಕಲಾಪದಲ್ಲಿ ತಿಳಿಸಿದ್ದಾರೆ. ಹಿರೇಕೆರೂರು ಕ್ಷೇತ್ರದ ಶಾಸಕ ಯುಬಿ ಬಣಕಾರ್ ಅವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಪ್ರಸ್ತಾವ ಸ್ವೀಕೃತಗೊಂಡು ಪರಿಶೀಲಿಸಿದ ಬಳಿಕ ನಿಯಮಾನುಸಾರ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು. ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕು ದೋರನಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯನ್ನು ಪದವಿ ಪೂರ್ವ ಕಾಲೇಜನ್ನಾಗಿ ಉನ್ನತೀಕರಿಸಿ ಆದೇಶಿಸಲಾಗಿದೆ ಎಂದು ಸಚಿವರು ತಿಳಿಸಿದರು. ರಾಜ್ಯ ನಾಟಕ ಅಕಾಡೆಮಿ ಜೀವಮಾನ ಸಾಧನೆ ಗೌರವ ಪ್ರಶಸ್ತಿಗೆ ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಭಾಜನರಾಗಿದ್ದಾರೆ. ವಾರ್ಷಿಕ ಪ್ರಶಸ್ತಿಗಳಿಗೆ ಧಾರವಾಡದ ವಿಶ್ವೇಶ್ವರಿ ಬಸವಲಿಂಗಯ್ಯ ಹಿರೇಮಠ್ ಸೇರಿದಂತೆ ನಾಡಿನ ಹಲವು ಕಲಾವಿದರು ಆಯ್ಕೆಯಾಗಿದ್ದಾರೆ. ವಾರ್ಷಿಕ ಪ್ರಶಸ್ತಿಗೆ ಭಾಜನರಾದ ಬೆಳಗಾವಿ ಜಿಲ್ಲೆ ಬೈಲಹೊಂಗಲದ ಗದಿಗಯ್ಯ ವಿ ಹಿರೇಮಠ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ನನ್ನ ರಂಗ ಪ್ರಯಾಣ ನನ್ನ 6ನೇ ವಯಸ್ಸಿನಿಂದ ಪ್ರಾರಂಭ. ಪ್ರತಿ ವರ್ಷ ಎರಡು ಮೂರು ನಾಟಕ ಮಾಡ್ತಾ ನಿರ್ದೇಶನ ಮಾಡುವಂತದ್ದು ಮತ್ತು ನಾಟಕಗಳನ್ನು ರಚನೆ ಮಾಡುವಂತಹ ಹವ್ಯಾಸ ಬೆಳೆಯಿತು. ಸುಮಾರು 40-50 ನಾಟಕಗಳಿಗೆ ನಿರ್ದೇಶನ ಮಾಡಿ 100 ನಾಟಕಗಳಲ್ಲಿ ನಾನು ಪಾತ್ರ ಮಾಡಿದ್ದೇನೆ. ಸಾಕ್ಷರತಾ ಆಂದೋಲನದಲ್ಲಂತೂ ನನ್ನ ನೇತಾಜಿ ತರುಣ ಸಂಘದಿಂದ 16 ಜನರ ಗುಂಪನ್ನು ಕಟ್ಕೊಂಡು ನಮ್ಮ ಗೆಳೆಯರ ಬಳಗದೊಂದಿಗೆ 3 ತಿಂಗಳು ಮನೆ ಮಠ ಮರೆತು ನಾವು ಇಡೀ ಬೆಳಗಾವಿ ಜಿಲ್ಲೆಯಾದ್ಯಂತ ಸಾಕ್ಷರತಾ ಕಾರ್ಯಕ್ರಮದಲ್ಲಿ ಜಾಗೃತ ಸಮಿತಿ ಕೆಲಸ ಮಾಡಿ ಕಲಾವಿದರಾದೀವಿ. ಧಾರವಾಡದಲ್ಲಿ ನಾನು ಎಜುಕೇಶನ್ ಮಾಡೋ ಟೈಮ್ನಾಗ ಕರ್ನಾಟಕ ವಿದ್ಯಾರ್ಥಿ ಸಂಘದಲ್ಲಿ ನಡೆಯುವಂತಹ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನಾನು ಸಾಕ್ಷಿಯಾಗಿರ್ತಿದ್ದೆ. ಇವತ್ತು ಅಕಾಡೆಮಿಯ ಪ್ರಶಸ್ತಿ ಬಂದದ್ದು ನಿಜವಾಗ್ಲೂ ನನಗೆ ತುಂಬಾ ಸಂತೋಷ ಆಗಿದೆ.
0: ಇಂದು ವರಮಹಾಲಕ್ಷ್ಮಿ ಹಬ್ಬವನ್ನು ನಾಡಿನಾದ್ಯಂತ ಸಂಭ್ರಮ ಸಡಗರದೊಂದಿಗೆ ಆಚರಿಸಲಾಗುತ್ತಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸೇರಿದಂತೆ ಗಣ್ಯರು ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಜಾಗೃತ ನೌಕರರ ರಾಜ್ಯ ಮಟ್ಟದ ಐಕ್ಯತಾ ಸಮಾವೇಶ ಈ ತಿಂಗಳ 28 ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯಲಿದೆ. 25,000 ನೌಕರರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ರಾಜ್ಯಾಧ್ಯಕ್ಷ ಟಿ ಶಿವಶಂಕರ್ ರಾಮನಗರದಲ್ಲಿ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು ಮಲ್ಲಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಹಾರ ಸೇವಿಸಿ ಅಸ್ವಸ್ಥರಾಗಿದ್ದ ಮಕ್ಕಳ ಆರೋಗ್ಯ ಸುಧಾರಿಸಿದ್ದು ಸ್ಥಿರವಾಗಿದೆ ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾ ಬನ್ನದೇಶ್ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಐಮಂಗಲ ಬಳಿ ರಾಷ್ಟೀಯ ಹೆದ್ದಾರಿಯಲ್ಲಿ ಖಾಸಗಿ ವಾಹನವೊಂದು ಪಲ್ಟಿಯಾಗಿ ಸಂಭವಿಸಿದ ಅಪಘಾತದಲ್ಲಿ ಇಬ್ಬರು ಮೃತಪಟ್ಟಿದ್ದಾರೆ. ಮೃತರನ್ನು ಚಾಲಕ ಗುರುಪ್ರಸಾದ್ ಹಾಗೂ ಕ್ಲೀನರ್ ಶಂಕರ್ ಎಂದು ಗುರುತಿಸಲಾಗಿದೆ. ಬೆಂಗಳೂರು ಅರಿಕೆರೆಯಲ್ಲಿರುವ ಯೂನಿವರ್ಸಲ್ ನರ್ಸಿಂಗ್ ಕಾಲೇಜಿನ 53 ವಿದ್ಯಾರ್ಥಿಗಳು ಹಾಗೂ 4 ಸಿಬ್ಬಂದಿ ಗೋವಾ ಪ್ರವಾಸ ಮುಗಿಸಿ ಬೆಂಗಳೂರಿಗೆ ಹಿಂತಿರುಗುತ್ತಿರುವಾಗ ಅಪಘಾತ ಸಂಭವಿಸಿದೆ. ತೀವ್ರ ಗಾಯಗೊಂಡ 26 ಹೆಚ್ಚು ವಿದ್ಯಾರ್ಥಿಗಳನ್ನು ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಐಮಂಗಲ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಚಿತ್ರಕಲಾಶಿಲ್ಪಿ ಶ್ರೀ ಡಿವಿ ಹಾಲಭಾವಿ ರಾಷ್ಟೀಯ ಸ್ಮಾರಕ ಟ್ರಸ್ಟ್ ಧಾರವಾಡದ ಸರ್ಕಾರಿ ಕಲಾ ಮಹಾವಿದ್ಯಾಲಯದಲ್ಲಿ ಹೆಸರಾಂತ ಚಿತ್ರಕಲಾವಿದ ಬೆಂಗಳೂರಿನ ಪ್ರೊಫೆಸರ್ ಬಾಬು ಜತಕರ್ ಅವರ ಪರಿಸರ ಚಿತ್ರಕಲಾ ಪ್ರದರ್ಶನ ಪ್ರಾತ್ಯಕ್ಷಿಕೆ ಹಾಗೂ ಸಂವಾದ ಕಾರ್ಯಕ್ರಮ 3 ದಿನಗಳ ಕಾಲ ಆಯೋಜಿಸಿದೆ. ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ರಾಷ್ಟೀಯ ಸ್ಮಾರಕ ಟ್ರಸ್ಟ್ ಅಧ್ಯಕ್ಷ ರಂಜಾನ್ ದರ್ಗಾ ಉದ್ಘಾಟಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 PM.

0: ವನಿತಾ ವಿಹಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶ್ರೀರಂಗ ವಿಠಲ ಭಜನಾ ಮಂಡಳಿಯವರು ಪ್ರಸ್ತುತಪಡಿಸುವ ಸಂಗೀತ ವೈವಿಧ್ಯ ವರಮಹಾಲಕ್ಷ್ಮಿ. ಕೇಳೋಣ ಶ್ರೀರಂಗ ವಿಠಲ ಭಜನಾ ಮಂಡಳಿಯವರು ಪ್ರಸ್ತುತಪಡಿಸುವ ಸಂಗೀತ ವೈವಿಧ್ಯ ವರಮಹಾಲಕ್ಷ್ಮಿ.
1: ಕೇಳಿದರೆ ಶ್ರಾವಣ ಮಾಸ ಹಿಂದೂ ಧಾರ್ಮಿಕ ಪರಂಪರೆಯಲ್ಲಿ ಅತ್ಯಂತ ಪವಿತ್ರವಾದ ಮಾಸಗಳಲ್ಲಿ ಒಂದು. ಈ ಮಾಸಗಳಲ್ಲಿ ಶುಕ್ರವಾರಗಳಿಗೆ ವಿಶೇಷ ಮಹತ್ವವಿದ್ದು ವಿಶೇಷವಾಗಿ ವರಮಹಾಲಕ್ಷ್ಮಿ ವ್ರತವನ್ನು ಭಕ್ತಿಯಿಂದ ಆಚರಿಸುತ್ತೇವೆ. ವರಮಹಾಲಕ್ಷ್ಮಿ ದೇವಿಯನ್ನು ಸಂಪತ್ತು, ಸಮೃದ್ಧಿ, ಸೌಭಾಗ್ಯ, ಆರೋಗ್ಯ ಮತ್ತು ಕುಟುಂಬದ ಕ್ಷೇಮವನ್ನು ನೀಡುವ ದೇವಿಯಾಗಿ ಆರಾಧಿಸುತ್ತೇವೆ. ಈ ವರಮಹಾಲಕ್ಷ್ಮಿ ವ್ರತದ ವಿಶೇಷತೆ ಅಂದರೆ ಲಕ್ಷ್ಮೀ ದೇವಿಯ ಆರಾಧನೆಯ ಮೂಲಕ ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಧೈರ್ಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ವಿಜಯಲಕ್ಷ್ಮಿ, ಸಂತಾನಲಕ್ಷ್ಮಿ, ಆದಿಲಕ್ಷ್ಮಿ ಮತ್ತು ಗಜಲಕ್ಷ್ಮಿ ಸೇರಿದಂತೆ ಅಷ್ಟಲಕ್ಷ್ಮಿಯ ಅನುಗ್ರಹವನ್ನು ಪಡೆಯುತ್ತೇವೆ ಎಂಬ ನಂಬಿಕೆ.
2: ಹರೇ ಶ್ರೀನಿವಾಸ, ಎಲ್ಲರಿಗೂ ನಮಸ್ಕಾರಗಳು. ಶ್ರೀ ರಂಗವಿಠಲ ಭಜನಾ ಮಂಡಳಿ, ದೇಶ್ಮುಖ್ ವಾಡ, ಬ್ರಹ್ಮಪುರ್, ಕಲಬುರಗಿ. ನಾವು ಇಂದು ಶ್ರಾವಣ ಮಾಸದಲ್ಲಿ ಬರುವ ಅಷ್ಟೈಶ್ವರ್ಯ ದಯಪಾಲಿಸುವ, ಬೇಡಿದ ವರಗಳನ್ನು ಕೊಡುವ, ಇಷ್ಟಾರ್ಥಗಳನ್ನು ಈಡೇರಿಸುವ ಶ್ರೀ ವರಮಹಾಲಕ್ಷ್ಮಿಯ ಹಾಡುಗಳನ್ನು ಪ್ರಸ್ತುತಪಡಿಸಲಿದ್ದೇವೆ. ಮೊದಲಿಗೆ ಗಣಪತಿ ಹಾಡು, ಕೃತಿ ಮಧ್ವೇಶ ವಿಠಲದಾಸರದು.

0: ವರಮಹಾಲಕ್ಷ್ಮಿ ಹಬ್ಬ ಕುಟುಂಬದ ಸದಸ್ಯರೆಲ್ಲರೂ ಒಟ್ಟಾಗಿ ಸೇರಿ ಭಕ್ತಿ ಮತ್ತು ಸಂತೋಷದಿಂದ ಆಚರಿಸುವ ಸುಂದರ ಸಂಪ್ರದಾಯ. ಶ್ರಾವಣದ ಹಸಿರು ವಾತಾವರಣ, ದೇವರ ಪೂಜೆ, ಹೂವಿನ ಅಲಂಕಾರ ಮತ್ತು ಭಕ್ತಿಗೀತೆಗಳು ಹಬ್ಬದ ಸಂಭ್ರಮವನ್ನು ಮತ್ತಷ್ಟು ಹೆಚ್ಚಿಸುತ್ತವೆ. ಕೇಳುಗರೆ, ನಿಮ್ಮೆಲ್ಲರ ಮನೆಗಳಲ್ಲಿ ಸಂಪತ್ತು ಮಾತ್ರವಲ್ಲ, ಪ್ರೀತಿ, ಆರೋಗ್ಯ, ಸಂತೋಷ ಮತ್ತು ನೆಮ್ಮದಿ ಸದಾ ನೆಲೆಸಿರಲಿ ಅನ್ನೋದು ನಮ್ಮೆಲ್ಲರ ಆಶಯ.
1: ಶ್ರೀ ರಂಗವಿಠಲ ಭಜನಾ ಮಂಡಳಿಯ ಸದಸ್ಯರಿಂದ ವರಮಹಾಲಕ್ಷ್ಮಿಯ ಕುರಿತು ಕಾರ್ಯಕ್ರಮ ವೈವಿಧ್ಯ ಕೇಳಿದ್ರಿ. ಪ್ರಸ್ತುತಪಡಿಸಿದವರು ಶ್ರೀಮತಿ ರೇಖಾ ಜೋಶಿ ನಾಗಣಸೂರ್, ಶ್ರೀಮತಿ ಕರುಣಾ ಜೋಶಿ ಬೆಡಜೆಯವರಿಗೆ, ಶ್ರೀಮತಿ ಅರುಂಧತಿ ಕುಲಕರ್ಣಿ ಜೇವರ್ಗಿ, ಶ್ರೀಮತಿ ಪಂಕಜ ಜೋಶಿ ನಾಗಣಸೂರ್, ಶ್ರೀಮತಿ ಲಕ್ಷ್ಮಿ ಟೇಂಗ್ಳಿ, ಶ್ರೀಮತಿ ಸವಿತಾ ಟೇಂಗ್ಳಿ.
0: ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 12:30. ನಿಲಯದಿಂದ ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಸಂಜೆ 5:00 ಚಿತ್ರಗೀತೆಗಳು, 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ಸುಗಮ ಸಂಗೀತ, 6:10 ಪ್ರಕಟಣೆಗಳು, 6:15 ವಿಜ್ಞಾನ ರಶ್ಮಿ, ಸ್ಕೆಥೆಸ್ಕೋಪ್ ಮತ್ತು ಸೂಕ್ಷ್ಮದರ್ಶಕ ಯಂತ್ರ ವಿಷಯಗಳ ಕುರಿತು ಮಾಹಿತಿ. ಪ್ರಸ್ತುತಿ ವಿಜಯಶ್ರೀ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6:40 ಪ್ರದೇಶ ಸಮಾಚಾರ, 6:51 ಹಲೋ ಕೃಷಿ ರಂಗ.

ಏಳುಗಂಟೆ 20 ನಿಮಿಷಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹುಲ್ಕುಂದದ ಕಸ್ತೂರವ್ವ ಮೂಷಣ್ರವರು ಮತ್ತು ಸಂಗಡಿಗರಿಂದ ಗೀಗಿ ಪದಗಳು. 7:45ಕ್ಕೆ ವಿಧಾನಮಂಡಲದಲ್ಲಿ ಇಂದು 8:00ಗೆ ಚಿತ್ರಗೀತೆಗಳು, ನಿಮ್ಮ ಕರೆ ನಿಮಗೊಂದು ಗೀತೆ, ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನಾಧರಿಸಿದ ನೇರ ಫೋನಿನ್ ಕಾರ್ಯಕ್ರಮ.

8:30ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ದೇವದುರ್ಗ ತಾಲೂಕಿನ ಕ್ಯಾದಗೇರ ಗ್ರಾಮದ ಶಿವರಾಯ್ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳು. 8:45ಕ್ಕೆ ಸಮಾಚಾರ ಸಂಧ್ಯಾ, 9:00ಗೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ, 9:15ಕ್ಕೆ ಭಾವಗೀತೆಗಳು, 9:30ಕ್ಕೆ ಪ್ರಚಲಿತ ವಿದ್ಯಮಾನಗಳ ಮಾಹಿತಿ.

ಹತ್ತು ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಿರಿಜಾದೇವಿ ಅವರ ಹಾಡುಗಾರಿಕೆಯನ್ನು ಕೇಳುವಿರಿ. 10:30 ಹಿಂದಿ ಚಿತ್ರಗೀತೆಗಳು, 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

0: ಇದುವರೆಗೆ ನಿಲಯದಿಂದ ಇನ್ನು ಮುಂದೆ ಮತ್ತು ಸಂಜೆ ಕೇಳಿಬರುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರಿ.
1: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
2: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ.
1: ಜಾಹೀರಾತು ಮುಖಾಂತರ
2: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
1: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
2: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
1: ಡಯಲ್ ಮಾಡಿ 8700014242
2: 8700014242.
3: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವೂ ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ಎಲ್ಲಿಗೆ ಹೋಗ್ತಾ ಇದೆಯಪ್ಪ ನೀನು?
1: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
0: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕೋ. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕೋ.
2: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
3: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
4: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 12:35 ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಕೇಳಿಬರುವುದು.
5: ಆಕಾಶವಾಣಿ ಆತ್ಮೀಯ ಕೇಳುಗರೆಲ್ಲರಿಗೂ ನಮಸ್ಕಾರ. ಕೇಳುಗರೆ, ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಕೇಳಿ, ಹುಣ್ಣು ಅಥವಾ ವಿಟಿಲಿಗೋ, ಈ ಕುರಿತು ಚರ್ಮರೋಗ ತಜ್ಞರಾದ ಡಾಕ್ಟರ್ ಶ್ರೇಯಾ ಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.

0: ತಜ್ಞರಾಗಿರುವಂತಹ ಡಾಕ್ಟರ್ ಶ್ರೇಯಾ ಆರ್. ಮೇಡಮ್ ನಮಸ್ಕಾರ.
1: ನಮಸ್ತೆ.
0: ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್.
0: ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಚರ್ಮದ ಮೇಲೆ ಬಿಳಿ ಮಚ್ಚೆಗಳಾಗುತ್ತಲ್ಲ, ಸಾಮಾನ್ಯವಾಗಿ ಅದನ್ನ ನಿಮ್ಮ ಮೆಡಿಕಲ್ ಟರ್ಮಿನಾಲಜಿನಲ್ಲಿ ವಿಟಿಲುಗು ಅಂತ ಹೇಳ್ತೀವಿ, ತೊನ್ನು ಅಂತ ಆಡು ಭಾಷೆನಲ್ಲಿ ಹೇಳ್ತೀವಿ, ಅದ್ರ ಕುರಿತಂಗೆ ಮಾಹಿತಿಯನ್ನ ಮಾಡ್ಕೊಳ್ಳೋಣ ಇವತ್ತು. ತೊನ್ನು ಅಂದ್ರೆ ಏನು?
1: ತೊನ್ನು ಅಂದ್ರೆ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕಂದ್ರೆ ಅದು ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತೀವಿ ನಾವು. ನೋಡಕ್ಕೆ ಏನಿರುತ್ತೆ, ಬಿಳಿ ಮಚ್ಚೆಗಳು, ಆಲ್ಮೋಸ್ಟ್ ಹಾಲಿನ ಬಣ್ಣ ತರ ಇರೋ ಬಿಳಿ ಮಚ್ಚೆಗಳು ಕಾಣಿಸುತ್ತೆ. ಅದು ಒಂದೇ ಇರ್ಬೋದು, ಎರಡು ಇರ್ಬೋದು, ಹಾಗೆ ಇರ್ಬೋದು, ಇಲ್ಲ ತುಂಬಾ ಬೆಳ್ದಿ ಮೈಯೆಲ್ಲ ತಗೊಳ್ಳೋ ತರನು ಆಗ್ಬೋದು. ಹೆಂಗಾಗುತ್ತೆ, ಏನಕ್ಕೆ ಆಗುತ್ತೆ ಅಂದ್ರೆ, ಈಗ ನಮ್ಮ ಚರ್ಮದಲ್ಲಿ ಮೆಲನೋಸೈಟ್ಸ್ ಅಂತ ಕೋಶಗಳು ಇರುತ್ತೆ. ಅದು ಮೆಲನಿನ್ ಅಂತ ಒಂದು ಕೆಮಿಕಲ್ ಅಥವಾ ದ್ರವನ ಉತ್ಪಾದನೆ ಮಾಡುತ್ತೆ. ಈ ಮೆಲನಿನ್ ನಿಂದ ನಮ್ಮ ಚರ್ಮಕ್ಕೆ ಬಣ್ಣ ಬರುತ್ತೆ. ಒಬ್ಬೊಬ್ರು ಬಣ್ಣ ಒಂದೊಂದು
0: ಕಲರ್ ಇರುತ್ತೆ. ಕೆಲವ್ರಿಗೆ ಕಪ್ಪು, ಕೆಲವ್ರಿಗೆ ಗೋಧಿ ಬಣ್ಣ, ಕೆಲವ್ರಿಗೆ ಕೆಂಪು, ಹಾಗೆ.
1: ಸೊ ಈ ಮೆಲನಿನ್ ದ್ರವ್ಯದಲ್ಲೂ ಸುಮಾರು ರೀತಿ ಇರುತ್ತೆ. ಏನ್ ಇಂಪಾರ್ಟೆಂಟ್ ನಮ್ಗೆ ಈ ಕಾಯಿಲೆಯಲ್ಲಿ ಅಂದ್ರೆ, ಈ ಮೆಲನೋಸೈಟ್ಸ್ ಅನ್ನೋ ಕೋಶಗಳು ಈ ಮೆಲನಿನ್ ದ್ರವ್ಯನ ಉತ್ಪಾದನೆ ಮಾಡುತ್ತೆ. ತಿಳಿಗೋ ಅಲ್ಲಿ ಏನಾಗುತ್ತೆ, ನಾನಾ ಕಾರಣದಿಂದಾಗಿ ಈ ಮೆಲನೋಸೈಟ್ಸ್ ಕೆಲಸ ಕಮ್ಮಿ ಆಗುತ್ತೆ. ಇಲ್ಲ ಮೆಲನೋಸೈಟ್ಸ್ ನಾಶ ಆಗ್ಬೋದು, ಇಲ್ಲ ಮೆಲನಿನ್ ಉತ್ಪನ್ನ ಮಾಡೋ ಶಕ್ತಿ ಅತ್ಕೊಳ್ಬಹುದು. ಅದರಿಂದಾಗಿ ಬಿಳಿ ಮಚ್ಚೆಗಳು ಕಾಣಕ್ಕೆ ಶುರು ಆಗುತ್ತೆ. ಸೊ ಇದಕ್ಕೆ ನಾನಾ ಕಾರಣಗಳು ಇರ್ಬೋದು, ಮನಸ್ಸಿನ ಒತ್ತಡ, ಇಲ್ಲ ಫ್ಯಾಮಿಲಿ ಹಿಸ್ಟ್ರಿ ಅಂತೀವಿ ಅಂದ್ರೆ ಕೌಟುಂಬಿಕ ಇತಿಹಾಸ ಇರುತ್ತೆ ಕೆಲವು ಪೇಷಂಟ್ಸ್ ಅಲ್ಲಿ, ಇಲ್ಲ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಕೆಲವು ಸತಿ, ಇಲ್ಲ ಕೆಲವು ಬೇರೆ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂದ್ರೆ ಥೈರಾಯ್ಡ್ ಇಂದಾಗಿರ್ಬೋದು, ಇಲ್ಲ ಟೈಪ್ 1 ಡಯಾಬಿಟೀಸ್ ಅಂತೀವಿ, ಟೈಪ್ 2 ಅಲ್ಲ, ಟೈಪ್ 1 ಡಯಾಬಿಟೀಸ್ ಅಂತ ಆಟೋ ಇಮ್ಯೂನ್ ಡಿಸೀಸ್. ಅಂತವ್ರಿಗೆಲ್ಲ ಇದಿರ್ಬೇಕು ಅಂತಿಲ್ಲ,
0: ಇಲ್ಲ
1: ಅಥವಾ ಇದ್ದವ್ರಿಗೆಲ್ಲ ಅದು ಡಿಸೀಸ್ ಇಲ್ಲ, ಬಟ್ ಇದನ್ನು ಒಂದು ಕಾರಣ ಇರುತ್ತೆ.
0: ಬೇರೆ ಕಾರಣಗಳು,
1: ಬೇರೆ ಕಾರಣ
0: ಅಲ್ಲ, ಕೆಲವರು ಹೇಳ್ತಾರೆ ಅಂದ್ರೆ ಸಾಮಾನ್ಯವಾಗಿ ಏನೋ ಒಂದು ವಿರುದ್ಧ ಆಹಾರಗಳನ್ನ ಸೇವಿಸಿರ್ತಾರೆ ಅದಕ್ಕಾಗತ್ತೆ ಅಂತೆಲ್ಲ ಹೇಳ್ತಾರಲ್ಲ, ಅದೆಲ್ಲ ನಿಜನಾ?
1: ಕಾಮನ್ ಆಗಿ ಏನ್ ಹೇಳ್ತಾರೆ ಅಂದ್ರೆ, ಹಾಲು ಮತ್ತೆ ಮೀನು ಒಟ್ಟಿಗೆ ಸೇವಿಸಿದ್ರೆ ಈ ತರ ಆಗುತ್ತೆ ಅಂತ ಅಂತಾರೆ. ಬಟ್ ನಮ್ಮ ಮೆಡಿಕಲ್ ಇದ್ರಲ್ಲಿ ಅದಕ್ಕೆ ಯಾವುದೇ ಎವಿಡೆನ್ಸ್ ಇಲ್ಲ. ಈಗ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಕರೆಕ್ಟ್ ಮಾಡ್ತೀವಿ ನಾವು. ಈಗ ಏನು ಒಂದು ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಅಂತೀವಿ. ಆಕ್ಸಿಡೇಟಿವ್ ಸ್ಟ್ರೆಸ್ ಅಂದ್ರೆ, ಈಗ ನಮ್ ಬಾಡಿಲಿ ಯಾವ್ದೋ ಒಂದು ಇದರಿಂದ ನಮಶಗಳಿಗೆ ಡ್ಯಾಮೇಜ್ ಆಗೋದು ಆಗುತ್ತೆ, ಅದು ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಅಂತೀವಿ. ಸೊ ಅದು ಕಮ್ಮಿ ಮಾಡಕ್ಕೆ ಒಳ್ಳೆ ಆಹಾರ ತಗೋಬೇಕು ಅನ್ನೋದು ನಮ್ಗಿದ್ದೇ ಇರುತ್ತೆ ಟ್ರೀಟ್ಮೆಂಟ್ ಪ್ಲಾನ್ ಅಲ್ಲಿ. ಫ್ರೆಶ್ ಫ್ರೂಟ್ಸ್, ತರಕಾರಿ, ಹಣ್ಣುಗಳು ತಗೋಬೇಕು ಅಂತ ಅಡ್ವೈಸ್ ಅಲ್ಲಿ ಇರುತ್ತೆ. ಬಟ್ ಬೇರೆ ಒಂದು ತಗೊಂಡು ಇದ್ರಿಂದನೇ ತನ್ನು ಶುರು ಆಗುತ್ತೆ, ವಿಟಿಲಿಗೋ ಶುರು ಆಗುತ್ತೆ ಅನ್ನೋದು ನಮ್ದು ಯಾವುದೇ ಎವಿಡೆನ್ಸ್ ಇಲ್ಲ. ಸೊ ಅದು ಮೂಢನಂಬಿಕೆ ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್.
0: ಈಗ ಇದೇನ್ ಬಹಳ ಸಹಜವಾಗಿ ಕಾಣಿಸ್ಕೊಳ್ಳುವಂತದ್ದಲ್ಲ, ಎಲ್ಲೋ ಒಂದು ಅಪರೂಪಕ್ಕೆ ನೋಡ್ತೀವಿ ಅಲ್ವಾ?
1: ವಿಶ್ವದಲ್ಲಿ ಆಲ್ಮೋಸ್ಟ್ 2% ಇದೆ ಅಂತ ಸ್ಟಡೀಸ್ ಇದೆ. 1-2% ನಮ್ ಇಂಡಿಯಾದಲ್ಲೂ ಆಲ್ಮೋಸ್ಟ್ ಸೇಮ್ ಸ್ಟಾಟಿಸ್ಟಿಕ್ ಬರುತ್ತೆ. ಅಂದ್ರೆ ಟೋಟಲ್ ಇಂಡಿಯನ್ ಪಾಪ್ಯುಲೇಷನ್ ಅಲ್ಲಿ 1.5-2% ಜನಕ್ಕೆ ಇದಿರುತ್ತೆ ಅಂತ.
0: ಯಾವ ಭಾಗದಲ್ಲಿ ಹೆಚ್ಚಾಗಿ ನೋಡಬಹುದು ಅದನ್ನ?
1: ಆತರ
0: ಅಂದ್ರೆ ನಾನ್ ಯಾಕೆ ಈ ಪ್ರಶ್ನೆ ಕೇಳ್ತೀನಿ ಅಂತಂದ್ರೆ, ಏನಾದ್ರೂ ನಮ್ಮ ಅಂದ್ರೆ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಕೂಡ ಅದಕ್ಕೆ ಕಾರಣ ಆಗತ್ತಾ? ಪ್ರದೂಷಣ ಇರಬಹುದು ಅಥವಾ ಈ ವೆದರ್ ಅಂತ ಏನ್ ಹೇಳ್ತೀವಿ ಅದಿರಬಹುದಾ?
1: ಆತರ ಯಾವ ಭಾಗದಲ್ಲಿ ಜಾಸ್ತಿ ಅಂತ ಇಲ್ಲ,
0: ವಾತಾವರಣದಿಂದ ಇದಕ್ಕೆಲ್ಲ ಏನು ತೊಂದರೆ ಇಲ್ಲ.
1: ಅದನ್ನ ಈಗ ನಾನು ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಏನ್ ಹೇಳ್ದೆ, ಅದಕ್ಕೆ ಈಗ ಪೊಲ್ಯೂಷನ್, ನಾವು ನಮ್ ಲೈಫ್ ಸ್ಟೈಲ್, ಮನಸ್ಸಿನ ಒತ್ತಡ ಇರ್ಬೋದು, ಅದೆಲ್ಲ ಆಕ್ಸಿಡೇಟಿವ್ ಸ್ಟ್ರೆಸ್ ಜಾಸ್ತಿ ಮಾಡ್ಬೋದು. ಅಂದ್ರೆ ನಮ್ ಬಾಡಿಲೇ ಇನ್ಫ್ಲಮೇಷನ್ ಜಾಸ್ತಿ ಮಾಡ್ಬೋದು, ಅದರಿಂದಾಗಿ ಈ ವಿಟಿಲಿಗೋ ಅನ್ನೋ ಕಾಯಿಲೆ ಸ್ಟಾರ್ಟ್ ಆಗ್ಬೋದು. ಬಟ್ ಖಂಡಿತವಾಗಿ ಇದೇ ರೀಜನ್ ಅಲ್ಲಿ ಪರ್ಸೆಂಟೇಜ್ ಜಾಸ್ತಿ ಇದೆ, ಅಥವಾ ಹೆಣ್ಮಕ್ಳಲ್ಲಿ ಗಂಡ್ಮಕ್ಳಿಗಿಂತ ಜಾಸ್ತಿ ಇದೆ, ಆ ತರ ಯಾವುದೂ ಇಲ್ಲ. ಮತ್ತೆ ಯಾವುದೇ ಏಜ್ ಅಲ್ಲೂ ಆಗ್ಬೋದು ಇದು. 50% ಜನದಲ್ಲಿ ಲೆಸ್ ದನ್ 20 ಇಯರ್ಸ್, 20 ವರ್ಷದಿಂದ ಕಮ್ಮಿ ವಯಸ್ಸಿನಲ್ಲೇ ನೋಡ್ಬೋದು ನಾವು. ಸೊ ಇದು ಬರೀ ದೊಡ್ಡವ್ರದಗೆ ಆಗೋದು ಅಥವಾ ಈ ಜಾಗದಲ್ಲೇ ಆಗೋದು, ಇದೇ ಹೆಣ್ಮಕ್ಳಿಗೆ ಜಾಸ್ತಿ ಆಗೋದು, ಆ ತರ ಎಂತ ಇಲ್ಲ ಇದು.
0: ಈಗ ಚರ್ಮ ಬಿಳಿ ಆದಾಗ ಮಾತ್ರ ಗೊತ್ತಾಗುತ್ತೆ ಏನೋ ವ್ಯತ್ಯಾಸ ಆಗಿದೆ ಅಂತ. ಅದನ್ನ ಬಿಟ್ರೆ ಬೇರೆ ಏನು ಲಕ್ಷಣಗಳು ಕಾಣಿಸ್ಕೊಳುತ್ತೆ ಅಂದ್ರೆ, ಸಿಂಪ್ಟಮ್ಸ್ ಬೇರೆ ಬೇರೆ ಏನಿರುತ್ತೆ ಇದಕ್ಕೆ, ಅದಾಗುವಾಗ ಚರ್ಮಕ್ಕೆ ಏನಾದ್ರು ವ್ಯತ್ಯಾಸ ಆಗುವಾಗ ಮಾನಸಿಕವಾಗಿ ದೈಹಿಕವಾಗಿ ಬೇರೆ ಬೇರೆ ಏನಾದ್ರು ಸಮಸ್ಯೆಗಳು ಕಾಣಿಸ್ಕೊಳುತ್ತಾ ಹೇಗೆ?
1: ಇದು ಮುಖ್ಯವಾಗಿ ಚರ್ಮದ ಕಾಯಿಲೆ ಅಷ್ಟೇ. ಇದರಿಂದ ಬೇರೆ ಯಾವುದೇ ಬಾಡಿ ಸಿಸ್ಟಮ್ಸ್ ಏನಂತೀವಿ, ಬೇರೆ ಯಾವ ಆರ್ಗನ್ಸ್ಗೂ ಎಫೆಕ್ಟ್ ಆಗಲ್ಲ ಇದು. ಈಗ ಆಟೋಇಮ್ಯೂನ್ ಡಿಸೀಸ್ ಇದ್ರೆ ಮುಂಚೆನೆ, ಈಗ ಥೈರಾಯ್ಡ್ ಇತ್ತು, ಅದು ಆಟೋ ಇಮ್ಯೂನ್ ಥೈರಾಯ್ಡ್ ಡಿಸೀಸ್, ಥೈರಾಯ್ಡ್ ಟೈಪ್ 1 ಡಯಾಬಿಟೀಸ್ ಅಥವಾ ಇನ್ನೊಂದು ಹಾರ್ಮೋನ್ ಆಡಿಸಿನ್ಸ್ ಡಿಸೀಸ್ ಅಂತವೆಲ್ಲ ಇತ್ತು ಅಂದ್ರೆ, ಅವರು ಬಿಳಿ ಮಚ್ಚೆ ನೋಡ್ಕೊಂಡ ತಕ್ಷಣ ಡಾಕ್ಟರ್ಗೆ ಬಂದು ತೋರಿಸಿ

0: ಅಂತ ಅವ್ರಿಗೆ ಅವೇರ್ನೆಸ್ ಇರಬೇಕು. ಇಲ್ಲ ಯಾರಿಗಾದ್ರೂ ಅದು ಅವೇರ್ನೆಸ್ ಇರಬೇಕು, ಬಿಳಿ ಮಚ್ಚೆ ಈ ಥರ ಬಂತು ಅಂದರೆ ಒಂದ್ಸತಿ ಡಾಕ್ಟರ್ಗೆ ಹೋಗಿ ತೋರಿಸಿ. ಬಟ್ ಅದಲ್ಲೇ ಈಗ ಬೇರೆ ಸಿಂಪ್ಟಮ್ಸ್ ಅಂತ ಬರುತ್ತೆ, ಬೇರೆ ಲಕ್ಷಣಗಳು ಕಾಣುತ್ತೆ, ಆ ಥರದ್ದು ಏನೂ ಇರಲ್ಲ, ಏನೂ ಇರಲ್ಲ. ಬಿಳಿ ಮಚ್ಚೆ ನೋಡ್ಕೊಂಡಾಗ್ಲೇ ಪೇಷಂಟ್ಗೂ ಗೊತ್ತಾಗೋದು, ಡಾಕ್ಟರ್ಗೂ ಗೊತ್ತಾಗೋದು.
1: ಅದಕ್ಕೆ ಈಗ ಆರಂಭಿಕ ಹಂತದಲ್ಲಿ ದೇಹದ ಯಾವುದೋ ಒಂದು ಭಾಗದಲ್ಲಿ ಬಿಳಿ ಮಚ್ಚೆ ಕಾಣಿಸ್ಕೊಳ್ಬಹುದು, ಅಥವಾ ಇದಕ್ಕಿದ್ದಂಗೆ ಅಂದ್ರೆ ರಾತ್ರಿಯಾಗಿ ಬೆಳಗಾಗೋ ಹೊತ್ತಿಗೆ ಇಡೀ ಚರ್ಮ ಏನು ಬದಲಾವಣೆ ಆಗಿರಲ್ಲ. ಇದು ತುಂಬಾ ನಿಧಾನವಾಗಿ ಆಗುವಂತ ಬದಲಾವಣೆ. ಒಂದು ಕಡೆಗೆ ಅವ್ರಿಗೆಲ್ಲಾರು ಮಚ್ಚೆ ಕಾಣಿಸ್ಕೊಳ್ತು ಅಂದ್ರೆ ತಕ್ಷಣ ಏನ್ ಮಾಡ್ಬೇಕು ಅವ್ರು?
0: ಈಗ ನೀವ್ ಹೇಳ್ದಂಗೆ ಒಂದ್ಸತಿಗೆ ಓವರ್ ನೈಟ್ ಏನು ಒಂದು ದೊಡ್ಡ ಮಚ್ಚೆ ಕಾಣಲ್ಲ, ಸಣ್ಣದಾಗಿ ಒಂದು ಸ್ಮಾಲ್ ಸ್ಪಾಟ್ ಇರ್ಬೋದು, ಒಂದ್ ರಾಗಿ ಕಾಳಷ್ಟು ಇರ್ಬೋದು, ಅಥವಾ ಲೈಟ್ ಆಗಿರೋದು, ಆಮೇಲೆ ಸ್ವಲ್ಪ ಲೈಟ್ ಸ್ಕಿನ್ ತರ ಇರೋದು, ಬರ್ತಾ ಬರ್ತಾ ಪೂರ್ತಿ ಹಾಲಿನ ಬಣ್ಣದ ಬಿಳಿ ಆಗ್ಬೋದು. ಆ ತರ ಪೇಷಂಟ್ ನೋಡ್ಕೋಬೇಕು, ತಾವೇ ಹೆಂಗ್ ಆಗ್ತಾ ಇದೆ ಅಂತ ನೋಡ್ಕೋಬೇಕು. ಕೆಲವ್ರಿಗೆ ಕೆಲವು ಸಲ ಏನಾಗುತ್ತೆ, ಅದೊಂದು ಸಣ್ಣ ಮಚ್ಚೆ ಇರೋದು ಬೇಗ ಅಂದ್ರೆ ಒಂದ್ ವಾರದ ಸಮಯದಲ್ಲೇನೆ ಅದು ತುಂಬಾ ದೊಡ್ಡದಾಗ ಪೇಷಂಟ್ಸ್ ನಾವ್ ನೋಡಿದೀವಿ, ಅಥವಾ ಒಂದ್ ವಾರದ ಸಮಯದಲ್ಲೇ ಇನ್ನ ಜಾಸ್ತಿ ಭಾಗ ಕರಡೋ ಪೇಷಂಟ್ ನೋಡಿದೀವಿ. ಸೊ ಆ ತರ ಇದ್ದಾಗ ಇಮಿಡಿಯೇಟ್ ಬಂದು ತೋರಿಸ್ಕೋಬೇಕು. ಅಥವಾ ಕೀಬ್ನರ್ಸ್ ಫಿನಾಮಿನ ಅಂತ ಅಂತೀವಿ, ಅಂದ್ರೆ ಎಲ್ಲಾದ್ರೂ ನಾವ್ ಗಾಯ ಆದ್ರೆ ವಾಸಿ ಆಗ್ಬೇಕಾದ್ರೆ ನಮ್ಗೆ ಸ್ವಲ್ಪ ಕಪ್ಪಾಗಿ ವಾಸಿ ಆಗುತ್ತೆ, ಆಮೇಲೆ ನಾರ್ಮಲ್ಸ್ ಬಣ್ಣಕ್ ಬರುತ್ತೆ. ಕೆಲವ್ರಿಗೆ ಏನಾಗುತ್ತೆ, ಅದು ಬಿಳಿಯಾಗಿ ವಾಸಿ ಆಗುತ್ತೆ, ಅಂತವ್ರು ಬಂದಿ ಒಂದ್ಸತಿ ತೋರಿಸ್ಕೊಳ್ಳೋದು ಒಳ್ಳೇದು. ಅಥವಾ ಬಿಳಿ ಕೂದಲು ಕಾಣಿಸ್ಕೊಳ್ಳೋದು ಮೈ ಮೇಲೆ, ಈ ತರ ಸಣ್ಣ ಬಿಳಿ ಮಚ್ಚೆ ಇದ್ದಾಗ ಅದ್ರ ಜೊತೆ ಬಿಳಿ ಕೂದಲು ಕಾಣಿಸ್ಕೊಳ್ಳೋದು, ಆ ತರ ಇದ್ರು ಒಂದ್ಸತಿ ಬಂದು ಡರ್ಮಟಾಲಜಿಸ್ಟ್ ನ ಭೇಟಿ ಮಾಡೋದು ಒಳ್ಳೇದು.
1: ಒಂದ್ಸರ್ತಿ ಹಾಗಾಯ್ತು ಅಂದ್ರೆ ನೀವು ಅದಕ್ಕೆ ಏನ್ ಕಾರಣಗಳು ಅಂತ ಪತ್ತೆ ಮಾಡ್ಬಿಟ್ಟು ಔಷಧಿಗಳನ್ನ ಕೊಡ್ತೀರಾ ಅಲ್ವಾ? ಹೇಗೆ ಅದು ಅಂದ್ರೆ ಜೀವನ ಪೂರ್ತಿ ತಗೋಬೇಕಾ, ಅಥವಾ ಅದಕ್ಕೇನಾದ್ರೂ ಕ್ಯೂರಿದ್ಯಾ, ಮತ್ತೆ ಚರ್ಮದ ಬಣ್ಣ ಸಹಜ ಸ್ಥಿತಿಗೆ ತರಬಹುದಾ, ಹೀಗೆ?
0: ಬಹಳ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ಈಗ ಡರ್ಮಟಾಲಜಿಲಿ, ಮತ್ತೆ ಡರ್ಮಟೋ ಸರ್ಜರಿನೂ ಬಂದಿದೆ, ತುಂಬಾ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ. ಬಟ್ ಏನೇ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದ್ರು ತಾಳ್ಮೆ ಇರಬೇಕು ಇದಕ್ಕೆ, ಯಾಕೆಂದ್ರೆ ಬಣ್ಣ ಇಮಿಡಿಯೇಟ್ ಬರ್ಸಕ್ ಆಗಲ್ಲ. ಯಾವುದೇ ಈಗ ಬಂಗು ಅಂತಾನು ಬರ್ತಾರೆ, ಅದಕ್ಕೂ ತುಂಬಾ ಪೇಷಂಟ್ಸ್ಗೂ, ಅದನ್ನ ಕಮ್ಮಿ ಮಾಡಕ್ಕೂ ತುಂಬಾ. ಸೊ ಇದು ಬಣ್ಣದ್ದು ಚರ್ಮದ ಬಂದಾಗ ತುಂಬಾ ಪೇಷಂಟ್ಸ್ ಬೇಕೇ ಬೇಕು ಯಾವುದೇ ಇದ್ರು. ವಿಟಿಲಿಗೋ ಅಲ್ಲಿ ಈಗ ನೀವು ಟ್ರೀಟ್ಮೆಂಟ್ ಆಪ್ಷನ್ಸ್ ಕೇಳಿದ್ರಿ, ತುಂಬಾ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ. ಈಗ ಬರೀ ಕೆಲವರಿಗೆ ಒಂದೇ ಎರಡೇ ಮಚ್ಚೆ ಇರುತ್ತೆ, ಅದು ಆಲ್ಮೋಸ್ಟ್ ತಾನಾಗೆ ಬಣ್ಣ ಬರೋದು, ತಾನಾಗೆ ಬಣ್ಣ ಹೋಗೋದು, ಅವ್ರಿಗೇನೆ ಅವ್ರು ನೋಡ್ಕೊಂಡಿರ್ತಾರೆ ಪೇಷಂಟ್ಸ್ ಕೆಲವರು. ಕೆಲವು ಸತಿ ಇಲ್ಲ ಹೋಗಿತ್ತು ಮತ್ತೆ ಬಂತು, ಅದೇ ಹೋಗಿತ್ತು ಅಂತಾನು ಅಂತಾರೆ. ಕೆಲವು ಸತಿ ಅದೇ ತಾನಾಗೆ ಬಣ್ಣ ಬರೋ ಚಾನ್ಸಸ್ ಇದ್ದೇ ಇರುತ್ತೆ. ಈ ತರ ಆದಾಗ ಏನ್ ಮಾಡ್ತೀವಿ ನಾವು, ಈ ತರ ಪೇಷಂಟ್ಸ್ ಇದ್ರೆ ಬರೀ ಹಚ್ಚ ಕ್ರೀಮ್ಗಳು ಕೊಡ್ತೀವಿ, ಟ್ರೋಲಿಮಸ್ ಅಂತ ಇರುತ್ತೆ ಅಥವಾ ಮಾಡರೇಟ್ ಸ್ಟೀರಾಯ್ಡ್ಸ್ ಅಂತ ಬರುತ್ತೆ, ಆ ತರ ಬರೀ ಹಚ್ಚ ಕ್ರೀಮ್ಗಳಲ್ಲೇನೆ ಸುಮಾರು ಜನಕ್ಕೆ ವಾಸಿ ಆಗುತ್ತೆ. ಇಲ್ಲ ತುಂಬಾ ಬೇಗ ಹರಡ್ತಾ ಇದೆ, ಪೇಷಂಟ್ ನೋಟಿಸ್ ಮಾಡಿದ್ರೆ ಒಂದ್ ಎರಡ್ ಮೂರ್ ತಿಂಗಳಲ್ಲಿ ಸುಮಾರು ಮಚ್ಚೆಗಳಾಗಿದಾವೆ, ಆ ತರ ಇದ್ದಾಗ ಮಾತ್ರೆಗಳು ಕೊಡ್ತೀವಿ. ಪಲ್ಸ್ ಥೆರಪಿ ಇರುತ್ತೆ, ಹೊಸದು ಜಾಕ್ ಇನ್ಹಿಬಿಟರ್ಸ್ ಅಂತ ಬಂದಿದೆ ಈಗ, ಅದ್ರದ್ದು ಎವಿಡೆನ್ಸ್ ಇದೆ. ಆ ತರ ಟ್ರೀಟ್ಮೆಂಟ್ ಆಪ್ಷನ್ಸ್ ತುಂಬಾ ಇದೆ. ಇನ್ನೊಂದೇನು, ಈಗ ಸ್ಟೇಬಲ್ ವಿಟಿಲಿಗೋ ಅಂತೀವಿ, ಅಂದ್ರೆ ಸ್ಥಿರವಾಗಿರೋ ವಿಟಿಲಿಗೋ, ಅಂದ್ರೆ ಈಗ ಲಾಸ್ಟ್ ಒಂದ್ ಇಯರ್ ಅಲ್ಲಿ ಏನ್ ಮಚ್ಚೆ ಇತ್ತು ಅಷ್ಟೇ ಇದೆ, ಪೂರ್ತಿ ಹೋಗಿಲ್ದೆ ಹೋದ್ರು ಸುಮಾರು ವಾಸಿ ಆಗಿದ್ರು ಜಾಸ್ತಿ ಆಗಿಲ್ಲ, ಹೊಸ ಮಚ್ಚೆ ಯಾವ್ದು ಬಂದಿಲ್ಲ, ಹಳೆ ಮಚ್ಚೆ ಏನೋ ದೊಡ್ಡದಾಗಿಲ್ಲ, ಗಾಯ ಆಗಿದ ಕಡೆ ಬಿಳಿ ಆಗಲ್ಲ, ಆ ತರ ಎಲ್ಲ ಇದ್ದಾಗ ಅದು ಒಂದ್ ವರ್ಷ ಡ್ಯೂರೇಷನ್ ಅದೇ ತರ ಇತ್ತು ಅಂದ್ರೆ ಅದನ್ನ ಸ್ಟೇಬಲ್ ವಿಟಿಲಿಗೋ ಅಂತ, ಅವರಿಗೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಇನ್ನ ಜಾಸ್ತಿ ಇರುತ್ತೆ. ಈಗ ಬೇರೆದೆಲ್ಲ ರೆಸ್ಪಾಂಡ್ ಆಗಿದೆ, ಯಾವ್ದು ಒಂದ್ ಮರೆ ಹೋಗ್ತಾ ಇಲ್ಲ, ಈಗ ಯೂಶ್ವಲಿ ಮೊಣಕೈ ಮೊಣಕಾಲಲ್ಲಿ ಇರೋದು ಬೇಗ ಹೋಗಲ್ಲ, ಕೈಯಲ್ಲಿರೋದೆಲ್ಲ ಬೇಗ ಹೋಗಲ್ಲ, ಯಾಕೆಂದ್ರೆ ಅದು ಯಾವಾಗ್ಲೂ ಫ್ರಿಕ್ಷನ್ ಇದ್ದೇ ಇರುತ್ತೆ, ಏನಾದ್ರೂ ಕೆಲಸ ಮಾಡ್ತಾನೆ ಇರ್ತೀವಿ, ಏನಾದ್ರೂ ಊರ್ತಾ ಇರ್ತೀವಿ, ಆ ಜಾಗದಲ್ಲೆಲ್ಲ ಸ್ವಲ್ಪ ಕಲರ್ ಬರೋದ್ ಲೇಟ್. ಅಲ್ಲಿಗೆಲ್ಲ ಸ್ಟೇಬಲ್ ವಿಟಿಲಿಗೋ ಇದ್ರೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಅಂದ್ರೆ ಸರ್ಜಿಕಲ್ ಆಪ್ಷನ್ಸ್ ಇರುತ್ತೆ, ಗ್ರಾಫ್ಟಿಂಗ್ ಮಾಡ್ಬೋದು, ಸ್ಕಿನ್ ಗ್ರಾಫ್ಟಿಂಗ್, ಸ್ಕಿನ್ ಗ್ರಾಫ್ಟಿಂಗ್ ಅಲ್ಲಿ ನಾನಾ ತರ ಆಪ್ಷನ್ಸ್ ಇದೆ, ಡರ್ಮಬ್ರೇಷನ್ ಅಂತ ಇದೆ, ಅದಲ್ದಲೆ ಮೆಲನೋಸೈಟ್ ಟ್ರಾನ್ಸ್ಫರ್ ಅಂತ ಇದೆ. ಸೊ ಟ್ರೀಟ್ಮೆಂಟ್ ಆಪ್ಷನ್ಸ್ ಬಹಳ ಇದೆ, ಬಟ್ ಪೇಷಂಟ್ಗೆ ಮತ್ತೆ ಡಾಕ್ಟರ್ಗೆ ಏನ್ ಬೇಕು ಇಬ್ರಿಗೂ ಸ್ವಲ್ಪ ತಾಳ್ಬೇಕು,
1: ತಾಳ್ಮೆ ಇರ್ಬೇಕು. ಈಗ ಮಾತ್ರೆ ಮತ್ತೆ ಔಷಧಿ ಎಲ್ಲ ತಗೊಂಡಾಗ ಕಡಿಮೆ ಆಗಿ ಮತ್ತೆ ಬರೋ ಸಂದರ್ಭಗಳು ಇರುತ್ತೆ.
0: ಇದು ಒಂದ್ಸತಿ ಹೋಗಿ ಮತ್ತೆ ಬರಕ್ ಆಗರೇ ಇಲ್ಲ ಅಂತ ಹೇಳಕ್ ಬರಲ್ಲ. ಈಗ ನಾವು ಅದೇನ್ ನಾನಾ ಕಾರಣಗಳು ಅಂತ ಅಂದ್ವಿ, ಆ ನಾನಾ ಕಾರಣಗಳನ್ನ ಎಲ್ಲವನ್ನು ಕಂಡಿಡಿಯಕ್ಕೂ ನಮಗ್ ಕಷ್ಟ,
1: ಆಮೇಲೆ ಎಲ್ಲದಕ್ಕೂ ಒಂದೇ ಸರ್ತಿನೂ ಚಿಕಿತ್ಸೆ
0: ಕೊಡೋದು ಕಷ್ಟ ಆಗುತ್ತೆ. ಸೊ ಈಗ ಮತ್ತೆ ಅದು ಒಂದು ಮಾನಸಿಕ ಒತ್ತಡ ಪೇಷಂಟ್, ಮತ್ತೆ ಥೈರಾಯ್ಡ್ ವ್ಯತ್ಯಾಸ ಆಯ್ತು, ಅಥವಾ ಆಲ್ಮೋಸ್ಟ್ 50% ಟೈಮ್ ಇಡಿಯೋಪತಿಕ್ ಅಂತೀವಿ, ಅಂದ್ರೆ ಅದ ಕಾರಣ ನಮಗೆ ಕಂಡಿಡಿಯಕ್ ಆಗಲ್ಲ. ಸೊ ಆ ತರ ಇದ್ದಾಗ ನಮ್ಗೆ ಅದು ಮತ್ತೆ ಬರದ್ದೇ ಇಲ್ಲ ಅಂತ ಪೇಷಂಟ್ಗೆ ವಿಶ್ವಾಸ ಕೊಡಕ್ ಆಗಲ್ಲ. ಬಟ್ ಲೈಫ್ ಸ್ಟೈಲ್ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಡಯಟ್ ಓವರ್ ಆಲ್ ಲೈಫ್ ಸ್ಟೈಲ್ ಇಂಪ್ರೂವ್

0: ಇಂಪ್ರೂವ್ಮೆಂಟ್ ಮಾಡಿಕೊಂಡ್ರೆ ಸುಮಾರು ಪೇಷಂಟ್ಸ್ ನಾವು ನೋಡಿದೀವಿ ಪೂರ್ಣ ವಾಸಿಯಾಗಿ ಮತ್ತೆ ಏನು ಕಂಪ್ಲೇಂಟ್ಸ್ ಇಲ್ಲದಲೇ ಇದ್ದಾರೆ. ಆ ಥರ ಇದೆ,
1: ಆ ಥರನೂ ಇದೆ. ಆದರೆ ವೈದ್ಯರು ಹೇಳಿರೋ ರೀತಿ ನಡ್ಕೊಳ್ಳೋದು ಅಲ್ಲದೆ ಅವರನ್ನ ಮತ್ತೇನಾದ್ರು ವ್ಯತ್ಯಾಸಗಳಾದಾಗ
0: ಇಮಿಡಿಯೇಟ್ ಬಂದು
1: ಕಾಣಬೇಕು. ಈಗ ಚರ್ಮದ ಮೇಲೆ ಮತ್ತೆ ಬದಲಾವಣೆಗಳು ಕಾಣಿಸ್ಕೊಳ್ಳೋದು ಅಂತಂದ್ರೆ, ಒಂದು ಬಿಳಿ ಮಚ್ಚೆಗಳು, ಅದನ್ನ ಬಿಟ್ಟು ಕೆಂಪು ಮಚ್ಚೆಗಳು ಸಹ ಆಗುತ್ತಲ್ಲ, ಅದೇನು ಕೆಂಪು ಮಚ್ಚೆಗಳು ಇರುತ್ತಲ್ಲ, ಸಣ್ಣ ಸಣ್ಣ ಗುಳ್ಳೆಗಳ ತರ ಆಗುತ್ತೆ, ಎಲ್ಲೋ ಇರುತ್ತೆ ಬಟ್ಟೆ ಭಾಗದಲ್ಲೋ ಕೈ ಭಾಗದಲ್ಲೋ ಕಂಕುಳದಲ್ಲೋ.
0: ಅದು ಈಗ ನೀವ್ ಹೇಳ್ತಾ ಇರೋದು ಹೆಮಾಂಜಿಯೋಮಾ ಅಂತ ಅಂತೀವಿ, ಅದು ರಕ್ತನಾಳದ ಮ್ಯಾಲ್ಫಾರ್ಮೇಷನ್ ಅಂತ ಅಂತೀವಿ, ಅದರಿಂದ ಆತರ ಗುಳ್ಳೆ ಆಗುತ್ತೆ. ಅದು ಏನು ಸಮಸ್ಯೆ ಇಲ್ಲ, ಬಟ್ ಕಾಸ್ಮೆಟಿಕಲಿ ಅಂದ್ರೆ ನೋಡಕ್ಕೆ ಅದು ಪೇಷಂಟ್ ನೋಡ್ಕೊಳ್ಳಕ್ಕೆ ಅದು ಅವ್ರಿಗೆ ಸಮಸ್ಯೆ ಮಾಡ್ತಾ ಇದೆ ಅಂದ್ರೆ ಅದನ್ನ ತೆಗಿಬಹುದು. ಇಲ್ಲ ನಾವು ಆರ್ ಎಫ್ ಅಂತ ಮಾಡ್ತೀವಿ, ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಮಾಡ್ತೀವಿ, ಅದರಲ್ಲಿ ತೆಗಿಬಹುದು. ಇಲ್ಲ ಸರ್ಜಿಕಲ್ ಆಗೂ ತೆಗಿಬಹುದು, ಬಟ್ ಅದು ಪೇಷಂಟ್ಗೆ ಯಾವುದೇ ತರ ಸಮಸ್ಯೆ ಮಾಡಲ್ಲ. ಅದು ಇಲ್ಲ ನಾರುಳ್ಳಿ ಅಂತ ಅಂತೀವಿ, ಸ್ಕಿನ್ ಟ್ಯಾಗ್ಸ್ ಅಂತ ಅಂತೀವಿ, ಸ್ಕಿನ್ ಟ್ಯಾಗ್ಸ್ ತುಂಬಾ ಕಾಮನ್.
1: ಬಟ್ ಯಾಕೆ ಬರುತ್ತೆ ಅದು? ಚಿಕ್ಕ ಮಕ್ಕಳಿಗೂ ಬರುತ್ತೆ, ದೊಡ್ಡವ್ರಿಗೂ ಬರುತ್ತೆ.
0: ಯೂಶ್ವಲಿ ಸಹ ಮಿಡ್ಲ್ ಏಜ್ ಅಲ್ಲೇ ಜಾಸ್ತಿ ಆಗುತ್ತೆ. ಇದರಲ್ಲೂ ಸಹ ಏನಂತೀವಿ ಕೌಟುಂಬಿಕ ಇತಿಹಾಸ, ಅದು ಈಗ ಅಪ್ಪ ಅಮ್ಮಂದ್ರಲ್ಲಿ
1: ವಂಶವಾಹಿನಲ್ಲಿ
0: ಅದು ಸ್ವಲ್ಪ ಜೆನೆಟಿಕ್ ಕಾಂಪೊನೆಂಟ್ ಇರುತ್ತೆ ಅದಕ್ಕೆ. ಅದಲ್ದಲ್ಲೇ ಸ್ವಲ್ಪ ತೂಕ ಜಾಸ್ತಿ ಆಗಿರೋದು, ಇಲ್ಲ ಬೇರೆ ಅಂಡರ್ಲೈಯಿಂಗ್ ಹಾರ್ಮೋನ್ ಡಿಸೀಸಸ್ ಅಥವಾ ಮೆಟಬಾಲಿಕ್ ಡಿಸೀಸ್. ಮೆಟಬಾಲಿಕ್ ಡಿಸೀಸ್ ಅಂದ್ರೆ ಅದೇ ಮತ್ತೆ ತೂಕ ಜಾಸ್ತಿ ಆಗೋದು, ಇಲ್ಲ ಡಯಾಬಿಟೀಸ್ ಇರೋದು, ಇಲ್ಲ ಬೇರೆ ಥೈರಾಯ್ಡ್ ಡಿಸೀಸ್ ಇರೋದು, ಆ ತರದಿದ್ರೆ ಇದು ಇನ್ನ ಬೇಗ ಕಾಣಿಸ್ಕೊಳತ್ತೆ.
1: ಅದನ್ನ ಹೇಗೆ ತೆಗೆಸ್ಬೋದಾ ಅಥವಾ ಒಳಗಡೆ ಸಿಸ್ಟಮ್ ಅಂದ್ರೆ ನೀವ್ ಹೇಳಿ ಡಯಾಬಿಟೀಸ್ ಥೈರಾಯ್ಡ್ ಈ ತರದ ಏನಾದ್ರು ಇದ್ದಾಗ ಅದ್ ಸರಿ ಹೋದಾಗ ಅದ್ ಸರಿ ಹೋಗುತ್ತಾ ಹೇಗೆ?
0: ಇಲ್ಲ ಅದು ಒಂದ್ಸತಿ ಬಂದ ಮೇಲೆ ಅದನ್ನ ತೆಗಿಲೇಬೇಕು, ಯಾಕಂದ್ರೆ ಒಳಗಡೆ ಅಂತೂ ಮತ್ತೆ ಅದು ತಾನಾಗೆ ಹೋಗಲ್ಲ. ಬಟ್ ನಾವು ಪೇಷಂಟ್ ಬಂದಾಗ ತೆಕ್ಕೊಡ್ತೀವಿ, ಅವ್ರ ಪೇಷಂಟ್ಗೂ ಅದಿದ್ದೇ ಇರುತ್ತೆ, ಮತ್ತೆ ಬರುತ್ತಾ ಅಂತ ಕೇಳ್ತಾರೆ. ಸೊ ಮತ್ತೆ ಬರೋ ಚಾನ್ಸಸ್ ಇದ್ದೇ ಇರುತ್ತೆ. ಅವಾಗ ನಾವು ಹೇಳೋದು ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ, ಡಯಟ್ ಚೇಂಜ್ ಮಾಡ್ಕೊಳ್ಳಿ.
1: ಡಯಟ್ ಮತ್ತೆ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ರೆ ಸರಿ ಹೋಗುತ್ತಾ?
0: ಡಯಟ್ ಮತ್ತೆ ಲೈಫ್ ಅಂದ್ರೆ ಈಗ ತೂಕ ಕಡಿಮೆ ಇರೋ ಪೇಷಂಟ್ಸ್ ಇದ್ರೆ ತೂಕ ಕಮ್ಮಿ ಆಗಿ ಲೈಫ್ ಸ್ಟೈಲ್ ಚೇಂಜ್ ಮಾಡಿದ್ರೆ ಸುಮಾರು ಈಗ ಮತ್ತೆ ರಿಕರೆನ್ಸ್ ಅಂತ ಏನಂದ್ರೆ ಮತ್ತೆ ಪುನಃ ಬರೋದು ಒಂದೇ ಬರಲ್ಲ ಅಂತ ಹೇಳಕ್ ಬರಲ್ಲ, ಐದಾಗೋದು ಒಂದಾಗ್ಬೋದು, ದಪ್ಪ ದಪ್ಪ ಬೆಳೆಯೋದು ಸ್ವಲ್ಪ ಚಿಕ್ಕದಾಗಿ ಬೆಳಿಬಹುದು. ಆತರ ಈ ಕೊನೆಗೆ ಎಲ್ಲಿ ನೋಡೋದು ನಾವು ಜಾಸ್ತಿ ಫ್ರಿಕ್ಷನ್ ಎಲ್ಲಿರುತ್ತೆ, ಜಾಸ್ತಿ ಉಜ್ಜಾಡಾಟ ಎಲ್ಲಿರುತ್ತೆ ಅಲ್ಲೇ ನೋಡೋದು ನಾವು. ಈಗ ಕುತ್ಕೆ ನೆಕ್ ಫೋಲ್ಡ್ ಅಂತ ಕುತ್ಕೆ ಫೋಲ್ಡ್ ಅಲ್ಲಿ ಬಗ್ಲಲ್ಲಿ ಅಂತ ಕಡೆ ಫ್ರಿಕ್ಷನ್ ಎಲ್ಲಿರುತ್ತೆ ಅಲ್ಲೇ ಬರೋದು. ಸೊ ಆ ಜಾಗಕ್ಕೆ ಒತ್ತಡ ಕಮ್ಮಿ ಆಗ್ತಿದ್ದಂಗೆ ಅದು ಸ್ಕಿನ್ ರಿಯಾಕ್ಷನ್ ಅಲ್ಲಿ ಕಮ್ಮಿ ಆಗುತ್ತೆ. ವೇಟ್ ಲಾಸ್ ತುಂಬಾ ಹೆಲ್ಪ್ ಮಾಡುತ್ತೆ, ಶುಗರ್ ಏನಾದ್ರೂ ಇದ್ರೆ ಅದನ್ನ ಕಂಟ್ರೋಲ್ ತಗೊಳ್ಳೋದು ತುಂಬಾ ಹೆಲ್ಪ್ ಆಗ. ಬಟ್ ಒಂದ್ಸತಿ ಬಂದ್ಮೇಲೆ ಅದನ್ನ ತೆಗಿಸ್ಲೇಬೇಕು.
1: ತೆಗಿಸ್ಬೇಕು, ತೆಗ್ಸಿದ ಮೇಲೆ ಮತ್ತೆ ಬರಬಹುದು,
0: ಬರೋ ಚಾನ್ಸಸ್ ಇರುತ್ತೆ.
1: ಎಷ್ಟು ವರ್ಷ
0: ತೆಗ್ಸದ್ದು? ತುಂಬಾ ಸಿಂಪಲ್ ಪ್ರೊಸೀಜರ್. ಏನು ನಂಬಿಂಗ್ ಕ್ರೀಮ್ ಅಂತ ಅಂತೀವಿ, ಮರಗಟ್ಟ ಕ್ರೀಮ್ ಹಚ್ಚಿ ಒಂದ್ ಮುಕ್ಕಾಲ್ ಗಂಟೆಯಿಂದ ಒಂದ್ ಗಂಟೆ ಕೂರಿಸಿ ಇಮಿಡಿಯೇಟ್ ಕಾಟ್ರಿ ಅಂತ ಮಾಡ್ತೀವಿ. ಏನು ನೋವಾಗ್ದಲೇ ಒಂದ್ ಸಣ್ಣ ಸಣ್ಣ ಕಲ್ಲಿ ಎಲ್ಲಾನು ತೆಗಿಬಹುದು. ಅದು ಪೇಷಂಟ್ಗೆ ಒಂದು ಕಾಲು ಗಂಟೆ ಟೈಮ್ ತಗೊಳಲ್ಲ, ಬಟ್ ಅವರಿಗೆ ಡಿಫ್ರೆನ್ಸ್ ಬಹಳ ಅನ್ಸುತ್ತೆ ಪೇಷಂಟ್ಸ್ಗೆ. ಸ್ಕಿನ್ ಟ್ಯಾಗ್ಸ್ ಮುಖದ ಮೇಲೂ ಆಗುತ್ತೆ, ಕಣ್ಣು ಸುತ್ತ ಕೆನ್ನೆ ಮೇಲೆಲ್ಲ ಸಣ್ಣ ಸಣ್ಣದಾಗತ್ತೆ. ಸೊ ಅದು ಕಮ್ಮಿ ಇದ್ದವ್ರಿಗೆ ಏನು ಅನ್ಸಲ್ಲ, ಜಾಸ್ತಿ ಇದ್ದವ್ರಿಗೆ ತುಂಬಾ ಮುಖ ಕ್ಲಿಯರ್ ಆಯ್ತು ಅಂತ ಅನ್ಸುತ್ತೆ. ಅದು
1: ಅದೊಂದ್ ಸೋಶ ಅಲ್ವಾ, ಕಾನ್ಫಿಡೆನ್ಸ್. ಮುಖ ಯಾರಿಗೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಯಾರಿಗ ಆಸೆ ಇರಲ್ಲ, ಎಲ್ಲರಿಗೂ ಆಸೆ ಇರುತ್ತೆ. ಚೆನ್ನಾಗಿ ಕಂಡಾಗ ಸಂತೋಷ ಆಗುತ್ತೆ ಸಹಜವಾಗಿ. ಮತ್ತೆ ಈ ಕಪ್ಪು ಮಚ್ಚೆಗಳು ಬರಲ್ಲ, ಕಪ್ ಕಪ್ ಮಚ್ಚೆಗಳಾಗುತ್ತೆ ಕೆಲವು ಸರ್ತಿ, ಅದು ಫೇಡ್ ಆಗುತ್ತೆ. ಇನ್ ಯಾವ್ದೋ ಟೈಮ್ ಅಲ್ಲಿ ಜಾಸ್ತಿ ಆಗುತ್ತೆ, ಮಕ್ಕಳಿಗೂ ಆಗುತ್ತೆ. ಅದು
0: ಏನು ಮಚ್ಚೆಗಳನ್ನು ಸುಮಾರು ವಿಧಗಳಿದೆ, ಕೆಲವು ಹುಟ್ಟಿನಿಂದನೇ ಬರುತ್ತೆ, ಕೆಲವು ಬೆಳೀತಾ ಬೆಳೀತಾ ಬರ್ತವೆ, ಕೆಲವು ಫುಲ್ ಫ್ಲಾಟ್ ಇರುತ್ತೆ, ಕೆಲವು ಸ್ವಲ್ಪ ಗುಳ್ಳೆ ತರ ಇರುತ್ತೆ, ಕೆಲವ್ರಲ್ಲಿ ಕೂದ್ಲಿರುತ್ತೆ, ಕೆಲವ್ದು ಬಿಳಿ ಮಚ್ಚೆ ಇರುತ್ತೆ. ಮಚ್ಚೆಗಳಲ್ಲೂ ನಾನಾ ರೀತಿ ಇದೆ. ಬಟ್ ಮಚ್ಚೆಗಳಿಗೆ ಕ್ರೀಮ್ ಅಲ್ಲಿ ಯಾವುದೇ ತರದ ಟ್ರೀಟ್ಮೆಂಟ್ ಇಲ್ಲ ಮಚ್ಚೆಗಳಿಗೆ, ಯಾಕೂ ಅದು ಡೀಪರ್ ಕಾಂಪೌಂಡ್ ಇರುತ್ತೆ, ಅದಕ್ಕೆ ಸ್ವಲ್ಪ ಆಳದಲ್ಲೇನೆ ಅದು ಕಲರ್ ಚೇಂಜಸ್ ಎಲ್ಲ ಇರುತ್ತೆ. ಬರೀ ಮಚ್ಚೆಗಳು ಕೆಲವುದು ರಕ್ತನಾಳದ ಮಚ್ಚೆಗಳನ್ನು ಇರ್ಬೋದು. ಸೊ ಈ ತರ ಇದ್ದಾಗ ಅದು ಯಾವ ತರ ಮಚ್ಚೆ ಅಂತ ನೋಡಿ ಅದ ಪ್ರಕಾರ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ. ಈಗ ನೀವ್ ಹೇಳ್ತಾ ಇರೋದು ನಾರ್ಮಲ್ ಕಪ್ ಮಚ್ಚೆಗಳು ಅಥವಾ ಸ್ವಲ್ಪ ಕೂದ್ಲಿರೋ ಗುಳ್ಳೆ ಮಚ್ಚೆಗಳು ಆ ತರದೆಲ್ಲ ಆದ್ರೆ ಸರ್ಜಿಕಲಿ ರಿಮೂವ್ ಮಾಡ್ಕೊಡ್ದು. ಅದನ್ನು ತುಂಬಾ ಸಿಂಪಲ್ ಪ್ರೊಸೀಜರ್, ಓಪಿಡಿಗೆ ಬಂದು ಹಿಂಗೆ ಒಂದ್ ಗಂಟೆಲಿ ಮಾಡಿಸ್ಕೊಂಡು ಹೋಗ್ಬೋದು ಆ ತರ ಪ್ರೊಸೀಜರ್ಗಳು.
1: ಅಂದ್ರೆ ಇದಕ್ಕೆಲ್ಲ ಬಹಳ ಸಹಜವಾಗಿ ತುಂಬಾ ಸರಳ ಚಿಕಿತ್ಸೆ ಇದೆ.
0: ಹೌದು.
1: ಇನ್ನು ಮನೆ ಮದ್ದುಗಳು ಮಾಡ್ಕೊಂಡಿವೆಲ್ಲ ಕಡಿಮೆ ಮಾಡ್ಕೋಬಹುದಾ ಅಂದ್ರೆ ವೈದ್ಯರಾಗಿ ಏನ್ ಹೇಳ್ತೀರಾ? ತುಂಬಾ ಜನ ಹೇಳ್ತಾರೆ ಅರಶಿನ ಹಚ್ಕೊಳ್ಳಿ, ಇನ್ನೇನೋ ಬೆಳ್ಳುಳ್ಳಿ ಉಜ್ಜಿ ಅದು ಹೋಗ್ಬಿಡುತ್ತೆ, ಆಮೇಲೆ ಈಗೆಲ್ಲ

0: ಫುಲ್ ಬೊಬ್ಬೆ ಬಂದು ಕೆಂಪಾಗಿ ಇಡೀ ಚರ್ಮನೇ ಹಾಳಾಗೋಗುತ್ತೆ. ಸೊ ಇನ್ನೊಂದು ಇದು ನಾರುಳ್ಳಿ ಇರುತ್ತಲ್ಲ, ನಾರುಳ್ಳಿಗೆ ದಾರ ಕಟ್ಬಿಡ್ತಾರೆ.
1: ಕರೆಕ್ಟ್.
0: ಆ ದಾರ ಕಟ್ಟಿ ಆ ಸುತ್ತ ಜಾಗ ಎಲ್ಲ ಹಸಿರುಗಟ್ಟಿ ಅದನ್ನೇ ಹೇಳುದು. ಈಗ ಮನೆ ಮದ್ದು ಮಾಡ್ಕೊಂಡ್ರು ಕೊನೆಗೆ ನಮ್ಮ ಹತ್ರನೇ ಬರ್ತಾರೆ, ಅವಾಗ ಟ್ರೀಟ್ಮೆಂಟ್ ಇನ್ನ ಕಾಂಪ್ಲಿಕೇಟೆಡ್ ಆಗುತ್ತೆ. ಅಷ್ಟೇನೆ
1: ಕೂದ್ಲು ಕಟ್ತಾರೆ, ದಾರ
0: ಕೂದ್ಲು ಕಟ್ತಾರೆ. ಹೌದು,
1: ಆಮೇಲೆ ಕುದುರೆ ಕುದುರೆ ಕೂದ್ಲು,
0: ಕುದುರೆ ಕುದುರೆ ಬಾಲದ ಕೂದ್ಲು ಅಂತ
1: ಅಂದ್ರೆ ಅದು ತುಂಬಾ ಶಾರ್ಪ್ ಇರುತ್ತೆ ಅನ್ನೋ ಕಾರಣಕ್ಕೆ ಅದೆಲ್ಲ ಕಟ್ಬಿಟ್ಟು ಬೀಳಿಸ್ತಾರೆ.
0: ಬಹಳ
1: ಉಚ್ಚಿಕೊಳ್ಳೋದು, ಕೆರ್ಕೊಳ್ಳೋದು, ಆ ತರದೆಲ್ಲ ಮಾಡಿ ಮದ್ವೆ ಸಮಸ್ಯೆನೆ ಜಾಸ್ತಿ ಆಗುತ್ತೆ. ಈಗ ಒಟ್ಟು ಚರ್ಮದ ಆರೋಗ್ಯವನ್ನು ಈಗ ನಾವು ಮೂರು ವಿಷಯ ಕುರಿತಂಗೆ ಮಾತಾಡಿದ್ವಿ. ಒಂದು ನರಳಿ ಬರೋದು ಇರ್ಬೋದು ಅಥವಾ ಮಚ್ಚೆಗಳಿರ್ಬೋದು, ಇದು ಯಾವುದು ಹೊರಗಡೆ ಚರ್ಮಕ್ಕಾಗಿರೋ ಹಾನಿಯಿಂದನೋ ಪರಿಣಾಮದಿಂದನೋ ಆಗಿದ್ದಲ್ಲ, ಅದು ನಮ್ಮ ದೇಹದ ಒಳಗಿಂದ ದೇಹದಲ್ಲಿ ಆಗುವಂತಹ ಬದಲಾವಣೆಗಳಿಂದ ಆಗುವಂತದ್ದು. ಅದಕ್ಕೆ ಟ್ರೀಟ್ಮೆಂಟ್ ಬಿಟ್ಟರೆ ಬೇರೆ ದಾರಿ ಇಲ್ಲ ಅಂತ ಹೇಳಿದ್ರಿ. ಅದನ್ನ ಬಿಟ್ಟು ಚರ್ಮನ ಆರೋಗ್ಯವಾಗಿ ಇಟ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು?
0: ಈಗ ಚರ್ಮ ಆರೋಗ್ಯವಾಗಿ ಇಟ್ಕೋಬೇಕು ಅಂದ್ರೆ ಏನು,
1: ಬೆಳ್ಳಗಾಗಲ್ಲ ನಾನು ಹೇಳೋದು, ಬೆಳ್ಳಗಿರೋ ಚರ್ಮ ಎಲ್ಲ ಆರೋಗ್ಯ ಅಂತ ಅಲ್ಲ. ಇರೋ ಚರ್ಮನ ಆರೋಗ್ಯವಾಗಿ ಇಟ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು?
0: ಈಗ ಚರ್ಮ ಏನು ನಮ್ಗೆ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್, ಈಗ ಹೊರ ಎನ್ವೈರನ್ಮೆಂಟ್ ಇಂದ ನಮ್ಮ ಒಳಗಡೆ ಎನ್ವೈರನ್ಮೆಂಟ್ ಇರೋ ಮೇನ್ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಚರ್ಮ. ಅದು ತಾನಾಗೆ ರಿನ್ಯೂಯಿಂಗ್ ಆರ್ಗನ್, ಅದು ತಾನಾಗೆ ಚರ್ಮ ಹೋಗುತ್ತೆ, ಹೊಸ ಚರ್ಮ ಬರುತ್ತೆ. ಸೊ ನಾವ್ ಏನೂ ಮಾಡಂಗಿಲ್ಲ, ಸಪೋರ್ಟ್ ಮಾಡ್ಬೇಕು ಅದಕ್ಕಷ್ಟೇ, ಯಾಕಂದ್ರೆ ಅದೇ ನಮಗ್ ಸಪೋರ್ಟ್ ಮಾಡ್ತಾರೆ. ಅದು
1: ಕ್ರೀಮ್ಗಳು ಬಳಕೆ ಏನ್ ಹೇಳ್ತೀರಾ ಅದ್ರ ಬಗ್ಗೆ?
0: ಕ್ರೀಮ್ ಈಗ ಸನ್ಸ್ಕ್ರೀನ್ ಏನಿದೆ ಉಪಯೋಗಿಸ್ಬೇಕು, ಯಾಕೆಂದ್ರೆ ನಮ್ದು ಇಂಡಿಯನ್ ಸ್ಕಿನ್ ಟೋನ್ ಪ್ರೋನ್ ಫಾರ್ ಟ್ಯಾನಿಂಗ್ ಅಂತ, ಬೇಗ ಕಪ್ಪಾಗೋ ಲಕ್ಷಣಗಳು ನಮ್ ಸ್ಕಿನ್ ಟೋನ್ ಅಲ್ಲಿ ಇದೆ. ಫಿಟ್ಸ್ ಪ್ಯಾಟ್ರಿಕ್ 3-4-5 ಮೇಲೆ ಬರ್ತೀವಿ ನಾವೆಲ್ಲರು. ಸೊ ಟ್ಯಾನಿಂಗ್ ಬೇಗ ಆಗ್ತೀವಿ, ಬೆಳ್ಳಗಾಗ್ಬೇಕು ಕಪ್ಪಗಿರ್ಬೇಕು ಅಂತ ಇದಲ್ಲ. ಬಟ್ ಬಿಸಿಲಿನಿಂದ ಬೇರೆ ಸಮಸ್ಯೆಗಳು ಆಗುತ್ತೆ, ಬರೀ ಬಿಳಿ ಕಪ್ಪು ಅಲ್ಲ, ಬೇಗ ರಿಂಕಲ್ಸ್ ಕಾಣಿಸ್ಕೊಳ್ಳೋದು, ಬಿಸಿಲಿನಿಂದ ಮಚ್ಚೆ ಆಗೋದು, ಬಿಸಿಲಿಂದ ಅಲರ್ಜಿ ಆಗೋದು. ಈಗ ರೈತರಲ್ಲಿ ಈಗ ಇದು ತುಂಬಾ ಕಾಮನ್ ಆಗ್ಬಿಟ್ಟಿದೆ, ಬಿಸಿಲಿಗೂ ಹೋಗ್ತಾರೆ, ಕೆಮಿಕಲ್ ಫರ್ಟಿಲೈಸರ್ ಜೊತೆನೂ ಕೆಲಸ ಮಾಡ್ತಾರೆ, ಕಳೆ ಕೀಳ್ತಾರೆ, ಅದೆಲ್ಲ ಕಂಬೈನ್ ಆಗಿ ಫೋಟೋಲಾಜಿಕ್ ಡರ್ಮಟೈಟಿಸ್ ಅಂತ ಅಂತೀವಿ. ಬಿಸಿಲುದು ಕೆಮಿಕಲ್ದು ಸೇರಿಸಿ ಅದು ಅವ್ರಿಗೆ ತುಂಬಾ ಹಿಂಸೆ ಮಾಡುತ್ತೆ. ಅಂದ್ರೆ ಕೆಲ್ಸಕ್ಕೂ ಕಷ್ಟ, ತುಂಬಾ ಕಡ್ತ, ತುಂಬಾ ಉರಿ, ತುಂಬಾ ನೋವು, ರಸ್ಗಿಡೋದು, ಆ ತರ ಎಲ್ಲ ಆಗುತ್ತೆ. ಸೊ ಬರೀ ಬಿಸಿಲಿಂದ ಪ್ರೊಟೆಕ್ಷನ್ ಮಾಡ್ಕೊಳ್ಳೋದು ಬರೀ ಕಪ್ಪು ಬಿಳಿ ವಿಷಯ ಅಲ್ವೇ ಅಲ್ಲ ಈಗ, ಎಸ್ಪೆಷಲಿ ನಮ್ ಸ್ಕಿನ್ ಟೋನ್ಗೆ. ಸೊ ಸನ್ಸ್ಕ್ರೀನ್ ಒಂದು ರೆಗ್ಯುಲರ್ ಉಪಯೋಗಿಸಕ್ಕೆ ಅಡ್ವೈಸ್ ಮಾಡೇ ಮಾಡ್ತೀವಿ. ಇನ್ನೊಂದು ಮಾಯಿಶ್ಚರೈಸಿಂಗ್ ಕ್ರೀಮ್, ಯಾಕೆಂದ್ರೆ ಚರ್ಮದ್ದು ಸ್ವಲ್ಪ ಸಾಫ್ಟ್ ಇದ್ರೆ ಅಥವಾ ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇದ್ರೆ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಮಾಯಿಶ್ಚರೈಸೇಷನ್ ಹೊರಗಡೆಯಿಂದನೂ ಆಗ್ಬೇಕು, ಮತ್ತೆ ಒಳಗಡೆ ನಾವು ತಗೊಳ್ಳೋ ಫುಡ್ಸ್ ಇಂದನೂ ಮಾಯಿಶ್ಚರೈಸೇಷನ್ ಆಗ್ಬೇಕು. ಅದಕ್ಕೆ ಅಂದ್ರೆ ಈಗ ತರಕಾರಿ ಹಣ್ಣುಗಳು, ಗುಡ್ ಫ್ಯಾಟ್ಸ್ ಏನಂತೀವಿ ಅಂದ್ರೆ ಘೀ, ಅವಕಾಡೋ, ಒಮೆಗಾ 6 ಫ್ಯಾಟಿ ಆಸಿಡ್ಸ್, ಅವು ಅದೆಲ್ಲ ನಮ್ಗೆ ಫುಡ್ ಅಲ್ಲಿ ಬರೋ ತರ ಇರ್ಬೇಕು. ಅವಾಗ ನಮ್ ಸ್ಕಿನ್ ಅದೇನ್ ಕೆಲಸ ಮಾಡಕ್ಕಿದೆ ಅದು ಚೆನ್ನಾಗಿ ಕೆಲಸ ಮಾಡ್ಬೋದು, ನಮಗೆ ರಕ್ಷಣೆ ಕೊಡುವಂತ ಕೆಲಸ.
1: ಇದುವರೆಗೆ ಚರ್ಮದ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದು ಹೇಗೆ, ಮತ್ತೆ ವೈದ್ಯರನ್ನ ಯಾವಾಗ ಕಾಣ್ಬೇಕು, ಯಾವ ಸಂದರ್ಭದಲ್ಲಿ ಕಾಣ್ಬೇಕು, ಚಿಕಿತ್ಸೆಯನ್ನ ಹೇಗ್ ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ
0: ನೀವು ವಿಟಿಲಿಗೋ ಬಗ್ಗೆ ಮಾತಾಡಿದ್ರಿ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನನ್ ಹೇಳುತ್ತೆ ಎಲ್ಲದಕ್ಕಿಂತ, ಇದೆಲ್ಲ ಯಾವ ಡಾಕ್ಟರಿಗೆ ಕೇಳಿದ್ರು ಅಥವಾ ಇಂಟರ್ನೆಟ್ ಅಲ್ಲಿ ಹೊಡೆದ್ರು ಬರುತ್ತೆ ಇದೆಲ್ಲ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಏನ್ ಹೇಳಕ್ ಬರ್ತೀನಿ ಅಂದ್ರೆ, ಇದು ಸಾಂಕ್ರಾಮಿಕ ಕಾಯಿಲೆ ಅಲ್ಲ, ಒಬ್ಬರಿಂದ ಒಬ್ರಿಗೆ ಹರಡಲ್ಲ, ಒಟ್ಟಿಗೆ ಊಟ ಮಾಡೋದ್ರಿಂದ ಹರಡಲ್ಲ, ಮುಟ್ಟೋದ್ರಿಂದ
1: ಹರಡೋದ್ರಿಂದನೂ ಬರೋದಿಲ್ಲ,
0: ಯಾವುದೇ ತರ ರೀತಿ ಹರಡೋ ತರ ಕಾಯಿಲೆ ಅಲ್ವೇ ಅಲ್ಲ. ಸೊ
1: ಹಾಗಾಗಿ ಆ ತರ ಯಾರಾದ್ರೂ ಮನೇಲಿ ಆಗಿದ್ರೆ ಅವ್ರನ್ನ ಒಂಥರ ನೋಡೋದು, ಅವ್ರನ್ನ ಮುಟ್ಟಿಸ್ಕೊಳ್ದೆ ಇರೋದು, ಆ ತರದನ್ನೆಲ್ಲ ಮಾಡಬಾರ್ದು.
0: ತಪ್ಪು, ಏನಾಗಿದೆ ಅವ್ರಿಗೆ ಆತ್ಮವಿಶ್ವಾಸ ಬೆಳೆಸೋ ತರ ನಾವು ಹುಡ್ಕೋಬೇಕೆ ಹೊರತು ಯಾವತ್ತು ಡಿಸ್ಕ್ರಿಮಿನೇಷನ್ ಅಥವಾ ಭೇದ ಭಾವ ಮಾಡೋದು ಮಾಡಬಾರದು ಅಂತ ಹೇಳಕ್ಕೆ.
1: ತುಂಬಾ ಧನ್ಯವಾದಗಳು, ಇದುವರೆಗೆ ಬಹಳ ಒಳ್ಳೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ನಮಸ್ಕಾರ.
0: ಥ್ಯಾಂಕ್ ಯು.
2: ಇದುವರೆಗೂ ತೊನ್ನು ಅಥವಾ ವಿಟಿಲಿಗೋ ಈ ಕುರಿತು ಚರ್ಮರೋಗ ತಜ್ಞರಾದ ಡಾಕ್ಟರ್ ಶ್ರೇಯಾ ಆರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತಾ ಎಫ್.

0: आकाशवाणी
1: दाने दाने पे लिखा है खाने वाले का नाम लेने वाले करोड़ देने वाला एक राम
2: अन्ना जीव रक्षक वस्तु ಪ್ರತಿಯೊಂದು ಅಗುಳಿಗೂ ಜೀವ ನೀಡುವ ಶಕ್ತಿ ಇದೆ. ಬೆವರಿಳಿಸಿ ಬೆಳೆದ ಬೆಳೆಗೆ ಬೆಲೆ ಕಟ್ಟಲು ಅಸಾಧ್ಯ. ಸಂತೃಪ್ತ ಸಮೃದ್ಧ ಭೋಜನ ಸವಿಯದೆ ನಿಕೃಷ್ಟವಾಗಿ ಬಿಸಾಡಿದರೆ ಒಂದೊಮ್ಮೆ ಪ್ರತಿ ಅಗುಳಿಗೂ ಪರಿತಪಿಸಬೇಕಾಗಬಹುದು.

ತಿನ್ನುವ ಆಹಾರವನ್ನು ಗೌರವಿಸೋಣ, ಅದು ನಮ್ಮನ್ನು ಉಳಿಸುತ್ತದೆ. ಅಗತ್ಯಕ್ಕಿಂತ ಹೆಚ್ಚು ಬಡಿಸಿಕೊಂಡು ಚೆಲ್ಲದಿರಿ. ತಿನ್ನುವ ಹಕ್ಕು ನಮಗಿದೆ, ಬಿಸಾಡುವ ಹಕ್ಕಿಲ್ಲ.

0: ಸ್ವಚ್ಛತೆಯ ಕೊರತೆಯಿಂದಾಗಿ ಉಂಟಾಗುವ ಆರೋಗ್ಯ ಸಮಸ್ಯೆಗಳು ಒಂದಲ್ಲ ಎರಡಲ್ಲ.
1: ಹುಳುಕಡ್ಡಿ, ಹೊಟ್ಟೆ ಹುಳು, ತುರಿಕಜ್ಜಿ, ಮೈಮೇಲಿನ ಹುಣ್ಣುಗಳು, ಅತಿಸಾರ, ರಕ್ತಭೇದಿ, ಇವು ಸ್ವಚ್ಛತೆಯ ಕೊರತೆಯಿಂದ ಉಂಟಾಗುವ ಸಮಸ್ಯೆಗಳು ಎನ್ನುತ್ತಾರೆ ವೈದ್ಯರು.
0: ಕಣ್ಣು, ಕಿವಿ, ಮೂಗಿನ ಸ್ವಚ್ಛತೆ, ತಲೆ ಹಾಗೂ ಬಾಯಿಯ ನೈರ್ಮಲ್ಯ, ಚರ್ಮದ ಆರೈಕೆ,
1: ಮಲಮೂತ್ರ ವಿಸರ್ಜನೆಯ ನಂತರದ ಸ್ವಚ್ಛತೆ,
0: ಇವುಗಳನ್ನು ಬಾಲ್ಯದಿಂದಲೇ ರೂಢಿಸಿಕೊಳ್ಳಬೇಕು.
1: ಎಲ್ಲಿ ಸ್ವಚ್ಛತೆ ಇರುತ್ತದೆಯೋ ಅಲ್ಲಿ ಆರೋಗ್ಯ ಇರುತ್ತದೆ.
2: ಜೀವನದ ಯಶಸ್ಸಿನ ಗುಟ್ಟುಗಳಲ್ಲಿ ನಾವು ತಿನ್ನುವ ಆಹಾರವೂ ಒಂದು. ಊಟ ಬಲ್ಲವನಿಗೆ ರೋಗವಿಲ್ಲ ಎಂದಿದ್ದಾರೆ ಹಿರಿಯರು.
3: ಅಸುರಕ್ಷಿತ ಆಹಾರ ಮತ್ತು ಅಶುದ್ಧ ನೀರಿನ ಸೇವನೆ ಅಪಾಯಕಾರಿ. ಹೆಚ್ಚು ಹೆಚ್ಚು ತರಕಾರಿ ಹಣ್ಣು ಹಂಪಲುಗಳನ್ನು ಬಳಸಿ ಸಾಕಷ್ಟು ನೀರನ್ನೂ ಕುಡಿಯಿರಿ. ಆಹಾರ ಪದಾರ್ಥಗಳನ್ನು ವ್ಯರ್ಥ ಪೋಲು ಮಾಡದೆ ಪುನರ್ಬಳಕೆಯ ವಿಧಾನಗಳನ್ನು ತಿಳಿದುಕೊಳ್ಳಿ.
2: ಆಹಾರ ಪದಾರ್ಥಗಳನ್ನು ಗೌರವಿಸಿ, ಅದು ನಿಮ್ಮ ಗೌರವ ಉಳಿಸುತ್ತದೆ. ಆರೋಗ್ಯಕರ ಆಹಾರ ಪದ್ಧತಿಯನ್ನು ಅನುಸರಿಸಿ ರೋಗಗಳಿಂದ ದೂರವಿರೋಣ.
4: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
5: ನೀರನ್ನು ಉಳಿಸಿ ಸಂರಕ್ಷಿಸೋಣ.
6: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಬಗ್ಗೆ ಮಾಹಿತಿ ಕೇಳಲಿದ್ದೀರಿ. ಮಾಹಿತಿ ನೀಡಲಿರುವವರು ಶ್ರೀದೇವಿ ಪಿ, ಮೀನುಗಾರಿಕಾ ಸಹಾಯಕ ನಿರ್ದೇಶಕರು, ಮಂಗಳೂರು. ಸಂದರ್ಶನ ನಡೆಸಿಕೊಡಲಿದ್ದಾರೆ ಪ್ರದೀಪ್ ಡಿಎಂ ಹಾವಂಜೆ.
7: ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ, ಇಂದಿನ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಈ ವಿಚಾರದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಶ್ರೀದೇವಿ ಪಿ, ಮೀನುಗಾರಿಕಾ ಸಹಾಯಕ ನಿರ್ದೇಶಕರು, ಮಂಗಳೂರು. ಮೇಡಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
8: ನಮಸ್ಕಾರ
7: ಮೇಡಮ್. ಮೊದಲನೇದಾಗಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ ಹೇಳಿದ್ರಿ, ಏನು ಅಂತೇಳಿ?
8: ಕೇಳುಗರಿಗೆ ನಮಸ್ಕಾರ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ ಹೇಳಿದ್ರೆ ಇದು ಕೇಂದ್ರ ಸರ್ಕಾರ 2020 ಸಾಲಿನಲ್ಲಿ ಘೋಷಿಸಿದಂತಹ ಮೀನುಗಾರಿಕಾ ಇಲಾಖೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಿ ಘೋಷಿಸಿದಂತಹ ಒಂದು ಯೋಜನೆ. ಇದು 5 ಕಾಲ, ಅಂದರೆ 2020-21 ಸಾಲಿನಿಂದ 2025-26 ಸಾಲಿನ ತನಕ ಘೋಷಿಸಿದಂತಹ ಯೋಜನೆಯಾಗಿದ್ದು, ಇದು 1 ಮುಂದುವರಿಸಿರುತ್ತಾರೆ. 2026-27 ಸಾಲಿನ ಸೆಪ್ಟೆಂಬರ್ ತಿಂಗಳವರೆಗೂ ಇದನ್ನು ಮುಂದುವರಿಸಲಾಗಿರುತ್ತದೆ.
7: ಮೇಡಮ್, ಈಗ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಈ ಒಂದು ಯೋಜನೆಯ ಪ್ರಮುಖವಾದಂತಹ ಉದ್ದೇಶಗಳು ಏನು ಅಂತೇಳಿ?
8: ನಮ್ದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ಮುಖ್ಯ ಉದ್ದೇಶ

0: ಲಕ್ಷ್ಯ ಅಂತ ಹೇಳಿದ್ರೆ ಮೀನುಗಾರಿಕೆ ಸಾಮರ್ಥ್ಯವನ್ನು ಸುಸ್ಥಿರ ಜವಾಬ್ದಾರಿಯುತವಾಗಿ ಹಾಗೂ ನ್ಯಾಯಸಮ್ಮತ ರೀತಿಯಲ್ಲಿ ಬಳಸಿಕೊಳ್ಳುವುದು, ನೆಲ ಜಲದ ಸಮಗ್ರ ಬಳಕೆಯ ಮೂಲಕ ಮೀನು ಉತ್ಪಾದನೆ ಮತ್ತು ಮೀನು ಉತ್ಪಾದಕತೆಯನ್ನು ಹೆಚ್ಚಿಸುವುದು, ಮೌಲ್ಯ ಸರಪಳಿಯನ್ನು ಆಧುನೀಕರಿಸುವುದು ಮತ್ತು ಬಲಪಡಿಸುವುದು, ಹಿಡುವಳಿ ನಂತರದ ನಿರ್ವಹಣೆಗೆ ಮತ್ತು ಗುಣಮಟ್ಟದ ಸುಧಾರಣೆಗೆ ಒತ್ತು ನೀಡುವುದು, ಮೀನುಗಾರರ ಹಾಗೂ ಮೀನು ಕೃಷಿಕರಿಗೆ ಸಾಮಾಜಿಕ ಮತ್ತು ಆರ್ಥಿಕ ಭದ್ರತೆಯನ್ನು ಕಲ್ಪಿಸುವುದು ಹಾಗೂ ಕೃಷಿ ಜಿಡಿಪಿಗೆ ಹಾಗೂ ರಫ್ತಿಗೆ ಮೀನುಗಾರಿಕೆಯ ಕೊಡುಗೆಯನ್ನು ಹೆಚ್ಚಿಸುವುದು.
1: ಮೇಡಮ್, ಈಗ PMMSY ಈ ಯೋಜನೆ, ಈ ಒಂದು ನಿಗದಿಪಡಿಸಲಾದಂತಹ ಮೀನು ಉತ್ಪಾದನಾ ಗುರಿಗಳು ಎಷ್ಟು ಅಂತೇಳಿ?
0: ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮೀನು ಉತ್ಪಾದನೆ ನಮ್ಮ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅನುಷ್ಠಾನ ಆಗುವ ಮೊದಲು 150,000 ಮೆಟ್ರಿಕ್ ಟನ್ ಇತ್ತು. ಈವಾಗ ಪ್ರಸ್ತುತ ಅದು 200,000 ಮೆಟ್ರಿಕ್ ಟನ್ ತಲುಪಿದೆ.
1: ಪ್ರಮುಖವಾಗಿ ನಮ್ಮ ಕರಾವಳಿ ಪ್ರದೇಶಗಳು, ಅದರಲ್ಲೂ ಕೂಡ ಈ ಮಂಗಳೂರು ಭಾಗದಲ್ಲಿ ಮೀನುಗಾರಿಕೆಗೆ ಹೆಚ್ಚು ಒತ್ತುಗಳನ್ನು ಕೊಡುವಂಥದ್ದು. ಈ ಸಮಯದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಈ ಒಂದು ಧನ ಸಹಾಯದ ಹಂಚಿಕೆಗಳು ಈ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಗೆ ಹೇಗಿರ್ತದೆ ಅಂತೇಳಿ?
0: ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಎರಡು ತರದ ಯೋಜನೆಗಳಿವೆ. ಒಂದು ಕೇಂದ್ರ ವಲಯ ಯೋಜನೆ, ಇನ್ನೊಂದು ಕೇಂದ್ರ ಪುರಸ್ಕೃತ ಯೋಜನೆ. ಕೇಂದ್ರ ವಲಯ ಯೋಜನೆ ಅಂತ ಹೇಳಿದ್ರೆ ಅಂದ್ರೆ 100% ಕೇಂದ್ರ ಸರ್ಕಾರದ ಸಹಾಯ ಧನ ಇರುತ್ತದೆ. ಇದನ್ನ ಮುಖ್ಯವಾಗಿ ನಾವು ಬಂದರುಗಳ ಅಭಿವೃದ್ಧಿಗೆಲ್ಲ ಯೋಜನೆ, ಇದರಲ್ಲಿ ನಾವು ನಮ್ಮ ರಾಜ್ಯಗಳಿಗೆ ಅನುಮೋದನೆ ಆಗ್ತದೆ. ಇದನ್ನು ಹೊರತುಪಡಿಸಿ ಕೇಂದ್ರ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ನಮ್ಮದು ಫಲಾನುಭವಿ ಆಧಾರಿತ ಯೋಜನೆಗಳು ಮತ್ತು ಫಲಾನುಭವಿ ಆಧಾರಿತವಲ್ಲದ ಯೋಜನೆಗಳು, ಎರಡು ತರದ ಯೋಜನೆ ಇರುತ್ತದೆ. ಫಲಾನುಭವಿ ಆಧಾರಿತ ಯೋಜನೆಗಳಲ್ಲಿ ಕೇಂದ್ರ ಸರ್ಕಾರ ಫಲಾನುಭವಿಗೆ ನೀಡುವ ಸಹಾಯಧನದಲ್ಲಿ 60% ಕೇಂದ್ರ ಸರ್ಕಾರ ನೀಡುತ್ತದೆ, 40% ರಾಜ್ಯ ಸರ್ಕಾರ ನೀಡುತ್ತದೆ, ಮತ್ತೆ ಉಳಿದ ಮೊತ್ತವನ್ನ ಫಲಾನುಭವಿಯು ಪಾವತಿಸಬೇಕಾಗಿರುತ್ತದೆ. ಫಲಾನುಭವಿ ಆಧಾರಿತವಲ್ಲದ ಯೋಜನೆಗಳಲ್ಲಿ ಸಹ ಅದೇ ರೀತಿ 60% ಕೇಂದ್ರ ಸರ್ಕಾರ ನೀಡುತ್ತದೆ ಮತ್ತು 40% ರಾಜ್ಯ ಸರ್ಕಾರವನ್ನು ನೀಡುತ್ತದೆ.
1: ಮೀನುಗಾರರ ಆದಾಯವನ್ನು ದ್ವಿಗುಣಗೊಳಿಸಲಿಕ್ಕೆ ಈ ಯೋಜನೆ ಹೇಗೆ ಸಹಾಯ ಮಾಡುತ್ತದೆ ಅಂತೇಳಿ?
0: ಈಗ ಮೀನುಗಾರರ ಆದಾಯವನ್ನು ದ್ವಿಗುಣಗೊಳಿಸುವುದು ಅಂತ ಹೇಳಿದ್ರೆ ನಮ್ದು ಫಲಾನುಭವಿ ಆಧಾರಿತ ಯೋಜನೆಗಳ ಅಡಿಯಲ್ಲಿ ಆರ್ಥಿಕ ಸಹಾಯಧನವನ್ನು ಪಡೆದು ತುಂಬಾ ಘಟಕಗಳನ್ನು ನಿರ್ಮಿಸಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ನಮ್ಮ ಕರಾವಳಿಯಲ್ಲಿ ಆಳ ಸಮುದ್ರ ಮೀನುಗಾರಿಕೆ ಒಂದು ಮುಖ್ಯ ಘಟಕ ಇದರಲ್ಲಿ ಅನುಷ್ಠಾನವಾಗಿರುವುದು. ಇದರಿಂದಾಗಿ ನಮ್ಮ ಆಳ ಸಮುದ್ರದಲ್ಲಿರುವ ಮೀನುಗಾರಿಕೆಯ ಸಂಪತ್ತನ್ನ, ಈಗ ಏನು ಮಾಮೂಲಿ ನಾವು ಪರ್ಸಿನ್ ಬೋಟು ಅಥವಾ ಟ್ರಾಲ್ ಬೋಟ್ ಅಲ್ಲಿ ಮೀನು ಹಿಡಿತಾ ಇದ್ದೇವೆ, ಅದನ್ನು ಹೊರತುಪಡಿಸಿ ಆಳ ಸಮುದ್ರದಲ್ಲಿರುವ ಮೀನುಗಾರಿಕೆ ಸಂಪತ್ತನ್ನು ಸಹ ಹಿಡಿದು ತಂದು ಇದರಿಂದಾಗಿ ರಫ್ತು ಮಾಡಿ ಇದರಿಂದ ಹೆಚ್ಚಿನ ಆದಾಯವನ್ನ ಪಡ್ಕೊಂಡಿದ್ದಾರೆ ಮೀನುಗಾರರು.
1: ಮೇಡಮ್, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಪ್ರಮುಖವಾಗಿ ಕರಾವಳಿ ಪ್ರದೇಶದಲ್ಲಿ ಈ ಯೋಜನೆಯನ್ನು ಅಳವಡಿಸಿಕೊಂಡ ನಂತರ ನಮ್ಮ ಮಂಗಳೂರು ಜಿಲ್ಲೆಯಲ್ಲಿ ಇದುವರೆಗಿನ ಸಾಧನೆಗಳೇನು, ಜೊತೆಗೆ ಯಾವೆಲ್ಲ ಮೀನುಗಾರರ ಕುಟುಂಬಗಳಿರಬಹುದು ಅಥವಾ ಮೀನುಗಾರಿಕೆಯನ್ನೇ ಮುಖ್ಯ ಉದ್ಯೋಗವಾಗಿ ಇಟ್ಕೊಂಡಂತವರಿಗೆ ಇದರಿಂದ ಏನೆಲ್ಲ ಸಹಾಯವಾಗಿದೆ ಮತ್ತು ಮೀನುಗಾರಿಕೆಗಳಿಗೆ ಬೇಕಾದಂತಹ ಸಾಧನಗಳಿರ್ಬೋದು, ಇದನ್ನು ನೀಡುವಂತ ವ್ಯವಸ್ಥೆಗಳನ್ನು ಮಾಡಿದ್ದಾರ ಅಥವಾ ಅವರಿಗೆ ಏನಾದ್ರು ಪ್ರೋತ್ಸಾಹ ಧನಗಳಿರ್ಬೋದು ಅಥವಾ ಕಿಟ್ಗಳನ್ನು ಕೊಡುವಂತದ್ದು ಈ ತರ ಏನಾದ್ರೂ ಆಗಿದೆ ಅಂತೇಳಿ?
0: ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಮೂಲಭೂತ ಸೌಕರ್ಯಗಳು ಮತ್ತು ಅದರ ಆಧುನೀಕರಣ ಇದು ಒಂದು ಮುಖ್ಯ ಘಟಕ. ನಮ್ಮ ಕರಾವಳಿ ಜಿಲ್ಲೆಗೆ ಇದು ತುಂಬಾ ಹೆಚ್ಚು ಸೂಕ್ತವಾಗಿದೆ. ಇದರಿಂದಾಗಿ ನಾವು ಮೀನನ್ನ ಸಂರಕ್ಷಣೆ ಅಥವಾ ಜೋಪಾನ ಮಾಡ್ಲಿಕ್ಕೆ ಬೇಕಾದ್ದು, ಯಾಕಂತ ಹೇಳಿದ್ರೆ ಮೀನು ತುಂಬಾ ಬೇಗ ಕೆಡುವಂತ ಆಹಾರ, ಇದನ್ನ ಬೋಟ್ಗಳಲ್ಲಿ ಹಿಡಿದು ತಂದ ತಕ್ಷಣ ಅದನ್ನ ಜೋಪಾಸಣೆ ಮಾಡಬೇಕಾಗತ್ತೆ. ಅದಕ್ಕಾಗಿ ನಾವು ಐಸ್ ಯೂಸ್ ಮಾಡ್ತೇವೆ, ಉಪಯೋಗ ಮಾಡ್ತೇವೆ. ಈ ಐಸ್ ಅನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಅಥವಾ ಉತ್ಪಾದನೆ ಮಾಡ್ಲಿಕ್ಕೋಸ್ಕರ ಐಸ್ ಅಥವಾ ಮಂಜುಗಡ್ಡೆ ಘಟಕ ನಿರ್ಮಾಣಕ್ಕೆ ಸಹಾಯಧನವನ್ನ ನೀಡಿದ್ದೇವೆ. ಮತ್ತೆ ಮೀನನ್ನ ಹಿಡಿದು ತಂದ ರಫ್ತು ಮಾಡಬಹುದಾದಂತ ಮೀನುಗಳನ್ನ ಎಲ್ಲ ಶೇಖರಣೆ ಮಾಡ್ಲಿಕ್ಕೋಸ್ಕರ ನಾವು ಕೋಲ್ಡ್ ಸ್ಟೋರೇಜ್ ಅನ್ನು ಸಹ ಈ ಯೋಜನೆ ಅಡಿಯಲ್ಲಿ ನೀಡಿದ್ದೇವೆ. ಅಂದ್ರೆ ಆ ಘಟಕಗಳಿಗೆ ಸಹಾಯಧನವನ್ನ ನೀಡಿರುತ್ತೇವೆ. ಆಳ ಸಮುದ್ರ ಮೀನುಗಾರಿಕೆ ದೋಣಿಗಳಿಗೆ ಸಹಾಯಧನವನ್ನ ನೀಡಿರುತ್ತೇವೆ. ಇದುವರೆಗೂ ಸುಮಾರು 35-40 ದೋಣಿಗಳನ್ನ, ಅಂದ್ರೆ ಆಳ ಸಮುದ್ರ ಮೀನುಗಾರಿಕೆ ದೋಣಿಗಳಿಗೆ ಸಹಾಯಧನವನ್ನ ನೀಡಿರುತ್ತೇವೆ. ನಮ್ಮ ಸಾಂಪ್ರದಾಯಿಕ ಮೀನುಗಾರಿಗೆ ನಾವು ಹಳೆಯ ಅವರ ಬೋಟ್ ಅನ್ನ ಬದಲಿಗೆ, ಅಂದ್ರೆ ಮರದ ಬೋಟ್ ಇರ್ತದೆ ಅಥವಾ ಚಿಕ್ಕ ಚಿಕ್ಕ ಬೋಟ್ ಇರ್ತದೆ, ಅದರ ಬದಲಿಗೆ FRP ಬೋಟ್ ಅಥವಾ ನಾವು ಯೂಶುವಲಿ ಸಾಂಪ್ರದಾಯಿಕ MO ಬೋಟ್ ಅಂತೀವಿ, ಅದನ್ನ ಖರೀದಿ ಮಾಡ್ಲಿಕ್ಕೆ ಹಾಗೂ ಬಲೆ ಖರೀದಿ ಮಾಡ್ಲಿಕ್ಕೆ ಸುಮಾರು

0: 250 ದೋಣಿಗಳಿಗೆ ಸಹಾಯಧನ ನೀಡಿದ್ದೇವೆ. ವಾಹನಗಳ ಮೂಲಕ ಅಥವಾ ಶೈತ್ಯೀಕರಿಸಿದ ವಾಹನಗಳ ಮೂಲಕ ಸಾಗಾಟ ಮಾಡಬೇಕಾಗ್ತದೆ. ಇದಕ್ಕೂ ಸಹ ಇನ್ಸುಲೇಟೆಡ್ ವೆಹಿಕಲ್ ಅಂಡ್ ರೆಫ್ರಿಜರೇಟೆಡ್ ಎರಡೂ ವಾಹನಗಳಿಗೂ ನಾವು ಸಹಾಯಧನವನ್ನು ನೀಡ್ತೇವೆ. ಮಾರುಕಟ್ಟೆ ಮಾಡಲು ಚಿಕ್ಕ ಚಿಕ್ಕ ಶಾಪ್ಗಳನ್ನಾಗಿ ಮಾಡಲಿಕ್ಕೆ ಅಥವಾ ನಾವು ಏನು ರೀಟೇಲ್ ಔಟ್ಲೆಟ್ ಅಂತೀವಿ ಅದಕ್ಕೂ ಸಹಾಯಧನವನ್ನು ನೀಡಿದ್ದೇವೆ.
1: ಮೇಡಮ್, ಮೀನುಗಾರರ ಕುಟುಂಬಗಳಿಗೆ ಈ ಯೋಜನೆಯಡಿ ಮಹಿಳೆಯರ ಸಬಲೀಕರಣ ಅಂತ ಬರ್ತದೆ, ವಿಶೇಷವಾಗಿ ಮೀನು ಮಾರಾಟಗಾರರು ಮತ್ತು ಕರಾವಳಿ ಮಹಿಳೆಯರು, ಇವರಿಗೆ ಯಾವ ರೀತಿಯಾಗಿ ಇದು ಉತ್ತೇಜನವನ್ನು ನೀಡಿದೆ ಅಂತ ಹೇಳಿ.
0: ಮಹಿಳೆಯರಿಗೆ ಎಲ್ಲರಿಗೂ ಅದರ ಹೆಚ್ಚಿನ ಲಾಭ ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಡ್ಕೊಂಡಿದ್ದು ಮಹಿಳೆಯರು ಉಳಿತಾಯ ಮತ್ತು ಪರಿಹಾರ ಅಂತ ಯೋಜನೆ ಇದೆ. ನಾವು ಜೂನ್ ಮತ್ತು ಜುಲೈ ತಿಂಗಳನ್ನ ಮೀನುಗಾರಿಕೆ ನಿಷೇಧಿತ ಅವಧಿ ಎಂದು ಘೋಷಿಸಿರುತ್ತೇವೆ. ಈ ಸಮಯದಲ್ಲಿ ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡಲಿಕ್ಕೋಸ್ಕರ ಉಳಿತಾಯ ಮತ್ತು ಪರಿಹಾರ ಅಂತ ಹೇಳುವ ಯೋಜನೆಯನ್ನು ಜಾರಿಗೆ ತಂದಿರ್ತಾರೆ. ಈ ಯೋಜನೆಯಲ್ಲಿ ಅವರು ಸೆಪ್ಟೆಂಬರಿನಿಂದ ಮೇ ತನಕ ಮೀನುಗಾರಿಕಾ ಋತುವಿನಲ್ಲಿ 1500 ರೂಪಾಯಿಯನ್ನು ಅವರು ಉಳಿತಾಯ ಮಾಡಿ ಇಲಾಖೆಗೆ ಜಮೆ ಮಾಡಬೇಕು. ಇದಕ್ಕೆ ಈ ನಿಷೇಧಿತ ಅವಧಿ ಸಮಯದಲ್ಲಿ ಇಲಾಖೆಯು ಕೇಂದ್ರ ಸರ್ಕಾರದಿಂದ 1500 ಮತ್ತು ರಾಜ್ಯ ಸರ್ಕಾರದಿಂದ 1500 ಒಟ್ಟು 3000 ಸಹಾಯಧನವನ್ನು ಮಹಿಳೆಯರಿಗೆ ನೀಡ್ತಾ ಇದೆ. ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಮೀನುಗಾರರ ಸುರಕ್ಷತೆಗಾಗಿ ಸಮುದ್ರದಲ್ಲಿರುವ ಮೀನುಗಾರರ ಹಾಗೂ ಮೀನುಗಾರಿಕಾ ದೋಣಿಗಳ ಸುರಕ್ಷತೆಗಾಗಿ ಕೇಂದ್ರ ಸರ್ಕಾರವು ಇಸ್ರೋ ಸಂಸ್ಥೆಯ ಸ್ಯಾಟಲೈಟ್ ಆಧಾರಿತ ಟ್ರಾನ್ಸ್ಪೋಂಡರ್ ಅನ್ನು ಪರಿಚಯಿಸಿರುತ್ತದೆ. ಇದು ಎಲ್ಲಾ ದೋಣಿಗಳಿಗೂ ಅಳವಡಿಸುವುದು ಕಡ್ಡಾಯವಾಗಿರುತ್ತದೆ. ಇದನ್ನ ಇಲಾಖೆಯು ಸಂಪೂರ್ಣ ಉಚಿತವಾಗಿ ಮೀನುಗಾರರಿಗೆ ನೀಡುತ್ತಾ ಇರುತ್ತದೆ. ಇದನ್ನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದುವರೆಗೂ 1380 ದೋಣಿಗಳಿಗೆ ಅಳವಡಿಸಲಾಗಿರುತ್ತದೆ. ಇದರಿಂದಾಗಿ ಮೀನುಗಾರರು ಸಮುದ್ರದಲ್ಲಿ ಇರುವಾಗ ಏನೇ ಅವಘಡ ಸಂಭವಿಸಿದರೆ ಅಥವಾ ತುರ್ತು ಸಂದರ್ಭದಲ್ಲಿ ಅವರು ಇಲಾಖೆಯು ಮೀನುಗಾರರೊಂದಿಗೆ ಸಂವಹನವನ್ನು ಮಾಡಬಹುದಾಗಿದೆ. ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಸಾಮೂಹಿಕ ಅಪಘಾತ ವಿಮೆ, ಮೀನುಗಾರಿಕೆ ನಡೆಸುವ ಸಂದರ್ಭದಲ್ಲಿ ಏನೇ ಅಪಘಾತ ಸಂಭವಿಸಿದರೆ ಅವರಿಗೆ ಅವರ ಕುಟುಂಬಗಳಿಗೆ ನಾವು ಸಹಾಯಧನವನ್ನು ನೀಡ್ತಾ ಇದ್ದೇವೆ.
2: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಬಗ್ಗೆ ಮಾಹಿತಿ ನೀಡಿದವರು ಶ್ರೀದೇವಿ ಪಿ, ಮೀನುಗಾರಿಕಾ ಸಹಾಯಕ ನಿರ್ದೇಶಕರು ಮಂಗಳೂರು. ಸಂದರ್ಶನ ನಡೆಸಿಕೊಟ್ಟವರು ಪ್ರದೀಪ್ ಡಿಎಂ ಹಾವಂಜಯ್. ಇದು ಇಂದಿನ ಪ್ರಗತಿ ಪಥ. ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಸಮಯ 1:09:47. 1:10 ಕ್ಕೆ ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಜೈಪುರದಲ್ಲಿ ಬ್ರಿಕ್ಸ್ ಪ್ರವಾಸೋದ್ಯಮ ಹಾಗೂ ಪುಣೆಯಲ್ಲಿ ಬ್ರಿಕ್ಸ್ ಸಂವಹನ ಸಚಿವರ ಸಭೆ ಪ್ರಾರಂಭ. ಪಶ್ಚಿಮ ಬಂಗಾಳ ಪ್ರವಾಸದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಮೈಸೂರಿನಲ್ಲಿ ಕೇಂದ್ರ ವಿಮಾನಯಾನ ಸಚಿವಾಲಯದ ಸಂಸದೀಯ ಸಲಹಾ ಸಮಿತಿ ಸಭೆ ಆರಂಭ. ಇರಾನ್ನ ಜಲಮಾರ್ಗಗಳ ಮೇಲೆ ಶೀಘ್ರದಲ್ಲೇ ಅಮೆರಿಕ ನಿಯಂತ್ರಣ, ಡೊನಾಲ್ಡ್ ಟ್ರಂಪ್. ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪುರುಷರ ಮತ್ತು ಮಹಿಳೆಯರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತ ಹೋರಾಟ. ವಾರ್ತೆಗಳ ವಿವರ: ಬ್ರಿಕ್ಸ್ ಪ್ರವಾಸೋದ್ಯಮ ಸಚಿವರ ಸಭೆಯು ಭಾರತದ ಅಧ್ಯಕ್ಷತೆಯಲ್ಲಿ ಇಂದು ಜೈಪುರದಲ್ಲಿ ಆರಂಭವಾಗಿದೆ. ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಸಹಕಾರವನ್ನು ಬಲಪಡಿಸುವತ್ತ ಕೇಂದ್ರೀಕರಣಗೊಂಡಿರುವ ಎರಡು ದಿನಗಳ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಪ್ರವಾಸೋದ್ಯಮ ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಚರ್ಚೆಯ ಪ್ರಮುಖ ಕ್ಷೇತ್ರಗಳು ಸುಸ್ಥಿರ ಮತ್ತು ಜವಾಬ್ದಾರಿಯುತ ಪ್ರವಾಸೋದ್ಯಮ ಎಂಬುದಾಗಿದೆ. ಕೌಶಲ್ಯಾಭಿವೃದ್ಧಿ, ತಡೆರಹಿತ ಪ್ರಯಾಣ ಮತ್ತು ಪ್ರವಾಸೋದ್ಯಮದಲ್ಲಿ ತಂತ್ರಜ್ಞಾನ ಹಾಗೂ ಕೃತಕ ಬುದ್ಧಿಮತ್ತೆಯ ಬಳಕೆ ಮತ್ತಿತರೆ ವಿಷಯಗಳು ಸೇರಿವೆ. 12ನೇ ಬ್ರಿಕ್ಸ್ ಸಂವಹನ ಸಚಿವರ ಸಭೆಯನ್ನು ಭಾರತ ಆಯೋಜಿಸಿದ್ದು, ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರ ಅಧ್ಯಕ್ಷತೆಯಲ್ಲಿಂದು ಪುಣೆಯಲ್ಲಿ ಸಭೆ ಆರಂಭವಾಗಿದೆ. ಸಚಿವ ಜ್ಯೋತಿರಾದಿತ್ಯ

0: ಆದಿತ್ಯ ಸಿಂಧಿಯಾ ಸಭೆಯನ್ನು ಉದ್ಘಾಟಿಸಿದರು. ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ, ಡಿಜಿಟಲ್ ರೂಪಾಂತರ, ನಾವೀನ್ಯತೆ ಮತ್ತು ಡಿಜಿಟಲ್ ಮೂಲಸೌಕರ್ಯದಲ್ಲಿ ಸಹಕಾರವನ್ನು ಬಲಪಡಿಸುವ ಕುರಿತು ಚರ್ಚೆ ನಡೆಯಲಿದೆ. ನಾವೀನ್ಯತೆ, ಸಹಕಾರ ಮತ್ತು ರೂಪಾಂತರ ಎಂಬುದು ಸಭೆಯ ಪ್ರಮುಖ ಕಾರ್ಯಸೂಚಿಯಾಗಿದೆ. ಈ ಕಾರ್ಯಕ್ರಮವು ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಉದಯೋನ್ಮುಖ ತಂತ್ರಜ್ಞಾನ, ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ಭವಿಷ್ಯದ ಸಂಪರ್ಕ ವ್ಯವಸ್ಥೆ, ಸೈಬರ್ ಭದ್ರತೆ, ಸಾಮರ್ಥ್ಯ ವೃದ್ಧಿ ಮತ್ತು ಅಂತರ್ಗತ ಡಿಜಿಟಲ್ ಸಂಪರ್ಕದ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು ವೇದಿಕೆಯನ್ನು ಒದಗಿಸುತ್ತದೆ. ಪಶ್ಚಿಮ ಬಂಗಾಳಕ್ಕೆ 3 ದಿನಗಳ ಭೇಟಿಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನಿನ್ನೆ ಸಂಜೆ ಬಾಗ್ಡೋಗ್ರಾಕ್ಕೆ ಆಗಮಿಸಿದರು. ಅವರನ್ನು ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ, ಡಾರ್ಜಿಲಿಂಗ್ ಸಂಸದ ರಾಜು ಬಿಸ್ತಾ ಮತ್ತು ಪ್ರವಾಸೋದ್ಯಮ ಸಚಿವ ಶಂಕರ್ ಘೋಷ್ ಇತರರು ಬಾಗ್ಡೋಗ್ರಾ ವಿಮಾನ ನಿಲ್ದಾಣದಲ್ಲಿ ಬರಮಾಡಿಕೊಂಡರು. ಕೇಂದ್ರ ಗೃಹ ಸಚಿವರು ಇಂದು ಸಿಲಿಗುರಿಯಲ್ಲಿ ಸರಣಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಅವರು ಸಶಸ್ತ ಸೀಮಾಬಲ್ ಅಥವಾ ಎಸ್ಎಸ್ಬಿಯ ಪ್ರಧಾನ ಕಚೇರಿಯಲ್ಲಿ ಹಲವಾರು ಯೋಜನೆಗಳಿಗೆ ಅಡಿಪಾಯ ಹಾಕಲಿದ್ದಾರೆ. ಸಿಲಿಗುರಿ ಕಾರಿಡಾರ್ ಕುರಿತ 2 ಸಭೆಗಳಲ್ಲಿ ಭಾಗವಹಿಸಲಿದ್ದಾರೆ. ಮಧ್ಯಾಹ್ನ ಕೇಂದ್ರ ಗೃಹ ಸಚಿವರು ಕವಾಖಾಲಿ ಮೈದಾನದಲ್ಲಿ ಭಾರತೀಯ ನ್ಯಾಯ ಸಂಹಿತಾ ಅಥವಾ ಬಿಎನ್ಎಸ್ ಕುರಿತು ಪ್ರದರ್ಶನವನ್ನು ಉದ್ಘಾಟಿಸಲಿದ್ದಾರೆ. ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಆಯೋಜಿಸಿರುವ ಸಂಸದೀಯ ಸಲಹಾ ಸಮಿತಿಯ ಸಭೆ ಕೇಂದ್ರ ವಿಮಾನಯಾನ ಸಚಿವ ಕೆಂಜರಪು ರಾಮಮೋಹನ್ ನಾಯ್ಡು ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿದ್ದು, ಸಭೆಯಲ್ಲಿ ಸಂಸತ್ ಸದಸ್ಯರಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದಾರೆ. ಸಿಂಗಾಪುರ ಮತ್ತು ಏಷ್ಯಾದಾದ್ಯಂತ ಆರ್ಥಿಕ ಪಾಲುದಾರಿಕೆಯನ್ನು ಗಾಢವಾಗಿಸುವ ನಿಟ್ಟಿನಲ್ಲಿ ಭಾರತ ಬದ್ಧತೆ ಹೊಂದಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಒತ್ತಿ ಹೇಳಿದ್ದಾರೆ. ಸಿಂಗಾಪುರದಲ್ಲಿ ಭಾರತೀಯ ಉದ್ದಿಮೆದಾರರನ್ನುದ್ದೇಶಿಸಿ ಮಾತನಾಡಿದ ಸಚಿವರು, ಏಷ್ಯಾದಾದ್ಯಂತ ಭಾರತ ಉತ್ತಮ ಪಾಲುದಾರಿಕೆ ಹೊಂದಲು ಆಸಕ್ತವಾಗಿದೆ ಎಂದರು. ಗೋಯಲ್ ಅವರು ಸಿಂಗಾಪುರದ ವಿದೇಶಾಂಗ ವ್ಯವಹಾರಗಳು, ವ್ಯಾಪಾರ ಮತ್ತು ಕೈಗಾರಿಕೆಗಳ ರಾಜ್ಯ ಸಚಿವ ಗಾನ್ ಸಿಯೋ ಹುವಾಂಗ್ ಹಾಗೂ ಇತರ ಗಣ್ಯರನ್ನು ಈ ಸಂದರ್ಭದಲ್ಲಿ ಭೇಟಿ ಮಾಡಿದರು. ಇರಾನ್ನೊಂದಿಗೆ ಸಂಪರ್ಕ ಹೊಂದಿರುವ ಕಾರ್ಯತಂತ್ರದ ಜಲಮಾರ್ಗಗಳನ್ನು ಅಮೆರಿಕ ಮೂಲಭೂತವಾಗಿ ನಿಯಂತ್ರಿಸುತ್ತಿದೆ ಮತ್ತು ಶೀಘ್ರದಲ್ಲೇ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಆದರೆ ಟೆಹ್ರಾನ್ಗೆ ಪರಮಾಣು ಶಸ್ತ್ರಾಸ್ತ್ರವನ್ನು ಪಡೆಯಲು ಎಂದಿಗೂ ಅವಕಾಶ ನೀಡುವುದಿಲ್ಲ ಎಂದು ಪುನರುಚ್ಚರಿಸಿದ್ದಾರೆ. ಖಾಸಗಿ ರೇಡಿಯೋ ವಾಹಿನಿಗೆ ನೀಡಿದ ಸಂದರ್ಶನದಲ್ಲಿ ಟ್ರಂಪ್ ಇರಾನ್ ವಿರುದ್ಧದ ಅಮೆರಿಕದ ಮಿಲಿಟರಿ ಕ್ರಮವನ್ನು ಸಮರ್ಥಿಸಿಕೊಂಡರು ಮತ್ತು ಸಂಘರ್ಷದ ಪರಿಣಾಮವಾಗಿ ಅಮೆರಿಕನ್ನರು ಹೆಚ್ಚಿನ ಪೆಟ್ರೋಲ್ ಹಾಗೂ ಇಂಧನ ವೆಚ್ಚಗಳನ್ನು ಎದುರಿಸಬಹುದು ಎಂಬುದನ್ನು ಒಪ್ಪಿಕೊಂಡಿದ್ದಾರೆ. ಇರಾನ್ ಪರಮಾಣು ಶಸ್ತ್ರಾಸ್ತ್ರವನ್ನು ಅಭಿವೃದ್ಧಿಪಡಿಸಲು ಎಂದಿಗೂ ಅವಕಾಶ ನೀಡುವುದಿಲ್ಲ. ಇರಾನ್ನ ಮಿಲಿಟರಿ ಶಕ್ತಿ ನಾಶವಾಗಿದೆ ಮತ್ತು ಕ್ಷಿಪಣಿಗಳು ಹಾಗೂ ಡ್ರೋನ್ಗಳನ್ನು ಉತ್ಪಾದಿಸುವ ಹೆಚ್ಚಿನ ಸಾಮರ್ಥ್ಯವನ್ನು ಕಳೆದುಕೊಂಡಿದೆ ಎಂದು ಅವರು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆಯ ಪ್ರಯೋಜನಗಳು ಸಣ್ಣ ಮತ್ತು ಅತಿಸಣ್ಣ ರೈತರು ಸೇರಿದಂತೆ ಎಲ್ಲ ರೈತರಿಗೆ ತಲುಪುವಂತೆ ಸರ್ಕಾರ ಹಲವಾರು ಉಪಕ್ರಮಗಳನ್ನು ಕೈಗೊಂಡಿದೆ. ಪ್ರಧಾನಮಂತ್ರಿ ಅನ್ನದಾತ ಸಂರಕ್ಷಣ್ ಅಭಿಯಾನ, ಪಿಎಂ ಆಶಾ, ಗ್ರಾಹಕರಿಗೆ ಬೆಲೆ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದರೊಂದಿಗೆ ರೈತರಿಗೆ ಲಾಭದಾಯಕ ಬೆಲೆಗಳನ್ನು ಖಚಿತಪಡಿಸಿಕೊಳ್ಳಲು ಈ ಯೋಜನೆಯನ್ನು 2018 ಸೆಪ್ಟೆಂಬರ್ನಲ್ಲಿ ಪ್ರಾರಂಭಿಸಲಾಯಿತು. ಈ ಯೋಜನೆಯಡಿಯಲ್ಲಿ ಬಜೆಟ್ ಹಂಚಿಕೆಯು ವರ್ಷಗಳಲ್ಲಿ ಸ್ಥಿರವಾಗಿ ಹೆಚ್ಚಾಗಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. 2024-25 ಯೋಜನೆಯಡಿಯಲ್ಲಿ ವಾಸ್ತವಿಕ ವೆಚ್ಚವು ಸುಮಾರು 5,400 ಕೋಟಿ ರೂಪಾಯಿಗಳಾಗಿದ್ದು ಇದನ್ನು 2026-27 7,000 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ. ಇದು ರೈತರಿಗೆ ಆದಾಯ ಬೆಂಬಲವನ್ನು ಖಚಿತಪಡಿಸಿಕೊಳ್ಳುವ ಮತ್ತು ಬೆಲೆ ಭರವಸೆ ಕಾರ್ಯವಿಧಾನಗಳನ್ನು ಬಲಪಡಿಸುವ ಸರ್ಕಾರದ ಗಮನವನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವಾಲಯ ಹೇಳಿದೆ. ದೆಹಲಿ ಸೈಬರ್ ಘಟಕದ ಪೊಲೀಸರು ಅಂತಾರಾಜ್ಯ ಡಿಜಿಟಲ್ ಸೈಬರ್ ವಂಚನಾ ಜಾಲವನ್ನು ಭೇದಿಸಿದ್ದು ಪಂಜಾಬ್ ಮತ್ತು ರಾಜಸ್ಥಾನದ 4 ಆರೋಪಿಗಳನ್ನು ಬಂಧಿಸಿದ್ದಾರೆ. ನಿವೃತ್ತ ಭಾರತೀಯ ಸೇನಾ ಕರ್ನಲ್ ಒಬ್ಬರಿಗೆ 15 ಲಕ್ಷ ರೂಪಾಯಿಗಳಿಗೂ ಹೆಚ್ಚು ವಂಚನೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವರನ್ನು ಬಂಧಿಸಲಾಗಿದೆ. ಕೋಟ್ಯಾಂತರ ಮೌಲ್ಯದ ವಹಿವಾಟುಗಳನ್ನು ಒಳಗೊಂಡ ಬಹುರಾಜ್ಯಗಳು ಮತ್ತು ಕೇಂದ್ರಾಡಳಿತ

ಪ್ರದೇಶಗಳಲ್ಲಿ 17 ದೂರುಗಳಿಗೆ ಸಂಬಂಧಿಸಿದಂತೆ ಆರೋಪಿಗಳ ವಿಚಾರಣೆ ನಡೆಯುತ್ತಿದೆ. ಅಪರಾಧದಲ್ಲಿ ಬಳಸಲಾಗಿದೆ ಎನ್ನಲಾದ 4 ಸ್ಮಾರ್ಟ್ಫೋನ್ಗಳು ಮತ್ತು 6 ಸಿಮ್ ಕಾರ್ಡ್ಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಮಹರ್ಷಿ ವಾಲ್ಮೀಕಿ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾದ ಸಚಿವ ಬಿ ನಾಗೇಂದ್ರ ಅವರನ್ನು ಸಂಪುಟದಿಂದ ವಜಾಗೊಳಿಸುವಂತೆ ಒತ್ತಾಯಿಸಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಶಾಸಕರ ಭವನದ ವಾಲ್ಮೀಕಿ ಪ್ರತಿಮೆ ಮುಂಭಾಗ ಪ್ರತಿಭಟನೆ ನಡೆಸಿದರು. ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟನೆ ನಡೆಸಿದ ನಾಯಕರು ನಂತರ ವಿಧಾನಸೌಧ ಪ್ರವೇಶಿಸಲು ಯತ್ನಿಸಿದಾಗ ಪೊಲೀಸರು ಪ್ರವೇಶ ದ್ವಾರದಲ್ಲಿ ತಡೆದರು. ಕಪ್ಪು ಬಟ್ಟೆ ಧರಿಸಿ ಸದನಕ್ಕೆ ಆಗಮಿಸಬಾರದು ಎಂದು ಮನವಿ ಮಾಡಿದರು. ಬಳಿಕ ವಿಧಾನಸೌಧ ಹಾಗೂ ವಿಧಾನಸಭೆಯನ್ನು ಪ್ರವೇಶಿಸಿ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತನಾಡಿ, ಬಿ ನಾಗೇಂದ್ರ ರಾಜೀನಾಮೆ ನೀಡುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಎಂದರು. ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ವಾಲ್ಮೀಕಿ ನಿಗಮದ ಹಗರಣದಿಂದ ದಲಿತ ಸಮುದಾಯಕ್ಕೆ ಭಾರಿ ಅನ್ಯಾಯವಾಗಿದೆ. ಮನಸೋ ಇಚ್ಛೆ ಸರ್ಕಾರದ ಹಣವನ್ನು ಖಾತೆಗಳಿಗೆ ವರ್ಗಾವಣೆ ಮಾಡಲಾಗಿದೆ ಎಂದು ಆರೋಪಿಸಿದರು. ನವದೆಹಲಿಯಲ್ಲಿ ನಡೆಯುತ್ತಿರುವ ಬಿಡಬ್ಲ್ಯೂಎಫ್ ವಿಶ್ವ ಚಾಂಪಿಯನ್ಶಿಪ್ ಬ್ಯಾಡ್ಮಿಂಟನ್ 2026 ಪುರುಷರ ಮತ್ತು ಮಹಿಳೆಯರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತೀಯ ಆಟಗಾರರು ಇಂದು ಕಣಕ್ಕಿಳಿಯಲಿದ್ದಾರೆ. ಪುರುಷರ ಡಬಲ್ಸ್ನಲ್ಲಿ ಸಾತ್ವಿಕ್ ಸಾಯಿರಾಜ್ ರಾಮ್ಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಚೀನಾದ 3 ಶ್ರೇಯಾಂಕದ ಲಿಯಾಂಗ್ ವೇ ಕೆಂಗ್ ಮತ್ತು ವಾಂಗ್ ಚಾಂಗ್ ಅವರನ್ನು ಎದುರಿಸಲಿದೆ. ಪಂದ್ಯ ಮಧ್ಯಾಹ್ನ 1:50 ಪ್ರಾರಂಭವಾಗಲಿದೆ. ಆಮ್ಸ್ಟೆಲ್ವೀನ್ನಲ್ಲಿ ನಡೆಯುತ್ತಿರುವ ಎಫ್ಐಎಚ್ ವಿಶ್ವಕಪ್ ಹಾಕಿ ಟೂರ್ನಿಯ ಪೂಲ್ ಬಿ ಗುಂಪಿನ ಮೊದಲ ಪಂದ್ಯದಲ್ಲಿ ಭಾರತೀಯ ಮಹಿಳಾ ತಂಡವು ಇಂದು ನೆದರ್ಲ್ಯಾಂಡ್ಸ್ ವಿರುದ್ಧ ಸೆಣಸಲಿದೆ. ಈ ಪಂದ್ಯವು ಭಾರತೀಯ ಕಾಲಮಾನ ರಾತ್ರಿ 9:30 ಆರಂಭವಾಗಲಿದೆ. ಇದಕ್ಕೂ ಮೊದಲು ನಿನ್ನೆ ನಡೆದ ಪೂಲ್ ಡಿ ಗುಂಪಿನ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಗೋಲುರಹಿತ ಡ್ರಾ ಸಾಧಿಸಿದ ನಂತರ ಭಾರತ 2 ಸುತ್ತಿಗೆ ಮುನ್ನಡೆದಿದೆ. ಎರಡೂ ತಂಡಗಳು ಅವಕಾಶಗಳನ್ನು ಸೃಷ್ಟಿಸಿಕೊಂಡವು, ಆದರೆ ಗೋಲು ಗಳಿಸುವಲ್ಲಿ ವಿಫಲವಾದವು. ಇಂದು ಕೇರಳದ ಕರಾವಳಿ ಪ್ರದೇಶಗಳಲ್ಲಿ ಸಮುದ್ರದ ಅಲೆಗಳು ಹೆಚ್ಚಾಗಿದ್ದು ಅವು ತೀವ್ರ ಸ್ವರೂಪ ಪಡೆಯುವ ಸಾಧ್ಯತೆ ಇದೆ. ತಿರುವನಂತಪುರಂ, ಕೊಲ್ಲಂ, ಆಲಪ್ಪುಳ, ಎರ್ನಾಕುಲಂ, ಮಲಪ್ಪುರಂ, ಕೋಯಿಕ್ಕೋಡ್, ಕಣ್ಣೂರು ಮತ್ತು ಕಾಸರಗೋಡು ಕರಾವಳಿಯಲ್ಲಿ 1-1.5 ಮೀಟರ್ ಎತ್ತರದ ಅಲೆಗಳು ಇಂದು ಏಳಬಹುದು ಎಂದು ರಾಷ್ಟೀಯ ಸಾಗರ ಮಾಹಿತಿ ಸೇವೆಗಳ ಕೇಂದ್ರ ಎಚ್ಚರಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜೈಪುರದಲ್ಲಿ ಬ್ರಿಕ್ಸ್ ಪ್ರವಾಸೋದ್ಯಮ ಹಾಗೂ ಪುಣೆಯಲ್ಲಿ ಬ್ರಿಕ್ಸ್ ಸಂವಹನ ಸಚಿವರ ಸಭೆ ಪ್ರಾರಂಭ. ಪಶ್ಚಿಮ ಬಂಗಾಳ ಪ್ರವಾಸದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಮೈಸೂರಿನಲ್ಲಿ ಕೇಂದ್ರ ವಿಮಾನಯಾನ ಸಚಿವಾಲಯದ ಸಂಸದೀಯ ಸಲಹಾ ಸಮಿತಿ ಸಭೆ ಆರಂಭ. ಇರಾನ್ನ ಜಲಮಾರ್ಗಗಳ ಮೇಲೆ ಶೀಘ್ರದಲ್ಲೇ ಅಮೆರಿಕ ನಿಯಂತ್ರಣ, ಡೊನಾಲ್ಡ್ ಟ್ರಂಪ್. ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪುರುಷರ ಮತ್ತು ಮಹಿಳೆಯರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತ ಹೋರಾಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 2:30 ಕ್ಕೆ.

ಆಕಾಶವಾಣಿ ಬೆಂಗಳೂರು, ಸಮಯ 1:20.06. ಚಿತ್ರಗೀತೆಗಳು. ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿದೆ ಧನಲಕ್ಷ್ಮಿ ಚಿತ್ರದ ಒಂದು ಗೀತೆ. ಚಿ ಉದಯಶಂಕರ್ ಅವರ ಗೀತ ರಚನೆಗೆ ಎಂ ರಂಗರಾವ್ ಸಂಗೀತ ನೀಡಿದ್ದಾರೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ನಿರೀಕ್ಷಿಸಿ. ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋಸ್ ಆಫ್

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ.
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.
2: ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯ.
1: ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಿತ್ರದ ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿದೆ. ಚೆ ಉದಯಶಂಕರ್ ಅವರ ಗೀತ ರಚನೆಗೆ ಸಂಗೀತಂ ಶ್ರೀನಿವಾಸ ರಾವ್ ಸಂಗೀತ ನೀಡಿದ್ದಾರೆ.

0: ಚಿತ್ರಗೀತೆಗಳನ್ನು ಕೇಳಿದ್ರಿ. ಇನ್ನೀಗ ಒಂದು ವಾಣಿಜ್ಯ ಪ್ರಕಟಣೆ, ನಂತರ ಕಾರ್ಯಕ್ರಮ ಚೈತ್ರವನ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಆಕಾಶವಾಣಿ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ.
3: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೇ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 32ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ HC ಶಶಿಕಲಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ HR ಶ್ರೀಧರ್.
4: ಕೃಷ್ಣ ಹೇಳಿದ ಮಾತನ್ನ ಕೇಳಿಬಿಟ್ಟು ಅರ್ಜುನ ಹೋಗಿ ಆ ಚಂದ್ರಹಾಸನನ್ನ ಆಲಿಂಗನವನ್ನ ಮಾಡಿಕೊಂಡು ನಮಸ್ಕಾರವನ್ನು ಕೂಡ ಮಾಡ್ತಾ ಇದ್ದಾನೆ. ಅರ್ಜುನನನ್ನ ಎತ್ತಬಿಟ್ಟು ಚಂದ್ರಹಾಸ ಹೇಳ್ತಾ ಇದ್ದಾನೆ, ಅಪ್ಪ ಅರ್ಜುನ, ಆ ಯಜ್ಞಾಶ್ವವನ್ನ ನನ್ನ ಮಕ್ಕಳು ಕಟ್ಟಿದ್ರು, ಅವರಿಗೆ ನಾನು ಹೇಳಿದ್ದೇನೆ, ಯುದ್ಧವನ್ನ ಮಾಡಿದ್ರೆ ಈ ಧರ್ಮಕ್ಕೆ ನಾವು ಅಪರಾಧವನ್ನ ಮಾಡದಂತೆ ಆಗುತ್ತೆ, ಧರ್ಮರಾಜನ ಯಜ್ಞವನ್ನ ನಾವು ನಿಧಾನ ಮಾಡತಕ್ಕಂಥದ್ದು, ತಡೆಯತಕ್ಕಂಥದ್ದು ಸರಿಯಲ್ಲ ಅಂತ ಹೇಳಿ ನಾನು ಹೇಳಿಬಿಟ್ಟು ನನ್ನ ಮಕ್ಕಳನ್ನು ಕಳಿಸ್ಕೊಟ್ಟಿದ್ದೇನೆ, ಯಜ್ಞಾಶ್ವವನ್ನ ತೆಗೆದುಕೊಂಡು ಹೋಗಿ ಧರ್ಮರಾಜನಿಗೆ ಒಪ್ಪಿಸಿ ಅಂತೇಳಿ ಹೇಳಿ ಕಳಿಸಿದ್ದೇನೆ, ಕುದುರೆಯನ್ನ ರಕ್ಷಿಸಲು ನನ್ನ ಮಕ್ಕಳು ಹೋಗಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾನೆ ಚಂದ್ರಹಾಸ.

0: ಅದೇ ಭಕ್ತಿಯಿಂದ.
1: ಅರ್ಜುನ, ಹೆಚ್ಚಿನ ಮಾತುಗಳು ಯಾತಕ್ಕೋಸ್ಕರ ಆಡಬೇಕು? ಕೃಷ್ಣನ ದೃಷ್ಟಿಯಲ್ಲಿ ನಾವಿಬ್ಬರೂ ಕೂಡ ಸಮಾನರು. ಕೃಷ್ಣ ನಮಗೂ ಕೂಡ ಆಶ್ರಯವನ್ನ ನೀಡ್ತಕ್ಕಂಥವನು, ನಿಮಗೂ ಕೂಡ ಆಶ್ರಯವನ್ನ ನೀಡಿರ್ತಕ್ಕಂಥವನು. ಕೃಷ್ಣ ಇದ್ದ ಜಾಗದಲ್ಲಿ ಧರ್ಮ ಇದ್ದೇ ಇರುತ್ತೆ. ಆದ್ದರಿಂದ ಈ ಧರ್ಮ ಅಧರ್ಮಗಳ ವಿಷಯ ಇದು ಮಾತು ಈಗ ಬೇಕಾಗಿಲ್ಲ ಅಂತ ಹೇಳಿ ಮತ್ತೆ ಹೇಳ್ತಾ ಇದ್ದಾನೆ ಅರ್ಜುನ. ನನ್ನ ಮಕ್ಕಳನ್ನ ಕರೆಸ್ತೇನೆ, ಅವರು ಯಜ್ಞಾಶ್ವವನ್ನ ಕರೆದುಕೊಂಡು ಹೋಗಿದ್ದಾರೆ, ಅವರು ತಂದು ನಿಮಗೆ ಒಪ್ಪಿಸ್ತಾರೆ ಅಂತ ಹೇಳಿ ಹೇಳ್ತಾ ಅವರನ್ನು ಕಳಿಸ್ಕೊಟ್ಟಿದ್ದಾನಂತೆ ಚರರನ್ನ. ಹೋಗಿ ಅವರು ಮಕ್ಕಳನ್ನ ಕರೆದು ಬಿಟ್ಟು ಯಜ್ಞಾಶ್ವವನ್ನು ಕೂಡ ತೆಗೆದುಕೊಂಡು ಬಿಟ್ಟು ಅರ್ಜುನನಿಗೆ ಅಶ್ವವನ್ನು ಒಪ್ಪಿಸಿದ್ದಾರೆ. ಆಮೇಲೆ ಅವರನ್ನ ನಗರಕ್ಕೆ ಕರೆದುಕೊಂಡು ಹೊರಟಿದ್ದಾರೆ.

ಚಂದ್ರಹಾಸನಿಗೂ ಅರ್ಜುನನಿಗೂ ಇಬ್ಬರಿಗೂ ಸ್ನೇಹ ಉಂಟಾಯಿತು. ಅವರೆಲ್ಲರನ್ನೂ ಕರೆದುಕೊಂಡು ನಗರಕ್ಕೆ ಬರ್ತಾ ಇದ್ದಾನೆ ಚಂದ್ರಹಾಸ. ಅವರನ್ನ ಆಧರಿಸ್ತಾ ಇದ್ದಾನೆ, ಅವರಿಗೆ ಸಂತೋಷವನ್ನು ಉಂಟು ಮಾಡ್ತಾ ಇದ್ದಾನೆ. ಕೃಷ್ಣನನ್ನ ಅತಿ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದಾನಂತೆ, ಸ್ತೋತ್ರಗಳನ್ನ ಮಾಡ್ತಾ ಇದ್ದಾನಂತೆ. ಮತ್ತೆ ಎಲ್ಲ ಕುಂತಳದ ಜನರು ಕೂಡ ಈ ಒಂದು ಕೃಷ್ಣನ ದರ್ಶನವನ್ನ ಪಡೆದು ಭಾಗ್ಯಶಾಲಿಗಳಾಗಿದ್ದಾರೆ. ಜೊತೆಗೆ ಕುಂತಳ ನಗರ ಒಳ್ಳೆಯ ತೋರಣಗಳಿಂದ ಗುಡಿಗೋಪುರಗಳಿಗೆ ಸುಣ್ಣವನ್ನು ಬಳಿದುಬಿಟ್ಟು ಅಲಂಕಾರವನ್ನು ಮಾಡಿಸಿದ್ದಾನಂತೆ. ತುಂಬ ಸಂತೋಷದಿಂದ ಕೃಷ್ಣನನ್ನು ಕರೆದುಕೊಂಡ್ಬಿಟ್ಟು ಪೂಜೆಯನ್ನು ಮಾಡಿದ್ದಾನೆ. ಅಪಾರವಾಗಿರ್ತಕ್ಕಂತಹ ವೈಭವ, ಅವನ ಶಕ್ತಿ ಸಾಮರ್ಥ್ಯಗಳು ಹೇಗಿದೆ ಅಂತ ಹೇಳಿದರೆ ದೇವೇಂದ್ರನಿಗೆ ಸಮಾನವಾಗಿರ್ತಕ್ಕಂತಹ, ಇದೇನು ದೇವಲೋಕ ಇಲ್ಲಿ ಇಳಿದಿದೆಯೋ ಅನ್ನುವಂತಹ ರೀತಿಯಲ್ಲಿ ಕಾಣ್ತಾ ಇದೆಯಂತೆ. ದೇವೇಂದ್ರನಂತೆ ಅವನು ಕಂಗೊಳಿಸ್ತಾ ಇದ್ದಾನೆ ಚಂದ್ರಹಾಸ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಂದು ಚಂದ್ರಹಾಸನ ಆಶ್ರಯದಲ್ಲಿ ಅವರೆಲ್ಲರೂ ಕೂಡ ಇದ್ದಾರೆ.

ಚಂದ್ರಹಾಸನ ಆಶ್ರಯದಲ್ಲಿ ಇರ್ತಕ್ಕಂತಹ ಎಲ್ಲ ಪುರಜನರು ಕೃಷ್ಣನ ದರ್ಶನವನ್ನು ಮಾಡಿದ್ದಾರೆ. ಅವನ ಕಂದರ್ಪನ ತಾತ ಮನ್ಮಥನ ತಂದೆಯಾಗಿರ್ತಕ್ಕಂತಹ ಕೃಷ್ಣನ ದರ್ಶನದಿಂದ ಎಲ್ಲರೂ ಕೂಡ ಪುನೀತರಾಗಿದ್ದಾರೆ, ಕೃತಕೃತ್ಯರಾಗಿದ್ದಾರೆ. ಜೊತೆಗೆ ಆ ದುಷ್ಟಬುದ್ಧಿ ಏನು ಇವನಿಗೆ ತೊಂದರೆಯನ್ನು ಕೊಟ್ಟಿದ್ದ ಅವನು ಕೂಡ ಒಳ್ಳೆಯವನಾಗಿಬಿಟ್ಟಿದ್ದಾನೆ. ಕೃಷ್ಣನ ದರ್ಶನಕ್ಕೆ ತನ್ನ ಮಗನೊಡನೆ ಅವನನ್ನು ಕೂಡ ಕರೆದುಕೊಂಡ್ಬಿಟ್ಟು ಕೃಷ್ಣನ ದರ್ಶನವನ್ನು ಮಾಡಿದ್ದಾನಂತೆ. ಎಲ್ಲ ಪಾಪವೂ ಕೂಡ ತೊಳೆದು ಹೋಗ್ಬಿಟ್ಟಿದೆ. ದುಷ್ಟಬುದ್ಧಿಗೆ ಅವನು ಮಾಡಿರ್ತಕ್ಕಂತಹ ಪಾಪ ಎಲ್ಲವೂ ಕೂಡ ಈ ಕೃಷ್ಣನ ದರ್ಶನದಿಂದ ಹೊರಟು ಹೋಗಿದೆ. ಗಾಲವನನ್ನ ಕರೆಸಿದ್ದಾರೆ. ಅಸುರ ಮರ್ದನ ಕೃಷ್ಣನನ್ನ ಕರೆದಿದ್ದಾನೆ, ತಂದು ಒಳ್ಳೆಯ ಸಿಂಹಾಸನದ ಮೇಲೆ ಕೂರಿಸಿಬಿಟ್ಟು ಅವರ ಪಾದಾರವಿಂದಗಳನ್ನ ತೊಳೆದುಬಿಟ್ಟು ಪೂಜೆಯನ್ನು ಮಾಡ್ತಾ ಇದ್ದಾನೆ. ಭಕ್ತಿ ಭಾವ

ಆಗ ಚಂದ್ರಹಾಸ ಪ್ರೀತಿಯಿಂದ ಕೃಷ್ಣನನ್ನ ಕರೆಸ್ಬಿಟ್ಟು ಪೂಜೆಯನ್ನ ಮಾಡಿಬಿಟ್ಟು ತನ್ನ ಸಮಸ್ತ ರಾಜ್ಯವನ್ನು ಕೂಡ ಕೃಷ್ಣನ ಪಾದಾರವಿಂದಗಳ ಮೇಲೆ ಅರ್ಪಿಸಿಬಿಟ್ಟಿದ್ದಾನೆ. ಎಲ್ಲವೂ ಕೂಡ ಈ ರಾಜ್ಯ ಪ್ರಾಪ್ತಿಯಾಗಿರ್ತಕ್ಕಂತಹದ್ದು ಕೂಡ ಕೃಷ್ಣನ ಭಕ್ತಿಯಿಂದಲೇ, ಇದೆಲ್ಲವೂ ಕೂಡ ಕೃಷ್ಣನಿಗೆ ಸೇರಿದ್ದು ಅನ್ನುವಂತಹ ಭಾವದಿಂದ ರಾಜ್ಯವನ್ನ ಕೊಟ್ಟಿದ್ದಾನೆ ಕೃಷ್ಣನಿಗೆ. ಅವನ ಪಾದಾರವಿಂದಗಳ ಮೇಲೆ ಸಮಸ್ತ ರಾಜ್ಯವನ್ನು ಸಂಪತ್ತನ್ನು ಎಲ್ಲವನ್ನೂ ಕೂಡ ಚಂದ್ರಹಾಸ ಕೊಟ್ಟುಬಿಟ್ಟ. ಆಗ ಕೃಷ್ಣ ಏನು ಮಾಡ್ದ, ಪಾರ್ಥನನ್ನು ಕರೆದುಬಿಟ್ಟು ಅವನೊಡನೆ ಸಮಾಲೋಚನೆಯನ್ನು ಮಾಡಿ ಈ ರಾಜ್ಯ ವಿಷಯ ಕುಮಾರ ವಿಷಯ ಮಗನಾಗಿರ್ತಕ್ಕಂತಹ ಅವನಿಗೆ ಈ ರಾಜ್ಯ ಸೇರ್ತಕ್ಕಂತಹದ್ದು ಅಂತ ಹೇಳಿ ರಾಜ್ಯವನ್ನು ವಿಷಯ ಮಗನಿಗೆ ಕೊಟ್ಟುಬಿಟ್ಟು ಆಗ ಚಂದ್ರಹಾಸ ಖ್ಯಾತವಾಗಿರ್ತಕ್ಕಂತಹ ಅಲ್ಲಿ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂತಹ ಎಲ್ಲ ಸುವಸ್ತುಗಳು ಒಳ್ಳೆಯ ವಸ್ತುಗಳು ಅದನ್ನ ಹಸ್ತಿನಾಪುರಕ್ಕೆ ಕಳಿಸಿಕೊಟ್ಟಿದ್ದಾನಂತೆ. ಧರ್ಮರಾಜನ ಯಜ್ಞಕ್ಕೆ ಅದನ್ನು ಕಳಿಸಿಕೊಟ್ಟಿದ್ದಾನೆ. ಹೀಗೆ ಅವರು ಸತ್ಕೃತನಾಗ್ಬಿಟ್ಟು ಅಲ್ಲಿ ಇದ್ದಾನೆ ಈ ಭೂಪತಿ. ಅವನ ರಾಜ್ಯದಲ್ಲಿ ಕೃಷ್ಣ ಅರ್ಜುನರು ಕೂಡ 3 ದಿವಸ ಇದ್ರಂತೆ. 3 ದಿವಸ ಅಲ್ಲಿ ಇದ್ದು ಬಿಟ್ಟು ಅವನ ಆತಿಥ್ಯವನ್ನ ಸ್ವೀಕರಿಸಿಬಿಟ್ಟು ಅಲ್ಲಿಂದ ಹೊರಟಿದ್ದಾರೆ.

0: സുഖമിപ്പുതോ എന്നിരിതി നിജതനയരം ശരദിയണയപ്പ വാഹിനിയുടനെ പുറമട്ടനോ ആ ചന്ദ്രഹാസനർജുനന കൂടെ.
1: ಕೃಷ್ಣನ ದರ್ಶನದಿಂದ ಹರ್ಷಗೊಂಡಿರ್ತಕ್ಕಂತಹ ಚಂದ್ರಹಾಸ ತನ್ನ ಮಕ್ಕಳನ್ನ ಕರೆದಿದ್ದಾನೆ. ಬಳಿಗೆ ಕರೆದುಬಿಟ್ಟು ಹೇಳ್ತಾ ಇದ್ದಾನೆ, ಅಪ್ಪ ಮಕ್ಕಳಿರ, ನನಗೆ ವಯಸ್ಸಾಯಿತು, ಹೆಚ್ಚು ದಿವಸ ನಾನು ಇನ್ನು ಬದುಕೋದಿಲ್ಲ. ನನಗೆ ಈ ಕೃಷ್ಣನ ದರ್ಶನದಿಂದ ಮೋಕ್ಷ ಅನ್ನತಕ್ಕಂತಹದ್ದು ನಿಶ್ಚಯ. ಆದ್ದರಿಂದ ಈ ರಾಜ್ಯವನ್ನ ನೀವೇ ಪಾಲಿಸಬೇಕು, ಈ ಜನರನ್ನ ಈ ರಾಜ್ಯವನ್ನ ನೀವು ನೋಡ್ಕೋಬೇಕು, ಧರ್ಮದಿಂದ ರಾಜ್ಯಭಾರವನ್ನ ಮಾಡಿ ನಾನು ಯಜ್ಞಕ್ಕೆ ಹೋಗ್ತೇನೆ, ಧರ್ಮರಾಜನ ಯಜ್ಞವನ್ನ ದರ್ಶನ ಮಾಡ್ತೇನೆ, ನಂತರ ನಾನು ಮತ್ತೆ ನಗರಕ್ಕೆ ಬರೋದಿಲ್ಲ, ನಾನು ಅರಣ್ಯಕ್ಕೆ ಹೋಗಿ ಆ ಭಗವಂತನ ಕೃಷ್ಣನ ಒಂದು ತಪಸ್ಸನ್ನ ನಾನು ಮಾಡ್ತೇನೆ, ನನಗೆ ನಿಶ್ಚಯ ಮೋಕ್ಷ ಅನ್ನತಕ್ಕಂಥದ್ದು, ಮತ್ತೆ ನಾನು ನಗರಕ್ಕೆ ಬರೋದಿಲ್ಲ ಅಂತ ಹೇಳಿ ಹೇಳ್ತಾ ಪಾರ್ಥನ ಸೈನ್ಯದೊಡನೆ ಚಂದ್ರಹಾಸ ಹೊರಟಿದ್ದಾನೆ.

ಆಗ ಕೃಷ್ಣ ಚಂದ್ರಹಾಸನಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾನೆ. ಈ ಚಂದ್ರಹಾಸನಿಗೆ ಕಥೆಯನ್ನ ಕೇಳಿದವರಿಗೆ ಪುತ್ರ ಸಂಪತ್ತು ಉಂಟಾಗುತ್ತೆ, ಮತ್ತೆ ಆಯುಸ್ಸು ಆರೋಗ್ಯ ಎಲ್ಲವೂ ಕೂಡ ವೃದ್ಧಿಯಾಗುತ್ತೆ. ಆ ಭಗವಂತನ ದೃಢ ಭಕ್ತಿ ಉಂಟಾಗುತ್ತೆ. ಚಂದ್ರಹಾಸನ ಕಥೆಯನ್ನ ಯಾರು ಕೇಳ್ತಾರೆ ಅವರಿಗೆ ಭಗವಂತನಲ್ಲಿ ದೃಢವಾಗಿರ್ತಕ್ಕಂತಹ ಭಕ್ತಿ ಉಂಟಾಗಲಿ ಅಂತ ಹೇಳಿ ಅವನಿಗೆ

ಕರವನ್ನ ಕೊಟ್ಟಿದ್ದಾನೆ ಆ ಕೃಷ್ಣ ಪರಮಾತ್ಮ. ಜೊತೆಗೆ ಅವನನ್ನು ಕೂಡ ಕರೆದುಕೊಂಡು ಮತ್ತೆ ಹೊರಟಿದ್ದಾರಂತೆ, ಬೇರೆ ಬೇರೆ ಆ ದೇಶಗಳನ್ನ ಸುತ್ತುತ್ತಾ ಇದ್ದಾರೆ. ಆ ಕುದುರೆಗಳನ್ನ ತಡೆಯುವಂತಹ ಧೈರ್ಯ ಯಾರಿಗೂ ಕೂಡ ಇಲ್ಲ. ಎಲ್ಲ ರಾಜ ಮಹಾರಾಜರು ಕೂಡ ಆ ಅರ್ಜುನನ ಸೈನ್ಯ ಬಂದಿದೆ ಅಂತ ಹೇಳಿದ್ರೆ ಹೆದರ್ಕೊಂಡ್ಬಿಟ್ಟು ಅವರಲ್ಲಿರ್ತಕ್ಕಂತಹ ಒಳ್ಳೆಯ ಸಂಪತ್ತನ್ನ ಆ ಯಜ್ಞಕ್ಕೋಸ್ಕರ ನೀಡಿಬಿಟ್ಟು ಅವರೂ ಕೂಡ ಈ ಅರ್ಜುನನ ಜೊತೆಯಲ್ಲಿ ಬರ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಅರ್ಜುನನೊಡನೆ ಸೇರ್ತಾ ಇದ್ದಾರೆ. ಹೀಗೆ ಕುದುರೆ ಮುಂದೆ ಮುಂದಕ್ಕೆ ಹೋಗ್ತಾ ಇದೆ, ಸಮುದ್ರದ ತೀರಕ್ಕೆ ಬಂದಿದೆ.

0: ಆಗ ಹೇಳ್ತಾ ಇದ್ದಾರೆ, ಜನ್ಮೇಜಯ ಏನು ಆಶ್ಚರ್ಯ, ಎಲ್ಲ ರಾಜ್ಯಗಳನ್ನು ಕೂಡ ಗೆದ್ದು ಬಿಟ್ಟು ಅರ್ಜುನ ಬರ್ತಾ ಇದ್ದಾನೆ. ಬರ್ತಾ ಬರ್ತಾ ಸಮುದ್ರದ ತೀರಕ್ಕೆ ಬಂದಿದ್ದಾರೆ, ಉತ್ತರದ ಸಮುದ್ರ. ಆ ಸಮುದ್ರದ ತೀರದಲ್ಲಿ ಕುದುರೆ ನಿಂತು ಬಿಟ್ಟಿದೆ. ಮುಂದಕ್ಕೆ ಏನ್ ಮಾಡ್ಬೇಕು, ಹೇಗೆ ಹೋಗ್ಬೇಕು ಅನ್ನತಕ್ಕಂತ ಉಪಾಯ ಕಾಣ್ತಾ ಇಲ್ಲ. ಆಗ ಅರ್ಜುನ ಕೇಳ್ತಾ ಇದ್ದಾನೆ ಕೃಷ್ಣನನ್ನ, ಕೃಷ್ಣ ಮುಂದಕ್ಕೆ ಉಪಾಯ ಏನು? ಈ ಒಂದು ಸೇನೆಯನ್ನ ತೆಗೆದುಕೊಂಡು ನಾವು ಈ ಸಮುದ್ರವನ್ನ ದಾಟೋದು ಹೇಗೆ? ಯಾವ ರೀತಿ ಮುಂದಕ್ಕೆ ನಮ್ಮ ಪ್ರಯಾಣ ಆಗ್ಬೇಕು? ಯಾವ ರಾಜ್ಯದ ಮೂಲಕ ನಾವು ಮುಂದಕ್ಕೆ ಹೋಗ್ಬೇಕು? ಯಾವ ದೇಶವನ್ನ ನಾವು ಮುಂದಕ್ಕೆ ಹೋಗ್ಬೇಕು ಅಂತ ಹೇಳಿ ಆಗ ಕೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಆಶ್ಚರ್ಯವನ್ನು ಪಡ್ತಾ ಇದ್ದಾರೆ, ಏನ್ ಮಾಡೋದು ಅಂತೇಳಿ ದಿಕ್ಕ ತೋಚ್ತಾ ಇಲ್ಲ. ಆ ಕೃಷ್ಣನ ಮಾರ್ಗದರ್ಶನವೇ ನಮಗೆ ಬೇಕು ಈಗ ಅಂತ ಹೇಳಿ ಅವರೆಲ್ಲರೂ ಕೂಡ ಕೇಳ್ತಾ ಕೃಷ್ಣನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕೃಷ್ಣ ಮುಂದಕ್ಕೆ ಹೇಗೆ, ನಮಗೆ ಯಾವ ಗತಿ ಅಂತ ಹೇಳಿ ಕೇಳ್ತಾ ಇದ್ದಾನೆ ಅರ್ಜುನ. ಆಗ ಕೃಷ್ಣ ಹೇಳ್ತಾ ಇದ್ದಾನೆ, ಅಪ್ಪ ಏನು ಯೋಚನೆ ಮಾಡಬೇಡಿ.
1: ಶುಭ್ರವಾಹನ ಮಯೂರ ಧ್ವಜ ಪ್ರದ್ಯುಮ್ನ ಭಬ್ರುವಾನ

ಆಗ ಕೃಷ್ಣ ಹೇಳ್ತಾ ಇದ್ದಾನೆ, ಏನು ಯೋಚನೆ ಮಾಡಬೇಡಿ, ಇವರಿಗೆ ಆ ಸಮುದ್ರದ ಮೇಲೆ ನಡೆಯುವಂತಹ ದುರ್ಗತಿ ಬಂದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ಅರ್ಜುನ, ಮಯೂರ ಧ್ವಜ, ಪ್ರದ್ಯುಮ್ನ, ಬಬ್ರುವಾಹನ, ಹಂಸಧ್ವಜ ಇದರಲ್ಲ, ಇವರ ರಥಗಳು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಸೂರ್ಯನಂತೆ ಸೂರ್ಯ ಎಲ್ಲಿ ಬೇಕಾದರೂ ಚಲಿಸ್ತಾನೆ, ಅದೇ ರೀತಿಯಾಗಿ ಇವರ ರಥಗಳಿಗೂ ಕೂಡ ಚಲಿಸುವಂತಹ ಶಕ್ತಿ ಬಂದಿದೆ. ಅಂತಹ ಶಕ್ತಿ ಸಾಮರ್ಥ್ಯಗಳನ್ನು ಹೊಂದಿಕೊಂಡಿದ್ದಾರೆ. ಆದ್ದರಿಂದ ನೀವೇನು ಯೋಚನೆ ಮಾಡಬೇಡಿ, ಇದರ ಮೇಲೆ ಪ್ರಯಾಣವನ್ನ ಸಮುದ್ರದ ಮೇಲೆ ಮಾಡಬಹುದು. ಇವರ ರಥಗಳು ನೀರಿನ ಮೇಲೂ ಕೂಡ ಓಡತಕ್ಕಂತಹ ಶಕ್ತಿ ಸಾಮರ್ಥ್ಯಗಳನ್ನು ಹೊಂದಿರತಕ್ಕಂತಹದ್ದು ಅಂತ ಹೇಳಿ, ರುಕ್ಮಿಣಿ ಮುಖ ಪಂಕಜ ಭ್ರಮರನು, ರುಕ್ಮಿಣಿಯನ್ನ ಯಾವಾಗಲೂ ಕೂಡ ಪ್ರೇಮದಿಂದ ನೋಡತಕ್ಕಂತಹ ಆ ಒಂದು ಭ್ರಮರದಂತೆ, ದುಂಬಿಯಂತೆ ಈ ಕೃಷ್ಣ ಹೇಳ್ತಾ ಇದ್ದಾನೆ. ಏನು ಯೋಚನೆಯನ್ನು ಮಾಡಬೇಡಿ, ಇವರ ರಥಗಳು ನೀರಿನ ಮೇಲೆ ಹೋಗ್ತಕ್ಕಂತಹ ಶಕ್ತಿ ಪಡೆದಿದೆ ಅಂತ ಹೇಳಿ ಹೇಳ್ತಾ ಇದ್ದಾನೆ ಕೃಷ್ಣ.

ಕುಳಿತುಕೊಂಡಿದ್ದಾನಂತೆ ಭಗದಾಲಭ್ಯ ಋಷಿ. ಅವನು ತಪಸ್ಸನ್ನ ಮಾಡ್ತಾ ಇದ್ದಾನೆ. ಆ ಕುದುರೆಗಳು ಎಲ್ಲವೂ ಕೂಡ ವೇಗದಿಂದ ರಥ ಹೋಗಿದೆ, ಅವನ ದರ್ಶನವನ್ನ ಮಾಡ್ತಾ ಇದ್ದಾರೆ. ಆ ಭಗದಾಲಭ್ಯ ಮುನಿ ಕಣ್ಣುಗಳನ್ನ ಮುಂಚಿಕೊಂಡಿದ್ದಾನಂತೆ, ತಪಸ್ಸನ್ನ ಮಾಡ್ತಾ ಇದ್ದಾನೆ, ಯೋಗದಿಂದ ತಪಸ್ಸನ್ನ ಮಾಡ್ತಾ ಇದ್ದಾನೆ. ಇವನು ಅವನ ದೇಹ ಛಿದ್ರ ಛಿದ್ರವಾಗಿ ಹೋಗ್ಬಿಟ್ಟಿದೆಯಂತೆ. ಆ ರೀತಿಯಾಗಿ ಎಲ್ಲ ತೊಗಲು ಏನು ಚರ್ಮ ಇದೆ ಅದು ಒಣಗಿ ಒಣಗಿ ಕೊಳತು ಅದೇ ಮತ್ತೆ ಅಂಟ್ಕೊಳ್ತಾ ಇದೆಯಂತೆ. ಆ ರೀತಿಯಾಗಿ ಅವನ ದೇಹ ಇದೆ. ಅವನು ಆ ತಪಸ್ಸನ್ನ ಮಾಡ್ತಾ ಇದ್ದಾನೆ. ಜೊತೆಗೆ ಒಂದು ಆಲದ ಎಲೆಯನ್ನ ತನ್ನ ತಲೆಯನ್ನು ಮುಚ್ಚಿಕೊಂಡ್ಬಿಟ್ಟು ತನ್ನ ಮುಖವನ್ನು ಮುಚ್ಚಿಕೊಂಡು ಅಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಅಂತಹ ಆ ದೇಹವನ್ನು ಹೊಂದಿರತಕ್ಕಂತಹ ಅಶಾಶ್ವತವಾಗಿರ್ತಕ್ಕಂತಹ ದೇಹ ಇದು. ಇದಕ್ಕೆ ನಾವು ಯಾಕೆ ರಕ್ಷಣೆಯನ್ನು ಮಾಡಬೇಕು ಅಂಥೇಳಿ ಅವನು ಆ ರೀತಿ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಅವನನ್ನು ನೋಡಿಬಿಟ್ಟು ಆ ಅರ್ಜುನಾದಿಗಳು ಆಶ್ಚರ್ಯವನ್ನು ಪಡ್ತಾ ಇದ್ದಾರೆ. ಚಂದನವನ್ನು ಆ ರಥವನ್ನು ಎಳೆದುಬಿಟ್ಟು ಬಂದು ಮಾತನಾಡಿಸ್ತಾ ಇದ್ದಾರೆ ಭಗದಾಲಭ್ಯರನ್ನು.

ರಥವನ್ನು ಹಿಡಿದು ಬಂದಿದ್ದಾರೆ. ಎಲ್ಲರೂ ಕೂಡ ಬಂದು ಭಗದಾಲಭ್ಯ ಮುನಿಗಳನ್ನ ಮಾತನಾಡ್ತಾ ಇದ್ದಾರೆ. ವಿನಯದಿಂದ ಅವರನ್ನು ಎಬ್ಬಿಸಿಬಿಟ್ಟು ಕಣ್ಣು ತೆರೆದು ನೋಡ್ತಾ ಇದ್ದಾರಂತೆ. ಭಗದಾಲಭ್ಯರು ನೋಡ್ತಾ ಇದ್ದಾರೆ, ಈ ಪುರುಷೋತ್ತಮ ಇವನು ಕ್ಷಣಕಾಲ ಜೀವನವನ್ನು ಮಾಡ್ತಕ್ಕಂಥವ್ರು, ಇವರ ಆಯುಷ್ಯ ತುಂಬಾ ಚಿಕ್ಕದು, ಅವರು ಇಲ್ಲಿಗೆ ಬಂದುಬಿಟ್ಟು ನನ್ನನ್ನು ಎಸರಿಸ್ತಾ ಇದ್ದಾರಲ್ಲ ಈ ಮನುಷ್ಯರು ಅಂತ ಹೇಳಿ ನೋಡ್ತಾ ಇದ್ದಾನೆ. ಇನ್ನು ನನಗೆ ಇಲ್ಲಿಯೂ ಕೂಡ ಅವಕಾಶವಿಲ್ಲ, ಇಲ್ಲಿ ತಪಸ್ಸನ್ನು ಮಾಡೋದಕ್ಕೆ ಯಾರು ತೊಂದರೆಯನ್ನು ಮಾಡೋದಿಲ್ಲ ಅಂತ ಹೇಳಿ ನನ್ನ ಅಲ್ಪಾಯುಷ್ಯವನ್ನು ಇಲ್ಲಿ ಕಳೆದುಬಿಟ್ಟು ಆ ಭಗವಂತನ ಸಾನ್ನಿಧ್ಯವನ್ನು ಸೇರ್ಕೋಬೇಕು ಅಂತ ಹೇಳಿ ನಾನು ಇಲ್ಲಿ ಬಂದು ತಪಸ್ಸನ್ನು ಮಾಡ್ತಾ ಇದ್ದೆ. ಇಲ್ಲೂ ಕೂಡ ಈ ಮನುಷ್ಯರು ಬಂದುಬಿಟ್ಟು ನಮಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಈ ಅಲ್ಪವಾಗಿರ್ತಕ್ಕಂತಹ ಆಯುಷ್ಯದಲ್ಲಿ ನಾನು ಯಾವ ರೀತಿ ನಾನು ತಪಸ್ಸನ್ನು ಮಾಡಲಿ ಅಂತ ಹೇಳಿ ಅವನು ಯೋಚನೆಯನ್ನು ಮಾಡ್ತಾ ಇದ್ದಾನೆ. ಈ ಅರ್ಜುನ ವಿಸ್ಮಯದಿಂದ ನೋಡ್ತಾ ಇದ್ದಾನೆ.

ಅರ್ಜುನ ಆಶ್ಚರ್ಯಚಕಿತನಾಗಿ ನೋಡ್ತಾ ಇದ್ದಾನೆ, ಕೇಳ್ತಾ ಇದ್ದಾನೆ ಭಗದಲಭ್ಯ ಮುನಿಗಳನ್ನ. ಏನು ಈ ರೀತಿ ನಿಮ್ಮ ಮೊಣಕಾಲಿನ ಹತ್ತಿರ ಹುತ್ತುಗಳು ಬೆಳೆದಿದೆ, ದೊಡ್ಡದಾಗಿರ್ತಕ್ಕಂತಹ ಒಂದು ವೃಕ್ಷ ಬೆಳೆದಿದೆ, ಅದರ ಮೇಲೆ ಆ ಹಕ್ಕಿಗಳು ಗೂಡನ್ನ ಕಟ್ಕೊಂಡು ಚಿಲಿಪಿಲಿ ಗಾನವನ್ನ ಮಾಡ್ತಾ ಇದೆ, ಕಾಡು ಮೃಗಗಳು ಬಂದುಬಿಟ್ಟು ನಿಮ್ಮ ಮೈಯನ್ನ ತಿಕ್ತಾ ತಮ್ಮ ಒಂದು ತೀಡೆಯನ್ನ ತೀರಿಸ್ಕೊಳ್ತಾ ಇದೆ, ಈ ರೀತಿ ಮೈಯನ್ನ ಉಜ್ಜಿಕೊಳ್ತಾ ಇದೆಯಲ್ಲ, ಏನು ಇದು ಆಶ್ಚರ್ಯ? ಒಂದು ಮನೆಯನ್ನ ಒಂದು ಆಶ್ರಮವನ್ನ ಕಟ್ಟಿಕೊಳ್ಳದೆ ನೀವು ಈ ರೀತಿ ಇದ್ದೀರಲ್ಲ, ಹುತ್ತುಗಳು ಬೆಳೆದಿದೆ, ಜೊತೆಗೆ ಅಲ್ಲಿರ್ತಕ್ಕಂತಹ ಹಾವುಗಳು ಎಲ್ಲವೂ ಕೂಡ ನಿಮ್ಮ ಮೈ ಮೇಲೆ ಹರಿದಾಡ್ತಾ ಇದೆ, ಪಕ್ಷಿಗಳು ಬಂದು ನಿಮ್ಮ ಮೇಲೆ ಕುಳಿತುಕೊಳ್ತಾ ಇದೆ, ಹೀಗೆ ಇದ್ದೀರಲ್ಲ, ಆಶ್ರಮವನ್ನ ಕಟ್ಕೊಂಡ್ಬಿಟ್ಟು ತಪಸ್ಸನ್ನ ಮಾಡದೆ ಕೈಯಲ್ಲಿ ಒಂದು ಎಲೆಯನ್ನು ಹಿಡಿದುಬಿಟ್ಟು ಈ ರೀತಿ ತಪಸ್ಸನ್ನ ಮಾಡ್ತಾ ಇದ್ದೀರಲ್ಲ ಅಂತ ಹೇಳಿ ಅರ್ಜುನ ಆಶ್ಚರ್ಯದಿಂದ ಕೇಳ್ತಾ ಇದ್ದಾನೆ. ಆಗ ಭಗದಾಲಭ್ಯರು ಹೇಳ್ತಾ ಇದ್ದಾರೆ,

ಅರ್ಜುನ, ಈ ಸ್ತ್ರೀ ಪರಿಗ್ರಹ ಅನ್ನತಕ್ಕಂತಹದ್ದು, ಮಲೆ ಮಡದಿ ಅನ್ನತಕ್ಕಂತಹದ್ದು ಎಲ್ಲರನ್ನೂ ಕೂಡ ದುಃಖಕ್ಕೆ ಈಡು ಮಾಡಿಬಿಡುತ್ತೆ. ದುಃಖದ ಒಂದು ಸಾಗರದಲ್ಲಿ ಅವರನ್ನ ಮುಳುಗಿಸಿಬಿಡುತ್ತೆ ಈ ಸಂಸಾರ ಅನ್ನತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ಸಂಸಾರವನ್ನು ಕಟ್ಟಿಕೊಂಡವನು ತನ್ನ ಹೆಂಡತಿ ಮಕ್ಕಳನ್ನ ಪೋಷಿಸೋದಕ್ಕೋಸ್ಕರ ಕೃತ್ಯಾಕೃತ್ಯಗಳನ್ನ ಎಣಿಸೋದಿಲ್ಲ, ಪಾಪ ಪುಣ್ಯಗಳನ್ನ ಎಣಿಕೆ ಮಾಡೋದಿಲ್ಲ. ಅಧರ್ಮವಾಗ್ಲಿ ಧರ್ಮವಾಗ್ಲಿ ಯಾವ ರೀತಿ ಹಣವನ್ನ ಸಂಪಾದನೆ ಮಾಡಲಿ ಅಂತ ಹೇಳಿ ಅವನು ಯೋಚನೆಯನ್ನು ಮಾಡ್ತಾನೆ. ಆಗ ಅವನಿಗೆ ಮೋಕ್ಷ ಅನ್ನತಕ್ಕಂಥದ್ದು ಸಿಗೋದಿಲ್ಲ. ಕುಕೃತಿಗಳನ್ನು ಕೂಡ ಮಾಡಿಬಿಡ್ತಾನೆ. ತನ್ನ ಹೆಂಡತಿ ಮಕ್ಕಳನ್ನ ಸಾಕೋದಕ್ಕೋಸ್ಕರ ಅನೇಕ ಕೆಟ್ಟ ಕೆಲಸಗಳನ್ನ ಮಾಡತಕ್ಕಂತಹ ಸಂದರ್ಭ ಬಂದುಬಿಡುತ್ತೆ ಮನುಷ್ಯನಿಗೆ. ಅವನಿಗೆ ಮೋಕ್ಷ ಅನ್ನತಕ್ಕಂಥದ್ದು ಇರೋದಿಲ್ಲ. ಆದ್ದರಿಂದ ಈ ಕನಸಿನ ಸಾಮ್ರಾಜ್ಯವನ್ನು ಕೊಟ್ಕೊಂಡು ಅಧೋಗತಿಗೆ ಬೀಳ್ತಾನೆ. ಜನನ ಮರಣಗಳ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ, ಮತ್ತೆ ಮತ್ತೆ ಜನ್ಮವನ್ನ ಪಡೆದುಬಿಟ್ಟು ಅನೇಕ ಪಾಪ ಕೆಲಸಗಳನ್ನ ಮಾಡತಕ್ಕಂಥದ್ದು ಉಂಟಾಗುತ್ತೆ. ಆದ್ದರಿಂದ ನಾನು ಈ ತಪಸ್ಸನ್ನು ಹೀಗೆ ಮಾಡ್ತಾ ಇದ್ದೇನೆ ಅಂತ ಹೇಳಿ, ಮೋಕ್ಷದ ದಾರಿಯನ್ನು ಯಾರು ಹುಡುಕ್ತಾರೆ ಅವರಿಗೆ ಸಂಸಾರ ಅನ್ನತಕ್ಕಂಥದ್ದು ಸರಿಯಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಭಗದಾಲಭ್ಯರು.

ಹೇಳ್ತಾ ಇದ್ದಾರೆ ಭಗದಾಲಭ್ಯ ಮುನಿಗಳು, ಅಪ್ಪ ಮಡದಿ ಮಕ್ಕಳು ಮೊಮ್ಮಕ್ಕಳು ಹೀಗೆ ಆಸೆ ಉಂಟಾಗುತ್ತೆ, ಅವರನ್ನ ಸಾಕೋದಕ್ಕೋಸ್ಕರ ಹೇಗೆ ಸಂಪಾದನೆ ಮಾಡ್ಲಿ ಎನ್ನತಕ್ಕಂತಹ ವಿವೇಚನೆ. ಭೂಮಿ ಬೇಕು, ಬೆಳೆ ಹಣ ಗೋಶಾಲೆ ಎಲ್ಲವನ್ನೂ ಕೂಡ ನಿರ್ಮಾಣ ಮಾಡಿಕೊಂಡು ಅವನು ಇದನ್ನು ಹೇಗೆ ರಕ್ಷಿಸಲಿ, ಈ ಸಂಪತ್ತನ್ನು ಹೇಗೆ ರಕ್ಷಣೆ ಮಾಡಿಕೊಳ್ಳಿ ಅಂತ ಹೇಳಿ ಯೋಚನೆಯನ್ನು ಮಾಡ್ತಾ ಕಾಲವನ್ನು ಕಳೀತಾನೆ. ವೇದ ಶಾಸ್ತ್ರ ಪಠಣ ಅನ್ನತಕ್ಕಂಥದ್ದು ಅವನಿಗೆ ಚಿಂತೆಯೇ ಬರೋದಿಲ್ಲ, ಆ ರೀತಿ ಅವನು ಯೋಚನೆಯನ್ನು ಕೂಡ ಮಾಡೋದಿಲ್ಲ. ಹೇಗೆ ನನ್ನ ಹೆಂಡತಿ ಮಕ್ಕಳನ್ನ ಕಾಪಾಡಿಕೊಳ್ಳಿ, ಹೇಗೆ ಈ ನನ್ನ ಸಂಪತ್ತನ್ನ ರಕ್ಷಣೆ ಮಾಡಿಕೊಳ್ಳಿ ಎನ್ನತಕ್ಕಂತಹ ಅಧರ್ಮ ಮಾರ್ಗವನ್ನ ಹುಡುಕ್ತಾ ಹುಡುಕ್ತಾ ಚಿಂತಿಸಿ ಅಧರ್ಮ ಮಾರ್ಗದಲ್ಲೇ ಬಿದ್ದು ಹೋಗ್ಬಿಡ್ತಾನೆ. ಆದ್ದರಿಂದ ಈ ಆಸೆ ಎನ್ನತಕ್ಕಂಥದ್ದು ಅದಕ್ಕೆ ಬಿದ್ದರೆ ಸಂಸಾರದಲ್ಲಿ ಎಲ್ಲವೂ ಕೂಡ ಕೆಟ್ಟು ಹೋಗುತ್ತೆ, ಜಗತ್ತು ಕೆಡ್ತಾ ಇದೆ. ಇವತ್ತು ಆಸೆಯಿಂದಲೇ ಈ ಜಗತ್ತು ಕೆಟ್ಟು ಹೋಗ್ತಾ ಇದೆ ಅಂತ ಹೇಳಿ ಭಗದಾಲಭ್ಯರು ಅರ್ಜುನನಿಗೆ ಹೇಳ್ತಾ ಇದ್ದಾರೆ.

ಮಗದಲ್ಲೊಬ್ಬರು ಹೇಳ್ತಾ ಇದ್ದಾರೆ, ಆ ಪ್ರಾರ್ಥನೆಗೆ ಮಾಡದ ಈ ಮಕ್ಕಳು ಅನ್ನತಕ್ಕಂತಹ ಒಂದು ಆಸೆಯಿಂದ ಎಲ್ಲವೂ ಕೂಡ ಕೆಟ್ಟ ಹೋಗ್ಬಿಡುತ್ತೆ, ಮೋಕ್ಷ ಅನ್ನತಕ್ಕಂತಹದ್ದು ಸಿಗೋದಿಲ್ಲ. ಆದ್ದರಿಂದ ನಾನು ಆಶ್ರಮವನ್ನು ಕೂಡ ಕಟ್ಕೊಳ್ಳಲಿಲ್ಲ, ಮನೆಯನ್ನ ಕಟ್ಟಲಿಲ್ಲ, ವಿವಾಹವನ್ನ ಮಾಡ್ಕೊಳ್ಳಿಲ್ಲ. ಇದು ಅಳಿದು ಹೋಗುವಂತಹ ಶರೀರ, ಇವತ್ತು ಇರುತ್ತೆ ನಾಳೆ ಬಿದ್ದು ಹೋಗುತ್ತೆ. ಆದ್ದರಿಂದ ನಾನು ಈ ತರಗು ಎಲೆಯನ್ನ ಒಂದು ಎಲೆಯನ್ನು ಹಿಡಿದುಬಿಟ್ಟು ನಾನು ಹೊತ್ತನ್ನು ಕಳೀತಾ ಇದ್ದೇನೆ, ಅಲ್ಪಾಯುಷ್ಯ ನನಗೆ, ಆದ್ದರಿಂದ ನಾನು ಹೀಗೆ ಇದ್ದೇನೆ ಎಂದಾಗ ಆಶ್ಚರ್ಯದಿಂದ ಕೇಳ್ತಾ ಇದ್ದಾನಂತೆ ಅರ್ಜುನ. ಅಲ್ಲ, ನಿಮ್ಮಂತಹ ಮಹಾತ್ಮರು ನಿಮ್ಮಂತಹ ಮುನಿಗಳು ಅಲ್ಪಾಯುಷ್ಯ ಅಂತ ಹೇಳಿ ಹೇಳ್ತಾ ಇದ್ದೀರಲ್ಲ, ನನಗೆ ಆಶ್ಚರ್ಯವಾಗ್ತಾ ಇದೆ. ಶಿವಶಿವ, ನಿಮ್ಮ ಆಯುಷ್ಯ ಎಷ್ಟಾಯಿತು, ಎಷ್ಟು ದಿನಗಳನ್ನು ಕಳೆದಿದ್ದೀರಿ ಅಂತ ಹೇಳಿ, ಈ ನಿಮ್ಮ ತಲೆಯ ಮೇಲೆ ಈ ಎಲೆ ಎಷ್ಟು ದಿನದಿಂದ ಇದೆ ಅಂತ ಹೇಳಿ ಕೇಳ್ತಾ ಇದ್ದಾನೆ ಅರ್ಜುನ.

0: ಆಗ ಹೊಗದಾರಬ್ಬಿರು ಹೇಳ್ತಾ ಇದ್ದಾರೆ, ಮಾರ್ಕಂಡೇಯ, ರೋಮಶ ಎಲ್ಲರೂ ಕೂಡ ಹೊರಟು ಹೋಗ್ಬಿಟ್ರು. ಇವರು ಚಿರಂಜೀವಿಗಳು, ಇವರ ಕಾಲವೂ ಕೂಡ ಮುಗ್ದು ಹೋಗ್ಬಿಡ್ತು. ಪ್ರತ್ಯೇಕವಾಗಿ ಎಷ್ಟು ಜನ ಅಳಿದು ಹೋಗಿದಾರೋ ಎನ್ನುತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಸತ್ಯಲೋಕದ ಪದವಿಯನ್ನು ಪಡೆದಂತಹ 20 ಬ್ರಹ್ಮರ ಆಯುಷ್ಯ ನನ್ನ ಆಯುಷ್ಯದಲ್ಲಿ ಕಳೆದು ಹೋಗ್ಬಿಟ್ಟಿದೆಯಂತೆ. ಅಷ್ಟು ನನಗೆ ಆಗಿದೆ, ಅಷ್ಟು ದಿನಗಳು ಆಗಿದೆ. ಎಷ್ಟೋ ಲೋಕಗಳು ಎಲ್ಲವೂ ಕೂಡ ನೀರಿನಲ್ಲಿ ಮುಳುಗಿಬಿಟ್ಟು ಪ್ರಳಯ ಉಂಟಾಗಿದೆ. ಈ ಚತುರ್ಮುಖರ ಬ್ರಹ್ಮರು ಕೂಡ ಹೊರಟು ಹೋಗಿದ್ದಾರೆ. ಎಲ್ಲ ಪದವಿಗಳನ್ನು ನೋಡಿಬಿಟ್ಟು, ಪದವಿಗಳು ಶಾಶ್ವತವಲ್ಲ, ಎಲ್ಲವೂ ಕೂಡ ಅನಿತ್ಯವಾಗಿರ್ತಕ್ಕಂಥದ್ದು ಅಂಥೇಳಿ ನಾನು ನಿರ್ಧಾರವನ್ನು ಮಾಡಿಬಿಟ್ಟು ನನ್ನ ಅಲ್ಪ ಆಯುಷ್ಯವನ್ನು 20 ಬ್ರಹ್ಮನನ್ನು ನೋಡಿದಂತಹ ಭಗದಾಲಭ್ಯರು ಇದು ಅಲ್ಪ ಆಯುಷ್ಯ ಅಂತ ಹೇಳಿದ್ದಾರೆ. ತಪಸ್ಸಿಗೋಸ್ಕರ, ಮೋಕ್ಷದ ದಾರಿಯನ್ನು ಹುಡುಕೋಡಕ್ಕೋಸ್ಕರ ಇದು ಅಲ್ಪಾಯುಷ್ಯ ಅಂತ ಹೇಳಿ ತಿಳಿದುಬಿಟ್ಟು ತಪಸ್ಸನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿ ಭಗದಾಲಭ್ಯರು ಹೇಳ್ತಾ ಇದ್ದಾರೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 32ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್ ಸಿ ಶಶಿಕಲಾ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಚ್ ಆರ್ ಶ್ರೀಧರ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.
4: Good afternoon. This is Akashwani and I am Valsa Williams with the midday news. The headlines. Union Home Minister Amit Shah inaugurates and lays foundation stones for several projects of 189 crore rupees at headquarters of Sashastra Seema Bal in Siliguri. India and Brazil sign MOU on sidelines of BRICS ICT meeting in Pune to advance digital innovation and cooperation in emerging technologies. Supreme Court reduces 3-year legal practice to 1 year for entry-level judicial service examinations. Commerce and Industry Minister Piyush Goyal reiterates India's commitment to deepening economic partnership with Singapore, holds meeting with Trade and Industry Minister of Singapore. United States wants to impose toughest sanctions on Iran. Tehran says move seeks to divert attention from U.S. domestic financial problems. And Indian duo of Teresa Jolly and Gayatri Gopichand advanced to women's doubles semi-finals of BWF World Championships. Union Home Minister Amit Shah inaugurated and laid the foundation stones for several projects worth around 189 crore rupees at the headquarters of the Sashastra Seema Bal SSB in Siliguri, West Bengal today. Addressing the personnel following the ceremony, the Home Minister stated that since the BJP government came to power at the centre, the welfare of personnel responsible for border security has been given utmost priority. He highlighted that the SSB is performing the challenging task of guarding open borders with countries like Nepal and Bhutan, calling it one of the toughest duties. Furthermore, he mentioned that understanding the importance of the Siliguri corridor, the central government has stepped up surveillance in

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ 2026 ಸೇರಿದಂತೆ ಮೂರು ವಿಧೇಯಕಗಳಿಗೆ ವಿಧಾನಸಭೆಯಲ್ಲಿ ಅಂಗೀಕಾರ. ವಿಧಾನ ಪರಿಷತ್ನಲ್ಲಿ ಪ್ರತಿಪಕ್ಷ ಸದಸ್ಯರಿಂದ ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಗದ್ದಲ ಮುಂದುವರಿಕೆ. ಮೈಸೂರಿನಲ್ಲಿ ಕೇಂದ್ರ ವಿಮಾನಯಾನ ಸಚಿವಾಲಯದ ಸಂಸದೀಯ ಸಲಹಾ ಸಮಿತಿ ಸಭೆ, ಕೇಂದ್ರ ಸಚಿವ ರಾಮಮೋಹನ್ ನಾಯ್ಡು ಅಧ್ಯಕ್ಷತೆ. ವಿಶ್ವಾಸಾರ್ಹತೆಯೇ ಆರ್ಥಿಕ ಶಿಸ್ತಿನ ಮೂಲ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಇಂದು ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ, ನಾಡಿನ ಸಮಸ್ತ ಜನತೆಗೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. 2026 ಸಾಲಿನ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2026, ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕ 2026ಕ್ಕೆ ವಿಧಾನಸಭೆಯಲ್ಲಿಂದು ಧ್ವನಿಮತದ ಮೂಲಕ ಅಂಗೀಕಾರ ದೊರೆತಿದೆ. ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2026ನ್ನು ಇಂದು ಗ್ರೇಟರ್ ಬೆಂಗಳೂರು ಅಭಿವೃದ್ದಿ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಕೃಷ್ಣ ಭೈರೇಗೌಡ ಸದನದಲ್ಲಿ ಮಂಡಿಸಿದರು. ಬಳಿಕ ಮಾತನಾಡಿದ ಅವರು, ಬೆಂಗಳೂರು ಮಹಾನಗರ ದಿನೇ ದಿನೇ ಬೆಳೆಯುತ್ತಿದ್ದು ವಸತಿಗಾಗಿ ಅಪಾರ್ಟ್ಮೆಂಟ್ಗಳನ್ನು ಅವಲಂಬಿಸುವವರ ಸಂಖ್ಯೆ ಹೆಚ್ಚುತ್ತಿದೆ. ಅಪಾರ್ಟ್ಮೆಂಟ್ ನಿವಾಸಿಗಳ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಒದಗಿಸುವುದು ಮತ್ತು ಅಸೋಸಿಯೇಷನ್ ರಚಿಸಲು ಈ ಕಾಯ್ದೆ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಇದಲ್ಲದೆ ಅಪಾರ್ಟ್ಮೆಂಟ್ ಕಟ್ಟಡ ಹಳೆಯದಾಗಿ ಮರು ನಿರ್ಮಾಣ ಮಾಡಲು 75% ನಿವಾಸಿಗಳು ಒಪ್ಪಿಗೆ ನೀಡಿದರೆ ಸಾಕು. ಒಪ್ಪಿಗೆ ನೀಡದವರ ಮನೆಗಳಿಗೆ ಮೌಲ್ಯ ನಿಗದಿಪಡಿಸಿ ಅವುಗಳನ್ನು ಮಾರಾಟ ಮಾಡಲು ವಿಧೇಯಕ ಅವಕಾಶ ನೀಡುತ್ತದೆ ಎಂದು ಸಚಿವರು ಮಾಹಿತಿ ನೀಡಿದರು. ಬಳಿಕ ನಗರಾಭಿವೃದ್ದಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರ ಪರವಾಗಿ ಸಚಿವ ಕೃಷ್ಣ ಭೈರೇಗೌಡ 2026ನೇ ಸಾಲಿನ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕವನ್ನು ಸದನದಲ್ಲಿ ಮಂಡಿಸಿ ಧ್ವನಿಮತದಿಂದ ಅಂಗೀಕಾರ ಪಡೆದರು. ರಾಜ್ಯಾದ್ಯಂತ

0: ಅನಧಿಕೃತ ಬಡಾವಣೆಗಳು ತಲೆಯೆತ್ತಿದ್ದು ಈ ಬಡಾವಣೆಗಳಿಗೆ ಕಾನೂನುಬದ್ಧ ಮಾನ್ಯತೆ ನೀಡಿ ಅಲ್ಲಿನ ಕುಟುಂಬಗಳಿಗೆ ಮಾಲೀಕತ್ವದ ಭರವಸೆಯೊಂದಿಗೆ ಭೂ ಗ್ಯಾರಂಟಿ ನೀಡಲು ಈ ವಿಧೇಯಕ ಮಂಡಿಸಲಾಗಿದೆ. ಭವಿಷ್ಯದಲ್ಲಿ ಈ ರೀತಿಯ ಅನಧಿಕೃತ ಬಡಾವಣೆಗಳು ತಲೆ ಎತ್ತದಂತೆ ಮಾಡುವುದು ಇದರ ಉದ್ದೇಶವಾಗಿದೆ ಎಂದರು. ಪೌರಾಡಳಿತ ಸಚಿವ ಎಚ್ಸಿ ಬಾಲಕೃಷ್ಣ ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕ 2026 ಮಂಡಿಸಿದರು. ಮುನ್ಸಿಪಾಲಿಟಿ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ನಿರ್ಮಾಣವಾದ ಬಡಾವಣೆಗಳ ರಸ್ತೆ ಮತ್ತು ಚರಂಡಿಗಳನ್ನು ಸರ್ಕಾರ ತನ್ನ ವಶಕ್ಕೆ ಪಡೆದು ಅಭಿವೃದ್ಧಿಪಡಿಸಲು ಈ ವಿಧೇಯಕ ಅವಕಾಶ ನೀಡುತ್ತದೆ ಎಂದರು. ಬಳಿಕ ಈ ವಿಧೇಯಕಕ್ಕೆ ಧ್ವನಿಮತದ ಮೂಲಕ ಸದನ ಒಪ್ಪಿಗೆ ನೀಡಿತು. ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಪ್ರತಿಪಕ್ಷ ಸದಸ್ಯರು ಘೋಷಣೆಗಳನ್ನು ನಡೆಸುತ್ತಿದ್ದ ನಡುವೆಯೇ ವಿಧೇಯಕಗಳ ಅಂಗೀಕಾರ ನೀಡಲಾಯಿತು. ಬಳಿಕ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಿದರು. ವಿಧಾನ ಪರಿಷತ್ನಲ್ಲಿ ಇಂದು ಕೂಡ ಪ್ರತಿಪಕ್ಷ ಸದಸ್ಯರಿಂದ ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಗದ್ದಲ ಮುಂದುವರೆದಿದೆ. ಇಂದಿನ ಕಲಾಪ ಆರಂಭವಾಗುತ್ತಿದ್ದಂತೆ ಪ್ರತಿಪಕ್ಷಗಳು ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲು ಮುಂದಾದಾಗ ರಾಜ್ಯದ ಹಿತದೃಷ್ಟಿಯಿಂದ ಜ್ವಲಂತ ವಿಷಯಗಳ ಕುರಿತು ಚರ್ಚೆ ನಡೆಸಲು ಪ್ರತಿಪಕ್ಷಗಳು ಪ್ರತಿಭಟನೆ ಹಿಂತೆಗೆದುಕೊಂಡು ಪ್ರಶ್ನೋತ್ತರ ಮತ್ತು ಶೂನ್ಯ ವೇಳೆ ಕಲಾಪ ಸೇರಿದಂತೆ ಇನ್ನಿತರೆ ಕಾರ್ಯಕಲಾಪಗಳು ನಡೆಯಲು ಅವಕಾಶ ನೀಡಬೇಕು ಎಂದು ಸಭಾಪತಿ ಸಲೀಂ ಅಹಮದ್ ಮನವಿ ಮಾಡಿದರು. ಕಳೆದ 5 ದಿನಗಳಿಂದ ಪ್ರತಿಭಟನೆಯಿಂದಾಗಿ ಸುಗಮ ಕಲಾಪಗಳು ನಡೆಸಲು ಸಾಧ್ಯವಾಗುತ್ತಿಲ್ಲ. ರಾಜ್ಯದಲ್ಲಿ ಬರ ಸೇರಿದಂತೆ ಹಲವು ಸಮಸ್ಯೆಗಳಿದ್ದು ಅವುಗಳ ಕುರಿತು ಚರ್ಚೆ ನಡೆಸುವ ಅಗತ್ಯವಿದೆ ಎಂದು ಸಭಾಪತಿಗಳು ತಿಳಿಸಿದರು. ಬಳಿಕವೂ ಪ್ರತಿಪಕ್ಷಗಳ ಪ್ರತಿಭಟನೆ ಮುಂದುವರಿಯಿತು. ಇದರ ನಡುವೆ ಸಭಾಪತಿ ಸಲೀಂ ಅಹಮದ್ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಂಡರು. ಮೈಸೂರಿನಲ್ಲಿಂದು ಕೇಂದ್ರ ವಿಮಾನಯಾನ ಸಚಿವಾಲಯದ ಸಂಸದೀಯ ಸಲಹಾ ಸಮಿತಿ ಸಭೆ ನಡೆಯುತ್ತಿದೆ. ಕೇಂದ್ರ ವಿಮಾನಯಾನ ಸಚಿವ ಕಿಂಜರಪ್ಪು ರಾಮಮೋಹನ್ ನಾಯ್ಡು ಅವರು ಸಭೆಯ ಅಧ್ಯಕ್ಷತೆ ವಹಿಸಿದ್ದಾರೆ. ಇಂದಿನ ಸಭೆಯಲ್ಲಿ ವಿಮಾನಯಾನ ರಾಜ್ಯ ಖಾತೆ ಸಚಿವ ಮುರಳೀಧರ್ ಮೊಹೋಲ್, ದೇಶದ ವಿವಿಧ ರಾಜ್ಯಗಳ ಸಲಹಾ ಸಮಿತಿಯ ಸಂಸತ್ ಸದಸ್ಯರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಅನೂಪ್ ಸಂಜಯ್ ಧೋತ್ರೆ, ಚಾವ್ಡಾ ವಿನೋದ್ ಲಖನ್ಶಿ, ದುಷ್ಯಂತ್ ಸಿಂಗ್, ಗೋಪಾಲ್ಜಿ ಠಾಕೂರ್ ಸೇರಿದಂತೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಶ್ವಾಸಾರ್ಹತೆಯೇ ಆರ್ಥಿಕ ಶಿಸ್ತಿನ ಮೂಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಭಾರತೀಯ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆ ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ಸಂವಾದ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಆರ್ಥಿಕ ಶಿಸ್ತು ಮತ್ತು ತೆರಿಗೆ ಕ್ಷೇತ್ರದಲ್ಲಿ ಸುಧಾರಣೆ ತರಲು ವಿಶ್ವಾಸಾರ್ಹತೆ ಅಗತ್ಯ. ಸಾರ್ವಜನಿಕರು ಹಾಗೂ ಸರ್ಕಾರದ ನಡುವೆ ಚಾರ್ಟರ್ಡ್ ಅಕೌಂಟೆಂಟ್ಗಳು ನಂಬಿಕೆಯ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಾರೆ ಎಂದರು. ಹಣ ಮತ್ತು ಆರ್ಥಿಕ ಸಂಪನ್ಮೂಲಗಳು ಸಮಾಜದಲ್ಲಿ ಚಲಾವಣೆಯಲ್ಲಿದ್ದಾಗ ಮಾತ್ರ ದೇಶದ ಸಂಪತ್ತು ಹೆಚ್ಚಲು ಮತ್ತು ಜನರಿಗೆ ಅನುಕೂಲವಾಗಲು ಸಾಧ್ಯ ಎಂದರು. ಸ್ಕಾಟ್ಲ್ಯಾಂಡ್ನ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ 2026 ಕ್ರೀಡಾಕೂಟದಲ್ಲಿ ಮಹಿಳೆಯರ ಪ್ಯಾರಾ ಶಾಟ್ಪುಟ್ ವಿಭಾಗದಲ್ಲಿ ಕಂಚಿನ ಪದಕ ವಿಜೇತರಾದ ಕೆಎಸ್ ಶಿಲ್ಪಾ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವಿಧಾನಸೌಧದ ತಮ್ಮ ಕಚೇರಿಯಲ್ಲಿ ಶುಕ್ರವಾರ ಅಭಿನಂದನೆ ಸಲ್ಲಿಸಿ ಕೊಡುಗೆಯಾಗಿ 20 ಲಕ್ಷ ರೂಪಾಯಿಗಳ ಚೆಕ್ ವಿತರಿಸಿದರು. ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಶಾಸಕ ರವಿಶಂಕರ್, ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷ, ವಿಧಾನ ಪರಿಷತ್ ಸದಸ್ಯ ಗೋವಿಂದರಾಜು ಇನ್ನಿತರರು ಉಪಸ್ಥಿತರಿದ್ದರು. ರಾಜ್ಯದ ಹಲವೆಡೆ ವಿಶೇಷವಾಗಿ ಬೆಂಗಳೂರು, ಬೆಂಗಳೂರು ಗ್ರಾಮಾಂತರ, ಕೋಲಾರದಲ್ಲಿಂದು ವರಮಹಾಲಕ್ಷ್ಮಿ ವ್ರತವನ್ನು ಸಡಗರ ಸಂಭ್ರಮ ಶ್ರದ್ದಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ನಾಡಿನ ಸಮಸ್ತ ಜನತೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಅನೇಕ ಗಣ್ಯರು ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಮುಖ್ಯಮಂತ್ರಿ, ಸ್ತ್ರೀ ಶಕ್ತಿಯನ್ನು ಮಹಾಲಕ್ಷ್ಮಿಯ ಸ್ವರೂಪವೆಂದು ಗೌರವಿಸುವುದು ನಮ್ಮ ನೆಲದ ಸಂಸ್ಕೃತಿಯಾಗಿದ್ದು, ತಾಯಿ ವರ ಮಹಾಲಕ್ಷ್ಮಿ ಕೃಪೆಯಿಂದ ನಾಡಿನ ಜನತೆಗೆ ಸುಖ, ಶಾಂತಿ ಹಾಗೂ ಸಮೃದ್ಧಿ ಪ್ರಾಪ್ತವಾಗಲಿ ಎಂದು ಪ್ರಾರ್ಥಿಸಿದ್ದಾರೆ. ತಮ್ಮ ಸಂದೇಶದಲ್ಲಿ ಉಪಮುಖ್ಯಮಂತ್ರಿ, ಸರ್ವರಿಗೂ ಆಯುರ್ ಆರೋಗ್ಯ ಸಮೃದ್ಧಿಯನ್ನು ವರಮಹಾಲಕ್ಷ್ಮಿ ಕರುಣಿಸಲಿ, ರಾಜ್ಯದಲ್ಲಿ ಬರ ಪರಿಸ್ಥಿತಿ ಆತಂಕ ಮೂಡಿಸಿರುವ ಸಂದರ್ಭದಲ್ಲಿ ಸಮಸ್ತ ಜನತೆಗೆ ಶಾಂತಿ ಮತ್ತು ನೆಮ್ಮದಿಯ ದಾರಿ ತೋರಲಿ ಎಂದು ಪ್ರಾರ್ಥಿಸಿದ್ದಾರೆ. ಕೋಲಾರದಲ್ಲೂ ವರಮಹಾಲಕ್ಷ್ಮಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಗುತ್ತಿದ್ದು, ಮನೆ ಹಾಗೂ ದೇವಾಲಯಗಳಲ್ಲಿ ಬೆಳಗ್ಗೆಯಿಂದಲೇ ಪೂಜಾ ಕೈಂಕರ್ಯ

ಜರುಗುತ್ತಿವೆ. ತಳಿರು ತೋರಣ, ಬಾಳೆಕಂಬ, ಹೂ ಹಣ್ಣುಗಳ ಅಲಂಕಾರಗಳಿಂದ ಸಿಂಗರಿಸಿ ವರಮಹಾಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಸಲ್ಲಿಸಲಾಗುತ್ತಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಹಬ್ಬವನ್ನು ಶ್ರದ್ದಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ಹೂವು ಹಣ್ಣು ಅಗತ್ಯ ವಸ್ತುಗಳ ದುಬಾರಿ ಬೆಲೆಗಳ ಏರಿಕೆ ನಡುವೆಯೂ ಹಬ್ಬದ ಸಂಭ್ರಮ ಕಾಣುತ್ತಿದೆ. ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಿವೆ. ದಾವಣಗೆರೆ ಜಿಲ್ಲಾದ್ಯಂತವೂ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ವಿವಿಧ ಸಾಂಪ್ರದಾಯಿಕ ಆಭರಣಗಳಿಂದ ಶೃಂಗರಿಸಿ ವಿಶೇಷ ಪೂಜೆ ಹಾಗೂ ನೈವೇದ್ಯವನ್ನು ಅರ್ಪಿಸಲಾಯಿತು. ನಗರದ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಿದವು. ಗ್ರಾಮ ದೇವತೆ ದುರ್ಗಮ್ಮ, ಲಿಂಗೇಶ್ವರ ದೇವಾಲಯ, ಹಳೇಪೇಟೆ ಕನ್ನಿಕಾ ಪರಮೇಶ್ವರಿ ಹಾಗೂ ತುಳಜಾ ಭವಾನಿ ದೇವಾಲಯಗಳು ಸೇರಿದಂತೆ ಪ್ರಮುಖ ದೇವಸ್ಥಾನಗಳಲ್ಲಿ ವಿಶೇಷ ಧಾರ್ಮಿಕ ವಿಧಿವಿಧಾನಗಳು ನಡೆದವು. ಕಾವೇರಿ ವನ್ಯಜೀವಿ ಧಾಮ ವ್ಯಾಪ್ತಿಯ ಹೊಳೆ ಮುರಿದಟ್ಟಿ ಕಳ್ಳಬೇಟೆ ತಡೆ ಶಿಬಿರ ಮತ್ತು ವಸತಿ ಗೃಹದ ಮೇಲೆ ದುಷ್ಕರ್ಮಿಗಳು ಜಿಲೆಟಿನ್ ಬಳಸಿ ನಡೆಸಿದ್ದ ಸ್ಫೋಟದ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಬಾಂಬ್ ನಿಷ್ಕ್ರಿಯ ದಳ, ಶ್ವಾನದಳದ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಹಲವು ಸಾಕ್ಷ್ಯಗಳನ್ನು ಸಂಗ್ರಹಿಸಿದೆ. ಶೂಟೌಟ್ ನಡೆದ ದಿನದಿಂದ 19ರವರೆಗೆ ಒಟ್ಟು 8 ಕಳ್ಳಬೇಟೆ ತಡೆ ಶಿಬಿರದ ಮೇಲೆ ದುಷ್ಕರ್ಮಿಗಳು ದಾಳಿ ಮಾಡಿದ್ದು ಈ ಸಂಬಂಧ ಅರಣ್ಯ ಇಲಾಖೆ ಮತ್ತು ಸರ್ಕಾರಿ ಆಸ್ತಿಪಾಸ್ತಿಗೆ ಅಪಾರ ನಷ್ಟ ಸಂಭವಿಸಿರುವ ಬಗ್ಗೆ ಹಿರಿಯ ಅಧಿಕಾರಿಗಳು ಸೇರಿದಂತೆ 8 ಸಿಬ್ಬಂದಿ ತಂಡವು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿತು. ಇನ್ನು ಶೂಟೌಟ್ ನಡೆದ ಬಳಿಕ ಮೃತರಿಂದ ವಶಕ್ಕೆ ಪಡೆದಿದ್ದ 30 ಕೆಜಿಯಷ್ಟು ವನ್ಯಜೀವಿ ಮಾಂಸದಲ್ಲಿ ನಾಡ ಬಂದೂಕುಗಳಿಂದ ಗುಂಡು ಹಾರಿಸಿ ಕೊಂದಿರುವ ಕುರುಹು ಇದ್ದು ಅರಣ್ಯ ಇಲಾಖೆ ಈ ಎಲ್ಲ ಫೋಟೋಗಳನ್ನು ಬಿಡುಗಡೆ ಮಾಡಿದೆ. ಕಳ್ಳಬೇಟೆಗೆಂದೇ 4 ಬಂದು ನಾಡ ಬಂದೂಕಿನಿಂದ ಕಳ್ಳಬೇಟೆಯಾಡಿರುವ ಆರೋಪಕ್ಕೆ ಅರಣ್ಯ ಇಲಾಖೆ ಸಾಕ್ಷಿ ನೀಡಿದೆ. ಪೊಲೀಸ್ ತನಿಖೆಯು ಚುರುಕುಗೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ 2026 ಸೇರಿದಂತೆ 3 ವಿಧೇಯಕಗಳಿಗೆ ವಿಧಾನಸಭೆಯಲ್ಲಿ ಅಂಗೀಕಾರ. ವಿಧಾನ ಪರಿಷತ್ನಲ್ಲಿ ಪ್ರತಿಪಕ್ಷ ಸದಸ್ಯರಿಂದ ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಗದ್ದಲ ಮುಂದುವರಿಕೆ. ಮೈಸೂರಿನಲ್ಲಿ ಕೇಂದ್ರ ವಿಮಾನಯಾನ ಸಚಿವಾಲಯದ ಸಂಸದೀಯ ಸಲಹಾ ಸಮಿತಿ ಸಭೆ, ಕೇಂದ್ರ ಸಚಿವ ರಾಮಮೋಹನ್ ನಾಯ್ಡು ಅಧ್ಯಕ್ಷತೆ. ವಿಶ್ವಾಸಾರ್ಹತೆಯೇ ಆರ್ಥಿಕ ಶಿಸ್ತಿನ ಮೂಲ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಇಂದು ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ, ನಾಡಿನ ಸಮಸ್ತ ಜನತೆಗೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40 ಕ್ಕೆ.

0: ಆಕಾಶವಾಣಿ ಕಾರ್ಯಕ್ರಮ ಗಾಂಧಿ ಸ್ಮೃತಿ ಆರಂಭದಲ್ಲಿ ವಾಣಿಜ್ಯ ಪ್ರಕಟಣೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಆಕಾಶವಾಣಿ ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
3: ಗಾಂಧೀಜಿಯವರ ಹಿರಿಯ ಅಣ್ಣ ಇವ್ರ ಮೇಲೆ ಆಸೆ ಗೋಪುರನೇ ಕಟ್ಕೊಂಡಿದ್ರು. ಅವ್ರು ಸ್ವಲ್ಪ ಆಸೆ, ಧನ, ಕೀರ್ತಿ, ಪದವಿ ಇವುಗಳ ಆಸೆ ತುಂಬ ಜಾಸ್ತಿ ಇತ್ತು. ಆದರೆ ವಿಶಾಲ ಹೃದಯ, ತಮ್ಮನಿಗೆ ಒಳ್ಳೇದು ಮಾಡಬೇಕು ಅಂತ ಅಪೇಕ್ಷೆ ಎಲ್ಲವೂ ಇತ್ತು. ಆತ ಏನು ಅಂದ್ಕೊಂಡಿದ್ರು ಅಂದರೆ ಅವರ ಸ್ನೇಹಿತರ ಮೂಲಕ ಸಾಕಷ್ಟು ಮೊಕದ್ದಮೆಗಳು ಬರಬಹುದು, ಇವರಿಗೆ ವಕೀಲಿ ವೃತ್ತಿಯಿಂದ ಹೆಚ್ಚು ಸಂಪಾದನೆ ಮಾಡಬಹುದು ಅಂತೆಲ್ಲ ಮಾಡಿ, ಹೇಗೋ ತಮ್ಮ ಬ್ಯಾರಿಸ್ಟರ್ ಆಗಿ ಬಂದಿದ್ದಾನಲ್ಲ, ಇನ್ನೇನು ದುಡ್ಡಿಗೆ ಕೊರತೆ ಇಲ್ಲ ಅಂತ ಹೇಳಿ ಸಂಸಾರದ ವೆಚ್ಚ ಎಲ್ಲ ಹೆಚ್ಚು ಮಾಡಿಬಿಟ್ಟಿದ್ರಂತೆ. ಸಾಮಾನ್ಯವಾಗಿ ಆದಾಯ ಬಂದಮೇಲೆ ವೆಚ್ಚ ಹೆಚ್ಚಿಗೆ ಮಾಡಬೇಕು, ಆದಾಯ ಬರುತ್ತೆ ಅಂದ್ಕೊಂಡು ಇವ್ರು ಖರ್ಚು ಹೆಚ್ಚಿಗೆ ಮಾಡಿಬಿಟ್ಟಿದ್ರು. ಇನ್ನೊಂದು ಏನಾಗಿತ್ತು, ಇವ್ರು ಬರೋ ಹೊತ್ತಿಗೆ ಎರಡು ಗುಂಪಿತ್ತಲ್ಲ ಇವರಲ್ಲಿ, ಇವನು ಪರದೇಶಕ್ಕೆ ಹೋಗಿದ್ದಾನೆ ಅಂತ ಬಹಿಷ್ಕಾರ ಹಾಕಬೇಕು ಅಂತ ಒಂದು ಗುಂಪಿತ್ತು, ಪರವಾಗಿಲ್ಲ ಅನ್ನೋರೊಂದು ಗುಂಪಿತ್ತು. ಆದರೂ ಒಂದು ಪಂಗಡ ಗಟ್ಟಿಯಾಗಿ ಇವ್ರ ಮನೆ ಹೊರಗೆ ಇಡಬೇಕು ಅಂತ ಹೇಳಿದರು. ಅದಕ್ಕೆ ಪ್ರಾಯಶ್ಚಿತ್ತ ಅಂಥೇಳಿ ಪವಿತ್ರ ನದಿ ಸ್ನಾನ ಮಾಡಿಸಿದ್ರು. ರಾಜಕೋಟ್ ಒಳಗೆ ಇವ್ರ ಜಾತಿಯವ್ರಿಗೆ ಎಲ್ಲರನ್ನೂ ಕರೆದು ಊಟಕ್ಕೆ ಹಾಕಿದ್ರಂತೆ. ಗಾಂಧೀಜಿಗೆ ಇಷ್ಟ ಇಲ್ಲ ಅದು, ಅದು ಏನು ಮಾಡೋದು, ಅಣ್ಣನ ಪ್ರೀತಿಗೋಸ್ಕರ ಮಾಡಿದರು. ಯಂತ್ರದ ಹಾಗೆ ಅವನು ಏನು ಹೇಳಿದ್ರು ಮಾಡಿದರು. ಆ ಯಾರು ಬಹಿಷ್ಕಾರ ಹಾಕಿದ್ರೋ ಅವ್ರು ಪಂಗಡವನ್ನು ಸೇರಲಿಕ್ಕೆ ಪ್ರಯತ್ನ ಮಾಡಲೇ ಇಲ್ಲ ಗಾಂಧೀಜಿ. ಅಷ್ಟೇ ಅಲ್ಲ, ಅವ್ರ ಬಗ್ಗೆ ಕೋಪನೂ ಇಲ್ಲ, ಸಿಟ್ಟು ಇಲ್ಲ. ಕೆಲವರಿಗೆ ಇವ್ರ ಮೇಲೆ ತಿರಸ್ಕಾರ ಇದೆ ಅಂತ ಗೊತ್ತಿತ್ತು. ಆದರೂ ಕೂಡ ಅವ್ರ ಮನಸ್ಸಿಗೆ ಒಂಚೂರು ನೋವಾಗದ ಹಾಗೆ ನಡ್ಕೊಂಡೆ ಅಂತ ಗಾಂಧೀಜಿ

ಕೆಲವರು ಹೇಳಿದ್ರಂತೆ ಹೊರಗಡೆ ಗೊತ್ತಾಗಲಾರ್ದಂಗೆ ಮಾಡಿಬಿಡೋಣ, ಬರ್ತೀವಿ ನಾವೆಲ್ಲ ನಿಮ್ಮ ಮನೆಗೆ, ಅದು ಯಾರು ಇಲ್ದಾಗ ಬನ್ನಿ ಅಂತ. ಅಂದರೆ ರಹಸ್ಯದಲ್ಲಿ ಬಹಿಷ್ಕಾರ ನಿಯಮ ಮುರಿಯೋದಕ್ಕೆ ಅವ್ರು ಸಿದ್ಧರಾಗಿದ್ದರು. ಗಾಂಧೀಜಿ ಹೇಳಿದರು ಹಂಗಾಗೋಲ್ಲ, ಯಾವ ಕಾರ್ಯವನ್ನು ನಾಲ್ಕು ಜನರ ಎದುರಿಗೆ ಮಾಡೋಕ್ಕಾಗೋದಿಲ್ವೋ ಅದನ್ನು ರಹಸ್ಯದಲ್ಲಿ ಮಾಡಬಾರ್ದು ಅಂತ ಅವ್ರ ಥಿಯರಿ. ಹೀಗೆ ಪ್ರಾಮಾಣಿಕ ನಡತೆಯಿಂದಾಗಿ ಇಷ್ಟೋ ಸಲ ಸಂಬಂಧಿಕರನ್ನು ಕಳ್ಕೋಬೇಕಾಗಿ ಬಂತು. ಆದರೆ ಒಂದು ವಿಷಯ, ತಾನು ಲಂಡನ್ನಲ್ಲಿದ್ದಾಗ ಹೆಂಡತಿ ಜೊತೆಗೆ ತನ್ನ ಸಂಬಂಧ ಹೇಗಿರಬೇಕು ಅಂತ ಪ್ರಯತ್ನ ಮಾಡಿದರೂ ಹಂಗೆ ಆಗಲೇ ಇಲ್ಲ. ಆಕೆ ವಿಷಯದೊಳಗೆ ಇನ್ನೂ ಅಸೂಯ ಬುದ್ಧಿ ಇತ್ತು, ಸಂದೇಹ ಗೊಣಕಾಟ ಇದ್ದೇ ಇತ್ತು. ತನ್ನ ಮನಸ್ಸು ಇದ್ದದ್ದನ್ನು ಆಕೆ ಮೇಲೆ ಹೇರಬೇಕು, ಆಕೆ ಓದೋದನ್ನು ಕರಿಬೇಕು, ಬರೆಯೋದನ್ನು ಕಲಿಬೇಕು, ಪಾಠ ಹೇಳ್ಕೊಡ್ಬೇಕು ಅಂದ್ಕೊಂಡ್ರು. ಆದರೆ ಅವರ ವಿಷಯಾಸಕ್ತಿಯಿಂದಾಗಿ ಅದು ಯಾವುದೂ ಸಾಧ್ಯ ಆಗಲಿಲ್ಲ. ಈ ದೋಷದ ಫಲ, ಗಾಂಧೀಜಿಯವರ ದೋಷದ ಫಲವನ್ನು ಪಾಪ ಕಸ್ತೂರ್ಬಾ ಹೊರಬೇಕಾಯಿತು. ಎಲ್ಲಿವರೆಗೆ ಹೋಯ್ತು ಅಂದರೆ ಒಂದು ಸಲ ಆಕೆನ ಮನೆಯಿಂದ ಹೊರಗೆ ಹಾಕ್ಬಿಡ್ತಾರೆ, ತೋರ್ ಮನೆ ಕಳಿಸ್ಬಿಡ್ತಾರೆ, ಅಲ್ಲೇ ಇರು ಅಂಥೇಳಿ. ಆಕೆ ಹತ್ತು ಹತ್ತು ಸುಸ್ತಾಗಿ ದುಃಖಪಟ್ಟ ಮೇಲೆ ಮತ್ತೆ ಮನೆಗೆ ವಾಪಸ್ ಕರ್ಕೊಂಬರ್ತಾರೆ. ಅದೆಲ್ಲ ಅವಿವೇಕ ಅಂತ ಗೊತ್ತಾದದ ನಂತರ ಮಕ್ಕಳು ಶಿಕ್ಷಣದಲ್ಲಿ ಬದಲಾವಣೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದರು. ಇವ್ರ ಮಗ ಈಗಾಗಲೇ 4 ವರ್ಷದವನಾಗಿದ್ದ, ಅವನ ಕಣ್ಣೆದುರಿಗೆ ಇಟ್ಕೊಂಡು ವ್ಯಾಯಾಮ ಗೇಮ ಮಾಡಿ ಗಟ್ಟಿ ಮಾಡಿಸ್ಬೇಕು ಅಂತ, ಉಳಿದ ಮಕ್ಕಳನ್ನೆಲ್ಲ ಸೇರಿಸ್ಕೋಬೇಕು ಅಂತ ಅಣ್ಣನ ಒಪ್ಕೊಂಡ್ರು. ಸ್ವಲ್ಪ ಈ ಪ್ರಯತ್ನದಲ್ಲಿ ಸಫಲತೆ ಬಂತು. ಮಕ್ಕಳ ಜೊತೆಗಿರೋದಕ್ಕೆ ಗಾಂಧೀಜಿಗೆ ತುಂಬ ಇಷ್ಟ. ಅವ್ರ ಹತ್ರ ಮಾತಾಡೋದಕ್ಕೆ, ಹಾಸ್ಯ ಸಂಭವ ಇರೋದಕ್ಕೆ ತುಂಬ ಅನುಕೂಲ ಆಯಿತು. ನಾನು ಒಳ್ಳೆಯ ಶಿಕ್ಷಕ ಆಗಬಹುದು ಅಂತ ನಂಬಿಕೆ ಇತ್ತು ಅವರಿಗೆ. ಊಟ ತಿಂಡಿಯಲ್ಲಿ ಬದಲಾವಣೆ ಆಗಬೇಕಲ್ಲ, ಇಂಗ್ಲೆಂಡಿಗೆ ಹೋಗಿ ಬಂದವರು ಪಿಂಗಾಣಿ ಬಟ್ಲಿಗೆ ಬರೋಕ್ಕೆ ಶುರು ಆಯಿತು, ಜವೆ ಗೋಧಿ ಗಂಜಿ ಶುರು ಆಯಿತು, ಕೋಕೋ ಬರೋಕ್ಕೆ ಶುರು ಆಯಿತು, ಕಾಫಿ ಟೀ ಸೇರಿಕೊಂಡಿತ್ತು, ಬೂಟ್ಸುಗಳು, ಯುರೋಪಿಯನ್ ಡ್ರೆಸ್ ಎಲ್ಲ ಬಂತು. ಇದರಿಂದಾಗಿ ಏನಾಯಿತು ಅಂದರೆ ಖರ್ಚು ಹೆಚ್ಚಾಗ್ತಾ ಹೋಗ್ತೇವೆ, ವಿನಃ ಆದಾಯ ಆಗಲಿಲ್ಲ. ಒಂದು ಬಿಳಿ ಆನೆ ಕಟ್ಕೊಂಡಂಗೆ ಆಯ್ತು ಮನೆಯಲ್ಲಿ. ಹಣ ಎಲ್ಲಿ ತರೋದು? ರಾಜ್ಕೋಟದಲ್ಲಿ ವಕೀಲಿ ವೃತ್ತಿ ಮಾಡಬೇಕು ಅಂತಂದ್ರೆ ನಗತಿದ್ರು ಜನ ಎಲ್ಲ. ಇದಕ್ಕೋಸ್ಕರ ಬ್ಯಾರಿಸ್ಟರ್ ಆಗಿ ಬಂದ್ರೆ ಏನ್ರಿ ಅಂತಿದ್ರು. ಆ ವಕೀಲರಿಗಿರುವಷ್ಟು ಜ್ಞಾನ ತಿಳುವಳಿಕೆ ಇವರಿಗಿರಲಿಲ್ಲ. ಆದರೆ ಅಪೇಕ್ಷೆ ಮಾಡೋದೇನು ಅಂದರೆ ಅವ್ರಿಗಿಂತ 10 ಪಟ್ಟು ಹೆಚ್ಚು ಶುಲ್ಕ ಬರಬೇಕು ಅಂತ ನಿರೀಕ್ಷೆ ಮಾಡ್ತಿದ್ರು. ಇವ್ರನ್ನ ನೇಮಕಾತಿ ಮಾಡ್ಕೊಳ್ಳುವಷ್ಟು ಮೂರ್ಖ ಕಕ್ಷಿದಾರರು ಯಾರೂ ಸಿಗಲಿಲ್ಲ. ಸ್ನೇಹಿತರು ಹೇಳಿದ್ರಂತೆ, ಇಲ್ಲಿ ನೋಡಪ್ಪ ಇಲ್ಲ ಆದರೆ ಆಗೋಲ್ಲ, ಮುಂಬೈಗೆ ಹೋಗು, ಕೆಲವು ಕಾಲ ಹೈಕೋರ್ಟಲ್ಲಿ ಅನುಭವ ತಗೋ, ಹಿಂದೂ ಕಾನೂನನ್ನು ಚೆನ್ನಾಗಿ ಅಧ್ಯಯನ ಮಾಡ್ಕೊ, ಆಮೇಲೆ ಮೊಕದ್ದಮೆಗಳನ್ನು ತಗೊಂಡು ಪ್ರಯತ್ನ ಮಾಡು ಅಂತ ಹೇಳಿದರು. ಸರಿ ಅನ್ನಿಸ್ತು. ಅದು ಗಾಂಧೀಜಿ ಏನು ಮಾಡಿದ್ರು, ಅಲ್ಲಿಂದ ಹೊರಟು ಮುಂಬೈಗೆ ಬಂದರು. ಮುಂಬೈಗೆ ಒಂದು ಮನೆ ಮಾಡ್ಕೊಂಡ್ರಂತೆ, ಊಟಕ್ಕೊಬ್ಬ ಅಡುಗೆ ಅವನು ಗೊತ್ತು ಮಾಡಿಕೊಂಡ್ರು. ಗಾಂಧೀಜಿ ಭಾಳ ಚೆಂದ ಹೇಳ್ತಾರೆ, ಅವನು ಹೇಗಿದ್ದ ಅಡುಗೆವನು ಅಂತಂದರೆ, ನನ್ನ ವಕೀಲಿ ವೃತ್ತಿಯಲ್ಲಿ ನಾನು ಹೇಗೆ ಅಶಕ್ತನಾಗಿದ್ನೋ ಹಾಗೂ ಅವನ ಅಡುಗೆ ಕೆಲಸದಲ್ಲಿ ಅವನು ಅಶಕ್ತ ಆಗಿದ್ದ. ಅವನೊಬ್ಬ ಬ್ರಾಹ್ಮಣ, ಅವನ ನೌಕರ ಅಂತ ತಿಳ್ಕೊಳಾರದೆ ನಾನು ಇಂಗ್ಲೆಂಡಲ್ಲಿದ್ದೆನಲ್ಲ ಸಮಾನ, ಅವನು ನನ್ನ ಕುಟುಂಬದವನು ಹಾಗೆ ಇರಬೇಕು ಅಂತ ಹೇಳಿದೆ. ಆತ ಮೈ ಮೇಲೆ ನೀರು ಸುರ್ಕೋತಿದ್ದಿಲ್ಲ, ಸ್ನಾನ ಅಷ್ಟಕ್ಕಷ್ಟೇ, ಬರೀ ನೀರು ಸುರ್ಕೊಂಡ್ರು ಕೂಡ ಮೈ ತಿಕ್ಕಿ ಸ್ನಾನ ಮಾಡ್ತಿರಲಿಲ್ಲ, ವಸ್ತ್ರ ಕೊಳಕಾಗಿತ್ತು, ಜನಿವಾರ ಕೂಡ ಅಷ್ಟೇ ಕೊಳಕಾಗಿತ್ತು. ಅಡುಗೆ ಬಗ್ಗೆ ಅವನಿಗೆ ಏನೇನೂ ಗೊತ್ತಿಲ್ಲ. ಆದರೆ ನಾನು ಕೊಡೋ ಸಂಬಳಕ್ಕೆ ಅವನಕ್ಕಿಂತ ಒಳ್ಳೆ ಅಡುಗೆ ಅವ್ರು ಹೆಂಗೆ ಸಿಕ್ಕರು? ಒಂದ್ಸಲ ಕೇಳಿದ್ರಂತೆ, ರವಿಶಂಕರ್ ನಿನಗೆ ಅಡುಗೆ ಮಾಡೋಕ್ಕೆ ಬರದೇ ಇರ್ಬೋದಪ್ಪ, ಸಂಧ್ಯಾ ವಂದನೆ ಮಾಡ್ತೀಯಾ ಅಂತ ಕೇಳಿದ್ರಂತೆ. ಆತ ಇದ್ದಂತೆ, ಸಂಧ್ಯಾ ವಂದನೆನ ಸ್ವಾಮಿ, ನೇಗಲೇ ನಮ್ಮ ಸಂಧ್ಯಾ ವಂದನೆ, ಗುದ್ಲೇನೇ ನಮ್ಮ ಧರ್ಮಾನುಷ್ಠಾನ, ಅಂಥ ಬ್ರಾಹ್ಮಣರು ನಾವು, ನಿಮ್ಮ ಕೃಪೆಯಿಂದ ಅಡುಗೆ ಮಾಡ್ತಾ ಇದ್ದೀನಿ, ನೀವು ಕೊಟ್ಟರೆ ಸರಿ, ಇಲ್ಲಾಂದ್ರೆ ಮತ್ತೆ ಹೋಗಿ ಕೃಷಿನೇ ಮಾಡ್ತೀನಿ ನಾನು ಅಂದಂತವನು. ಈಗೇನಾಯ್ತು ಗಾಂಧೀಜಿಗೆ ಅಂದರೆ, ಅವನ ಕಡೆ ಅಡುಗೆ ಮಾಡಿಸ್ಕೊಳ್ಳೋದಲ್ಲ, ಅವನಿಗೆ ಅಡುಗೆ ಹೇಳಿಕೊಡೋ ಉಪಾಧ್ಯಾಯ ಆಗಬೇಕಾಯ್ತು. ಶಾಖಾಹಾರ ಮಾಡೋದು ಹೇಗೆ ಅಂತ ಹೇಳಿ ಕಲ್ತಿದ್ರಲ್ಲ ಇಂಗ್ಲೆಂಡಲ್ಲಿ, ಸ್ವಲ್ಪ ಒಂದು ಸ್ಟೋವ್ ತಂದು ಸೀಮೆಎಣ್ಣೆ ಹಾಕಿ ಅಡುಗೆ ಮನೆ ಪಾರ್ಪತ್ಯ ಇವರೇ ತೊಗೊಂಡು ಅಡುಗೆ ಅರ್ಧ ಇವರೇ ಮಾಡೋದು, ಅವನ ಜೊತೆ ಕೂತು ಊಟ ಮಾಡೋದು, ಎಲ್ಲೂ ಚೆನ್ನಾಗಿತ್ತು, ನಾವು ಸುಖವಾಗಿದ್ವಿ. ಆದರೆ ಒಂದು ಕಷ್ಟ ಅಂದರೆ, ಆತ ತನ್ನ ಕೊಳಕತನ ಬಿಡೋದಿಲ್ಲ, ಅಡುಗೆ ಮನೆಯನ್ನು ಶುಚಿಯಾಗಿ ಇಟ್ಕೊಳ್ಳಲ್ಲ ಅಂತ ಪ್ರತಿಜ್ಞೆ ಮಾಡಿದಂಗಿತ್ತು. ಮತ್ತು ಖರ್ಚಾಗ್ತಾ ಇತ್ತು, ಒಂದು ಕೇಸ್ ಇಲ್ಲ, ಒಂದು ಕೈಯಲ್ಲಿ ಒಂದು ಕೇಸ್ ಇಲ್ಲ. ಹೀಗಾಗಿ 4 ತಿಂಗಳಿಗಿಂತ ಹೆಚ್ಚಿಗೆ ಇರೋಕ್ಕೆ ಸಾಧ್ಯ ಇಲ್ಲ ಅನ್ನಿಸ್ತು. ಗಾಂಧೀಜಿ ಹೇಳ್ತಾರೆ, ನನ್ನ ಬ್ಯಾರಿಸ್ಟರ್ ಬಾಳನ್ನು ಶುರು ಮಾಡಿದ್ದು ಹಿಂಗೆ. ನಾನು ಬ್ಯಾರಿಸ್ಟರ್ ಉದ್ಯೋಗ ಭಾಳ ಕಷ್ಟ ಕಣ್ತು, ಆಡಂಬರ ಹೆಚ್ಚಾಗಿತ್ತು, ತಿಳುವಳಿಕೆ ಕಡಿಮೆ ಆಗಿತ್ತು, ನನ್ನ ಜವಾಬ್ದಾರಿ ಹೊರಲಾರದಷ್ಟು ಭಾರ ಅಂತ ಅನ್ನಿಸ್ಬಿಡ್ತು. ಗಾಂಧೀಜಿ ಮುಂಬೈಯಲ್ಲಿದ್ದಾಗ ಒಂದು ಕಡೆಗೆ ಹಿಂದೂಸ್ತಾನ ಕಾಯ್ದೆ ಕುರಿತು ಅಭ್ಯಾಸ ಮಾಡ್ತಾಯಿದ್ರು, ಇನ್ನೊಂದು ಕಡೆಗೆ ಆಹಾರದ ಪ್ರಯೋಗಗಳು ನಡೀತಾ ಇತ್ತು. ಈ ಪ್ರಯೋಗದೊಳಗೆ ಇವ್ರ ಸ್ನೇಹಿತ ಒಬ್ಬ ವೀರ್ಚಂದ್ ಗಾಂಧಿ ಅಂತಿದ್ದ, ಅವನು ಬಂದು ಸೇರಿಕೊಂಡ. ಇವ್ರ ಅಣ್ಣ ಪಾಪ ತುಂಬ ಪ್ರಯತ್ನ ಮಾಡೋರು, ಅವ್ರು ಹೇಳಿ ಇವ್ರು ಹೇಳಿ ಮೊಕದ್ದಮೆ ಸಂಪಾದಿಸಿಕೊಡ್ಬೇಕು ಅಂತೆಲ್ಲ ಮಾಡ್ತಾಯಿದ್ರು. ಈ ಹಿಂದೂಸ್ತಾನದ ಕಾನೂನುಗಳನ್ನು ಅರ್ಥ ಮಾಡೋದು ಗಾಂಧೀಜಿಗೆ ಬಹಳ ಕಷ್ಟ ಆಯಿತು. ಅದರಲ್ಲೂ ಆ ಸಿವಿಲ್ ಪ್ರೊಸೀಜರ್ ಕೋಡ್ ಅಂತಿದೆಯಲ್ಲ, ತಲೆಗೆ ಹತ್ತಲಿಲ್ಲ.

ಎವಿಡೆನ್ಸ್ ಆ್ಯಕ್ಟ್ ಅಂತ ಒಂದಿದೆ, ಸಾಕ್ಷಿಗೆ ಸಂಬಂಧಿಸಿದಂಥ ಕಾನೂನು, ಅದು ಹಾಗಿರಲಿಲ್ಲ, ಆಸಕ್ತಿ ಇತ್ತು. ಆ ವೀರಚಂದ್ ಗಾಂಧಿ ಯಾವುದೋ ಸಾಲಿಸಿಟರ್ ಪರೀಕ್ಷೆಗೆ ಕೊಡ್ತಾ ಇದ್ದ. ಅವನು ಹೇಳಿದ್ದಂತೆ, ನೋಡು ನೀನು ಫಿರೋಜ್ ಶಾರ್ ಶಕ್ತಿ ಇದೆಯಲ್ಲ, ಕಾನೂನು ಜ್ಞಾನದಲ್ಲಿದೆ ಅವರು, ವಿಧಿಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಮೊಕದ್ದಮೆ ಅವ್ರಿಗೆ ಗೊತ್ತಿದೆ, ಹೀಗಾಗಿ ಅವ್ರು ದೊಡ್ಡವರಾಗ್ತಾರೆ, ನೀನು ಓದಬೇಕು ಅಂತ ಹೇಳ್ತಾ ಇದ್ದ. ಇನ್ನೊಂದು ಸಮಾಧಾನ ಮಾಡೋನು, ನೀ ಚಿಂತೆ ಮಾಡಬೇಡೋ ಗಾಂಧಿ, ನೀ ಈಗಿನ ಶುರು ಮಾಡಿದೀಯಾ ಬ್ಯಾರಿಸ್ಟ್ರಾಗಿ, ಎಷ್ಟೋ ಜನ ನೋಡಿದ್ದೇನೆ 5 ವರ್ಷ 7 ವರ್ಷ ಕೆಲಸ ಇಲ್ಲದೆ ಕೋರ್ಟಲ್ಲಿ ಸುಮ್ಮನೆ ಕಳೆದಿದ್ದಾರೆ ಕಾಲ, ಆದ್ದರಿಂದ ನಾನು ಸಾಲಿಸಿಟರ್ ಆಗ್ತಾ ಇದ್ದೀನಿ, ನೀನು ಬೇಕಾದ್ರೆ ಆಗ್ತಿದ್ರೆ ಆಗು ಅಂದ. ತಿಂಗಳ ಖರ್ಚು ಹೆಚ್ಚಾಗ್ತಾ ಇದೆ, ಒಳಗಡೆ ಬ್ಯಾರಿಸ್ಟರ್ ಕಸಬಿಗೆ ತಯಾರಾಗ್ತಾ ಇದ್ದೀನಿ, ಬೋರ್ಡ್ ಹಾಕ್ಕೊಂಡಿದ್ದೀನಿ, ಅದ್ರ ಒಳಗಡೆ ಜ್ಞಾನ ಇಲ್ಲ. ಎವಿಡೆನ್ಸ್ ಆ್ಯಕ್ಟ್ ಸರಿ ಅನ್ನಿಸ್ತು. ಒಂದ್ಸಲ ಮೇನ್ ಲಾ ಓದ್ತಾ ಇದ್ದೆ, ಒಂದು ಕೇಸ್ ಬಂತು, ಮೊಟ್ಟ ಮೊದಲನೇ ಕೇಸು, ಬಹಳ ಮುಖ್ಯವಾದ ಘಟನೆ ಇದೆ ಗಾಂಧೀಜಿಯವರ ಜೀವನದಲ್ಲಿ. ಮಾಮಿಬಾಯಿ ಅನ್ನೋರ್ದೊಂದು ಮೊಕದ್ದಮೆ, ಸ್ಮಾಲ್ ಕಾಸ್ ದಾವೆ ಅದು, ಅದು ದಲ್ಲಾಳಿಗೆ ದುಡ್ಡು ಕೊಡಬೇಕಾಗ್ತದೆ ಅಂತ ಹೇಳಿದರು. ಇಲ್ಲ ನಾನು ಕೊಡಲ್ಲ ಅಂದೆ. ಇಲ್ಲಪ್ಪ ಎಲ್ಲರೂ ಕೊಡ್ತಾರೆ ದಲ್ಲಾಳಿಗಳು ಅಂತ. ನಾನು ಕೊಡಲ್ಲ, ದಲ್ಲಾಳಿ ಕೊಡಲ್ಲ, ಅದಕ್ಕೆ ನಾನು ನನ್ನ ಸ್ವಭಾವ ಅದು, ನಾನು ಪ್ರಾಮಾಣಿಕವಾಗಿರಬೇಕು ಅಂತ. ಇಷ್ಟಾದರೂ ಕೂಡ ಆ ಮಾಮಿಬಾಯಿ ಮೊಕದ್ದಮೆ ಗಾಂಧೀಜಿಗೆ ಬಂತು. ಅತ್ಯಂತ ಸುಲಭವಾದ ಮೊಕದ್ದಮೆ ಅದು, 30 ರೂಪಾಯಿ ಶುಲ್ಕ ತಗೊಂಡಿದ್ದಾರೆ, ಒಂದೇ ದಿವಸದಲ್ಲಿ ಮೊಕದ್ದಮೆ ಮುಗಿದು ಹೋಗಬೇಕು. ಸ್ಮಾಲ್ ಕಾಸ್ ಕೋರ್ಟ್ ಅಂತಿದೆ, ಅಲ್ಲಿ ಮೊದಲನೇ ಪ್ರವೇಶ. ನಾನು ಪ್ರತಿವಾದಿ ವಕೀಲರಾಗಿದ್ದರು ಇವರು, ವಾದಿಗಳ ಪಕ್ಷದ ಸಾಕ್ಷಿಗಳನ್ನು ತಗೊಂಡು ಪಾಟಿ ಸವಾಲು ಹಾಕಬೇಕು ಅಷ್ಟೇ. ಒಂದು ದಿವಸದಲ್ಲಿ ಕೇಸ್ ಮುಗಿದು ಹೋಗ್ತದೆ. ಗಾಂಧೀಜಿ ಎದ್ದು ನಿಂತರು. ಎದ್ದು ನಿಂತು ಆ ಜಡ್ಜ್ ನೋಡಿದ ತಕ್ಷಣ ಕೋರ್ಟ್ ಗರ್ರನ್ನು ತಿರುಗದಂಗೆ ಆಗ್ಬಿಡ್ತು, ತಲೆ ತಿರುಗೋಕೆ ಶುರು ಆಯಿತು. ಪಾಟಿ ಸವಾಲು ಮಾಡೋದಕ್ಕೆ ಏನು ಪ್ರಶ್ನೆ ಕೇಳಬೇಕು ಅಂತ ಹೊಳಿಯಲೇ ಇಲ್ಲ. ಆ ನ್ಯಾಯಾಧಿಪತಿ ನಕ್ಕಿರಬೇಕು, ಏನ್ರಿ ಇವನು ಬ್ಯಾರಿಸ್ಟ್ರು ಒಂದು ಪ್ರಶ್ನೆ ಕೇಳಲ್ಲ ಅಂತ. ವಕೀಲರ ಫಜೀತಿ ತಮಾಷೆ ಆಗೋಯ್ತು ಎಲ್ಲರಿಗೂ. ಇದನ್ನು ನೋಡೋಕ್ಕಾಗಲಿಲ್ಲ ಇವರಿಗೆ. ಅವನ ಏಜೆಂಟ್ ಇದ್ನಲ್ಲ, ಅವನು ಹೇಳಿದ್ರಂತೆ ಈ ಮೊಕದ್ದಮೆ ನಡೆಸೋಕೆ ನನ್ನ ಕಡೆಯಿಂದ ಆಗೋಲ್ಲ, ಪಟೇಲರಿದ್ದಾರಲ್ಲ ಅವ್ರಿಗೆ ಕೊಡಿ, ಕೊಟ್ಟಿದ್ದಾರಲ್ಲ ಶುಲ್ಕ ನನಗೆ, ಅದನ್ನು ವಾಪಸ್ ಕೊಡ್ತೇನೆ ಅಂತ ಹೇಳಿ ಕೊಟ್ಬಿಟ್ರು. ಇವರಿಗೆ 30 ರೂಪಾಯಿ ಕೊಟ್ಟಿದ್ದಾರಲ್ಲ ಗಾಂಧೀಜಿಗೆ ಶುಲ್ಕಕ್ಕೆ, ಆ ಪಟೇಲರಿಗೆ 51 ರೂಪಾಯಿ ಗೊತ್ತು ಮಾಡಿಕೊಂಡ್ರು. ಇವರು 30 ರೂಪಾಯಿ ಕೊಟ್ಟು ಓಡಿ ಬಂದ್ಬಿಟ್ರು ಹೊರಗಡೆ. ಮೊದಲನೇ ಕೇಸ್ ಇದು. ಆ ಕಕ್ಷಿದಾರಿಗೆ ಜಯ ಆಯಿತೋ ಇಲ್ವೋ ಅದೇನು ತಿಳ್ಕೊಳ್ಳೋಕ್ಕಾಗದೇ ಕೋರ್ಟಿಂದ ಹೊರಗೆ ಓಡೋಗ್ಬಿಟ್ರು. ನಾಚಿಕೆ ಆಗ್ಬಿಡ್ತು. ಮೊಕದ್ದಮೆ ನಡೆಸೋ ಧೈರ್ಯ ಬರುವವರೆಗೂ ನಾನು ಮೊಕದ್ದಮೆ ಹಿಡಿಬಾರ್ದು ಅಂತ ತೀರ್ಮಾನ ಮಾಡಿಕೊಂಡೆ. ಯಾಕಂದರೆ ಮೊಕದ್ದಮೆ ತೊಗೊಂಡು ಪ್ರಯೋಜನ ಏನು, ನನಗೆ ಅರ್ಜಿ ಮಾಡೋಕ್ಕಾಗಲ್ಲ ಅನಿಸ್ಬಿಡ್ತು. ನಿಜ ಹೇಳಬೇಕಂದ್ರೆ ಗಾಂಧೀಜಿಯವರಿಗೆ ದಕ್ಷಿಣ ಆಫ್ರಿಕಾಗೆ ಹೋಗೋವರೆಗೂ ಮತ್ತೊಮ್ಮೆ ಕೋರ್ಟಿಗೆ ಹಾಜರಾಗಲೇ ಇಲ್ಲ. ಇದು ಸದ್ಗುಣ ಅಂತೇನಿಲ್ಲ, ಹೋಗಬಾರ್ದು ಅಂತ ತ್ಯಾಗ ಏನಿಲ್ಲ, ಬೇರೆ ದಾರಿ ಇಲ್ಲದೆ ಆ ತೀರ್ಮಾನಕ್ಕೆ ಬಂದರವರು. ಯಾಕಂದರೆ ಯಾರೂ ಕೇಸ್ ಕೊಡ್ತಿರ್ಲಿಲ್ವಲ್ಲ ಇವರಿಗೆ, ಶುಲ್ಕ ತೊಗೊಳ್ಳಾರದೆ ಅರ್ಜಿ ಬರೀಬಹುದಾಗಿತ್ತು. ಮುಂಬಾಯಲ್ಲಿ ಒಂದು ಮೊಕದ್ದಮೆ ಬಂತಂತೆ, ಬರೀ ಅರ್ಜಿ ಬರೆಯೋದು. ಪೋರ್ ಬಂದರದಲ್ಲಿ ಬಡ ಮುಸಲ್ಮಾನನ ಜಮೀನನ್ನು ಮುಟ್ಟುಗೋಲು ಹಾಕ್ಕೊಂಡಿದ್ರು. ಗಾಂಧೀಜಿಯವ್ರ ತಂದೆ ಪರಿಚಯ ಅಂತ ಆತನಿಗೆ, ಅವ್ರ ಹೆಸರು ಹೇಳ್ಕೊಂಡು ಬಂದ, ಅಪ್ಪ ನನಗೆ ಮಗನೂ ಚೆನ್ನಾಗಿರಬೇಕು ಅಂತ. ಅವನ ಕೇಸ್ ಏನಿತ್ತು ಅವನ ಹಾಗೆ ದುರ್ಬಲ ಆಗಿತ್ತು ಅಂತ ಅರ್ಜಿ ಬರೆದ್ರು. ಅರ್ಜಿ ಚೆನ್ನಾಗಿದೆ ಬರಿಬೋದು ಅಂದ್ರಂತೆ, ಧೈರ್ಯ ಬಂತು. ಅಡ್ಡಿ ಇಲ್ಲ, ಅರ್ಜಿ ಆದರೂ ಬರಿಬೋದು. ಅದು ಗಾಂಧೀಜಿ ತಮಾಷೆ ಮಾಡ್ಕೋತಾರೆ ತಮ್ಮ ಬಗ್ಗೆನೇ, ನಾನು ಶುಲ್ಕ ತೆಗೆದುಕೊಳ್ಳದೇನೆ ಅರ್ಜಿ ಬರೆಯೋದಾಗಿದ್ದರೆ ನಾನು ಚೆನ್ನಾಗಿ ಇರ್ಬೋದಾಗಿತ್ತು, ಆದರೆ ಹೊಟ್ಟೆ ಪಾಡಿಗೆ ದಾರಿ ಬೇಕಲ್ಲ, ಒಂದು ಕೆಲಸ ಮಾಡಿದರು, ಈ ವಕೀಲರ ವೃತ್ತಿ ಅಂತೂ ಆಗಲ್ಲ, ನಾನು ಮೇಷ್ಟ್ರ ಆಗಿಬಿಡಬೇಕು, ಇಂಗ್ಲೀಷ್ ಚೆನ್ನಾಗಿದೆ ಮಾಡ್ಬೋದು, ಯಾವುದಾದ್ರೂ ಶಾಲೆ ಇಂಗ್ಲೀಷ್ ಪಾಠ ಮಾಡ್ಬೋದು ಅಂತ ಹೇಳಿ ಅರ್ಜಿ ಹಾಕಿದರು. ಒಂದು ಪೇಪರಲ್ಲಿ ಬಂದಿತ್ತು, ನಿತ್ಯ 1 ಗಂಟೆ ಪಾಠ ಮಾಡುವಂಥ ಇಂಗ್ಲೀಷ್ ಉಪಾಧ್ಯಾಯ ಇರಬೇಕು, ಸಂಬಳ ತಿಂಗಳಿಗೆ 75 ರೂಪಾಯಿ ಅಂತ, ಪ್ರಸಿದ್ಧ ಪಾಠಶಾಲೆ. ಅರ್ಜಿ ಹಾಕೇಬಿಟ್ರು. ಭೇಟಿ ಕರೆ ಬಂತು. ಇವ್ರ ಉತ್ಸಾಹದಿಂದ ಹೋದ್ರಂತೆ, ಅವ್ರು ನೋಡಿಬಿಟ್ಟು ನೀವು ಪದವೀಧರರಲ್ಲ ಅಂತ ಅರ್ಜಿ ತಿರಸ್ಕಾರ ಮಾಡಿಬಿಟ್ರು. ಇವ್ರು ಜೋರಾಗಿ ಹೇಳ್ಕೊಂಡ್ರು, ಅಲ್ಲ ಸ್ವಾಮಿ ನಾನು ಲಂಡನ್ ಮ್ಯಾಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಪಾಸನಾಗಿದ್ದೀನಿ, ಲ್ಯಾಟಿನ್ ನನ್ನ ದ್ವಿತೀಯ ಭಾಷೆ ಅಂತೆಲ್ಲ ಹೇಳಿದ್ರಂತೆ. ಅವ್ರು ಸ್ವಾಮಿ ಎಲ್ಲ ಕರೆಕ್ಟು, ನಮಗೆ ಬೇಕಾದ್ರು ಪದವೀಧರ, ಆದ್ದರಿಂದ ಆಗಲ್ಲ ಅಂತ ಕಳಿಸ್ಬಿಟ್ರು. ಅಣ್ಣ ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು, ಒಂದು ಕೇಸ್ ಸಿಗ್ತಾ ಇಲ್ಲ ತಮ್ಮನಿಗೆ ಅಂತ ಚಿಂತೆ ಆಗಿ, ಹಾಗಾದ್ರೆ ಕೆಲಸ ಮಾಡಪ್ಪ, ಮುಂಬೈಯಲ್ಲಿ ಇರೋದು ಪ್ರಯೋಜನ ಇಲ್ಲ, ಬಂದ್ಬಿಡು, ಖರ್ಚು ಸುಮ್ಮನೆ ಅಲ್ಲಿ, ರಾಜಕೋಟೆಗೆ ಬಂದ್ಬಿಡು ಅಂದರು. ಮತ್ತೆ ಬಾಂಬೆ ಕೆಲಸ ಬಿಟ್ಟು ವಕೀಲಿ ಹಿಡ್ಕೊಂಡು ರಾಜಕೋಟೆಗೆ ಬಂದರು. ಬಂದ ಅನುಕೂಲ ಏನಾಯಿತು ಅಂದರೆ, ಮುಂಬೈದಲ್ಲಿ ಆಗುವಂಥ ಹಣ ಖರ್ಚಾಗೋದು ಕಮ್ಮಿ ಆಯಿತು ಅಷ್ಟೇ. ಮುಂಬೈ ಇರೋ ತನಕ ದಿನಾಲೂ ಕೋರ್ಟಿಗೆ ಹೋಗ್ತಿದ್ರಂತೆ. ಕೋರ್ಟಲ್ಲಿ ಏನು ಕಲಿತರೋ ದೇವರಿಗೆ ಗೊತ್ತು. ಅವರೇ ಹೇಳ್ತಾರೆ, ನಾನು ಏನು ಕಲಿತೆ ಅಂತ ಏನೂ ಗೊತ್ತಾಗಲಿಲ್ಲ, ಬಹಳಷ್ಟು ಸಲ ಕೋರ್ಟಲ್ಲಿ ತೂಕಡಿಸ್ತಾ ಇದ್ದೆ ನಾನು ಅಂತ. ಒಂದ್ಸಲ ಮೊದಲು ನಾಚಿಕೆ ಬಂತಂತೆ ತೂಕಡಿಸಿದಾಗ, ಏನಪ್ಪ ಇದು ತೂಕಡಿಸ್ತೀನಿ ಅಂತ. ಉಳಿದವ್ರು ಹೇಳಿದ್ರಂತೆ, ಹೈಕೋರ್ಟಲ್ಲಿ ತೂಕಡಿಸೋದು ಕೂಡ ಒಂದು ಸಭ್ಯ ಪದ್ಧತಿ ಅಂತ ಹೇಳಿದ್ರಂತೆ. ಹೀಗಾಗಿ ನನ್ನ ನಾಚಿಕೆ ಮರೆಯಾಯಿತು ಅಂತ. ಬೊಂಬಾಯಲ್ಲಿ ಮೊಕದ್ದಮೆ ಇಲ್ಲದಂಥ ನನ್ನಂಥ ಬ್ಯಾರೆ

0: ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.
1: ಸ್ನೇಹಿತರೆ, ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. ಕಾರ್ಯಕ್ರಮದ ಪ್ರಾಯೋಜಕರು NCERT.

0: Akashvani FM Rainbow 101.3 MHz Musically yours.
1: ಹಾಯ್ ಹಲೋ ನಮಸ್ಕಾರ, ಸಮಯಾಗಿದೆ 3:31 ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್. ಹೊಂಬಿಸಿಲು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಕ್ವೆಶ್ಚನ್ಸ್ ಅಂತೂ ರೆಡಿ ಮಾಡ್ಕೊಂಡು ಬಂದಿದ್ದೀನಿ, ಉತ್ತರ ಕೊಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಆಗಿದ್ದೀರಾ ಅಂತ ಭಾವಿಸ್ತಾ ತಡ ಮಾಡೋದೇ ಬೇಡ, ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಸೊ ಇವತ್ತಿನ ಮೊದಲನೇ ಪ್ರಶ್ನೆ ಅನ್ನ ನಾನು ನಿಮ್ಮೆಲ್ಲರಿಗಾಗಿ ಕೇಳ್ತೀನಿ. ಸೊ ಇದು ಸ್ವಲ್ಪ ಕಿವಿಗೆ ಕೆಲಸ ಕೊಡುವಂತಹ ಪ್ರಶ್ನೆ. ಪ್ರಶ್ನೆನ ಸರಿಯಾಗಿ ಕೇಳಿಸ್ಕೊಳ್ಳಿ, ಆಮೇಲೆ ನಾನು ಕ್ವೆಶ್ಚನ್ನ ಇದೊಂದು ಸ್ಟೋರಿ ಲೈನ್, ಈ ಸ್ಟೋರಿ ಲೈನ್ನ ನೀವು ಸರಿಯಾಗಿ ಕೇಳಿಸ್ಕೊಳ್ಳಿ, ಆಮೇಲೆ ನಾನು ಪ್ರಶ್ನೆನ ಕೇಳ್ತೀನಿ. ಓಕೆ, ಸೊ ಸ್ಟೋರಿ ಹೀಗಿದೆ. ಒಬ್ಬ ಕನಸುಗಾರ ತನ್ನ ನನ್ನ ಪ್ರೀತಿಯ ಹುಡುಗಿಯನ್ನು ಭೇಟಿಯಾಗಲು ಹೊರಟ. ದಾರಿಯಲ್ಲಿ ಅವನಿಗೆ ಜೋಡಿಯೊಂದು ಸಿಕ್ತು. ಅವರ ಜೊತೆ ಮಾತಾಡ್ತಾ ಹೋದಾಗ ಎದುರಿಗೆ ಒಬ್ಬ ಹುಚ್ಚ ಸಿಕ್ಕ. ಆದರೂ ಎಲ್ಲರೂ ಸೇರಿ ಪ್ರೀತಿಸೋ ತಪ್ಪ ಅಂತ ಯೋಚಿಸ್ತಾ ಮುಂದೆ ಸಾಗಿದ್ರು. ಸಾಕ್ತಾ ಸಾಕ್ತಾ ಅವರು ಕೋತಿಗಳು ಸಾರ್ ಕೋತಿಗಳು ಅಂತ ಕೂಗೋದಕ್ಕೆ ಶುರು ಮಾಡಿಬಿಟ್ರು. ಇದು ಇವತ್ತಿನ ಸ್ಟೋರಿ ಲೈನ್. ಸೊ ಪ್ರಶ್ನೆ ವೆರಿ ವೆರಿ ಸಿಂಪಲ್, ಎಷ್ಟು ಚಿತ್ರದ ಹೆಸರುಗಳು ಇಲ್ಲಿದೆ, ಎಷ್ಟು ಕನ್ನಡ ಚಿತ್ರಗಳ ಹೆಸರು

ಈ ಒಂದು ಸ್ಟೋರಿ ಲೈನ್ ಅಲ್ಲಿ ಇದೆ ಅನ್ನೋದು ನನ್ನ ಪ್ರಶ್ನೆ. ಇನ್ನೊಂದು ಸತಿ ನಿಮ್ಮೆಲ್ಲರಿಗೋಸ್ಕರ ರಿಪೀಟ್ ಮಾಡ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ ಆಯ್ತಾ. ಒಬ್ಬ ಕನಸುಗಾರ ತನ್ನ ನನ್ನ ಪ್ರೀತಿಯ ಹುಡುಗಿಯನ್ನ ಭೇಟಿಯಾಗಲು ಹೊರಟ. ದಾರಿಯಲ್ಲಿ ಅವನಿಗೆ ಜೋಡಿಯೊಂದು ಸಿಕ್ತು. ಅವರ ಜೊತೆ ಮಾತಾಡ್ತಾ ಹೋದಾಗ ಎದುರಿಗೆ ಒಬ್ಬ ಹುಚ್ಚ ಸಿಕ್ಕ. ಆದ್ರೂ ಎಲ್ಲರೂ ಸೇರಿ ಪ್ರೀತಿಸೋ ತಪ್ಪ ಅಂತ ಯೋಚಿಸ್ತಾ ಮುಂದೆ ಸಾಗಿದ್ರು. ಸಾಕ್ತಾ ಸಾಕ್ತಾ ಕೋತಿಗಳು ಸರ್ ಕೋತಿಗಳು ಅಂತ ಕೂಗೋದಕ್ಕೆ ಶುರು ಮಾಡಿದ್ರು. ಇದು ಸ್ಟೋರಿ ಲೈನ್. ಉತ್ತರ ಬೇಗ ಬೇಗ ನಂಗೆ ಕಳಿಸ್ಕೊಡಿ 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ. ಸೊ ಎಷ್ಟು ಸಿನಿಮಾಗಳಿದೆ, ಸಿನಿಮಾಗಳ ಹೆಸರಿದೆ, ಜೊತೆಗೆ ಯಾವ ಯಾವ ಸಿನಿಮಾ, ಈ ಎರಡೂ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟಂತಹ ಸ್ನೇಹಿತರ ಹೆಸರನ್ನ ನಾನು ಆನ್ ಹೇರ್ ತಗೊಳ್ತೀನಿ. ಅಲ್ಲಿವರೆಗೂ ನೀವು ಬೇಜಾನಾಗಿ ಪ್ರೇಮಿಸು ಅನ್ನುವಂತಹ ಗೀತೆಯನ್ನ ಕೇಳ್ಕೊಂಬನಿ ಟಿಪ್ಪು ಅವರ ಧ್ವನಿಯಲ್ಲಿ.

ಸಮಯಾಗಿದೆ 3:38. ಮೊದಲನೇ ಪ್ರಶ್ನೆಯನ್ನು ನಾನು ಕೇಳಿದೆ, ಸಾಕಷ್ಟು ಜನ ಬರೀ ಎಷ್ಟು ಸಿನಿಮಾಗಳಿತ್ತು ಅಂತ ಹೇಳ್ತಿದ್ದೀರಿ, ಯಾವ ಸಿನಿಮಾಗಳ ಹೆಸರು ಇತ್ತು ಅನ್ನೋದು ಬೇಕು. ಸೊ ಎರಡಕ್ಕೂ ಸೇರಿಸಿ ಸರಿಯಾಗಿ ಉತ್ತರ ಕೊಟ್ಟಂತಹ ಸ್ನೇಹಿತರ ಹೆಸರನ್ನು ಮಾತ್ರ ನಾನು ಆನ್ ಏರ್ ಹೇಳ್ತೀನಿ. ಸೊ ಮತ್ತೊಮ್ಮೆ ನಿಮ್ಮೆಲ್ಲರಿಗಾಗಿ ಪಟಾಪಟ ಅಂತ ಇದನ್ನು ರಿಪೀಟ್ ಮಾಡಿಬಿಡ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ನಿಮ್ಮ ಸಂಖ್ಯೆಯನ್ನು ಹೇಳಿದವರು ಯಾವ್ಯಾವ ಸಿನಿಮಾ ಅಂತಲೂ ಕೂಡ ಬರೆದು ಕಳಿಸ್ಕೊಡಿ. ಒಬ್ಬ ಕನಸುಗಾರ ತನ್ನ ಪ್ರೀತಿಯ ಹುಡುಗಿಯನ್ನ ಭೇಟಿಯಾಗಲು ಹೊರಟ. ದಾರಿಯಲ್ಲಿ ಅವನಿಗೆ ಜೋಡಿಯೊಂದು ಸಿಕ್ತು. ಅವರ ಜೊತೆ ಮಾತಾಡ್ತಾ ಹೋದಾಗ ಎದುರಿಗೆ ಒಬ್ಬ ಹುಚ್ಚ ಸಿಕ್ಕ. ಆದರೂ ಎಲ್ಲರೂ ಸೇರಿ ಪ್ರೀತಿಸೋ ತಪ್ಪ ಅಂತ ಯೋಚಿಸ್ತಾ ಮುಂದೆ ಸಾಗಿದ್ರು. ಸಾಕ್ತಾ ಸಾಕ್ತಾ ಕೋತಿಗಳು ಸರ್, ಕೋತಿಗಳು ಅಂತ ಕೂಗೋದಕ್ಕೆ ಶುರು ಮಾಡಿದ್ರು. ಎಷ್ಟು ಸಿನಿಮಾಗಳಿದೆ, ಯಾವ ಸಿನಿಮಾಗಳಿದೆ, ಇದೆರಡಕ್ಕೂ ಕೂಡ ನೀವು ಸರಿಯಾಗಿರುವಂತಹ ಉತ್ತರ ಕೊಟ್ರೆ ನಾನು ನಿಮ್ಮ ಹೆಸರನ್ನ ಆನ್ ಏರ್ ಹೇಳ್ತೀನಿ. ನೀವು ವಿನ್ನರ್ ಆಗೋ ಚಾನ್ಸಸ್ ಇದೆ. ಇನ್ನೊಂದು ಹಾಡಿನ ಕಾಲಾವಕಾಶ ನಿಮಗೆ ಸಿಗುತ್ತೆ. ಅಷ್ಟರೊಳಗೆ ನಂಗೆ ಬೇಗ ಬೇಗ ಸಂದೇಶವನ್ನ ಕಳಿಸ್ಕೊಡಿ.

0: ಪದವೀಧರರೇ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20-25 ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.
1: ಸಮಯದೇ 3:44. ಮೊದಲನೇ ಪ್ರಶ್ನೆಯನ್ನ ಕೇಳಿದ್ದೆ, ಯಾರು ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ನೋಡೋಣ. ಸಾಕಷ್ಟು ಜನ ನಂಬರ್ ಹೇಳಿದ್ದೀರಾ, ಬಟ್ ಚಿತ್ರದ ಹೆಸರುಗಳನ್ನ ಹೇಳೋದ್ರಲ್ಲಿ ತಪ್ಪಾಗಿದ್ದೀರಿ. ಜಯಶ್ರೀ ಸುನಿಲ್ ರಾಜಾಜಿನಗರ್ನಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗೆ ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ ಕರೆಕ್ಟ್ ಆಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗೆ ಮತ್ತೆ ಸಂದೇಶ ಬಂದಿರೋದು ನಂಬರ್ ಎಂಡಿಂಗ್ ವಿತ್ 7-6-9-5-4 ನೇತ್ರಾ ಅವರು ಕೆಂಗೇರಿಯಿಂದ, ನೀವು ಕೂಡ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದೀರಿ. ಪ್ರಕಾಶ್ ಅಕ್ಕಪಾಡಿಯಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. 11 ಸಿನಿಮಾಗಳ ಹೆಸರು ಅಂತ ಹೇಳ್ತಾ ಇದ್ದಾರೆ ಎಷ್ಟೊಂದು ಜನ. ಮತ್ತೊಂದು ಸಂದೇಶ ಬಂದಿದೆ, ಪೂರ್ಣಿಮಾ ಅವರು ಬೆಂಗಳೂರು ಲಾಲ್ಬಾಗ್ ರಸ್ತೆಯಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗೆ ಎನ್ಜಿ ಬಸವರಾಜ್ ಚಿತ್ರದುರ್ಗದಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಸಾಕಷ್ಟು ಜನ ಬರೀ ನಂಬರ್ ಅನ್ನ ಕಳಿಸಿದ್ದೀರಿ, ಸೊ ಅದಕ್ಕೋಸ್ಕರ ನಾನು ನಿಮ್ಮ ಹೆಸರನ್ನ ಹೇಳ್ತಾ ಇಲ್ಲ. ನಾನು ಎರಡನ್ನೂ ಕೇಳಿದ್ದೆ, ನಂಬರ್ ಹಾಗೆ ಚಿತ್ರದ ಹೆಸರುಗಳು ಕೂಡ ಕೇಳಿದ್ದೆ. ಮತ್ತಾರು ಸಂದೇಶವನ್ನ ಕಳಿಸಿದ್ದಾರೆ, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗೆ ಗುರುರಾಜ್ ಕುಟುಂಬ ವಿರೂಪಾಕ್ಷಪುರದಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ ಬಂದಿದೆ, 5 ಅಂತ ಹೇಳ್ತಿದ್ದೀರಿ, ತಪ್ಪಾಗಿರುವಂತಹ ಉತ್ತರ. ಹಾಗೆ ಸಾಕಷ್ಟು ಜನ ಒಂದೆರಡು ಚಿತ್ರದ ಹೆಸರುಗಳಷ್ಟೇ ಹೇಳಿದ್ದೀರಿ. ದಿಲೀಪ್ ಕಲ್ಯಾಣ್ಕರ್ ಅವರು ಕೂಡ ಕಳಿಸಿದ್ದಾರೆ. ಹಾಗೆ ರಾಯಚೂರಿನಿಂದ ಚಂದ್ರಕಾಂತ್ ಸರಿಯಾಗಿರುವಂತಹ ಉತ್ತರವನ್ನ ಕಳಿಸಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ಯಾರಿದು, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿರೋದು 11-12, ಸಾಕಷ್ಟು ವೆರೈಟೀಸ್ ಆಫ್ ಆಪ್ಷನ್ಸ್ ನನಗೆ ಕೊಟ್ಬಿಟ್ಟಿದ್ದೀರಾ ಅಂತ ಅನ್ಸುತ್ತೆ. ಸರಿಯಾಗಿರುವಂತಹ ಉತ್ತರ ಆಗಿತ್ತು 6. 6 ಸಿನಿಮಾಗಳ ಹೆಸರು ಇದರಲ್ಲಿ ಇತ್ತು. ಯಾವ ಯಾವ ಸಿನಿಮಾಗಳ ಹೆಸರು ಅಂತಂದ್ರೆ, ಕನಸುಗಾರ, ನನ್ನ ಪ್ರೀತಿಯ ಹುಡುಗಿ, ಜೋಡಿ, ಹುಚ್ಚ, ಪ್ರೀತ್ಸೊತ್ತಪ್ಪ, ಹಾಗೆ ಕೋತಿಗಳು ಸರ್ ಕೋತಿಗಳು. 6 ಸಿನಿಮಾಗಳ ಹೆಸರಿದ್ದು ಇಷ್ಟು ಜನ ಸ್ನೇಹಿತರು ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದೀರಿ. ಸಂಖ್ಯೆ ಹಾಗೂ ಚಿತ್ರದ ಹೆಸರು ಎರಡೂ ಕೂಡ ಸರಿಯಾಗಿತ್ತು. ಧನ್ಯವಾದಗಳನ್ನ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ. ಫಸ್ಟ್ ಕ್ವೆಶ್ಚನ್ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನ್ಸುತ್ತೆ. ಎರಡನೇ ಕ್ವೆಶ್ಚನ್ಗೆ ಹೋಗೋಣ. ಈ ಹಾಡಿನ ಮಧ್ಯದ ಭಾಗವನ್ನ ನಾನು ಪ್ಲೇ ಮಾಡ್ತೀನಿ, ಈ ಒಂದು ಆಡಿಯೋ ಬೈಟ್ ಅನ್ನ ಕೇಳಿಸ್ಕೊಳ್ಳಿ. ಒಂದು ಹಾಡಿನ ಮಧ್ಯದ ಭಾಗ ಅದು, ಯಾವ ಹಾಡು ಅಂತ ನೀವು ಗೆಸ್ ಮಾಡಿ ನನಗೆ ಕಳ್ಸಿಕೊಡ್ಬೇಕು.

ಸೊ ಈ ಒಂದು ಆಡಿಯೋ ಬೈಟ್ ಅನ್ನ ಕೇಳಿದ್ರಿ ಅಲ್ವಾ? ಸೊ ಯಾವ ಹಾಡು ಇದು ಅಂತ ಕೇಳಿದ್ದೆ. ಜೊತೆಗೆ ಇನ್ನೊಂದು ಟ್ವಿಸ್ಟ್ ಇದೆ ಕ್ವೆಶ್ಚನ್ ಅಲ್ಲಿ, ಯಾರು ಈ ಒಂದು ಗೀತೆಯನ್ನ ಹಾಡಿದ್ದಾರೆ? ಎರಡು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟು ನನಗೆ ಕಳಿಸ್ಕೊಡಿ. 9489

01013 ಈ ಆಡಿಯೋ ಬೈಟ್ ಯಾವ ಗೀತೆ ಜೊತೆಗೆ ಇದರ ಸಿಂಗರ್ ಯಾರು ಎರಡು ಪ್ರಶ್ನೆಗೆ ಉತ್ತರ ಸರಿಯಾಗಿ ಕೊಟ್ಟಂತಹ ಸ್ನೇಹಿತರ ಹೆಸರನ್ನ ನಾನು ಆನ್ ಏರ್ ಅನೌನ್ಸ್ ಮಾಡ್ತೀನಿ. ಓಕೆ ಸಿಗೋಣ ಈ ಹಾಡಿನ ನಂತರ, ಅದಾದ ಮೇಲೆ ಯಾರು ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ ನೋಡೋಣ.

ಪ್ರಸಾದ್ ಅವರು. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ನಾನು ಕಳೆದ ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದೆ, ನನ್ನ ಹೆಸರು ಹೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಬರೀ ಸಂಖ್ಯೆಯನ್ನ ಹೇಳಿದ್ದೀರಿ, ಸರಿಯಾಗಿರುವಂತಹ ಸಿನಿಮಾದ ಹೆಸರುಗಳನ್ನು ನೀವು ಹೇಳಿರಲಿಲ್ಲ. ನಂಬರ್ ಎಂಡಿಂಗ್ ವಿತ್ 7085. ಹಾಗೆ ಮತ್ತೊಂದು ಕರೆಕ್ಟ್ ಆಗಿರುವಂತಹ ಉತ್ತರ ಬಂದಿದೆ, ದಿಲೀಪ್ ಕಲ್ಯಾಣ್ಕರ್ ಸರಿಯಾಗಿರುವಂತಹ ಉತ್ತರ, ಎಸ್ ಎಂ ಶೋಭಾ ಹಾಸನದಿಂದ ಸರಿಯಾಗಿರುವಂತಹ ಉತ್ತರವನ್ನು ಕಳಿಸಿದ್ದಾರೆ. ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ ಸರಿಯಾಗಿರುವಂತಹ ಉತ್ತರ, ನೇತ್ರ ಅವರು ಕೆಂಗೇರಿಯಿಂದ ಸರಿಯಾಗಿರುವಂತಹ, ಬಿಂದು ಪ್ರಕಾಶ್ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಸುಗುಣ ಅವರು ಸರಿಯಾಗಿರುವಂತಹ, ಸುಗುಣ ಅರ್ಜುನ್ ಕನಕಶ್ರೀ ಲೇಔಟ್ ಬೆಂಗಳೂರಿನಿಂದ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಹರೀಶ್ ಅವರು ಮಲ್ಲೇಶ್ವರಂನಿಂದ ಸರಿಯಾಗಿರುವಂತಹ ಉತ್ತರ, ಶುಭಾನ್ ಕೋರಿ ಹಂಪಸಾಗರದಿಂದ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರು ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಇಷ್ಟು ಜನ ಸ್ನೇಹಿತರು ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ರು. ಇನ್ನೂ ಸಾಕಷ್ಟು ಸಂದೇಶಗಳು ಬಂದಿದೆ, ಬಟ್ ನೀವೆಲ್ಲರೂ ಕೂಡ ಸರಿಯಾಗಿ ಉತ್ತರವನ್ನು ಕೊಟ್ಟಿಲ್ಲ. ಉದಿತ್ ನಾರಾಯಣ್ ಅಂತ ಹೇಳಿದ್ದೀರಿ, ಇನ್ನು ಭೂಲ್ ಭುಲಯ್ಯ ಸಿನಿಮಾ, ನೀರಜ್ ಶ್ರೀಧರ್ ಏನನ್ನೋ ಹೇಳಿದ್ದೀರಿ, ಬಟ್ ಸರಿಯಾಗಿರುವಂತಹ ಉತ್ತರವನ್ನು ನಾನು ಹೇಳುವಂತಹ ಸಮಯ ಸರಿಯಾಗಿರುವಂತಹ ಉತ್ತರ ಆಗಿತ್ತು. ಬೇದರ್ದಿ ರಾಜ ಅನ್ನುವಂತಹ ಗೀತೆ ಆಗಿತ್ತು ಇದು. ಯಾವ ಸಿನಿಮಾದ ಗೀತೆ ಇದು? ಡೆಲ್ಲಿ ಬೆಲ್ಲಿ ಸಿನಿಮಾದ ಗೀತೆ ಆಗಿತ್ತು. ಸೋನಾ ಮಹಾಪಾತ್ರ ಅವರು ಹಾಡಿದಂತಹ ಹಾಡು, ಅವರೊಟ್ಟಿಗೆ ರಾಮ್ ಸಂಪತ್ ಅವರು ಕೂಡ ಧ್ವನಿಯಾಗಿದ್ದಾರೆ, ಬಟ್ ಮುಖ್ಯವಾಗಿ ಸೋನಾ ಮಹಾಪಾತ್ರ ಅವರು ಹಾಡಿದಂತಹ ಬೇದರ್ದಿ ರಾಜ ಅನ್ನುವಂತಹ ಗೀತೆ ಡೆಲ್ಲಿ ಬೆಲ್ಲಿ ಸಿನಿಮಾದು. ಸರಿಯಾಗಿ ಉತ್ತರ ಕೊಟ್ಟಿರುವಂತಹ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತಹ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು. ಹಾಗೆ ವಿನ್ನರ್ಸ್ ಆದಂತಹ ಸ್ನೇಹಿತರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಒಂದು ಹೊಂಬಿಸಲು ಕಾರ್ಯಕ್ರಮವನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ ಒಂದು ಹಾಡಿನ ನಂತರ, 4 ಗಂಟೆಯ ನಂತರ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ, ಇವತ್ತು ನಾನು ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಯೋಚನೆ ಮಾಡ್ತಾ ಇರ್ತೀನಿ. ನೀವು ಆಕಾಶದಲ್ಲಿರ್ತಿರೋ, ಭೂಮಿ ಮೇಲಿರ್ತಿರೋ, ಯೋಚನೆ ಮಾಡ್ತಾ 4 ಗಂಟೆಯ ನಂತರ ನಾನು ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೀವು ಎಲ್ಲೂ ಹೋಗ್ಬೇಡಿ, ಕೇಳ್ತಾ ಇರಿ. ಇದು ಆಕಾಶವಾಣಿ FM ರೈನ್ಬೋ 101.3 MHz.

0: do Non-Stop Sunday. Non-Stop Sunday. Non-Stop Sunday.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ಸ್ಟಾಪ್ ಸಂಜೆ.
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.

0: Akashvani FM Rainbow 101.3 MHz Musically yours.
1: ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಶುಭ ಸಂಜೆ. ಸಮಯಾಗಿದೆ 4:01 ಕೇಳ್ತಾ ಇದ್ರ ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯಾರ್ಡ್ಸ್. ನಿಮ್ಮ ಜೊತೆ ಆಗ್ತಿರೋದು ನಾನು, ನಿಮ್ಮ ಆರ್ಜೆ ಚೈತ್ರ. ಇವತ್ತು ವಿಸ್ಮಯ ಜಗತ್ತು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸೊ ಇವತ್ತು ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾವು ಎಲ್ಲಿ ಹೋಗ್ತಾ ಇದ್ದೀವಿ, ಯಾವ ಜಾಗಕ್ಕೆ ಹೋಗ್ತಾ ಇದ್ದೀವಿ ಅನ್ನೋ ಕ್ಯೂರಿಯಾಸಿಟಿ ನಿಮಗೆ ತಾನೆ. ನಾನು ಆಗಲೇ ಹೇಳ್ಬಿಟ್ಟು ಹೊರಟೆ, ನೀವು ಆಕಾಶದ ಮೇಲೆ ಇದ್ದೀರೋ ಭೂಮಿ ಮೇಲಿದ್ದೀರೋ ಅನ್ನೋ ಒಂದು ಸಣ್ಣ ಕನ್ಫ್ಯೂಷನ್ ಶುರು ಆಗತ್ತಂತೆ ನೀವು ಈ ಜಾಗಕ್ಕೆ ಹೋದರೆ. ಸೊ ಯಾವ ಜಾಗದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಕುತೂಹಲ ಇದ್ದರೆ ಒಂದು ಸಣ್ಣ ಕ್ಲೂನ ಕೊಡ್ತೀನಿ, ಕೇಳಿಸ್ಕೊಡಿ. ಒಂದು ಕಡೆ ಕಾಲಿಟ್ಟರೆ ಇದು ಭೂಮಿ, ಮತ್ತೊಂದು ಕಡೆ ನೋಡಿದರೆ ಇದು ಆಕಾಶ. ಆದರೆ ನೀವು ನಿಂತಿರೋದು ಇದು ಎರಡರ ಮಧ್ಯದಲ್ಲಲ್ಲ, ವಿಶ್ವದ ಅತಿ ದೊಡ್ಡ ಉಪ್ಪಿನ ಕನ್ನಡಿಯ ಮೇಲೆ. ಇದನ್ನ ಹೇಳಿದ್ರೆ ಬಹುಶಃ ನಿಮಗೆ ಗೊತ್ತಾಗಬಹುದು ಅನ್ಸುತ್ತೆ ನಾನು ಯಾವ ಒಂದು ಜಾಗದ ಬಗ್ಗೆ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ. ಅಕಸ್ಮಾತ್ ನಿಮ್ಗೆ ಏನಾದರೂ ಗೊತ್ತಾಗಿದ್ರೆ ಯಾವ ಜಾಗದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಂಗೆ ಬೇಗ ಬೇಗ ಸಂದೇಶವನ್ನ ಕಳಿಸ್ಕೊಡಿ. 9480909013 ಈ ಒಂದು ಸಂಖ್ಯೆಗೆ ವಾಟ್ಸ್ಆಪ್ ಮುಖಾಂತರ ನಿಮ್ಮ ಸಂದೇಶಗಳು ಬರಲಿ. ನಾನು ಯಾವ ಜಾಗದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಈ ಹಾಡುಗಳ ನಂತರ ತಿಳಿಸ್ಕೊಡ್ತೀನಿ. ಓಕೆ, ಹಾಡುಗಳನ್ನ ಕೇಳಿ ಬೇಗ ವಾಪಸ್ ಬನ್ನಿ. ಅದಾದ ಮೇಲೆ ಈ ಜಾಗದ ಬಗ್ಗೆ ಇನ್ನೂ ಹೆಚ್ಚು

ಹಾಡನ್ನು ಕೇಳ್ತಾ ಕೇಳ್ತಾ ಕೇಳ್ತಾ ಕೇಳ್ತಾ ನೀವು ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡಿಬಿಟ್ರ, ಅಷ್ಟು ಫಾಸ್ಟ್ ಬೀಟ್ ಸಾಂಗ್ ಇದು. ವೆಲ್ಕಮ್ ಬ್ಯಾಕ್, ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ ಎಂ ರೈನ್ಬೋ 101.4.

ಮೆಗಾಹರ್ಟ್ಸ್, ಸಮಯ ಆಗಿದೆ 4:08. ಇವತ್ತು ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾನು ಯಾವ ಜಾಗದ ಬಗ್ಗೆ ಮಾತಾಡ್ತಾ ಇದ್ದೆ, ಇದು ವಿಶ್ವದ ಅತಿ ದೊಡ್ಡ ಉಪ್ಪಿನ ಮೈದಾನ ಅಂತ ಹೇಳಿದ್ದೆ. ಸೊ ಒಂದಷ್ಟು ಜನ ಗೆಸ್ ಅನ್ನ ತಗೊಂಡಿದ್ದಾರೆ. ನನಗಂತೂ ಗೊತ್ತಾಗ್ತಾ ಇಲ್ಲ ಮೇಡಮ್, ಇದು ಉಪ್ಪ ಕನ್ನಡಿನ ಏನು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹರೀಶ್ ಅವರು ಮಲ್ಲೇಶ್ವರಂನಿಂದ. ಹಾಗೆ ಶುಭ ಸಂಜೆ ಅಂತ ಹೇಳ್ತಾ ಇರೋದು ಶಾಂತಾಚಾರ್ ಬಡಿಗೇರ್ ಕೊಕ್ನೂರ್ನಿಂದ. ಇದು ರನ್ ಆಫ್ ಕಚ್ಚಾ ಗುಜರಾತ್ನಲ್ಲಿರೋದು ಅಂತ ಕೇಳ್ತಾ ಇದ್ದಾರೆ ನೇತ್ರಾ ಅವರು ಕೆಂಗೇರಿಯಿಂದ. ಇಲ್ಲ, ಹಾಗೆ ಮತ್ತೊಂದು ಬಿ ಎಂ ವಿಶ್ವನಾಥ್ ಅವರು ಸರಿಯಾಗಿರುವಂತಹ ಗೆಸ್ ಅನ್ನ ಮಾಡಿದ್ದಾರೆ ರಾಮಸಾಗರ. ಹಾಗೆ ನೇತ್ರಾ ಅವರು ಇವಾಗ ಕರೆಕ್ಟ್ ಆಗಿರುವಂತಹ ಗೆಸ್ ಅನ್ನ ಕೂಡ ಮಾಡಿ ಕಳಿಸಿದ್ರು ಸರಿಯಾಗಿರುವಂತಹ ಉತ್ತರವನ್ನ. ಸೊ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಈ ಒಂದು ವಿಸ್ಮಯ ಜಗತ್ತಿನಲ್ಲಿ ಒಂದು ವಿಸ್ಮಯವಾಗಿರುವಂತಹ ಜಾಗದ ಬಗ್ಗೆ. ಯಾವುದಪ್ಪ ಈ ಜಾಗ ಅಂತಂದ್ರೆ, ಬೊಲಿವಿಯಾದ ನೈಋತ್ಯ ಭಾಗದಲ್ಲಿರುವಂತಹ ಸಲಾರ್ ದೆ ಉಯೂನಿ ಅನ್ನುವಂತಹ ಜಾಗ ಇದು. ಇದು ವಿಶ್ವದ ಅತಿ ದೊಡ್ಡ ಉಪ್ಪಿನ ಸಮತಟ್ಟಿನ ಪ್ರದೇಶ, ಸಾಲ್ಟ್ ಫ್ಲಾಟ್ ಸಾಲ್ಟ್ ಲೇಕ್ ಅಂತ ಕರಿಬಹುದು ಅಥವಾ ಜಾಗ ಅಂತ ಕರಿಬಹುದು. ಸೊ ವಿಶ್ವದಲ್ಲೇ ಅತಿ ದೊಡ್ಡ ಉಪ್ಪಿನ ಸಾಲ್ಟ್ ಫ್ಲಾಟ್ ಇದು. ಸುಮಾರು 10,000 ಚದರ ಕಿಲೋಮೀಟರ್ಗಳಷ್ಟು ಹೆಚ್ಚು ವಿಸ್ತೀರ್ಣವನ್ನ ಹೊಂದಿದೆ ಈ ಒಂದು ಜಾಗ. ಸಮುದ್ರ ಮಟ್ಟದಕ್ಕಿಂತ ಸುಮಾರು 3,650 ಮೀಟರ್ ಎತ್ತರದಲ್ಲಿ, ಅಂದ್ರೆ ಅಪ್ರಾಕ್ಸಿಮೇಟ್ಲಿ 12,000 ಅಡಿ ಎತ್ತರದ ಮೇಲಿದೆ. ದೂರದಿಂದ ನೋಡಿದರೆ ಬಿಳಿ ಬಣ್ಣ ಅಂತ್ಯನೇ ಇಲ್ದಿರೋ ತರ ಒಂದು ಮರುಭೂಮಿ, ಬಿಳಿ ಬಣ್ಣದಲ್ಲಿ ಇರುವಂತಹ ಒಂದು ಮರುಭೂಮಿ ತರ ಕಾಣಿಸ್ತಾ ಇರುತ್ತೆ. ಇದು ಬೊಲಿವಿಯಾನಲ್ಲಿ ಇರುವಂತಹ ಸಲಾರ್ ದಿ ಉಯೂನಿ ಅನ್ನುವಂತಹ ಜಾಗ ಇದು. ಈ ಒಂದು ಜಾಗದ ಬಗ್ಗೆ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮ ಇರುತ್ತೆ. ಹಾಗೆ ನಿಮಗೂ ಕೂಡ ಈ ಜಾಗದ ಬಗ್ಗೆ ಏನಾದರೂ ಇಂಟ್ರೆಸ್ಟಿಂಗ್ ವಿಚಾರಗಳು ಗೊತ್ತಿದ್ರೆ ನನಗೆ ಸಂದೇಶವನ್ನು ಕಳಿಸ್ಕೊಡ್ಬೋದು. ನಾನು ಆ ಒಂದು ಇನ್ಫಾರ್ಮೇಶನ್ನ ಆನ್ ಏರ್ ಹೇಳ್ತೀನಿ, ಶೇರ್ ಮಾಡ್ತೀನಿ. ಯಾರು ಕಳಿಸಿದ್ದು ಅಂತ ಕೂಡ ನಾನು ಆನ್ಏರ್ ಹೇಳ್ತೀನಿ. ಸೊ ಬೇಗ ಬೇಗ ನೀವು ಕೂಡ ನನ್ನ ಜೊತೆ ಮಾತುಕತೆಗೆ ರೆಡಿ ಆಗಿ ಅಂತ ಹೇಳ್ತಾ, ಇವತ್ತಿನ ಈ ಒಂದು ಮಿರರ್, ಸಾಲ್ಟ್ ಮಿರರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಈ ಒಂದು ಜಾಗದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಆಗಿದ್ದೀರಾ ಅಂತ ಭಾವಿಸ್ತಾ ನಾನು ಶುರು ಮಾಡ್ತಾ ಇದ್ದೀನಿ. ಎರಡು ಗೀತೆಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ ನಿಮಗೋಸ್ಕರ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ.

ಸಮಯಾಗಿದೆ 4:18 ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ವಿಸ್ಮಯ ಜಗತ್ತು ಕಾರ್ಯಕ್ರಮ ಸಾಗ್ತಾ ಇದೆ. ಸಿದ್ಲಿಂಗ್ ಮೂರ್ತಿ ಅವರು ಸಿರಿಗೆರೆಯಿಂದ, ಯಾವ ವೈಜ್ಞಾನಿಕ ಕಾರಣದಿಂದ ಇಲ್ಲಿ ಉಪ್ಪಿನ ಕನ್ನಡಿ ತರ ಕಾಣಲು ಕಾರಣ ಏನು ಅಂತ ಕೇಳ್ತಿದ್ದಾರೆ ಈ ಸರೋವರ. ಆದರೆ ಇದು ಸರೋವರ ಅಲ್ಲ, ಇದೊಂದು ಫ್ಲಾಟ್ ಸರ್ಫೇಸ್ ಅಷ್ಟೇ, ಒಂದು ಮೈದಾನದ ರೀತಿ ಇರುತ್ತೆ. ಬಟ್ ಏನಕ್ಕೆ ಅದು ಉಪ್ಪಿನ ರೀತಿಯಲ್ಲಿ ಹೇಗೆ ಅದು ರೂಪುಗೊಂಡಿತ್ತು ಅನ್ನೋದ್ರ ಬಗ್ಗೆ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಹಾಗೆ ಕಲ್ಲಪ್ಪ ಅವರು ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ವಿಸ್ಮಯ ಜಗತ್ತಿನಲ್ಲಿ ವಿಶ್ವದ ಉಪ್ಪಿನ ಪ್ರದೇಶದ ಬಗ್ಗೆ ತಿಳಿಸುತ್ತಿದ್ದೀರಿ, ಅದಕ್ಕಾಗಿ ವಂದನೆಗಳು ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಹಬ್ಬದ ಶುಭಾಶಯಗಳು, ಹಾಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಹರೀಶ್ ಅವರು ಮಲ್ಲೇಶ್ವರಂನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸೊ ನಾವು ನಿಮ್ಮ ಹತ್ರನೇ ಕೇಳು ತಿಳ್ಕೊಳ್ತೀವಿ, ಗೂಗಲಿಂದೆಲ್ಲ ಕಾಪಿ ಹೊಡೆದು ಕಳಿಸಲ್ಲ ಅಂತ ಹೇಳ್ತಾ ಇದ್ದಾರೆ. ಅಟ್ ನೀವು ಕೇಳಿಸ್ಕೊಂಡು ಈ ಒಂದು ವಿಸ್ಮಯನ ತಿಳ್ಕೊಂಡ್ರೆ ನಮಗೂ ಖುಷಿ ಆಗತ್ತೆ. ಹಾಗಾದ್ರೆ ಈ ಒಂದು ಜಾಗ ಸಲಾರ್ ದಿ ಉಯೋನಿ ಅನ್ನುವಂತಹ ಜಾಗ ಹೇಗೆ ರೂಪುಗೊಂಡಿತು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಹಿಂದೆ ಒಂದು ದೊಡ್ಡ ಐತಿಹಾಸಿಕ ಸರೋವರಗಳ ಪ್ರದೇಶವಾಗಿತ್ತು ಅಂತೆ ಈ ಒಂದು ಜಾಗ. ಇಲ್ಲಿ ಸಾವಿರಾರು ವರ್ಷಗಳ ಅವಧಿಯಲ್ಲಿ ಸರೋವರಗಳು ತುಂಬ ಇದ್ವಂತೆ. ಈ ಸರೋವರಗಳಲ್ಲಿ ಇದ್ದಂತಹ ನೀರೆಲ್ಲವೂ ಕೂಡ ಆವಿಯಾಗಿ ಅದರಲ್ಲಿ ಮಿನರಲ್ಸ್, ಅದರಲ್ಲಿ ಉಪ್ಪಿನಂಶ ಅದಷ್ಟೇ ಮಾತ್ರ ಉಳ್ಕೊಂಡಿತ್ತು. ಸೊ ಏನು ಖನಿಜಗಳು ಅಥವಾ ಏನು ಉಪ್ಪು ಉಳ್ಕೊಂಡಿತ್ತಲ್ವ, ಅದು ನಿಧಾನವಾಗಿ ಒಂದು ಸರ್ಫೇಸನ್ನು ಫಾರ್ಮ್ ಮಾಡೋಕ್ಕೆ ಶುರು ಮಾಡಿದೆ ಈ ಒಂದು ಜಾಗದ ಮೇಲೆ. ಹೀಗೆ ನಿಧಾನವಾಗಿ ಈ ವಿಶಾಲದ ಉಪ್ಪಿನ ಈ ಸರ್ಫೇಸ್ ಏನಿದೆಯಲ್ಲ, ಇದು ರೂಪುಗೊಳ್ಳೋದಕ್ಕೆ ಶುರು ಆಗ್ತಾ ಇತ್ತು. ಕೆಲವು ಪ್ರದೇಶಗಳಲ್ಲೂ ಹೇಗಿದೆ ಅಂತಂದ್ರೆ, ನೀವು ಲೆಕ್ಕ ಹಾಕಿ 10,000 ಚದರದಷ್ಟು ಉದ್ದ ಇದೆ ಇದು ಅಂತಂದ್ರೆ, 10,000 ಚದರ ಕಿಲೋಮೀಟರ್ ಎಷ್ಟು ದೊಡ್ಡದಾಗಿರ್ಬೇಕು. ಸೊ ಎಷ್ಟೋ ಕಡೆ ಇದು ಈ ಒಂದು ಉಪ್ಪಿನ ಪದರ ಏನಿದೆ ಅಲ್ವಾ, ಇದು ಹಲವಾರು ಮೀಟರ್ಗಳಷ್ಟು ದಪ್ಪ ಇರುತ್ತಂತೆ. ಅಷ್ಟೊಂದು ಉಪ್ಪು ಸರೋವರಗಳಿಂದ ಆವಿಯಾದಂತಹ ನೀರಿನಿಂದ ಫಾರ್ಮ್ ಆಗಿದೆ ಈ ಒಂದು ಜಾಗದಲ್ಲಿ. ಸೊ ಇದು ಕನ್ನಡ ರೀತಿಯಲ್ಲಿ ಯಾಕೆ ಕಾಣುತ್ತೆ, ಕನ್ನಡಿ ತರ ಕಾಣುತ್ತೆ, ಆಕಾಶನೋ ಭೂಮಿನೋ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದೆ. ಸೊ ಮಳೆ ಬಂದಾಗ ಏನಾಗುತ್ತೆ, ಕನ್ನಡಿ ರೀತಿ ಹೇಗೆ ಕಾಣುತ್ತೆ, ಇದ್ರ ಬಗ್ಗೆ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ FM ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ.

ಗಗನವೇ ಭಾಗಿ, ಭುವಿಯನ್ನು ಕರೆದಂತಿದೆ. ಹೌದು, ಇವತ್ತು ಆಕಾಶನೋ ಭೂಮಿನೋ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಸಮಯ ಆಗಿರುತ್ತೆ 4:31. ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 MHz ಅನ್ನ. ನಾನು ಇವತ್ತು ಸಲಾರ್ ಡೆ ಯೂನಿ ಅನ್ನುವಂತಹ ಜಾಗದ ಬಗ್ಗೆ ಮಾತಾಡ್ತಾ ಇದ್ದೆ. ಬೊಲಿವಿಯಾಲ್ಲಿ ಇರುವಂತಹ ಜಾಗ ಇದು. ಸೊ ಇದು ಆಕಾಶದ ಕನ್ನಡಿ ಅಂತ ಹೇಳ್ತಾರೆ ಅಂತ ಮಾತಾಡ್ತಾ ಇದ್ವಿ. ಯಾಕೆ ಇದು ಆಕಾಶದ ಕನ್ನಡಿ ಅಂತ ಹೇಳ್ತಾರೆ ಅಂದರೆ, ಉನೆಯು ಈ ಒಂದು ಜಾಗ ಇದೆಯಲ್ಲ, ಉಯುನಿ ಅನ್ನುವಂತಹ ಜಾಗ ಅತ್ಯಂತ ಅದ್ಭುತವಾದಂತಹ ವಿಶಿಷ್ಟವಾಗಿರುವಂತಹ ಜಾಗ. ಯಾಕೆ ಗೊತ್ತಾ? ಇದನ್ನು ಮಿರರ್ ಎಫೆಕ್ಟ್ ಜಾಗ ಅಂತ ಕೂಡ ಕರೀತಾರೆ. ಮಳೆಗಾಲದಲ್ಲಿ ಏನಾಗುತ್ತೆ, ಉಪ್ಪಿನ ಮೈದಾನ ಆಗಿರೋದ್ರಿಂದ, ಈ ಸಾಲ್ಟ್ ಸರ್ಫೇಸ್ ಇರೋದ್ರಿಂದ, ಇದ್ರ ಮೇಲೆ ಒಂದು ತೆಳುವಾದ ನೀರಿನ ಪದರ ಬರೋದಕ್ಕೆ ಶುರುವಾಗತ್ತೆ ಮಳೆಗಾಲದಲ್ಲಿ. ಆಗ ನೆಲದ ಮೇಲಿರುವಂತಹ ಉಪ್ಪೆಲ್ಲ ಕರಗಿ ಆಕಾಶದ ಪ್ರತಿಬಿಂಬ ಕಾಣಿಸಿ ಆಕಾಶ ಮತ್ತು ಭೂಮಿ ಒಂದೇ ಆಗಿರೋ ರೀತಿ ಒಂದು ಇಮೇಜನ್ನು, ಒಂದು ಮಿರಾಜ್ ಎಫೆಕ್ಟನ್ನು ಕೊಡುತ್ತೆ. ಸಾಮಾನ್ಯವಾಗಿ ಡಿಸೆಂಬರ್ನಿಂದ ಏಪ್ರಿಲ್ವರೆಗೆ ಈ ದೃಶ್ಯ ಕಾಣುವಂತಹ ಸಾಧ್ಯತೆ ತುಂಬ ಹೆಚ್ಚಾಗಿ ಇರುತ್ತೆ. ಹಾಗೆ ಮಳೆಗಾಲದಲ್ಲಿ ಈ ಒಂದು ಜಾಗ ಒಂದಷ್ಟು ಸೆಂಟಿಮೀಟರ್ಗಳಷ್ಟು ನೀರು ಇದ್ರ ಮೇಲೆ ಪದರ ನಿರ್ಮಾಣ ಆಗೋದ್ರಿಂದ ಈ ರೀತಿ ಆಗತ್ತೆ ಅಂತ ಹೇಳಿದೆ. ಹಾಗೆ ಈ ನೀರು ಬೃಹತ್ ಕನ್ನಡಿಯಂತೆ ಆಕಾಶ ಮತ್ತು ಮೋಡ ಇವೆರಡೂ ಒಂದು ಸ್ವಲ್ಪ ಉಪ್ಪು ಕರಗತ್ತೆ, ಒಂದು ಸ್ವಲ್ಪ ಜಾಗದಲ್ಲಿ ಉಪ್ಪು ಕರಗಿರಲ್ಲ. ಸೊ ಒಂದು ರೀತಿ ಆಕಾಶ ಭೂಮಿ ಮೇಲಿರುವಂತಹ ಆಕಾಶದ ರೀತಿ ಕಾಣಿಸೋದಕ್ಕೆ ಶುರುವಾಗತ್ತೆ. ಸೊ ಈ ಒಂದು ಜಾಗದಲ್ಲಿ ನೀವು ಸೂರ್ಯಾಸ್ತದ ಪ್ರತಿಬಿಂಬವನ್ನು ಎಷ್ಟು ಬ್ಯೂಟಿಫುಲ್ ಆಗಿ ನೋಡ್ಬೋದು ಗೊತ್ತಾ?

ಇದಕ್ಕೆ ಅನ್ಸುತ್ತೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಮಿರರ್ ಅಂತ ಈ ಒಂದು ಪ್ರಸಿದ್ಧವಾಗಿರುವಂತಹ ಜಾಗವನ್ನು ಕರೀತಾರೆ. ಹಾಗೆ ಒಳ್ಳೊಳ್ಳೆ ಮಾಹಿತಿಯನ್ನು ಕೊಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ನಾಗಪತಿ ವಿ ಹೆಗಡೆ ಅವರು ಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ವರಾಹು ಮತ್ತು ಇಲ್ಲ ಅವರು, ನಿಮ್ಮ ಹೆಸರನ್ನು ಸರಿಯಾಗಿ ಪ್ರನೌನ್ಸ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ, ತಪ್ಪಿದ್ರೆ ಕ್ಷಮಿಸಿ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ಅನಂತಮೂರ್ತಿ ಅವರು ಶೃಂಗೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ವಿಸ್ಮಯ ಜಗತ್ತಿನ ವಿಷಯ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ಚೆನ್ನಾಗಿದೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ಸಂದೇಶಗಳನ್ನು ಕಳಿಸ್ಬೋದು ನಮಗೆ 9480901013 ಈ ಒಂದು ಸಂಖ್ಯೆಗೆ ಸಂದೇಶವನ್ನು ಕಳಿಸ್ಕೊಡಿ. ನಾವು ಕೊಡ್ತಾ ಇರುವಂತಹ ಮಾಹಿತಿ ಹೇಗಿದೆ ಅಂತ ತಿಳಿಸ್ಕೊಡಿ. ಜೊತೆಗೆ ನಿಮಗೆ ಇದು ಇಂಟ್ರೆಸ್ಟಿಂಗ್ ಆಗಿದೆಯಾ, ನೀವು ಲೈಫಲ್ಲಿ ಒಂದ್ಸತಿನಾದರೂ ಈ ಜಾಗನ ನೋಡಬೇಕು ಅಂತ ನಿಮ್ಗೆ ಅನಿಸ್ತಾ ಇದೆಯಾ, ಯಾವ ರೀತಿ ಇರ್ಬೋದು ನಿಮ್ಮ ಒಂದು ಫೀಲಿಂಗ್ಸ್, ನನಗೆ ಸಂದೇಶವನ್ನು ಕಳಿಸ್ಕೊಡಿ 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ. ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇದೆ ಎರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ.

ಗಣೇಶ್ ಹಾಗೆ ಪ್ರಿಯದರ್ಶಿನಿ ಅವರ ಧ್ವನಿಯಲ್ಲಿ ಕಾಫಿಗೆ ಹೋಗೋಣ ಅನ್ನುವಂತಹ ಬ್ಯೂಟಿಫುಲ್ ಗೀತೆಯನ್ನ ಕೇಳಿದ್ರಿ. ಎಲ್ಲದೂ ಕಾಫಿ ಆಯ್ತಾ ಅಥವಾ ಇನ್ನ ಮಾಡ್ಬೇಕಾ ನೀವೆಲ್ಲರೂ ಕಾಫಿ? ಹಾಗೆ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಬೊಲಿವಿಯಾದ ಒಂದು ಜಾಗದ ಬಗ್ಗೆ ಮಾತಾಡ್ತಾ ಇದ್ವಿ. ಸಲಾರ್ ದಿ ಉಯುನಿ ಅನ್ನುವಂತಹ ಜಾಗ ಇದು. ಸೊ ಈ ಒಂದು ಜಾಗ ಕೇವಲ ಪ್ರವಾಸಿ ತಾಣ ಅಷ್ಟೇ ಅಲ್ಲ, ಇದು ಒಂದು ಹೈಯೆಸ್ಟ್ ಮಿನರಲ್ ರಿಸೋರ್ಸ್ ಇರುವಂತಹ ಜಾಗ ಕೂಡ ಹೌದು. ಲಿಥಿಯಂನ ಭಂಡಾರನೇ ಇದೆ ಇಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದು ಲಿಥಿಯಂನಂತಹ ಪ್ರಮುಖ ನೈಸರ್ಗಿಕವಾಗಿರುವಂತಹ ಸಂಪನ್ಮೂಲ, ಈ ಮಿನರಲ್ ರಿಸೋರ್ಸ್ ಇರುವಂತಹ ಪ್ರದೇಶ. ಉಪ್ಪಿನ ಪದರದ ಕೆಳಗೆ ಏನಿದೆ ಬ್ರೈನ್ನಲ್ಲಿ ಲಿಥಿಯಂ ಸೇರಿದಂತೆ ಹಲವು ಖನಿಜಗಳು, ಹಲವು ಮಿನರಲ್ಸ್ ಇದರ ಕೆಳಗಡೆ ಇರೋದ್ರಿಂದ ಇಂದಿನ ನೀವು ಮೊಬೈಲ್ ಫೋನ್ಗಳು, ಲ್ಯಾಪ್ಟಾಪ್ ಚಾರ್ಜರ್ಸು, ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಲ್ಲಿ ಬ್ಯಾಟ್ರಿಗಳು, ಸೊ ಈ ಬ್ಯಾಟ್ರಿಗಳಲ್ಲಿ ಪ್ರಮುಖವಾಗಿ ಉಪಯೋಗಿಸುವಂಥದ್ದು ಈ ಲಿಥಿಯಂ. ಈ ಲಿಥಿಯಂ ರಿಸೋರ್ಸ್, ಈ ಲಿಥಿಯಂ ಮಿನರಲ್ ಏನಿದೆ ಅದು ಹೇರಳವಾಗಿ ಈ ಒಂದು ಉಪ್ಪಿನ ಪದರದ ಕೆಳಗಡೆ ಸಿಗತ್ತಂತೆ. ಹಾಗೆ ಇದು ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ಮೊಬೈಲ್ನಿಂದ ಎಲೆಕ್ಟ್ರಿಕ್ ಕಾರ್ವರೆಗೆ ಯೂಸ್ ಮಾಡೋ ಎಲ್ಲಾ ಬ್ಯಾಟ್ರಿಗಳಲ್ಲೂ ಈ ಒಂದು ಲಿಥಿಯಂ ರಿಚ್ ತುಂಬಾನೇ ಇಂಪಾರ್ಟೆಂಟ್. ಸೊ ಇದೊಂದು ಪ್ರವಾಸೋದ್ಯಮಕ್ಕೆ ಮಾತ್ರ ಸೀಮಿತ ಆಗದೆ ಈ ಮಿನರಲ್ ಕ್ಯಾಟಗರಿಯಲ್ಲೂ ಕೂಡ ಇದು ತುಂಬಾ ಪ್ರಮುಖವಾದಂತಹ ಪಾತ್ರವನ್ನ ವಹಿಸುತ್ತೆ. ಅದರಿಂದ ಈ ಉಯೂನಿಗೆ ಆರ್ಥಿಕವಾಗಿಯೂ ಮತ್ತು ಭವಿಷ್ಯದ ಎನರ್ಜಿ ಇಂಡಸ್ಟ್ರಿ ದೃಷ್ಟಿಯಲ್ಲೂ ಕೂಡ ದೊಡ್ಡ ಮಹತ್ವ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗೆ ಇದ್ರ ಸುತ್ತಮುತ್ತ ನೋಡೋದಕ್ಕೆ ಒಂದಷ್ಟು ತಾಣಗಳು ಕೂಡ ಇದೆಯಂತೆ. ಏನು ಈ ತಾಣಗಳು ಅಂತಂದ್ರೆ, ಇಲ್ಲಿಗೆ ಹೋದಾಗ ಕೇವಲ ಉಪ್ಪಿನ ಮೈದಾನ ಅಷ್ಟೇ ಅಲ್ಲ, ಇಲ್ಲಿ ಇನ್ಕಹೋಸಿ ಐಲ್ಯಾಂಡ್ ಅನ್ನುವಂತಹ ಐಲ್ಯಾಂಡ್ ಇದೆ. ಏನಪ್ಪ ಇದು, ಇದು ಸಮುದ್ರನೇ ಅಲ್ಲ, ಐಲ್ಯಾಂಡ್ ಎಲ್ಲಿಂದ ಬಂತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಐಲ್ಯಾಂಡ್ ಅಂತಂದ್ರೆ ಸಮುದ್ರದಲ್ಲಿ ಫಾರ್ಮ್ ಆಗಿರುವಂತಹ ಒಂದು ದ್ವೀಪ ಅಲ್ಲ, ಇದು ಈ ಉಪ್ಪಿನ ಪ್ರದೇಶದ ಮಧ್ಯದಲ್ಲಿ ಒಂದು ಮುಂಚೆ ತುಂಬಾ ವರ್ಷಗಳ ಹಿಂದೆ ಒಂದಷ್ಟು ಕಾಡು ಅಥವಾ ಏನೋ ಇದ್ದಿದ್ದ ಟೈಮ್ನಲ್ಲಿ ಅಲ್ಲಿ ಜ್ವಾಲಾಮುಖಿ ಬಂದು ಜ್ವಾಲಾಮುಖಿ ಪ್ರದೇಶಗಳಲ್ಲಿ ದೊಡ್ಡ ದೊಡ್ಡ ಜ್ವಾಲಾಮುಖಿಗಳೆಲ್ಲ ಹೋಗಿ ಅಲ್ಲಿ ಏನು ರೆಸಿಡ್ಯೂ ಇರುತ್ತಲ್ವ, ಆ ಒಂದು ರೆಸಿಡ್ಯೂ ಅವಶೇಷಗಳಲ್ಲಿ ಫಾರ್ಮ್ ಆಗಿರುವಂತಹ ಒಂದು ಜಾಗ ಇದು ಇನ್ಕಹೋಸಿ ಐಲ್ಯಾಂಡ್ ಅಂತ. ದೈತ್ಯ ಕ್ಯಾಕ್ಟಸ್ ಗಿಡಗಳು ಇಲ್ಲಿ ಇದೆ, ವರ್ಣರಂಜಿತ ಲಗೂನ್ಸ್ ಇದೆ, ಫ್ಲೆಮಿಂಗೋಸು ಮುಂತಾದ ಎಲ್ಲ ಜಾಗಗಳನ್ನು ನೀವು ಇಲ್ಲಿ ನೋಡ್ಬೋದು ಈ ಒಂದು ಜಾಗದಲ್ಲಿ. ಎಷ್ಟು ಒಂದೇ ಒಂದು ಜಾಗದಲ್ಲಿ ಎಷ್ಟು ವಿಸ್ಮಯಕಾರಿಯಾಗಿರುವಂತಹ ವಿಚಾರಗಳು ಇದೆ ಅಲ್ವಾ? ನಿಜವಾಗ್ಲೂ ಈ ಪ್ರಪಂಚ ನೋಡ್ತಾ ಇದ್ರೆ ಎಷ್ಟೊಂದು ವಿಷಯ ತಿಳ್ಕೊಳ್ಳೋದಕ್ಕಿದೆಯಪ್ಪ, ವಿಷಯಗಳು ತಿಳ್ಕೊಳ್ಳೋದಕ್ಕೆ ಕೊನೆನೇ ಇಲ್ಲ ಅಂತ ಅನ್ಸುತ್ತೆ. ಈ ಡ್ರೈ ಬೇಸಿಗೆ ಕಾಲ ಏನು ಬರುತ್ತಲ್ಲ, ಆ ಒಂದು ಕಾಲದಲ್ಲಿ ಉಪ್ಪಿನ ಮೇಲ್ಕೈಯಲ್ಲಿ ಈ ಒಂದು ಹೆಕ್ಸಗನ್ ರೀತಿಯಲ್ಲಿ ಕಾಣಿಸುತ್ತಂತೆ ಈ ಒಂದು, ಇದು ಮತ್ತೊಂದು ವಿಶೇಷ ಇಲ್ಲಿ. ಸೊ ಇದನ್ನ ನೀವು ನೋಡೋದಕ್ಕೆ ಸಮ್ಮರ್ ಟೈಮಲ್ಲಿ ಹೋಗಬೇಕು. ಸೊ ಇದನ್ನ ಭೂಮಿಯ ಮೇಲಿರುವಂತಹ ಮತ್ತೊಂದು ಗ್ರಹ ಅಂತಾನೆ ಕರೀತಾರೆ ಈ ಒಂದು ಜಾಗವನ್ನ. ದೈತ್ಯ ಕ್ಯಾಕ್ಟಸ್ ಗಿಡಗಳಿದೆ ಇಲ್ಲೊಂದು, ಇನ್ಕೋಸಿಯಾ ಐಲ್ಯಾಂಡ್ ಅಂತ ಇದೆ. ಉಪ್ಪಿನ ಸಮುದ್ರದ ಮಧ್ಯದಲ್ಲಿ ಒಂದು ಐಲ್ಯಾಂಡ್ ಅಂದ್ರೆ ಎಷ್ಟು ಬ್ಯೂಟಿಫುಲ್ ಆಗಿರ್ಬೇಕಲ್ವಾ? ನೀವು ಒಂದ್ಸತಿ ಕಣ್ಣು ಮುಚ್ಕೊಳ್ಳಿ ಆಯ್ತಾ, ಒಂದ್ಸತಿ ಕಣ್ಣು ಮುಚ್ಕೊಳ್ಳಿ, ಈ ಒಂದು ನಾನು ಹೇಳೋದನ್ನ ಇಮ್ಯಾಜಿನ್ ಮಾಡಿ. ಫುಲ್ ಸಾಲ್ಟ್ ಒಂದು ಸರ್ಫೇಸ್ ಅಲ್ಲಿ, ಒಂದು ಜಾಗದಲ್ಲಿ ಒಂದು ಸಾಲ್ಟ್ ಮೈದಾನ ಇದೆ, ನೀವು ಅಲ್ಲಿ ಒಬ್ಬರೇ ನಿಂತಿದ್ದೀರಾ, ಯಾರೂ ಇಲ್ಲ. ಮಳೆ ಬರ್ತಾ ಇದೆ, ಮಳೆ ಬಂದಾಗೆಲ್ಲ ಬಂದು ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ, ಆಕಾಶದ ರಿಫ್ಲೆಕ್ಷನ್ ಭೂಮಿ ಮೇಲೆ ಕಾಣಿಸ್ತಾ ಇದೆ. ಹಾಗೆ ನೀವು ಒಂಚೂರು ಮೇಲೆ ಹಾರೋಗಿ ನೋಡಿದ್ರೆ ಎಷ್ಟು ಅಂದವಾಗಿ ಕಾಣುತ್ತೆ ರೀ ಈ ಒಂದು ಜಾಗ, ಈ ಐಲ್ಯಾಂಡ್ಗಳಾಗಿರ್ಬೋದು, ಈ ಲಗೂನ್ಸ್ ಆಗಿರ್ಬೋದು. ವಾವ್, ಭೂಮಿಯ ಸ್ವರ್ಗ ಅಂತ ಸುಮ್ಮನೆ ಹೇಳ್ತಾರಾ? ಹಾಗೆ ನನಗೆ ಸಾಕಷ್ಟು ಜನ ಸಂದೇಶಗಳನ್ನ ಕೂಡ ಕಳಿಸಿದ್ದಾರೆ. ಶಾನ್ ಅಗಲ್ಕೆರೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ, ಹಾಯ್ ಮೇಡಮ್, ಇವತ್ತಿನ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ, ನನಗಂತೂ ಕೆಲಸ ಮಾಡ್ತಾ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ ಅಜಯ್ ಅವರು, ಸಾಗರದಿಂದ ಈ ಒಂದು ಸಂದೇಶವನ್ನ ಕಳಿಸಿದ್ದಾರೆ. ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಮೇಡಮ್ ಅಂತ ಹೇಳಿ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಕಣ್ಣು ಮುಚ್ಕೊಂಡು ಕೇಳಿಸ್ಕೊಳ್ತಾ ಇದ್ರೆ ಆ ಜಾಗಕ್ಕೆ ನಾವು ಹೋಗಿದ್ದೀವೇನೋ ಅನ್ನೋಷ್ಟು ಖುಷಿ ಸಿಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಇದ್ದಾರೆ. ಸುಧಾ ಬುದಿಹಾಲ್ ಅವರು ಸಂದೇಶವನ್ನ ಕಳಿಸಿದ್ದಾರೆ, ನಾವು ಈ ಜಾಗಕ್ಕೆಲ್ಲ ಹೋಗೋಕ್ಕಾಗತ್ತಾ ಮೇಡಮ್, ನೀವು ಹೇಳೋದನ್ನೇ ಕೇಳಿ ಸಂತೋಷ ಪಡಬೇಕು ಅಂತ ಹೇಳ್ತಿದ್ದಾರೆ ಅನಂತಮೂರ್ತಿ ಅವರು ಶೃಂಗೇರಿಯಿಂದ. ಶಾಂತಾಚಾರ್ ಬಡಿಗೇರವರು ಸಂದೇಶವನ್ನು ಕಳಿಸಿ, ವಿಶ್ವದ ಅತಿ ದೊಡ್ಡ ಉಪ್ಪಿನ

ಮೈದಾನದ ಕುರಿತು ಮಾಹಿತಿ ತುಂಬಾ ಆಸಕ್ತಿದಾಯಕವಾಗಿತ್ತು. ಬೊಲಿವಿಯಾದಲ್ಲಿ ಇರುವಂತಹ ಈ ಸಲಾರ್ದಿ ಉಯುನಿ ವಿಶ್ವದ ಅತಿ ದೊಡ್ಡ ಉಪ್ಪಿನ ಮೈದಾನ. ಸೊ ಇದ್ರ ಬಗ್ಗೆ ಮಾಹಿತಿಯನ್ನ ಕೂಡ ಅವರು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಜ್ಞಾನವನ್ನ ಹೆಚ್ಚಿಸುವಂತಹ ಉಪಯುಕ್ತ ಮಾಹಿತಿ ಜೊತೆಗೆ ಉತ್ತಮ ಮನೋರಂಜನೆ ಈ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಮೂಡಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಆತ್ಮೀಯ ನಿರೂಪಕರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾರೆ, ನಿಮಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಹಾಡುಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ. ಹಾಗೆ ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಹರೀಶ್ ಅವರು ಮಲ್ಲೇಶ್ವರಂನಿಂದ. ಕಾರ್ಯಕ್ರಮ ಉತ್ತಮವಾಗಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಯಲ್ಲಪ್ಪ ಯಾದವ್ ಅವರು. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ. ಮುಂದೆ ನಿಮ್ಮೆಲ್ಲರಿಗಾಗಿ ಮತ್ತೊಂದು ಗೀತೆ ಮೂಡಿ ಬರ್ತಾ ಇದೆ. ಥರ ಥರ ಹಿಡಿಸಿದೆ ನೀನು ಮನಸ್ಸಿಗೆಯೇ.

ಕಾರ್ಯಕ್ರಮವನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ಸಿಗ್ತೀನಿ ನಿಮ್ಮನ್ನ, ನಿಮ್ಗೆಲ್ಲರಿಗೂ ಮತ್ತೆ ನಾನು ಸಿಗ್ತೀನಿ ಮುಂದಿನ ನನ್ನ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನೀವೆಲ್ಲರೂ ಕೂಡ ಖುಷಿ ಖುಷಿಯಾಗಿರಿ, ನಗ್ನಗ್ತಾ ಇರಿ, ನಗುವನ್ನು ಹಂಚಿ ಅಂತ ಹೇಳ್ತಾ ಸ್ಟುಡಿಯೋದಿಂದ ಹೊರಡುವಂತಹ ಸಮಯ ಕೂಡ ಬಂದಿದೆ. ಟಾಟಾ ಬಾಯ್ ಬಾಯ್, ಸಿ ಯು. ಮತ್ತೊಮ್ಮೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಕಾರ್ಯಕ್ರಮದಲ್ಲಿ ಸಂದೇಶಗಳನ್ನು ಕಳಿಸ್ಕೊಟ್ಟಂತಹ ಎಲ್ಲ ಸ್ನೇಹಿತರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಹೊರಡ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮ ಜೊತೆಯಾದದ್ದು ನಾನು ನಿಮ್ಮ ಗೆಳತಿ ಆರ್ ಜೆ ಚೈತ್ರಾ.

ಶ್ರೋತೃ ಬಂದವರು, ಇದುವರೆಗೆ FM 101.3 MHz ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ರೆ, ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ, FM ಕಂಪನಾಗ 102.1 MHz. ಕೇಳಗೊರೆ, ಈಗ ಸಮಯ ಸರಿಯಾಗಿ 5 ಗಂಟೆ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳೋಣ ಎಸ್ ಜಾನಕಿ ಅವರ ಸ್ವರಗಳಲ್ಲಿ ಹೊಸ ಇತಿಹಾಸ ಚಿತ್ರದ ಗೀತೆಯನ್ನು. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಶಂಕರ್ ಗಣೇಶ್ ಅವರದು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿಯುಗಳ ಸ್ವರಗಳಲ್ಲಿ ಮೂಡಿಬರಲಿದೆ ಇಬ್ಬನಿ ಕರಗಿತು ಸಿನಿಮಾದ ಗೀತೆ. ಸಂಗೀತ ರಾಜನಾಗೇಂದ್ರ, ಗೀತರಚನೆ ಜಿ ಉದಯಶಂಕರ್ ಅವರದು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ಶ್ರೋತೃ ಬಂಧುಗಳೇ, ನೀವು ಕೇಳ್ತಾ ಇದ್ರಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಮಂಜುಳಾ ಗುರುರಾಜುಗಳ ಸ್ವರಗಳಲ್ಲಿರುವ ಒಡ ಹುಟ್ಟಿದವರು ಚಿತ್ರದ ಗೀತೆಯನ್ನು. ಸಾಹಿತ್ಯ ಎಂ ಎನ್ ವ್ಯಾಸರಾವ್, ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್ ಅವರದು.

5:15:45 ಈ ಸಮಯದಲ್ಲಿ FM ತರಂಗಾಂತರ 102.1 ಮೆಗಾಹರ್ಟ್ಸ್ಗಳನ್ನ ಟ್ಯೂನ್ ಮಾಡಿ ರಾಯಚೂರು ಆಕಾಶವಾಣಿ FM ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದಾರೆ. ಕೇಳುಗರೆ, ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿಬರಲಿದೆ. ಕೊಡಗಿನ ಕಾವೇರಿ ಚಿತ್ರದಿಂದ ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಗೀತೆ ಬರೆದು ರಾಗ ಸಂಯೋಜಿಸಿದ್ದಾರೆ ಹಂಸಲೇಖಾ.

ಶ್ರೋತೃ ಬಂಧವರೇ, ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಆಯ್ದುಕೊಂಡಿದ್ದೇವೆ. ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯದಲ್ಲಿ, ಗಗನ್ ಬಡೇರಿಯಾ ಅವರ ಸಂಗೀತ ನಿರ್ದೇಶನದಲ್ಲಿರುವ ಇಬ್ಬನಿ ತಬ್ಬಿದ ಇಳೆಯಲಿ ಈ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಅರುಣ್ ಕಾಮತ್.

0: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
1: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ,
0: ಜಾಹೀರಾತು ಮುಖಾಂತರ
1: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
0: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
1: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
0: ಡಯಲ್ ಮಾಡಿ 8700014242 8700014242.
2: ವಿ ನಾಗೇಂದ್ರ ಪ್ರಸಾದ್ ಅವರ ಗೀತರಚನೆಯಲ್ಲಿ, ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬರಲಿದೆ ಕುರುಕ್ಷೇತ್ರ ಚಿತ್ರದ ಗೀತೆ. ಹಾಡಿದ್ದಾರೆ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್.

ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ. ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 5:30.

0: ಯುವವಾಣಿ ಕಾರ್ಯಕ್ರಮ ಕೇಳುತ್ತಿರುವ ಸ್ನೇಹಿತರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಸ್ನೇಹಿತರ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಆಲಿಸಲಿದ್ದೀರಿ ಭಗೀರಥಿ ಅವರಿಂದ ಸುಗಮ ಸಂಗೀತ ಕಾರ್ಯಕ್ರಮವನ್ನು. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.

ಶ್ರೋತೃ ಬಂದವರ ಇದುವರೆಗೆ ಸುಗಮ ಸಂಗೀತವನ್ನು ಆಲಿಸಿದರೆ ಭಗೀರಥಿ ಅವರಿಂದ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಯುವ ಸ್ನೇಹಿತರ ಕಾರ್ಯಕ್ರಮ ಯುವವಾಣಿ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಕ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃ ಬಂಧವರೇ, ಸಮಯ 6 ಗಂಟೆ, ಕಾರ್ಯಕ್ರಮ ವಿವರಣೆ. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಮೂಡಿ ಬರಲಿರುವ ಕಾರ್ಯಕ್ರಮಗಳ

ചർച്ചയാ. ಇಂದು ಬೆಳಗ್ಗೆ, ಇಂದು ಸಂಜೆ 6:10 ಪ್ರಕಟಣೆಗಳು, 6:15 ವಿಜ್ಞಾನ ರಕ್ಷ್ಮಿ ಕಾರ್ಯಕ್ರಮ. ಇವತ್ತಿನ ವಿಷಯ ಸ್ಟೆಥೆಸ್ಕೋಪ್ ಮತ್ತು ಸೂಕ್ಷ್ಮದರ್ಶಕ ಯಂತ್ರಗಳ ಕುರಿತು ಮಾಹಿತಿ ನೀಡುತ್ತಾರೆ ವಿಜಯ ಶ್ರೀ ನಿರ್ವಾಣೆ ವೆಂಕಟೇಶ್ ಬೇವಿನ ಬಿಂಚಿ. 6:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನೆರಳು ಪರದೆಯಲ್ಲಿ ತರಕಾರಿ ಬೇಸಾಯದ ಮಹತ್ವ, ಈ ಕುರಿತು ಡಾಕ್ಟರ್ ಶೇಖರ್ಗೌಡ ಪಾಟೀಲ್ ಅವರೊಂದಿಗೆ ಸಂದರ್ಶನ, ನಂತರ ಪೇಟೆ ದಾಣೆಯನ್ನು ಆಲಿಸಲಿದ್ದಾರೆ. 7:45 ಬೆಂಗಳೂರು ಕೇಂದ್ರದಿಂದ ವಿಧಾನಮಂಡಲದಲ್ಲಿ ಇಂದು 8:00 ನಿಮ್ಮ ಕರೆ ನಿಮಗೊಂದು ಗೀತೆ ಕೋರಿಕೆ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ನಮ್ಮ ನಿಲಯದಿಂದ. 8:30 ಜನಪದ ಸಂಗೀತದಲ್ಲಿ ದೇವದುರ್ಗ ತಾಲೂಕಿನ ಕ್ಯಾದಿಗೇರ ಗ್ರಾಮದ ಶಿವರಾಯ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳು. 9:15 ಭಾವಗೀತೆಗಳು. 9:30 ದೆಹಲಿ ಕೇಂದ್ರದಿಂದ ಕರೆಂಟ್ ಅಫೇರ್ಸ್. ಇನ್ನು 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಿರಿಜಾದೇವಿಯವರ ಗಾಯನದ ಧ್ವನಿ ಮುದ್ರಿಕೆ ಇದೆ. 10:30 ಹಿಂದಿ ಚಿತ್ರಗೀತೆಗಳನ್ನು ಆಲಿಸಬಹುದು. ಇವು ನಮ್ಮ ನಿಲಯದಿಂದ ಈ ಸಂಜೆ ಮೂಡಿಬರಲಿರುವ ಕಾರ್ಯಕ್ರಮಗಳು. ನಿಲಯದ ನಾಳೆಯ ಪ್ರಸಾರ ಕಾರ್ಯದಲ್ಲಿ ಬೆಳಗ್ಗೆ 6:00 ಕಾರ್ಯಕ್ರಮ ವಿವರಣೆ, 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ರಾಧಾ ಪ್ರಕಾಶ್ ಅವರಿಂದ, 6:35 ದೇಶಭಕ್ತಿಗೀತೆ ವೆಂಕಟರಾಜ್ ಪೂಣಿಮ್ ಚಟ್ಟಯ್ಯ ಅವರ ರಚಿತ ದೇಶಭಕ್ತಿಗೀತೆ ಮೂಡಿಬರಲಿದೆ ವೃಂದಗಾನದಲ್ಲಿ. 6:40 ಜನಪದ ಗೀತೆಗಳು. 7:15 ಭಾವಗೀತೆಗಳ ಕಾರ್ಯಕ್ರಮ. 7:45 ಹಾಗೂ 9:30 ಚಿತ್ರಗೀತೆಗಳು. 8:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ ಮೂಡಿಬರುವುದು. ವಿಷಯ ಫೈಬ್ರಾಯ್ಡ್, ಗರ್ಭಾಶಯದ ಗಡ್ಡೆಗೆ ಹೋಮಿಯೋಪತಿಯಲ್ಲಿ ಪರಿಣಾಮಕಾರಿ ಚಿಕಿತ್ಸೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಪುಷ್ಪ ಸಂಗೊಳಗಿ, ಮುಖ್ಯ ವೈದ್ಯಾಧಿಕಾರಿಗಳು, ಸರ್ಕಾರಿ ಹೋಮಿಯೋಪತಿ ಆಸ್ಪತ್ರೆ ಮತ್ತು ಮಹಾವಿದ್ಯಾಲಯ ಬೆಂಗಳೂರು, ಕಾರ್ಯಕ್ರಮದ ಪ್ರಾಯೋಜಕರು, ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. ಇನ್ನು 8:35 ರಾಯಚೂರು ಜಿಲ್ಲೆಯ ಪುರಾತನ ದೇವಸ್ಥಾನಗಳ ಪರಿಚಯಾತ್ಮಕ ವಿಶೇಷ ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ತಿಮ್ಮಪ್ಪ ಗಂಜಳಿ, ನಿರ್ವಾಣೆ ವೆಂಕಟೇಶ್ ಬೇವಿನ ಮಿಂಚಿ. 9:00 ಪ್ರಕಟಣೆಗಳು. 9:05 ವಚನಗಾಯನ ಕಾರ್ಯಕ್ರಮ. 10:32 ಹಾಗೂ 11:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳಿವೆ. 12:05 ಮಹಿಳೆಯರ ಕಾರ್ಯಕ್ರಮ ವನಿತಾ ವಿಹಾರ, 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಕಿವುಡತನಕ್ಕೆ ಕಾರಣ ಮತ್ತು ಪರಿಹಾರ, ಈ ಕುರಿತು ರಾಯಚೂರಿನ ರಿಮ್ಸ್ನ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಇಎನ್ಟಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವೆಂಕಟೇಶ್ ಯು ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ವೆಂಕಟೇಶ್ ಬೇವಿನ ಮಿಂಚಿ. ಇದು ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ, ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಸ್ ಶಂಕರ ನಾರಾಯಣ. 2:40 ಮಕ್ಕಳ ಕಾರ್ಯಕ್ರಮ. 3:00 FM 101.3 ಮೆಗಾಹರ್ಟ್ಸ್ ಕೇಂದ್ರದ ಕಾರ್ಯಕ್ರಮಗಳು. ಈ 6 ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದಿಂದ ಮೂಡಿಬರಲಿವೆ. ನಿಲಯದ ನಾಳೆಯ ಪ್ರಸಾರ ಕಾರ್ಯದಲ್ಲಿ 5:00 ಅಂತ್ಯಾಕ್ಷರಿ ಕನ್ನಡ ಚಿತ್ರಗೀತೆಗಳ ಆಧರಿಸಿದ ನೇರ ಫೋನಿನ್ ಕಾರ್ಯಕ್ರಮ, 5:30 ಪ್ರಚಲಿತ ವಿದ್ಯಮಾನಗಳ ಪಕ್ಷಿನೋಟ ಕರೆಂಟ್ ಅಫೇರ್ಸ್, ಪ್ರಸ್ತುತಿ ವೆಂಕಟೇಶ್ ಹೂಗಾರ್, ನಿರ್ವಾಣೆ ವೆಂಕಟೇಶ್ ಬೇವಿನ ಬಿಂಚಿ. 6:10 ಪ್ರಕಟಣೆಗಳು. 6:15 ಗೋಧೂಳಿ ಕಾರ್ಯಕ್ರಮದಲ್ಲಿ ರಾಯಚೂರಿನ ಸರ್ಕಾರಿ ಬಾಲಕಿಯರ ಬಾಲಮಂದಿರ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ, ಪ್ರಸ್ತುತಿ ರಮಾ ಕುಲ್ಕಣಿ, ನಿರ್ವಾಣೆ ವೆಂಕಟೇಶ್ ಬೇವಿನ ಬಿಂಚಿ. 6:51 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಹೈನುಗಾರಿಕೆಯಲ್ಲಿ ಹೈನು ತಳಿಗಳ ಮಹತ್ವ, ಈ ಕುರಿತು ಹೈನುಗಾರಿಕಾ ಕಾಲೇಜಿನ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗಮಣಿ ಎ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 7:20 ಜನಪದ ಸಂಗೀತದಲ್ಲಿ ಹುಲಿಹೈದರ್ ಗ್ರಾಮದ ರಾಮಲಿಂಗಪ್ಪ ಮತ್ತು ಸಂಗಡಿಗರಿಂದ ಹಂತಿ ಪದಗಳಿವೆ. 7:45 ಸಮಾಚಾರ ದರ್ಶನ. 8:00 ಚಿತ್ರಗೀತೆಗಳು. 8:30 ಜನಪದ ಸಂಗೀತದಲ್ಲಿ ರಾಮಸಮುದ್ರದ ಪುಟ್ಟಮಲೇಶ್ ಗೌಡ ಮತ್ತು ಸಂಗಡಿಗರಿಂದ ಗೌರವರ ಪದಗಳು. 9:15 ಭಾವಗೀತೆಗಳು. 9:30 ಬೆಂಗಳೂರು ಕೇಂದ್ರದಿಂದ ಯುವವಾಣಿಯಲ್ಲಿ ದೂರದರ್ಶನ ಚಂದನ ವಾಹಿನಿಯ ಗಾನ ಸಿಂಚನ ರಿಯಾಲಿಟಿ ಶೋ ವಿಜೇತರಾದ ಚಾಮರಾಜನಗರದ ವಿಶ್ವನಾಥ್ ಎಲ್ ಅವರೊಂದಿಗೆ ಮಾತುಕತೆ, ಭಾಗವಹಿಸುತ್ತಾರೆ ದಿಗ್ವಿಜಯ್ ವಿ. 10:30 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಆಲಿಸಬಹುದು. ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸರಿಯಾಗಿ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: ಇದು ಆಕಾಶವಾಣಿಯ ರಾಯಚೂರು ಎಫ್ ಎಂ ಕೇಂದ್ರ ಎಫ್ ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಕೇಳುವ ಸ್ನೇಹಿತರೆ, ಈಗ ಸಮಯ ಸರಿಯಾಗಿ 6:10. ಪ್ರಕಟಣೆಗಳು.
1: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ನಲ್ಲಿ. ಅರೇ ವಾಹ್,
2: ಸಿಕ್ಕಿ ಬಿದ್ರು.
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡ.
6: ಡಿಜಿಟಲ್ ಭಾರತಕ್ಕೆ ಡಿಜಿಟಲ್ ಅಂಚೆ ಸೇವೆಗಳು.
5: ಸುಕನ್ಯಾ ಸಮೃದ್ಧಿ ಖಾತೆ ಸೇರಿದಂತೆ ವಿವಿಧ ಅಂಚೆ ಖಾತೆಗಳಿಗೆ ಈಗ NEFT ನೆಫ್ಟ್ ಮೂಲಕ ಸುಲಭವಾಗಿ ಹಣ ಜಮಾ ಮಾಡಬಹುದು. ಭಾರತದ ಯಾವುದೇ ಅಂಚೆ ಕಚೇರಿ ಖಾತೆಗೆ ಒಂದೇ IFSC ಕೋಡ್, IPOS 0000 DOP ಮೂಲಕ ಹಣ ವರ್ಗಾವಣೆ ಸೌಲಭ್ಯ ಲಭ್ಯ.
6: ಅಂಚೆ ಜೀವ ವಿಮೆ ಪ್ರೀಮಿಯಂ ಪಾವತಿಯನ್ನ UPI ಮೂಲಕವೂ ಕ್ಷಣಾರ್ಧದಲ್ಲಿ ಮಾಡಬಹುದು.
5: ಭಾರತೀಯ ಅಂಚೆ ನಿಮ್ಮ ಹಣಕಾಸು ಸೇವೆಗಳಿಗೆ ಈಗ ಇನ್ನಷ್ಟು ಸುಲಭ, ಸುರಕ್ಷಿತ ಹಾಗೂ ಡಿಜಿಟಲ್ ಸೌಲಭ್ಯಗಳು ಲಭ್ಯ.
7: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
8: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
9: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
8: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
9: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
8: ಟೋಲ್ ಫ್ರೀ 1-800-420-2233.
10: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
11: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
10: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
11: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
10: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700-01-42-42.
11: 8700-01-42-42.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡಬಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ. ಪ್ರಾಣಿ ಸಂಕುಲ, ಗಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಸಮಯ 6:15:10. ಈಗ ಮೂಡಿಬರಲಿದೆ ಕಾರ್ಯಕ್ರಮ ವಿಜ್ಞಾನ ರಶ್ಮಿ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
0: ಕೇಳುಗ ಸ್ನೇಹಿತರೆ, ಇವತ್ತಿನ ವಿಜ್ಞಾನ ರಶ್ಮಿ ಕಾರ್ಯಕ್ರಮದಲ್ಲಿ ಆಲಿಸೋಣ ಸ್ಟೆಥೆಸ್ಕೋಪ್ ಮತ್ತು ಸೂಕ್ಷ್ಮದರ್ಶಕ ಯಂತ್ರ. ಈ ವಿಷಯಗಳ ಕುರಿತು ಮಾಹಿತಿಯನ್ನು ಪ್ರಸ್ತುತಪಡಿಸುತ್ತಾರೆ ವಿಜಯಶ್ರೀ, ನಿರ್ವಾಣೆ ವೆಂಕಟೇಶ್ ಬೇವಿನಬೆಂಚಿ.
4: ಆಕಾಶವಾಣಿ ರಾಯಚೂರು. ವಿಜ್ಞಾನ ರಶ್ಮಿ

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವಿಜ್ಞಾನ ರಶ್ಮಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ಇಂದಿನ ವಿಜ್ಞಾನ ರಶ್ಮಿ ಕಾರ್ಯಕ್ರಮದ ವಿಷಯ ಸ್ಟೆತಾಸ್ಕೋಪ್ ಮತ್ತು ಸೂಕ್ಷ್ಮದರ್ಶಕ ಯಂತ್ರವನ್ನ ಕಂಡುಹಿಡಿದ ಬಗೆ. ಇಂದಿನ ವಿಜ್ಞಾನ ರಶ್ಮಿ ಕಾರ್ಯಕ್ರಮದಲ್ಲಿ ಇಂದು ನಾವು ಎರಡು ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ವೈದ್ಯ ವಿಜ್ಞಾನ ಅನ್ನೋದು ಮುಂದುವರೆದ ಸಾಮಾಜಿಕ ಆಧುನಿಕತೆಯ ಒಂದು ಭಾಗ ಅಂತಲೇ ಹೇಳ್ಬೋದು. ನಾವು ಈಗ ಯಾವೆಲ್ಲ ಆಧುನಿಕತೆಯನ್ನ ವೈದ್ಯ ವಿಜ್ಞಾನದಲ್ಲಿ ನೋಡೋಕೆ ಸಾಧ್ಯವೋ ಅವೆಲ್ಲವನ್ನ ಹಿಂದೆ ಇದ್ದೇ ಇಲ್ಲ ಅನ್ನುವಂಥ ಒಂದು ಕಾಲ ಇತ್ತು. ಹಾಗೆ ಅವೆಲ್ಲವೂ ಮುಂದುವರೆದು ಈಗ ನಾವು ಒಂದು ಮುಂದುವರೆದ ವೈದ್ಯ ವಿಜ್ಞಾನದ ಭಾಗವಾಗಿದ್ದೇವೆ ಅಂತ ಹೇಳ್ಬೋದು. ಈಗ ಸ್ಟೆತಾಸ್ಕೋಪ್ ಅನ್ನೋದು ಎಲ್ಲರಿಗೂ ಕೂಡ ಬಹಳ ಮುಖ್ಯವಾದಂತಹ ಒಂದು ವೈದ್ಯ ವಿಜ್ಞಾನದ ಅಂಗ. ಈ ಸ್ಟೆತಾಸ್ಕೋಪ್ ಅನ್ನ ಕಂಡುಹಿಡಿದ ಬಗೆ ಯಾವ ರೀತಿಯದು ಅನ್ನೋದನ್ನ ನಾವು ಇವತ್ತು ಇಂದಿನ ವಿಜ್ಞಾನ ರಶ್ಮಿ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣಂತ. ರೋಗಿ ಮೂತ್ರ ಮಾಡಿದ ಜಾಗದಲ್ಲಿ ಇರುವೆಗಳು ಮುತ್ತಿಕೊಂಡರೆ ಆತನಿಗೆ ಮಧುಮೇಹ ಅಥವಾ ಡಯಾಬಿಟಿಸ್ ಕಾಯಿಲೆ ಇದೆ ಎಂದು ಕ್ರಿಸ್ತಪೂರ್ವದ ಹಲವು ಶತಮಾನಗಳ ಹಿಂದೆ ಆಯುರ್ವೇದ ಪರಿಣಿತರು ರೋಗ ನಿರ್ಣಯ ಮಾಡುತ್ತಿದ್ದರಂತೆ. ಹಾಗೆಯೇ ರೋಗಿಯ ಮೈ ಸ್ಪರ್ಶಿಸಿದಾಗ ಬಹಳ ಬಿಸಿ ಇದ್ದರೆ ಅವನಿಗೆ ಜ್ವರ ಬಂದಿದೆ ಎಂದು ಹೇಳುತ್ತೇವೆ. ಆದರೆ ಎಲ್ಲ ಕಾಯಿಲೆಗಳು ಹೀಗೆ ಸ್ವಯಂ ಪ್ರಕಟಿತವಾಗಲಾರವು. ಅದಕ್ಕಾಗಿ ಹಲವು ಪರೀಕ್ಷಾ ವಿಧಾನಗಳನ್ನು ಅನುಸರಿಸಬೇಕಾಗುತ್ತದೆ. ರೋಗಗ್ರಸ್ತನಾದ ಮನುಷ್ಯನ ಹಲವು ಅವಯವಗಳ ಕಾರ್ಯಗಳು ಅಸ್ತವ್ಯಸ್ತಗೊಳ್ಳುತ್ತವೆ. ಅವಯವಗಳು ಸಹಜ ಸ್ಥಿತಿಯಲ್ಲಿರುವಾಗ ಪ್ರಕಟಿಸುವ ಸಾಮಾನ್ಯ ಲಕ್ಷಣಗಳ ಪರಿಚಯವಿದ್ದರೆ ಅವು ರೋಗಗ್ರಸ್ತವಾದಾಗ ಪ್ರಕಟವಾಗುವ ವ್ಯತ್ಯಾಸಗಳನ್ನು ಗುರುತಿಸುವ ಮೂಲಕ ರೋಗ ನಿರ್ಣಯ ಮಾಡಲು ಸಾಧ್ಯವಾಗುತ್ತದೆ. ಶ್ವಾಸಕೋಶ ಮತ್ತು ಎದೆಗೂಡಿನ ಭಿತ್ತಿಯ ಪೊಳ್ಳು ಜಾಗದಲ್ಲಿ ನೀರು, ರಕ್ತ ಅಥವಾ ಕೀವು ಸೇರಿಕೊಂಡಿರುವುದನ್ನು ಎದೆಯ ಹೊರಭಾಗವನ್ನು ಬೆರಳಿನಿಂದ ತಟ್ಟಿ ಬಡಿಯುವ ಪರ್ಕಷನ್ ವಿಧಾನವನ್ನು ಆಯನ್ ಬ್ರಗರ್ ತೋರಿಸಿಕೊಟ್ಟಿದ್ದು ಈ ದಿಸೆಯಲ್ಲಿ ಒಂದು ಪ್ರಮುಖ ಮೈಲಿಗಲ್ಲಾಯಿತು. ಎದೆಗೂಡಿನ ಒಳಗೆ ಇರುವ ಗುಂಡಿಗೆ ಅಂದರೆ ಹೃದಯ ಮತ್ತು ಶ್ವಾಸಕೋಶಗಳು ಕಾರ್ಯನಿರ್ವಹಿಸುವಾಗ ವಿಶಿಷ್ಟ ರೀತಿಯ ಶಬ್ದಗಳು ಹೊರಹೊಮ್ಮುತ್ತವೆ. ಆಧುನಿಕ ವೈದ್ಯ ಪದ್ಧತಿಯ ಆದ್ಯ ಪ್ರವರ್ತಕ ಹಿಪ್ಪೋಕ್ರಿಟಿಸ್ ರೋಗಿಗಳ ಎದೆಗೂಡಿಗೆ ತನ್ನ ಕಿವಿಯನ್ನು ಆನಿಸಿಕೊಂಡು ಕೇಳಿಬರುವ ಶಬ್ದಗಳ ವಿಶ್ಲೇಷಣೆಯಿಂದ ಕೆಲವು ರೋಗಗಳನ್ನು ನಿರ್ಧರಿಸುತ್ತಿದ್ದರಂತೆ. ಈ ರೀತಿಯ ಆಲಿಸುವಿಕೆಯಿಂದ ಶಬ್ದಗಳು ಅಷ್ಟೇನೂ ಸ್ಪಷ್ಟವಾಗಿ ಕೇಳಿಸುವುದಿಲ್ಲ. ಎದೆಗೂಡಿನ ಎಲ್ಲ ಭಾಗಗಳಿಗೂ ಕಿವಿಯಿಟ್ಟು ಆಲಿಸುವುದು ಕಷ್ಟದ ಕೆಲಸ. ಅಲ್ಲದೆ ಮಹಿಳಾ ರೋಗಿಗಳ ಎದೆಯ ಎಲ್ಲ ಕಡೆಗಳಲ್ಲೂ ಕಿವಿಯನ್ನು ಸ್ಪರ್ಶಿಸಿಕೊಂಡು ದೀರ್ಘಕಾಲ ಪರೀಕ್ಷೆಗೊಳಪಡಿಸುವುದು ಪ್ರಚಲಿತ ನಡವಳಿಕೆಗಳಿಗನ್ವಯ ಶಿಷ್ಟ ಸಂಪ್ರದಾಯ ಎನಿಸಲಾರದು. ಆದ್ದರಿಂದ ಈ ವಿಧಾನವನ್ನು 18ನೇ ಶತಮಾನದ ಆದಿಯವರೆಗೂ ವೈದ್ಯರು ಅನುಸರಿಸುತ್ತಿದ್ದರೂ ಅದು ಅಷ್ಟೇನೂ ಸಮರ್ಪಕ ಪರೀಕ್ಷಾ ವಿಧಾನವೆಂದು ಪರಿಗಣಿತವಾಗಿರಲಿಲ್ಲ. ಫ್ರಾನ್ಸ್ ದೇಶದಲ್ಲಿ ಜನಿಸಿದ ರಿನೆ ಥಿಯೋಫಿಲ್ ಹಯಾಸಿಂತ್ ಲೆನಿಕ್ 1781ರಲ್ಲಿ ಜನಿಸಿದರು. ಬಾಲ್ಯದಲ್ಲಿ ತಬ್ಬಲಿಯಾದರೂ ಕಷ್ಟಪಟ್ಟು ವೈದ್ಯನಾದವರು. ಅವರ ಗಮನಕ್ಕೆ ಬರುತ್ತಿದ್ದ ಯಾವುದೇ ರೋಗದ ಬಗೆಗೆ ಪರಿಪೂರ್ಣ ಜ್ಞಾನ ಸಂಪಾದನೆ ಮಾಡುವ ಅತೀವ ಆಸಕ್ತಿ ಲೆನಿಕ್ನಲ್ಲಿತ್ತು. ರೋಗಿಗಳು

ಪಕ್ಕದಲ್ಲೇ ಬಹಳ ಸಮಯ ಕಳೆಯುತ್ತಿದ್ದ ಅವರು ಕಾಯಿಲೆಯ ಇತಿಹಾಸ, ಪ್ರಕಟವಾದ ಚರ್ಯೆ ಮತ್ತು ತನ್ನ ಪರೀಕ್ಷೆಗಳಿಂದ ತಿಳಿದು ಬಂದ ವಿಷಯಗಳನ್ನೆಲ್ಲ ದಾಖಲು ಮಾಡಿಕೊಂಡು ಅಂತಿಮ ನಿರ್ಧಾರಕ್ಕೆ ಬರುವುದು ಅವರ ಚಿಕಿತ್ಸಾ ವಿಧಾನವಾಗಿತ್ತು. ಪ್ಯಾರಿಸ್ನ ನೇಕರ್ ಆಸ್ಪತ್ರೆಯಲ್ಲಿ ಲೆನೆಕ್ ಕಾರ್ಯನಿರತರಾಗಿದ್ದರು. ಎದೆ ಉಬ್ಬಸದಿಂದ ತೀವ್ರ ಸಂಕಟ ಪಡುತ್ತಿದ್ದ ಸ್ಥೂಲಕಾಯದ ಮಹಿಳೆಯೊಬ್ಬಳ ರೋಗ ನಿರ್ಣಯ ಒಂದು ಸಮಸ್ಯೆಯಾಗಿ ಪರಿಣಮಿಸಿತ್ತು. ಆಕೆಯ ಕಾಯಿಲೆ ಶ್ವಾಸಕೋಶದಿಂದ ಉದ್ಭವಿಸುತ್ತಿದೆಯೇ ಅಥವಾ ಹೃದಯದೊಳಗಡೆಯ ವ್ಯತ್ಯಾಸವು ಉಬ್ಬಸದ ಕಾರಣವೇ ಎಂಬ ಖಚಿತ ನಿರ್ಧಾರವಾಗಬೇಕಾಯಿತು. ತನ್ನ ಕಿವಿಗಳನ್ನ ಆಕೆಯ ಎದೆಗಾನಿಸಿಕೊಂಡು ಶಬ್ದಗಳನ್ನು ಕೇಳುವ ಪ್ರಯತ್ನವನ್ನು ಲೆನೆಕ್ ಮಾಡಿದರು, ಆದರೆ ಅದು ಸಾಧ್ಯವಾಗಲಿಲ್ಲ. ಶಬ್ದಗಳು ಸ್ಪಷ್ಟವಾಗಿ ಕೇಳಿ ಬರುತ್ತಿರಲಿಲ್ಲ. ಶ್ವಾಸಕೋಶ ಮತ್ತು ಹೃದಯಗಳಿಂದ ಹೊರಸೂಸುತ್ತಿದ್ದ ಶಬ್ದಗಳ ಸರಿಯಾದ ವಿಶ್ಲೇಷಣೆಯಾಗದೆ ಆಕೆಗೆ ನಿಖರವಾದ ಚಿಕಿತ್ಸಾ ವಿಧಾನವನ್ನು ಅಳವಡಿಸುವಂತಿರಲಿಲ್ಲ. ಆಕೆಯ ಸಮಸ್ಯೆ ಆ ದಿನವೆಲ್ಲ ಅವನ ಮನಸ್ಸನ್ನು ಆವರಿಸಿಕೊಂಡಿತು. ಕೆಲಸ ಮುಗಿಸಿ ಮನೆಗೆ ಹೋದರೂ ರಾತ್ರಿಯೆಲ್ಲ ಅದರ ಗುಂಗಿನಿಂದ ಸರಿಯಾಗಿ ನಿದ್ದೆ ಮಾಡಲಾಗಲಿಲ್ಲ. ಮರುದಿನ ಆಸ್ಪತ್ರೆಗೆ ಹೋಗುವ ದಾರಿಯಲ್ಲೂ ಲೆನೆಕ್ ಅದೇ ಯೋಚನೆಯಲ್ಲಿ ಮುಳುಗಿದ್ದರು. ಉದ್ಯಾನವನವೊಂದರ ಪಕ್ಕದಲ್ಲಿ ಹಾಯ್ದು ಹೋಗುತ್ತಿರುವಾಗ ಅಲ್ಲಿ ಆಟವಾಡಿಕೊಳ್ಳುತ್ತಿದ್ದ ಮಕ್ಕಳ ಕೇಕೆಯ ಕುಣಿದಾಟ ಅವರ ಗಮನ ಸೆಳೆಯಿತು. ಅಲ್ಲಿ ಒಂದು ಕಡೆ ಉದ್ದನೆಯ ಕೊಳವೆಯೊಡನೆ ಆಟವಾಡುತ್ತಿದ್ದ ಇಬ್ಬರು ಹುಡುಗರು ಅವರನ್ನ ತೀವ್ರವಾಗಿ ಆಕರ್ಷಿಸಿದರು. ಕೊಳವೆಯ ಒಂದು ತುದಿಯನ್ನ ಒಬ್ಬ ತನ್ನ ಕಿವಿಗೆ ಆನಿಸಿ ಹಿಡಿದುಕೊಂಡಿದ್ದ, ಇನ್ನೊಂದು ತುದಿಯನ್ನ ಹಿಡಿದುಕೊಂಡವ ಆ ಭಾಗವನ್ನ ತನ್ನ ಕೈ ಉಗುರುಗಳಿಂದ ಪರಿಚುತ್ತಿದ್ದ. ಅವನು ಪರಿಚಿತಾಗಲೆಲ್ಲ ಕೊಳವೆಯನ್ನ ಕಿವಿಯ ಹತ್ತಿರ ಹಿಡಿದುಕೊಂಡ ಹುಡುಗ ಹರ್ಷಭರಿತನಾಗಿ ಕೇಕೆ ಹಾಕಿ ಕುಣಿಯುತ್ತಿದ್ದ. ಆ ದೃಶ್ಯವನ್ನ ನೋಡಿದ ಕ್ಷಣ ಲೆನೆಕ್ನ ತಲೆಯಲ್ಲಿ ಮಿಂಚು ಹೊಳೆದಂತಾಯಿತು. ಕೊಳವೆಯ ಒಂದು ತುದಿಯನ್ನ ಪರಿಚಿದಾಗ ಉದ್ಭವವಾಗುತ್ತಿದ್ದ ಶಬ್ದ ತರಂಗಗಳು ಇನ್ನೊಂದು ತುದಿಗೆ ಪ್ರವಹಿಸಿ ಕಿವಿಯ ಹತ್ತಿರ ಹಿಡಿದುಕೊಂಡಿದ್ದವರಿಗೆ ಕೇಳಿಸುತ್ತಿದ್ದರಿಂದಲೇ ಆ ಹುಡುಗ ಹರ್ಷದಿಂದ ನಲಿದಾಡುತ್ತಿರಬೇಕೆಂದು ಲೆನೆಕ್ಗೆ ಆ ಸಂದರ್ಭದಲ್ಲಿ ತಲುಪಿದ ಸಂದೇಶವಾಯಿತು. ಆಸ್ಪತ್ರೆಗೆ ಹೋದೊಡನೆ ತಾನು ಆ ಪ್ರಯೋಗ ಮಾಡಬೇಕೆಂಬ ಮನಸ್ಸಾಯಿತವರಿಗೆ. ಹಿಂದಿನ ದಿನದ ಎದೆಯುಬ್ಬಸದ ರೋಗಿಯ ಮೇಲೆ ಈ ಪ್ರಯೋಗ ಮಾಡುವ ನಿರ್ಧಾರದಿಂದ ಕಾಗದದ ಕೆಲವು ದಪ್ಪ ಹಾಳೆಗಳನ್ನು ಸೇರಿಸಿ ಸುರುಳಿ ಸುತ್ತಿ ಕೊಳವೆಯೊಂದು ಕೂಡಲೇ ತಯಾರಾಯಿತು. ರೋಗಿಯ ಎದೆಗೆ ಅದರ ಒಂದು ತುದಿಯನ್ನು ಒತ್ತಿ ಹಿಡಿದುಕೊಂಡು ಇನ್ನೊಂದು ತುದಿಗೆ ತನ್ನ ಕಿವಿಯನ್ನಿಟ್ಟು ಆಲಿಸತೊಡಗಿದರು. ಸಖ್ಯದ ಆಶ್ಚರ್ಯದಿಂದ ಲೆನೆಕ್ಕೊಮ್ಮೆಲೆ ನಿಬ್ಬೆರಗಾದರು. ಹೃದಯ ಶಬ್ದಗಳು ತಾನು ಹಿಂದೆಂದೂ ಕೇಳಿಸಿಕೊಳ್ಳಲಾಗದಷ್ಟು ಸ್ಪಷ್ಟವಾಗಿ ಕೇಳಿಬರುತ್ತಿದ್ದವು. ಆಕೆಯ ಎದೆಯುಬ್ಬಸಕ್ಕೆ ಹೃದಯದೊಳಗಾದ ವ್ಯತ್ಯಾಸಗಳೇ ಕಾರಣವೆಂಬುದರಲ್ಲಿ ಈಗ ಯಾವ ಅನುಮಾನಗಳು ಇರಲಿಲ್ಲ. ಬಾಲಕರಿಬ್ಬರ ಆಟದ ಕೊಳವೆ ಎಂದು ಶತಶತಮಾನಗಳಿಂದ ವೈದ್ಯರನ್ನ ಬಾಧಿಸುತ್ತಿದ್ದ ಸಮಸ್ಯೆಗೆ ಉತ್ತರ ದೊರಕಿಸಿತೆಂದರೆ ಅಚ್ಚರಿ ಪಡಬೇಕಾದ್ದೇ ಸರಿ. ಇದೊಂದು ಆಕಸ್ಮಿಕ ಸಂಶೋಧನೆಯೇ. ಇಂತಹ ಆಕಸ್ಮಿಕಗಳನ್ನು ಗ್ರಹಿಸಲು ಪೂರ್ವಭಾವಿ ಮನಸ್ಸಿನ ತಯಾರಿ ಇದ್ದವರಿಗೆ ಮಾತ್ರ ಅದು ಅಲಿಬಾಬಾ ಬಾಗಿಲು ತೆಗೆಯೇ ಶೇಷಮ್ಮ ಎಂದಾಗ ಗುಹೆ ತೆರೆದುಕೊಳ್ಳುವಂತೆ ಹಯಾಸಿಂತ್ ಲೆನೆಕ್ರಂತವರಿಗೆ ತನ್ನಲ್ಲಿ ಅಡಗಿಸಿಟ್ಟಿರುವ ಗುಟ್ಟಿನ ಬಾಗಿಲನ್ನು ತೆರೆಯಿತು. ಆದರೆ ಲೆನೆಕ್ ಅಲ್ಲಿಗೆ ಸುಮ್ಮನಾಗಲಿಲ್ಲ. ಮುಂದೆ ಹಲವು ವಿಧದ ಮರ ಮತ್ತು ಲೋಹಗಳ ಕೊಳವೆಗಳನ್ನು ತಯಾರಿಸಿ ಶ್ವಾಸಕೋಶ ಮತ್ತು ಹೃದಯದ ಸಹಜ ಶಬ್ದಗಳ ಗುಣಲಕ್ಷಣಗಳನ್ನು ದಾಖಲು ಮಾಡಿಕೊಂಡರು. ಅಂತೆಯೇ ಆ ಅವಯವಗಳಿಗೆ ತಗಲುವ ನಾನಾ ವಿಧದ ಕಾಯಿಲೆಗಳ ಸಂದರ್ಭದಲ್ಲಿ ಬದಲಾಗುವ ಶಬ್ದಗಳ ಲಕ್ಷಣಗಳನ್ನು ದಾಖಲಿಸಿದರು. ತನ್ನ ಶೋಧನೆ ಮತ್ತು ಅದರ ಬಳಕೆಯ ಅನುಭವಗಳ ಬಗೆಗೆ ವಿವರವಾದ ಪ್ರಬಂಧವನ್ನು ಸಹ ಪ್ರಕಟಿಸಿದರು. ಮಿಕ್ಕೆಲ್ಲ ವೈದ್ಯ ವಿಜ್ಞಾನದ ಶೋಧನೆಗಳಿಗೆ ಮೊದಲು ದೊರೆಯುವ ಮಿಶ್ರ ಪ್ರತಿಕ್ರಿಯೆಗಳು ಕೂಡ ಅದಕ್ಕೆ ದೊರೆಯಿತೆಂದರೆ ಆಶ್ಚರ್ಯವೇನಿಲ್ಲ. ಆದರೂ ಅವರ ಪ್ರಬಂಧವನ್ನು ಅಭ್ಯಸಿಸಿದ ಯುರೋಪಿನ ಹಲವು ವೈದ್ಯರು ಅದರ ಬಳಕೆಯನ್ನು ಸಮರ್ಥಿಸಿದರು. ಯುರೋಪಿನಾದ್ಯಂತ ವೈದ್ಯರೆಲ್ಲರ ಮೇಜುಗಳ ಮೇಲೆ ಸುಮಾರು 30 ಸೆಂಟಿಮೀಟರ್ ಉದ್ದದ ಕೊಳಲಿನಂತಹ ಉಪಕರಣ ಆ ಕಾಲದಲ್ಲಿ ರಾರಾಜಿಸುವಂತಾಯಿತು. ಇದು ಆಗಿದ್ದು 1819. ಗ್ರೀಕ್ ಭಾಷೆಯ ಸ್ಟೆಥೋ ಅಂದರೆ ಎದೆ ಮತ್ತು ಸ್ಕೋಪಿನ್ ಅಂದರೆ ಪರೀಕ್ಷೆ ಎಂಬ ಶಬ್ದಗಳ ಸಂಯುಕ್ತ ಬಳಕೆಯಿಂದ ಸ್ಟೆಥಾಸ್ಕೋಪ್ ಎಂಬ ನಾಮಕರಣ ಲೆನೆಕ್ನಿಂದಲೇ ಆಯಿತು. ಕಿವಿಯನ್ನು ನೇರವಾಗಿ ಎದೆ ಹತ್ತಿರ ಇರಿಸಿಕೊಂಡಾಗ ಎದೆಗೂಡಿನಿಂದ ಪ್ರತಿಸ್ಪಂದಿಸುತ್ತಿದ್ದ ಶಬ್ದ ತರಂಗಗಳು ಸುತ್ತಲ ವಾತಾವರಣದಲ್ಲಿ ಹರಡಿ ಹೋಗುತ್ತಿದ್ದವು. ಕೊಳವೆಯನ್ನು ಎದೆಗೆ ಬಿಗಿಯಾಗಿ ಒತ್ತಿ ಹಿಡಿದುಕೊಳ್ಳುವುದರಿಂದ ಕೊಳವೆಯ ಬಾಯಿ ಪ್ರದೇಶವನ್ನು ಪ್ರವೇಶಿಸುವ ಶಬ್ದ ತರಂಗಗಳು ನೇರವಾಗಿ ಕಿವಿಯನ್ನು ಸೇರಿ ಅವು ಸ್ಫುಟವಾಗಿ ಕೇಳಿಸುವಂತಾಗುತ್ತದೆಂಬ ವಿವರಣೆಯನ್ನು ಲೆನೆಕ್ ಕೊಟ್ಟರು. ಲೆನೆಕ್ ತಯಾರು ಮಾಡಿದ ಮೂಲ ಕೊಳವೆಯನ್ನು ಇತರ ಹಲವಾರು ಜನ ಮಾರ್ಪಾಡು ಮಾಡಿದರು. ವೈದ್ಯರು ಹೋದಡೆಗಳಲ್ಲೆಲ್ಲ ಸುಲಭವಾಗಿ ಜೇಬಿನಲ್ಲಿಟ್ಟುಕೊಂಡು ಹೋಗುವುದಕ್ಕೆ ಅನುವಾಗುವಂತೆ ಅದನ್ನು ಕೋಮಿನ್ಸ್ ಎಂಬುವರು ಮಡಚುವಂತೆ ಮಾಡಿದರು. ಮುಂದೆ ಅದನ್ನು ಎರಡು ಕಿವಿಗಳಿಂದ ಏಕಕಾಲದಲ್ಲಿಟ್ಟು ಆಲಿಸುವಂತೆ ರಬ್ಬರ್ ನಳಿಕೆಗಳನ್ನು ಅಳವಡಿಸಿ ಈಗಿನ ಕಾಲದ ಸ್ಟೆಥಾಸ್ಕೋಪ್ ಅನ್ನು ಜಾರ್ಜ್ ಕ್ಯಾಮೆನ್ ಎಂಬುವರು 1855 ತಯಾರು ಮಾಡಿದರು. ಎದೆಯ ಮೇಲಿಡಲು ಕೊಳವೆಗಳಿಂದ ರಬ್ಬರ್ ಬಿಲ್ಲೆ ಅಳವಡಿಸುವುದು ಉತ್ತಮವೆಂಬುದನ್ನು ಅವರೇ ಮಾಡಿ ತೋರಿಸಿದರು. ಆದರೂ ಲೆನೆಕ್ ನಿರೂಪಿಸಿದ ಕೊಳವೆಯ ಬಳಕೆ ಸ್ತ್ರೀರೋಗ ತಜ್ಞರು ಗರ್ಭಿಣಿಯರ ಹೊಟ್ಟೆಯ ಮೇಲಿಟ್ಟು ಗರ್ಭಸ್ಥ ಶಿಶುವಿನ ಹೃದಯ ಸ್ಪಂದನ ಕೇಳುವುದಕ್ಕೆ ಈಗಲೂ ಬಳಸುವುದನ್ನು ನೋಡಬಹುದಾಗಿದೆ. ಸ್ಟೆಥಾಸ್ಕೋಪ್ ಈಗ ಆಧುನಿಕ ವೈದ್ಯ ಜನಾಂಗದವರನ್ನು ಗುರುತಿಸುವ ಟ್ರೇಡ್ ಮಾರ್ಕ್ ಆಗಿದೆ. ಅದನ್ನು ಧರಿಸುವುದು ವೈದ್ಯ ವೃತ್ತಿಯವರ ಹೆಮ್ಮೆಯ ಸಂಕೇತವಾಗಿದೆ. ಅದನ್ನು ಧರಿಸುವ

ಯೋಗ್ಯತೆ ಪಡೆದುಕೊಳ್ಳಲು ಎಲ್ಲಾ ತ್ಯಾಗಕ್ಕೂ ಇಂದಿನ ಯುವ ಜನಾಂಗ ಹೆಣಗಾಡುವುದು ಸರ್ವೇ ಸಾಮಾನ್ಯವಾಗಿದೆ. ಅದರ ಆದ್ಯ ಪ್ರವರ್ತಕ ಹಯಸಿಂತ್ ಲೆನೆಕ್ ಎಂಬುವರೊಬ್ಬರು ಇದ್ದರೆಂಬುದು ಬಹಳಷ್ಟು ಜನರಿಗೆ ತಿಳಿದೇ ಇಲ್ಲ. ಅವರು ತಮ್ಮ ಕೊನೆಯ ಕಾಲದಲ್ಲಿ ಕ್ಷಯದಂತಹ ಭೀಕರ ಕಾಯಿಲೆಯ ರೂಪುರೇಷೆಗಳನ್ನು ನಿಖರವಾಗಿ ಅದರ ಸಹಾಯದಿಂದ ವಿವರಿಸಲು ಅಂತಹ ರೋಗಿಗಳ ಪಕ್ಕದಲ್ಲಿ ಕಾಲ ಕಳೆದು ಕೇವಲ 45ನೇ ವಯಸ್ಸಿನಲ್ಲಿ ಅದೇ ಕಾಯಿಲೆಗೆ ಆತ ಬಲಿಯಾದರು. ಹೀಗೆ ವೈದ್ಯ ವಿಜ್ಞಾನಕ್ಕೆ ಅವರ ಕೊಡುಗೆ ಈಗಲೂ ಕೂಡ ಅಪಾರ ಅಂತಾನೆ ಹೇಳಬಹುದು. ವಿಜ್ಞಾನ ರಶ್ಮಿ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದು ಸೂಕ್ಷ್ಮದರ್ಶಕ ಯಂತ್ರ ಕಂಡುಹಿಡಿದ ಬಗ್ಗೆ ಅನ್ನೋದು. ಕಣ್ಣುಗಳಿಗೆ ಬಹಿರಂಗವಾಗಿ ಗೋಚರಿಸುವಂತಹ ಜೀವಿಗಳೇ ದೈವ ಸೃಷ್ಟಿಯ ಜೀವ ಜಗತ್ತೆಂದು ನಂಬಿದ್ದ ಕಾಲವೊಂದಿತ್ತು. ಕೊಳೆತು ದುರ್ವಾಸನಮಯ ಬೆಣ್ಣೆಯ ಮೇಲೆ ಹರಿದಾಡುವ ತೀರಾ ಚಿಕ್ಕ ಹುಳುಗಳೇ ಜೀವಿಗಳಲ್ಲೆಲ್ಲ ಅತ್ಯಂತ ಸಣ್ಣವೆಂದು ಇಂಗ್ಲೆಂಡಿನ ಪ್ರತಿಷ್ಠಿತ ಪಂಡಿತರ ಕೂಟ ರಾಯಲ್ ಸೊಸೈಟಿಯವರು ನಂಬಿದ್ದರಂತೆ. ಆದರೆ ಕಾಲ ಬದಲಾಗಿದೆ. ಅತಿ ಚಿಕ್ಕ ವಸ್ತುಗಳನ್ನು ಸಾವಿರಾರು ಪಟ್ಟು ಹಿರಿದಾಗಿಸಿ ನೋಡಬಹುದಾದ ಸಾಧನಗಳು ಈಗಿವೆ. ಅಂತಹ ಸಾಧನ ಸೂಕ್ಷ್ಮದರ್ಶಕ ಯಂತ್ರ ಅಂದರೆ ಮೈಕ್ರೋಸ್ಕೋಪ್ ಪ್ರಕಾಶಕ್ಕೆ ಬದ್ದುದು ಕುತೂಹಲಕರ ಸನ್ನಿವೇಶಗಳಲ್ಲಿ. ಹಾಲೆಂಡ್ ದೇಶದ ಆಂಟನ್ ಲಿವೆನ್ ಹೋಕ್ ಇವರು 1632 1723 ಜೀವಿಸಿದ್ದರು. ಬಾಲ್ಯದ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಆಸಕ್ತಿ ಇರಲಿಲ್ಲ. ಎಳೆಯ ವಯಸ್ಸಿನಲ್ಲಿ ಸಣ್ಣದೊಂದು ದಿನಸಿ ಅಂಗಡಿಯನ್ನು ಇಟ್ಟುಕೊಂಡಿದ್ದ ಅವರು ಅಷ್ಟೇನು ಚುರುಕು ಬುದ್ಧಿಯವರಲ್ಲವೆಂದು ಪರಿಗಣಿಸಲ್ಪಟ್ಟ ಲಿವೆನ್ ಹೋಕ್ ತನ್ನ ಸುತ್ತಲ ವಿದ್ಯಮಾನಗಳಲ್ಲಿ ಆಸಕ್ತಿ ತೋರುತ್ತಿದ್ದರು. ತನ್ನ ಅಂಗಡಿಯ ಹತ್ತಿರದಲ್ಲೇ ಇದ್ದ ಕರ್ನಾಟಕದ ಅಂಗಡಿಯವರು ಗಾಜಿನ ತುಂಡುಗಳನ್ನು ಅರೆದು ಭೂತ ಕನ್ನಡಿಗಳನ್ನು ಮಾಡುತ್ತಿದ್ದುದು ಅವರ ಕುತೂಹಲ ಕೆರಳಿಸಿತು. ತಾನೂ ಕೆಲವು ಗಾಜಿನ ತುಂಡುಗಳನ್ನು ತಂದಿಟ್ಟುಕೊಂಡು ಬಿಡುವಿನ ಸಮಯದಲ್ಲಿ ಅರಿಯುತ್ತಿದ್ದ. ಹಾಗೆಯೇ ತಯಾರಾದ ಗಾಜಿನ ಬಿಲ್ಲೆಗಳ ಮುಖಾಂತರ ಕೂದಲು, ಚರ್ಮ, ಎಲೆ ಮುಂತಾದವುಗಳನ್ನು ವೀಕ್ಷಿಸುತ್ತಾ ಅವು ತಮ್ಮ ಸಹಜ ಗಾತ್ರಕ್ಕಿಂತ ಹಲವು ಪಟ್ಟು ಹಿರಿದಾಗಿ ಕಾಣುತ್ತಿದ್ದುದನ್ನು ಕುತೂಹಲದಿಂದ ನೋಡುತ್ತಿದ್ದ. ಆತನಕ ಬರಿಗಣ್ಣಿಗೆ ಗೋಚರವಾಗದವು ಈಗ ಎಲ್ಲಿಂದಲೂ ಪ್ರತ್ಯಕ್ಷವಾಗುತ್ತಿದ್ದುದು ಕೌತುಕವನ್ನುಂಟು ಮಾಡಿತು. ಅಂತಹ ಕೆಲವು ಬಿಲ್ಲೆಗಳನ್ನು ಲೋಹದ ಕೊಳವೆಯ ತುದಿಗೆ ಅಂಟಿಸಿ ತನಗೆ ಸಿಕ್ಕಿದ ಚಿಕ್ಕ ಪುಟ್ಟ ವಸ್ತುಗಳನ್ನು ವೀಕ್ಷಿಸುವ ಹವ್ಯಾಸ ಬೆಳೆಸಿಕೊಂಡ. ಈ ವ್ಯವಸ್ಥೆಯೇ ಮುಂದೆ ಸೂಕ್ಷ್ಮದರ್ಶಕ ಯಂತ್ರವಾಗಿ ಮಾರ್ಪಟ್ಟಿತು. ಒಂದು ಸಲ ತನ್ನ ಅಂಗಳದ ತೊಟ್ಟಿಯಲ್ಲಿ ಶೇಖರವಾಗಿದ್ದ ಮಳೆ ನೀರಿನ ಒಂದು ತೊಟ್ಟನ್ನು ಚಿಕ್ಕ ಗಾಜಿನ ಕೊಳವೆಯಲ್ಲಿ ಸೇರಿಸಿ ತನ್ನ ಸೂಕ್ಷ್ಮ ದರ್ಶಕದಡಿಯಲ್ಲಿ ವೀಕ್ಷಿಸಿದ. ಜೀವ ಜಗತ್ತಿನ ಹೊಸದೊಂದು ವಿರಾಟ ದರ್ಶನವನ್ನು ಮೊಟ್ಟಮೊದಲು ನೋಡುವ ಸೌಭಾಗ್ಯ ಅಂದು ಲಿವಿನ್ ಹೋಕ್ನದಾಯಿತು. ಆ ಒಂದು ಹನಿ ನೀರಿನಲ್ಲಿ ಅತ್ತಿಂದಿತ್ತ ಅಲೆದಾಡುತ್ತಿದ್ದ ಸಹಸ್ರಾರು ಅತಿ ಸೂಕ್ಷ್ಮ ಜೀವಿಗಳನ್ನು ನೋಡಿ ನಿಬ್ಬೆರಗಾದ. ಅವು ಆಹಾರ ಕಬಳಿಸುವ ರೀತಿ, ಹೋಳು ಹೋಳಾಗಿ ವೃದ್ಧಿಯಾಗುವ ಬಗ್ಗೆ ಪರಸ್ಪರ ಹೊಡೆದಾಟ ಹಾಗೂ ವಿನಾಶವಾಗುವ ಪರಿಗಳೆಲ್ಲ ಅವನ ಮುಂದೆ ತೆರೆ ತೆರೆಯಾಗಿ ಬಿಚ್ಚಿಕೊಂಡಂತಾಯಿತು. ಮುಂದೆ ವಸ್ತುಗಳನ್ನು ನೂರಾರು ಪಟ್ಟು ಹಿಗ್ಗಿಸಿ ನೋಡುವ ಸಾಮರ್ಥ್ಯವಿರುವ ಭೂತ ಕನ್ನಡಿಗಳನ್ನು ತಯಾರಿಸಿಕೊಂಡು ಜೀವ ಜಗತ್ತಿನ ಹಲವಾರು ಕಿರಿದಾದ ಭಾಗಗಳನ್ನು ವೀಕ್ಷಿಸಿ ಅಚ್ಚರಿ ಪಡುತ್ತಿದ್ದ. ಮಂದಬುದ್ಧಿಯವನೆಂದು ಪರಿಗಣಿಸಲ್ಪಟ್ಟ ಲಿವಿನ್ ಹೋಕ್ ಈಗ 3 ಹೊತ್ತು ಲೋಹದ ಕೊಳವೆಗೆ ಕಣ್ಣಿಟ್ಟು ಕುಳಿತಿರುವುದನ್ನು ನೋಡಿದವರು ಅವನಿಗೆ ಹುಚ್ಚೆ ಹಿಡಿದಿರಬೇಕೆಂದು ಭಾವಿಸಿದ್ದರು. ಆದರೆ ಅವನು ತೋರಿಸುತ್ತಿದ್ದ ಆಶ್ಚರ್ಯಕರ ನೋಟಗಳನ್ನು ಕಣ್ಣಾರೆ ಕಂಡ ಬುದ್ಧಿಜೀವಿಯೊಬ್ಬ ಈ ವಿಷಯಗಳನ್ನು ಲಂಡನ್ನಿನ ತತ್ವಜ್ಞಾನಿಗಳ ಕೂಟ ರಾಯಲ್ ಸೊಸೈಟಿಯವರಿಗೆ ವರದಿ ಮಾಡಲು ಪ್ರಚೋದಿಸಿದ. ಅಲ್ಲಿಯ ಪಂಡಿತೋತ್ತಮರು ಲಿವನ್ ಹೋಕ್ನ ವರದಿಯನ್ನು ಮೊದಲು ನಂಬಲಿಲ್ಲ. ಆದರೂ ಆ ಕುತೂಹಲಕರ ವಿಷಯವನ್ನು ಪರೀಕ್ಷಿಸಿ ನೋಡುವ ನಿರ್ಧಾರ ಮಾಡಿದರು. ಅವರೇ ಲಿವಿನ್ ಹೋಕ್ನ ವಿವರಣೆಗಳಿಗನುಸಾರ ಸೂಕ್ಷ್ಮದರ್ಶಕ ಯಂತ್ರವೊಂದನ್ನು ತಯಾರಿಸಿಕೊಂಡರು. ಅದಕ್ಕಾಗಿಯೇ ಸೊಸೈಟಿಯ ವಿಶೇಷ ಸಭೆ 1677 ನವೆಂಬರ್ 5 ಸೇರಿತು. ಒಂದು ತೊಟ್ಟು ನೀರನ್ನು ಅದರ ಮುಖಾಂತರ ವೀಕ್ಷಿಸಿದರು. ಲಿವಿನ್ ಹೋಕ್ ವಿವರಿಸಿದ ತರಹವೇ ದೃಶ್ಯವೇ ಅವರಿಗೆದುರಾಯಿತು. ಹಾಲೆಂಡಿನ ದಿನಸಿ ಅಂಗಡಿಯವ ತಮಗಿಂತ ಅದೆಷ್ಟು ಮೇಧಾವಿಯಾಗಿರಬಹುದೆಂದು ಅಚ್ಚರಿಪಟ್ಟರು. ಅವನ ಕಾರ್ಯವನ್ನು ಮೆಚ್ಚಿ ರಾಯಲ್ ಸೊಸೈಟಿಯ ಗೌರವ ಸದಸ್ಯತ್ವದ ಸನ್ನದನ್ನು ಆ ದಿನವೇ ಹಾಲೆಂಡಿಗೆ ರವಾನಿಸಿದರು. ಮಂದಬುದ್ಧಿಯ ಹೆಚ್ಚು ವಿದ್ಯಾಭ್ಯಾಸ ಮಾಡದ ಶ್ರೀ ಸಾಮಾನ್ಯನೊಬ್ಬನ ಕುತೂಹಲ ಸೂಕ್ಷ್ಮದರ್ಶಕದಂತಹ ಈಗ ಬಹು ಉಪಯೋಗಿಸುವ ಯಂತ್ರ ಸಾಧನವೊಂದರ ಆವಿಷ್ಕಾರಕ್ಕೆ ನಾಂದಿಯಾಯಿತೆಂದರೆ ಅಚ್ಚರಿಯಾಗಬಹುದು. ಕ್ರಿಸ್ಟಫರ್ ಕೊಲಂಬಸ್ 1492 ಹೊಸ ಜಗತ್ತನ್ನು ಕಂಡುಹಿಡಿದ ಹಾಗೆ ಇತ್ತೀಚಿನ ವರ್ಷಗಳಲ್ಲಿ ಮಾನವ ಬಾಹ್ಯಾಕಾಶ ಯಾನ ಮಾಡುತ್ತಿರುವಷ್ಟೇ ಪ್ರಾಮುಖ್ಯತೆಯ ಅನ್ವೇಷಣೆ ಅದಾಗಿದೆ ಎಂದರೆ ಅತಿಶಯೋಕ್ತಿಯಾಗಲಾರದು. ಮನುಕುಲವನ್ನು ಅನಾದಿಯಿಂದಲೂ ಬಾಧಿಸುತ್ತಿದ್ದ ಈ ಸೂಕ್ಷ್ಮ ರೋಗಾಣುಗಳ ಸ್ವರೂಪವನ್ನು ಬಯಲು ಮಾಡಲು ಜೀವ ಜಂತುಗಳ ಅಂಗಾಂಗಗಳ ಮೂಲ ಘಟಕವಾದ ಜೀವಕೋಶ ಅಂದರೆ ಸೆಲ್ ಮತ್ತದರ ವಿನ್ಯಾಸಗಳನ್ನು ಅರಿಯಲು ಸೂಕ್ಷ್ಮದರ್ಶಕದಿಂದುಂಟಾದ ಉಪಕಾರ ಅಷ್ಟಿಷ್ಟಲ್ಲ. ಆಂಟನ್ ಲಿವೆನ್ ಹೋಕ್ ಭೂತ ಕನ್ನಡಿಗಳ ವಿಶೇಷ ತರಹೆಯ ವಿನ್ಯಾಸದಿಂದ ಸೂಕ್ಷ್ಮದರ್ಶಕ ಯಂತ್ರವನ್ನು ರೂಪಿಸುವ ಮೊದಲೇ ಆ ತತ್ವ ಯಾರಿಗೂ ತಿಳಿದಿರಲಿಲ್ಲ. ಹಾಲೆಂಡಿನವರೇ ಆದ ಮಿಡೆಲ್ ಬರ್ಗ್ನ ಕನ್ನಡಕ ತಯಾರಕ ಜೆಕರಿಯಸ್ ಜೆನ್ಸನ್ 1609 ಬಹುಶಃ ಮೊಟ್ಟಮೊದಲು ಅಂತಹ ವಿನ್ಯಾಸವೊಂದರತ್ತ ಎಡತಾಕಿದ್ದರೆನ್ನಬಹುದು. ತನ್ನ ಕಾರ್ಯದಲ್ಲಿ ಮಗ್ನನಾಗಿದ್ದಾಗ ಅಕಸ್ಮಾತಾಗಿ ಕೊಳವೆಯೊಂದರೊಳಗೆ 2 ಮಸೂರಗಳು ಅಂದರೆ ಲೆನ್ಸ್ಗಳು ಸೇರಿಕೊಳ್ಳುವಂತಾಯಿತು. ಅದರ ಮೂಲಕ ನೋಡಿದಾಗ ದೂರದಲ್ಲಿರುವ ವಸ್ತು ಹತ್ತಿರದಲ್ಲಿ ಸ್ಫುಟವಾಗಿ ಕಾಣಿಸಿದವು. ಅತಿ ಚಿಕ್ಕ ವಸ್ತುಗಳು ಬೃಹದ

0: ಆಕಾರ ತಾಳುವಂತಾದವು. ಗೆಲಿಲಿಯೋ ಈ ತತ್ವಾಧಾರದ ಮೇಲೆ ದೂರದರ್ಶಕ ಯಂತ್ರ ಅಂದರೆ ಟೆಲಿಸ್ಕೋಪ್ ಅನ್ನ ತಯಾರಿಸಿದರು ಎನ್ನಲಾಗಿದೆ. ಮುಂದೆ ಇಟಲಿಯ ಬೊಲೊನಾದ ಮ್ಯಾರ್ಸೆಲೋ ಮಾಲ್ಫಿಜಿ ಕಪ್ಪೆಯ ಶ್ವಾಸಕೋಶವನ್ನ ಸೂಕ್ಷ್ಮದರ್ಶಕದಂತಹ ಸಾಧನವೊಂದರ ಪರೀಕ್ಷಿಸಿ ಕಿರಿದಾದ ಧಮನಿಗಳಿಗೂ ಶಿರೆಗಳಿಗೂ ನಡುವೆ ಸಂಪರ್ಕ ಉಂಟು ಮಾಡುವ ಲೋಮನಾಳ ಗುರುತಿಸುವಲ್ಲಿ ಯಶಸ್ವಿಯಾಗಿದ್ದರು. ವಿಲಿಯಂ ಹಾರ್ವೆ 1828 1657 ಇವರ ಜೀವಿತಾವಧಿ. ಈ ಮೊದಲೇ ರಕ್ತ ಪರಿಚಲನೆಯ ಕ್ರಮವನ್ನು ಕಂಡುಹಿಡಿದಿದ್ದರು ಎನ್ನಲಾಗಿದೆ. ಧಮನಿಗಳಿಂದ ಶಿರೆಗಳಿಗೆ ರಕ್ತ ಹೇಗೆ ಪ್ರವಹಿಸುತ್ತದೆ ಎಂಬುದನ್ನು ಪ್ರತ್ಯಕ್ಷವಾಗಿ ತೋರಿಸಲು ಸಾಧ್ಯವಾಗಿರದಿದ್ದುದು ಈಗ ಸಾಧ್ಯವಾಯಿತು. ಲಿವೆನ್ಹೋಕ್ ನಮ್ಮ ಸುತ್ತಮುತ್ತಲ ಪರಿಸರ ಹಾಗೂ ನಮ್ಮ ಶರೀರವನ್ನೆಲ್ಲ ಅಗೋಚರ ಮಿಣಿಜೀವಿಗಳು ಆವರಿಸಿಕೊಂಡಿವೆ ಎಂದು ತೋರಿಸಿದರು. ಅವು ರೋಗಕಾರಕಗಳಾಗಬಹುದೆಂಬುದನ್ನು ಅರಿತುಕೊಳ್ಳಲು ಮುಂದೆ 2 ಶತಮಾನಗಳೇ ಉರುಳಬೇಕಾಯಿತು. ಜರ್ಮನಿಯ ರಾಬರ್ಟ್ ಕೋ ಕುರಿಗಳ ನೆರಡಿ ರೋಗದ ಆಂಥ್ರಾಕ್ಸ್ ಬ್ಯಾಸಿಲೆಗಳನ್ನು ಸೂಕ್ಷ್ಮದರ್ಶಕದ ಮೂಲಕ ನೋಡಿ ಗಾಜಿನ ಬಿಲ್ಲೆಗಳಲ್ಲಿ ಸೆರೆ ಹಿಡಿದು ಬಣ್ಣ ಹಚ್ಚಿ ಪ್ರದರ್ಶಿಸಿದ ನಂತರವೇ ಸೂಕ್ಷ್ಮ ಜಗತ್ತಿನಲ್ಲಿ ಹೊಂಚು ಹಾಕುತ್ತಿದ್ದ ಮಾನವನ ಅಗೋಚರ ಶತ್ರುಗಳತ್ತ ವೈದ್ಯ ಲೋಕದ ಗಮನ ಸೆಳೆಯುವಂತಾಯಿತು. ಲಿವೆನ್ಹೋಕ್ ನಿಯೋಜಿಸಿದ ಲೋಹದ ಕೊಳವೆಗಳಲ್ಲಿ ಅಳವಡಿಸಿದಂತೆ ಸೂಕ್ಷ್ಮದರ್ಶಕ ಈಗ ಉಳಿದುಕೊಂಡಿಲ್ಲ. ಅದೀಗ ಅತ್ಯಂತ ಸಂಕೀರ್ಣ ತರಹೆಯ ಯಂತ್ರವಾಗಿದೆ. ವಸ್ತುಗಳನ್ನು ಹಲವು ಸಾವಿರ ಪಟ್ಟು ಹಿರಿದಾಗಿಸಿ ತೋರಿಸುವ ಅಲ್ಲಾವುದ್ದೀನನ ಮಾಯಾದೀಪದಂತಾಗಿದೆ. ಇನ್ನೂ ಮುಂದುವರೆದು ಇತ್ತೀಚಿನ ಎಲೆಕ್ಟ್ರಾನಿಕ್ ತಂತ್ರದ ಅಳವಡಿಕೆಯಿಂದ ಸರಳ ಸೂಕ್ಷ್ಮ ದರ್ಶಕಗಳಿಂದ ನೋಡಲಾಗದ ಜೀವಕಣಗಳನ್ನು ಲಕ್ಷಾಂತರ ಪಟ್ಟು ಹಿರಿದಾಗಿಸುವ ತಂತ್ರ ಕೌಶಲ್ಯ ಅದರೊಡನೆ ಮಿಳಿತವಾಗಿದೆ. ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕದಿಂದ ಮಾನವನಿಗೆ ಮಾರಕವಾದ ಮೈಲಿ ಸಿಡುಬು ಪೋಲಿಯೋದಂತಹ ರೋಗಗಳಿಗೆ ಕಾರಣವಾದ ವೈರಸ್ ವಿಷಕಣಗಳನ್ನು ಗುರುತಿಸಲು ಸಾಧ್ಯವಾಗಿದೆ. ಆದ್ದರಿಂದ ಅವುಗಳ ಚಿಕಿತ್ಸೆ ಮತ್ತು ನಿರೋಧದ ಕ್ರಮಗಳಿಗೆ ಇಂಬು ಕೊಟ್ಟಂತಾಗಿದೆ. ಇದುವರೆಗೆ ವಿಜ್ಞಾನ ರಶ್ಮಿ ಕಾರ್ಯಕ್ರಮದಲ್ಲಿ ಸ್ಟೆಥಾಸ್ಕೋಪ್ ಮತ್ತು ಸೂಕ್ಷ್ಮದರ್ಶಕ ಯಂತ್ರ ಕಂಡುಹಿಡಿದ ಬಗ್ಗೆ ಈ ಎರಡು ವಿಷಯಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡಿರಿ. ಕಾರ್ಯಕ್ರಮದ ಪ್ರಸ್ತುತಿ ವಿಜಯಶ್ರೀ, ಕಾರ್ಯಕ್ರಮ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.
1: ವಿಜ್ಞಾನ ರಶ್ಮಿ ಕಾರ್ಯಕ್ರಮ ಕೇಳಿದಿರಿ.

ಶ್ರೋತೃ ಬಾಂಧವರ ಈಗ ಆಲಿಸೋಣ ಸಿ ಅಶ್ವಥ್ ಅವರ ಕಂಠಸಿರಿಯಲ್ಲಿರುವ ಒಂದು ಭಾವಗೀತೆಯನ್ನು. ಈ ಭಾವಗೀತೆಯನ್ನು ರಚಿಸಿದ್ದಾರೆ ಬಿ ಆರ್ ಲಕ್ಷ್ಮಣ್ ರಾವ್.

0: ಶ್ರೋತೃಬಂಧವರೇ, ಭಾವಗೀತೆಯನ್ನು ಆಲಿಸಿದರೆ ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ ಆಗುತ್ತಲಿದೆ 6:37. ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಮೂಡಿಬರಲಿದೆ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ
1: ಈಗ ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳುವಿರಿ.

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले।
1: मुंगारु हंगामी बड़े वीमे नोंदी माड़ी
2: बैंक सामान्य सेवा केंद्र ग्रामवन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
5: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
6: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು, ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
7: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
6: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
8: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನು ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
6: ಹೌದಾ?
7: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
9: ಎಚ್ಚರ, ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಂದಿನ 10 ವರ್ಷಗಳಲ್ಲಿ 28,840 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾಗರಿಕ ವಿಮಾನಯಾನ ಕ್ಷೇತ್ರದ ಬಲವರ್ಧನೆ, ಮೈಸೂರಿನಲ್ಲಿ ಕೇಂದ್ರ ಸಚಿವ ರಾಮಮೋಹನ್ ನಾಯ್ಡು. ರಾಜ್ಯ ವಿಧಾನಮಂಡಲದ ಉಭಯ ಸದನಗಳ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ. ಕರಾವಳಿ ಮಲೆನಾಡು ಪ್ರವಾಸೋದ್ಯಮ ಕರಡು ನೀತಿ ಸೆಪ್ಟೆಂಬರ್ 7ರೊಳಗೆ ಸಿದ್ಧ, ಸಚಿವ ಕೆಜೆ ಜಾರ್ಜ್. ಯುವಜನತೆ ಸ್ವ ಉದ್ಯೋಗ ಕಂಡುಕೊಳ್ಳುವತ್ತ ಆದ್ಯತೆ ನೀಡುವಂತೆ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಕರೆ. ನಾಗರಿಕ ವಿಮಾನಯಾನ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸಲು ಕೇಂದ್ರ ಸರ್ಕಾರ ಮುಂದಿನ 10 ವರ್ಷಗಳಲ್ಲಿ 28,840 ಕೋಟಿ ರೂಪಾಯಿ ವೆಚ್ಚ ಮಾಡಲು ನಿರ್ಧರಿಸಿದೆ ಎಂದು ಕೇಂದ್ರ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ನಡೆದ ನಾಗರಿಕ ವಿಮಾನಯಾನ ಸಲಹಾ ಸಮಿತಿ ಸಭೆಯ ನಂತರ ಮಾತನಾಡಿದ ಸಚಿವರು, ಸಭೆಯಲ್ಲಿ ಕೇಂದ್ರದ ಪ್ರಮುಖ ಉಡಾನ್ ಯೋಜನೆ, ವಿಮಾನ ನಿಲ್ದಾಣ ಮೂಲಸೌಕರ್ಯ, ಸಂಪರ್ಕ ಮತ್ತು ಪೈಲಟ್ ತರಬೇತಿ ಪ್ರಗತಿಯನ್ನು ಪರಾಮರ್ಶಿಸಲಾಯಿತು. ವಿಮಾನ ನಿಲ್ದಾಣದ ಮೂಲಸೌಕರ್ಯ, ಸಂಪರ್ಕ ಮತ್ತು ಕಾರ್ಯಾಚರಣೆಯ ದಕ್ಷತೆಯನ್ನು ಸುಧಾರಿಸುವ ಕುರಿತು ರಾಜ್ಯ ಸರ್ಕಾರದೊಂದಿಗೆ ಚರ್ಚಿಸಲಾಗಿದೆ. ವಿಮಾನ ಉಡಾವಣಾ ತರಬೇತಿ ಸಂಸ್ಥೆ ಎಫ್ಟಿಒಗಳನ್ನು ಬಲಪಡಿಸಲು ಮತ್ತು ಜಾಗತಿಕ ಮಟ್ಟದ ಪೈಲಟ್ಗಳನ್ನು ಸಿದ್ಧಗೊಳಿಸಲು ತೆಗೆದುಕೊಂಡ ಕ್ರಮಗಳ ಬಗ್ಗೆಯೂ ಸಮಿತಿಯು ಚರ್ಚಿಸಿದೆ ಎಂದರು. ಕಳೆದ 10 ವರ್ಷಗಳಲ್ಲಿ ಉಡಾನ್ ಯೋಜನೆ ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಿದೆ. ದೇಶಾದ್ಯಂತ ಹಲವು ಹೊಸ ವಿಮಾನ ನಿಲ್ದಾಣಗಳು ಅಭಿವೃದ್ಧಿಗೊಂಡಿದ್ದು ಸಂಪರ್ಕ ವ್ಯವಸ್ಥೆ ಸುಧಾರಿಸಿದೆ ಎಂದು ಹೇಳಿದರು. ಮೈಸೂರು ವಿಮಾನ ನಿಲ್ದಾಣದ ಕುರಿತು ಮಾತನಾಡಿದ ಸಚಿವರು, ರನ್ವೇ ಉದ್ದ ಕಡಿಮೆ ಇರುವ ಕಾರಣ ಪ್ರಸ್ತುತ ಇಲ್ಲಿ ಎಟಿಆರ್ ವಿಮಾನಗಳಷ್ಟೇ ಕಾರ್ಯಾಚರಣೆ ನಡೆಸುತ್ತಿವೆ. ಆದರೆ ಮೈಸೂರು ಪ್ರಮುಖ ಪ್ರವಾಸೋದ್ಯಮ, ಸಾಂಸ್ಕೃತಿಕ ಮತ್ತು ಪಾರಂಪರಿಕ ತಾಣವಾಗಿರುವುದರಿಂದ ವಿಮಾನ ನಿಲ್ದಾಣವನ್ನು ವಿಸ್ತರಿಸಿ ನ್ಯಾರೋ ಬಾಡಿ ವಿಮಾನಗಳ ಸಂಚಾರಕ್ಕೆ ಅನುವು ಮಾಡಿಕೊಡುವ ಅಗತ್ಯವಿದೆ ಎಂದು ಹೇಳಿದರು. ವಿಮಾನ ನಿಲ್ದಾಣದ ಅಭಿವೃದ್ಧಿ ಮತ್ತು ವಿಸ್ತರಣೆಗೆ ಸಂಬಂಧಿಸಿದಂತೆ ಸ್ಥಳೀಯ ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಹಲವು ಮನವಿಗಳನ್ನು ಮಾಡಿದ್ದಾರೆ. ಪ್ರವಾಸೋದ್ಯಮ, ಆಧ್ಯಾತ್ಮಿಕತೆ, ಕಲೆ ಮತ್ತು ಸಂಸ್ಕೃತಿಗಾಗಿ ದೇಶ ವಿದೇಶಗಳಿಂದ ಜನರು ಮೈಸೂರಿಗೆ ಭೇಟಿ ನೀಡಲು ಬಯಸುತ್ತಾರೆ. ಈ ನಗರಕ್ಕೆ ಉತ್ತಮ ವಿಮಾನ ಸಂಪರ್ಕ ಕಲ್ಪಿಸುವುದು ನಮ್ಮ ಆದ್ಯತೆಗಳಲ್ಲಿ ಒಂದಾಗಿದೆ ಎಂದರು. ಬೆಂಗಳೂರಿನಲ್ಲಿ 2ನೇ ವಿಮಾನ ನಿಲ್ದಾಣ ನಿರ್ಮಾಣ ಮಾಡುವ ವಿಚಾರವಾಗಿ ರಾಜ್ಯ ಸರ್ಕಾರ ನಿರ್ಧರಿಸಬೇಕಿದೆ. ಈ ಬಗ್ಗೆ ರಾಜ್ಯ ಸರ್ಕಾರವು ರೂಪುರೇಷೆಯನ್ನು ಕೇಂದ್ರ ಸರ್ಕಾರಕ್ಕೆ ನೀಡಬೇಕಿದೆ. ಹೀಗಾಗಿ ರಾಜ್ಯ ಸರ್ಕಾರದ ಪ್ರಸ್ತಾವನೆಗಾಗಿ ಕಾಯುತ್ತಿರುವುದಾಗಿ ಸಚಿವರು ತಿಳಿಸಿದರು.
1: Consultative committee meeting has happened in Mysore, which is one of the most prestigious cities in the country also. It is a rich cultural and heritage city, cultural capital of Karnataka. And there is a airport here which needs an expansion, and that is why we have specially invited the local MP Yaduveer ji also to participate in this. And he has given a lot of requests for how can we develop the local Mysore airport into a full-fledged one so that we can have narrow-body operations also. Right now, because of the length of the runway, we are just having ATR operations.
0: ಸಭೆಯಲ್ಲಿ ವಿಮಾನಯಾನ ರಾಜ್ಯ ಖಾತೆ ಸಚಿವ ಮುರಳೀಧರ್ ಮೋಹೋಳ್, ದೇಶದ ವಿವಿಧ ರಾಜ್ಯಗಳ ಸಲಹಾ ಸಮಿತಿಯ ಸಂಸತ್ ಸದಸ್ಯರು ಸೇರಿದಂತೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ವಿಧಾನಸಭೆಯ ಇಂದಿನ ಕಲಾಪದಲ್ಲಿ ವಿರೋಧ ಪಕ್ಷಗಳ ಗದ್ದಲದ ನಡುವೆಯೇ 3 ವಿಧೇಯಕಗಳಿಗೆ ಅಂಗೀಕಾರ ನೀಡಲಾಯಿತು. 2026ನೇ ಸಾಲಿನ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2026, ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕ 2026ಕ್ಕೆ ವಿಧಾನಸಭೆಯಲ್ಲಿಂದು ಧ್ವನಿಮತದ ಮೂಲಕ ಅಂಗೀಕಾರ ದೊರೆತಿದೆ. ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2026ನ್ನು ಇಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಕೃಷ್ಣ ಬೈರೇಗೌಡ ಸದನದಲ್ಲಿ ಮಂಡಿಸಿದರು. ಬಳಿಕ ಮಾತನಾಡಿದ ಅವರು, ಅಪಾರ್ಟ್ಮೆಂಟ್ ನಿವಾಸಿಗಳ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಒದಗಿಸುವುದು ಮತ್ತು ಅಸೋಸಿಯೇಷನ್ ರಚಿಸಲು ಈ ಕಾಯ್ದೆ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಬಳಿಕ ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರ ಪರವಾಗಿ ಸಚಿವ ಕೃಷ್ಣ ಬೈರೇಗೌಡ 2026ನೇ ಸಾಲಿನ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕವನ್ನು ಸದನದಲ್ಲಿ ಮಂಡಿಸಿ ಧ್ವನಿಮತದಿಂದ ಅಂಗೀಕಾರ ಪಡೆದರು. ಅನಧಿಕೃತ ಬಡಾವಣೆಗಳಿಗೆ ಕಾನೂನುಬದ್ಧ ಮಾನ್ಯತೆ ನೀಡಿ ಅಲ್ಲಿನ ಕುಟುಂಬಗಳಿಗೆ ಮಾಲೀಕತ್ವದ ಭರವಸೆಯೊಂದಿಗೆ ಭೂ ಗ್ಯಾರಂಟಿ ನೀಡಲು ಈ ವಿಧೇಯಕ ಮಂಡಿಸಲಾಗಿದೆ ಎಂದರು. ಪೌರಾಡಳಿತ ಸಚಿವ ಎಚ್ಸಿ ಬಾಲಕೃಷ್ಣ ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕ 2026ನ್ನು ಮಂಡಿಸಿದರು. ಮುನ್ಸಿಪಾಲಿಟಿ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ನಿರ್ಮಾಣವಾದ ಬಡಾವಣೆಗಳ ರಸ್ತೆ ಮತ್ತು ಚರಂಡಿಗಳನ್ನು ಸರ್ಕಾರ ತನ್ನ ವಶಕ್ಕೆ ಪಡೆದು

0: ಅಭಿವೃದ್ಧಿಪಡಿಸಲು ಈ ವಿಧೇಯಕ ಅವಕಾಶ ನೀಡುತ್ತಿದೆ ಎಂದರು. ಬಳಿಕ ಈ ವಿಧೇಯಕಕ್ಕೆ ಧ್ವನಿಮತದ ಮೂಲಕ ಸದನ ಒಪ್ಪಿಗೆ ನೀಡಿತು. ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಪ್ರತಿಪಕ್ಷ ಸದಸ್ಯರು ನಡೆಸುತ್ತಿದ್ದ ಪ್ರತಿಭಟನೆ ನಡುವೆಯೇ ವಿಧೇಯಕಗಳ ಅಂಗೀಕಾರವಾಯಿತು. ಬಳಿಕ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಧಾನ ಪರಿಷತ್ನಲ್ಲಿ ಇಂದು ಕೂಡ ಪ್ರತಿಪಕ್ಷ ಸದಸ್ಯರಿಂದ ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಗದ್ದಲ ಮುಂದುವರಿಯಿತು. ಇಂದಿನ ಕಲಾಪ ಆರಂಭವಾಗುತ್ತಿದ್ದಂತೆ ಪ್ರತಿಪಕ್ಷಗಳು ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲು ಮುಂದಾದಾಗ ರಾಜ್ಯದ ಹಿತದೃಷ್ಟಿಯಿಂದ ಜ್ವಲಂತ ವಿಷಯಗಳ ಕುರಿತು ಚರ್ಚೆ ನಡೆಸಲು ಪ್ರತಿಪಕ್ಷಗಳು ಪ್ರತಿಭಟನೆ ಹಿಂತೆಗೆದುಕೊಂಡು ಪ್ರಶ್ನೋತ್ತರ ಮತ್ತು ಶೂನ್ಯ ವೇಳೆ ಕಲಾಪ ಸೇರಿದಂತೆ ಇನ್ನಿತರೆ ಕಾರ್ಯಕಲಾಪಗಳು ನಡೆಯಲು ಅವಕಾಶ ನೀಡಬೇಕು ಎಂದು ಸಭಾಪತಿ ಸಲೀಂ ಅಹಮದ್ ಮನವಿ ಮಾಡಿದರು. ಗದ್ದಲದ ನಡುವೆ ಸಭಾಪತಿ ಸಲೀಂ ಅಹಮದ್ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಂಡರು. ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಸಚಿವ ಯುಟಿ ಖಾದರ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವ ವೈದ್ಯರ ಹುದ್ದೆಯನ್ನು ಭರ್ತಿ ಮಾಡಲು ತುರ್ತು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಸದಸ್ಯ ನಾಗರಾಜ್ ಯಾದವ್ ಅವರ ಪ್ರಶ್ನೆಗೆ ಉತ್ತರಿಸಿದ ಸಣ್ಣ ನೀರಾವರಿ ಸಚಿವ ಡಾಕ್ಟರ್ ಅಜಯ್ ಸಿಂಗ್, ಮೈಸೂರು ಜಿಲ್ಲೆಯಲ್ಲಿ 50 ಹಾಗೂ ಚಾಮರಾಜನಗರ ಜಿಲ್ಲೆಯಲ್ಲಿ 64 ಹಳೆಯ ಕೆರೆಗಳಿದ್ದು ಕಾಲಕಾಲಕ್ಕೆ ಅವುಗಳ ಹೂಳು ತೆಗೆಯುವುದೂ ಸೇರಿದಂತೆ ಇತರ ಅಗತ್ಯ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿದೆ. ಕಳೆದ 3 ವರ್ಷಗಳಲ್ಲಿ 2 ಜಿಲ್ಲೆಗಳ ಕೆರೆಗಳನ್ನು ಅಭಿವೃದ್ಧಿಗೊಳಿಸಲಾಗಿದೆ ಎಂದು ತಿಳಿಸಿದರು. ಪ್ರಶ್ನೋತ್ತರ ಕಲಾಪ ಬಳಿಕ ನಡೆದ ಶೂನ್ಯ ವೇಳೆಯಲ್ಲಿ ಕಾಂಗ್ರೆಸ್ ಸದಸ್ಯ ನಾಗರಾಜ್ ಯಾದವ್ ಪ್ರತ್ಯೇಕ ಕರ್ನಾಟಕ ಯಾದವ ಗೊಲ್ಲ ಅಭಿವೃದ್ಧಿ ನಿಗಮ ಸ್ಥಾಪಿಸುವ ಕುರಿತು ಸದನದ ಗಮನ ಸೆಳೆದರು. ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳ ಗದ್ದಲದ ನಡುವೆ ವಿಧಾನಸಭೆಯಲ್ಲಿ ಅಂಗೀಕಾರಗೊಂಡ 3 ವಿಧೇಯಕಗಳನ್ನು ಮೇಲ್ಮನೆಯಲ್ಲಿ ಅಂಗೀಕರಿಸಲಾಯಿತು. ಬಳಿಕ ಕಲಾಪದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಾಲ್ಗೊಂಡರು. ಪ್ರತಿಭಟನಾ ನಿರತ ಸದಸ್ಯರಿಗೆ ಘೋಷಣೆಗಳನ್ನು ಕೈಬಿಟ್ಟು ನೋಟಿಸ್ ನೀಡುವ ಮೂಲಕ ಚರ್ಚೆ ನಡೆಸುವಂತೆ ತಿಳಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಜಾಮೀನು ಪಡೆದು ಜೈಲಿನಿಂದ ಬಿಡುಗಡೆಗೊಂಡಿರುವ ಸಚಿವ ನಾಗೇಂದ್ರ ಕೂಡಲೇ ರಾಜೀನಾಮೆ ನೀಡಬೇಕು ಇಲ್ಲವೇ ವಜಾಗೊಳಿಸಬೇಕು ಎಂದು ಆಗ್ರಹಿಸಿದರು. ಬಳಿಕ ಬಿಜೆಪಿ ಜೆಡಿಎಸ್ ಸದಸ್ಯರು ಪ್ರತಿಭಟನೆ ಮುಂದುವರಿಸಿದ್ದರಿಂದ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಲಾಯಿತು. ರಾಜ್ಯದ ಕರಾವಳಿ ಹಾಗೂ ಮಲೆನಾಡು ಭಾಗಗಳಲ್ಲಿ ಪ್ರವಾಸೋದ್ಯಮ, ಸ್ಥಳೀಯ ಆರ್ಥಿಕತೆ ಮತ್ತು ಉದ್ಯೋಗಾವಕಾಶಗಳನ್ನು ಉತ್ತೇಜಿಸಲು ಹೊಸ ಪ್ರವಾಸೋದ್ಯಮ ನೀತಿಯನ್ನು ರೂಪಿಸಲಾಗುತ್ತಿದ್ದು ಅದರ ಕರಡನ್ನು 7 ಸಿದ್ದಪಡಿಸಲಾಗುವುದು ಎಂದು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಕರಾವಳಿ ಮತ್ತು ಮಲೆನಾಡು ಭಾಗದ ಜನಪ್ರತಿನಿಧಿಗಳೊಂದಿಗೆ ನಡೆಸಿದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು ಶೀಘ್ರದಲ್ಲೇ ಮಂಗಳೂರಿನಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮ ರೂಪ ನೀಡುವ ಕುರಿತು ಚರ್ಚಿಸಲಾಗುವುದು ಎಂದು ಅವರು ಹೇಳಿದರು. ಸಭೆಯಲ್ಲಿ ಹೂಡಿಕೆಗೆ ಏಕಗವಾಕ್ಷಿ ವ್ಯವಸ್ಥೆ, ಕರಾವಳಿ ನಿಯಂತ್ರಣ ವಲಯ ಸಿಆರ್ಜೆಡ್ ಹಾಗೂ ಅರಣ್ಯ ನಿಯಮಾವಳಿಗಳ ಸರಳೀಕರಣ ಮತ್ತು ಹೋಟೆಲ್ ಉದ್ಯಮ ವಿಸ್ತರಣೆಗೆ ಅನುಕೂಲಕರ ವಾತಾವರಣ ನಿರ್ಮಿಸುವ ಕುರಿತು ಹಲವು ಜನಪ್ರತಿನಿಧಿಗಳು ನೀಡಿದ ಸಲಹೆಗಳನ್ನು ಅಳವಡಿಸಿಕೊಳ್ಳಲು ನಿರ್ಧರಿಸಲಾಗಿದೆ. ಯುವಜನತೆ ಸ್ವ ಉದ್ಯೋಗಕ್ಕೆ ಆದ್ಯತೆ ನೀಡಬೇಕು ಎಂದು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಮಂಗಳೂರಿನಲ್ಲಿಂದು ಆಯೋಜಿಸಿದ್ದ ಎಂಎಸ್ಎಂಇ ಮತ್ತು ನವೋದ್ಯಮ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಯುವಜನತೆಗೆ ಸೀಮಿತ ಉದ್ಯೋಗಾವಕಾಶ ಇರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಯುವಜನರು ಸ್ವ ಉದ್ಯೋಗದತ್ತ ಆಸಕ್ತಿ ತೋರಬೇಕು ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಂದಿನ 10 28,840 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾಗರಿಕ ವಿಮಾನಯಾನ ಕ್ಷೇತ್ರದ ಬಲವರ್ಧನೆ, ಮೈಸೂರಿನಲ್ಲಿ ಕೇಂದ್ರ ಸಚಿವ ರಾಮಮೋಹನ್ ನಾಯ್ಡು. ರಾಜ್ಯ ವಿಧಾನಮಂಡಲದ ಉಭಯ ಸದನಗಳ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ. ಕರಾವಳಿ ಮಲೆನಾಡು ಪ್ರವಾಸೋದ್ಯಮ ಕರಡು ನೀತಿ 7 ಸಿದ್ದ, ಸಚಿವ ಕೆಜೆ ಜಾರ್ಜ್. ಹಾಗೂ ಯುವಜನತೆ ಸ್ವ ಉದ್ಯೋಗ ಕಂಡುಕೊಳ್ಳುವತ್ತ ಆದ್ಯತೆ ನೀಡುವಂತೆ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಕರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.

ಆಕಾಶವಾಣಿ ರಾಯಚೂರು FM ಕೇಂದ್ರ FM ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃ ಬಾಂಧವರ ಈಗ ವೇಳೆ ಸರಿಯಾಗಿ 6:51. ರೈತ ಬಾಂಧವರ ಕಾರ್ಯಕ್ರಮ ಕೃಷಿ ರಂಗ.

0: ಕೃಷಿ ರಂಗ ಕಾರ್ಯಕ್ರಮ ಕೇಳುತ್ತಿರುವ ರೈತ ಬಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಆಲಿಸಲಿದ್ದೀರಿ ನೆರಳು ಪರದೆಯಲ್ಲಿ ತರಕಾರಿ ಬೇಸಾಯದ ಮಹತ್ವ. ಈ ವಿಷಯ ಕುರಿತು ಡಾಕ್ಟರ್ ಶೇಖರ್ ಗೌಡ ಪಾಟೀಲ್ ಅವರೊಡನೆ ಸಂದರ್ಶನವನ್ನು, ನಂತರ ಪೇಟೆ ದಾಣೆಯನ್ನು ಆಲಿಸಲಿದ್ದೀರಿ. ರೈತ ಬಂಧವರೇ, ಮೊದಲಿಗೆ ಕೇಳೋಣ ನೆರಳು ಪರದೆಯಲ್ಲಿ ತರಕಾರಿ ಬೇಸಾಯದ ಮಹತ್ವ. ಈ ವಿಷಯ ಕುರಿತು ಡಾಕ್ಟರ್ ಶೇಖರ್ ಗೌಡ ಪಾಟೀಲ್ ಅವರೊಡನೆ ಸಂದರ್ಶನವನ್ನು.
1: ರೈತ ಬಂಧವರಿಗೆಲ್ಲ ನಮಸ್ಕಾರ. ರೈತ ಬಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನೆರಳು ಪರದೆಯಲ್ಲಿ ತರಕಾರಿ ಬೇಸಾಯ ಯಾಕೆ ಅಷ್ಟು ಮಹತ್ವವನ್ನು ಪಡಿತಾ ಇದೆ, ಏನಿದು ನೆರಳು ಪರದೆಯಲ್ಲಿ ತರಕಾರಿ ಬೇಸಾಯ ಅಂದ್ರೇನು, ಜೊತೆಗೆ ಯಾಕೆ ಮಾಡಬೇಕು, ಏನೇನು ತರಕಾರಿಗಳನ್ನು ನೆರಳು ಪರದೆಯಲ್ಲಿ ಬೆಳಿಬೋದು, ಬೆಳೆದ್ರಿಂದ ಏನು ಪ್ರಯೋಜನ ಇದೆ ಅಂತಕ್ಕಂಥ ಕೆಲವೊಂದಿಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ತಿಳಿಸಿಕೊಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ತೋಟಗಾರಿಕಾ ವಿಭಾಗದ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಶೇಖರ್ ಗೌಡ ಪಾಟೀಲ್ರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ. ನಮಸ್ಕಾರ ಶೇಖರ್ ಗೌಡ ಪಾಟೀಲ್ರೆ.
2: ನಮಸ್ಕಾರ ಸರ್.
1: ಹೇಳಿ, ಮೊದಲನೇದಾಗಿ ನೆರಳು ಪರದೆ ನೆರಳು ಪರದೆ ಅಂತ ಹೇಳ್ತಿರ್ತೀವಿ ನಾವು ಇತ್ತೀಚೆಗೆ ಭಾಳಷ್ಟು ವರ್ಷದಿಂದ, ಈಗಾಗ ಅಲ್ಲಲ್ಲೇ ನೋಡ್ತಾ ಇದ್ದೀವಿ ನೆರಳು ಪರದೆಯನ್ನು. ಏನಿದು ನೆರಳು ಪರದೆ ಅಂದರೆ, ನೆರಳು ಪರದೆಯಲ್ಲಿ ಕೆಲವೊಂದು ಬೆಳೆಗಳನ್ನು ಬೆಳೀಲಿಕ್ಕೆ ರೈತರು ಮುಂದೆ ಬರ್ತಿದ್ದಾರೆ, ಅಲ್ಲೊಂದು ಸಂಶೋಧನಾ ಕೇಂದ್ರಗಳಲ್ಲಿ ಸಹ ನೆರಳು ಪರದೆಯನ್ನು ಹಾಕಿರ್ತಾರೆ. ನೆರಳು ಪರದೆಯ ಮಹತ್ವದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ.
2: ನೆರಳು ಪರದೆಯಲ್ಲಿ ಯಾವುದೇ ತರಕಾರಿಗಳನ್ನಾಗಲಿ ಅಥವಾ ಪುಷ್ಪಗಳನ್ನಾಗಲಿ ವ್ಯವಸಾಯ ಮಾಡ್ತಕ್ಕಂಥ ಒಂದು ಇತ್ತೀಚಿನ ಒಂದು ರೂಢಿ ನಮ್ಮ ರೈತರಲ್ಲಿ ಹಾಗೂ ನಮ್ಮ ಸಂಸ್ಥೆಗಳಲ್ಲಿ ಕೂಡ ಕಂಡುಬಂದಿದೆ. ಈ ನೆರಳು ಪರದೆಯ ಅರ್ಥ ಏನು ಅಂದರೆ, ಪ್ರಖರವಾದ ಬಿಸಿಲಿನಿಂದ ಅಥವಾ ವಾತಾವರಣದ ಯಾವುದೇ ಒಂದು ಅಂಶಗಳು ಅತಿ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಆಗಲಿ, ಅತಿ ಹೆಚ್ಚು ಬಿಸಿಲಾಗಲಿ, ಅತಿ ಹೆಚ್ಚು ಆರ್ದ್ರತೆ ಆಗಲಿ, ಇಂಥವು ಯಾವುಗಳಿಂದನೂ ಸಸ್ಯಗಳಿಗೆ ಯಾವುದೇ ರೀತಿಯ ಬಾಧೆ ಬರಬಾರ್ದು, ಸಸ್ಯಗಳು ಅಥವಾ ತರಕಾರಿಗಳು ಉತ್ತಮವಾದ ಒಂದು ವಾತಾವರಣದಲ್ಲಿ ಬೆಳೀಬೇಕು. ಹೊರಗಿನ ವಾತಾವರಣ ಎಷ್ಟೇ ವ್ಯತ್ಯಾಸ ಆದರೂ ನೆರಳು ಮನೆ ಅಥವಾ

0: ಅಂದ್ರೆ ಈಗ ಒಂದ್ ಎಕರೆ ಅಂದ್ರೆ 40 ಗುಂಟೆ ಅಂತ ಹೇಳ್ತೀವಿ,
1: 40 ಗುಂಟೆಯಲ್ಲಿ
0: 10 ಗುಂಟೆಯಲ್ಲಿ
1: ನಾವು ಅಷ್ಟು ಇಳುವರಿಯನ್ನ ನಾವು ಕಾಯಿಪಲ್ಯ ಆಗಲಿ ಅಥವಾ ಹೂಗಳನ್ನಾಗಲಿ ನಾವು ತೆಗಿಬಹುದು
0: ನೆರಳು ಪರದೆಯಲ್ಲಿ.
1: ಹೌದು ಹೌದು, ಅಂದ್ರೆ ಇಳುವರಿಯ ಪ್ರಮಾಣ ಹೆಚ್ಚಿಗೆ ಇರ್ತದೆ ನೆರಳು ಪರದೆಯ ಒಂದು ವ್ಯವಸ್ಥೆಯಲ್ಲಿ ಒಂದೇದ್ದು. ಎರಡನೇದ್ದು ಉತ್ತಮ ಗುಣಮಟ್ಟದ ಉತ್ಪಾದನೆ ಇರ್ತದೆ. ಹೊರಗಿನ ಗುಣಮಟ್ಟಕ್ಕಿಂತ ಒಳಗಿನ ಗುಣಮಟ್ಟ ಅತ್ಯಂತ ಹೆಚ್ಚಿಗೆ ಇರ್ತದೆ. ಈ ರೀತಿಯಿಂದ ಅದರಲ್ಲಿ ಹೊರಗಿನ ಇಳುವರಿಯೊಳಗೆ ವೇಸ್ಟ್ ಭಾಳ ಇರ್ತದೆ. ಒಳಗಿನ ಈ ಶೆಡ್ ನೆಟ್ನಲ್ಲಿ ಬೆಳೆದಿದ್ದು ಅಥವಾ ನೆರಳು ಪರದೆಯಲ್ಲಿ ಬೆಳೆದಿದ್ದರಲ್ಲಿ ಅಷ್ಟೊಂದು ಹಾನಿ ಇರೋದಿಲ್ಲ. ಯಾಕಂದ್ರೆ ಅಲ್ಲಿ ಪ್ರತಿಯೊಂದು ರೋಗ ಆಗಲಿ ಕೀಟಗಳಾಗಲಿ ಹತೋಟಿಯಲ್ಲಿಡಲಿಕ್ಕೆ ಅತ್ಯಂತ ಸೂಕ್ತವಾದಂಥ ಒಂದು ಜಾಗ ಅದು. ಓಪನ್ ಕಂಡೀಷನ್ನಲ್ಲಿ 100% ಕಂಟ್ರೋಲ್ ಮಾಡೋದು ಕಷ್ಟ. ಆದರೆ ಈ ಪ್ರೊಟೆಕ್ಟೆಡ್ ಕಂಡೀಷನ್ ಅಂತ ಹೇಳ್ತೀವಲ್ಲ ಅಥವಾ ಶೆಡ್ ನೆಟ್ ಅಂತ ಹೇಳ್ತೀವಲ್ಲ, ಇಂಥ ರಚನೆಗಳಲ್ಲಿ ನಾವು ಅತ್ಯಂತ ಪರಿಣಾಮಕಾರಿಯಾಗಿ ರೋಗಗಳನ್ನು ಅಥವಾ ಕೀಟಗಳನ್ನು ಕಂಟ್ರೋಲ್ ಮಾಡ್ತೀವಿ. ಇವನ್ನು ಕಂಟ್ರೋಲ್ ಮಾಡಿದಾಗ ಅಲ್ಟಿಮೇಟ್ಲಿ ನಮ್ಮ ಇಳುವರಿನೂ ಚೆನ್ನಾಗಿರ್ತದೆ, ಗುಣಮಟ್ಟನೂ ಉತ್ತಮವಾಗಿರ್ತದೆ.
0: ತಾವು ತಜ್ಞರಾಗಿ ಏನು ಹೇಳ್ತೀರಿ, ಒಬ್ಬ ರೈತನಿಗೆ ಎಂಥ ಪರಿಸ್ಥಿತಿಯಲ್ಲಿ ನೆರಳು ಪರದೆಯನ್ನು ನಾವು ಹಾಕ್ಕೊಂಡು ಬೆಳಿಬೋದು ಅಂತೀರಿ? ಪರಿಸ್ಥಿತಿಯಲ್ಲಿ ಅಂದರೆ ಕೆಲವೊಮ್ಮೆ ಕೆಲವೊಂದು ತರಕಾರಿಗಳನ್ನು ಹೊರಗಡೆ ಬೆಳಿಲಿಕ್ಕೆ ಆಗ್ತಾ ಇರೋದಿಲ್ಲ, ಅಂಥ ಪರಿಸ್ಥಿತಿಯಲ್ಲಿ ಹಾಕ್ಕೊಳ್ಳೋದು ಒಳ್ಳೇದಂತೀರ? ಅಥವಾ ಸಾಮಾನ್ಯವಾಗಿ ಒಬ್ಬ ರೈತ ಒಂದು ನೆರಳು ಪರದೆಯನ್ನು ಸತತವಾಗಿ ಅದನ್ನು ಇಟ್ಕೊಂಡು ಅದರಲ್ಲಿ ಬೆಳೆದು ಒಳ್ಳೇದಂತ ಹೇಳ್ತಾರೆ, ಹೇಗೆ?
1: ನೆರಳು ಪರದೆ ಮಾಡ್ಯಾರ ಅಂತಂದ್ರೆ ಸತತವಾಗಿ ಬೆಳೆಯುವ ಉದ್ದೇಶದಿಂದಲೇ ಮಾಡ್ಬೇಕು ಅದನ್ನ. ಈಗ ಒಂದು 3 ತಿಂಗಳಿಗೆ ಒಂದು ಕ್ರಾಪ್ ತಕೊಂಡು ಮತ್ತೊಂದು 3 ತಿಂಗಳಿಗೆ ಇನ್ನೊಂದು ಕ್ರಾಪ್ ತಕೊಂಡು ಈ ಥರ ವ್ಯವಸ್ಥೆ ವರ್ಷದ ವಿಡಿ ಅಂದ್ರೇನು ವರ್ಷದ ಯಾವುದೇ ಕಾಲದಲ್ಲಿಯೂ ಅವರು ತರಕಾರಿಗಳನ್ನು ಬೆಳೆಯುವ ಒಂದು ಮನಸ್ಥಿತಿಯನ್ನು ಹೊಂದಿರಬೇಕು. ಬರೀ ಮುಂಗಾರಿನೊಳಗೆ ಬೆಳೆದೆ, ಹಿಂಗಾರಿ ಮತ್ತು ಬೇಸಿಗೆ ಒಳಗೆ ಖಾಲಿ ಬಿಟ್ಟೆ, ಅದರದ್ದು ಸದುಪಯೋಗ ಆಗೋದಿಲ್ಲ. ಸೊ ಅದಕ್ಕೆ ನಾವು ಮುಂಗಾರಿನೊಳಗೆ ಯಾವ ಬೆಳಿಬೇಕು ಅಥವಾ ಹಿಂಗಾರಿಯೊಳಗೆ ಯಾವ ಬೆಳಿಬೇಕು ಅಥವಾ ಬೇಸಿಗೆಯೊಳಗೆ ಯಾವ ಬೆಳಿಬೇಕು, ಚಳಿಗಾಲದೊಳಗೆ ಯಾವ ತರಕಾರಿ ಹೂವುಗಳಾಗಲಿ ಯಾವುದೇ ಆಗಲಿ ವರ್ಷವಿಡೀ ನಾವು ಅದನ್ನು ಉಪಯೋಗ ಮಾಡಿಕೊಳ್ಳಲೇಬೇಕು. ಅಂದಾಗ ಮಾತ್ರ ಅದನ್ನು ನಾವು ಅದಕ್ಕಾಗಿ ಖರ್ಚು ಮಾಡಿದ್ದಾಗಲಿ ಅದಕ್ಕಾಗಿ ಪರಿಶ್ರಮ ಪಟ್ಟಿದ್ದಾಗಲಿ ನಮಗೆ ಪ್ರತಿಫಲ ಸಿಕ್ಕಿತು.
0: ಈಗ ನೆರಳು ಪರದೆಯನ್ನು ಹಾಕಬೇಕಾದಾಗ ಅದಕ್ಕೆ ಏನೇನು ಒಂದು ಅವಶ್ಯಕತೆಗಳು ಬೇಕಾಗ್ತವೆ, ಏನೇನು ಸಾಮಗ್ರಿಗಳು ಬೇಕಾಗ್ತವೆ, ನೆರಳು ಪರದೆಯನ್ನು ಒಂದು ಖರ್ಚು ವೆಚ್ಚಗಳ ಬಗ್ಗೆ ಒಂದು ಮಾಹಿತಿಯನ್ನು ಹೇಳ್ತೀರಿ?
1: ಹೌದು ಹೌದು, ಈ ನೆರಳು ಪರದೆಯನ್ನು ನಾವು ಸ್ಥಾಪನೆ ಮಾಡಬೇಕು ಅಂದ್ರೆ ಮುಖ್ಯವಾಗಿ ನಾವು ಪರಿಗಣಿಸಬೇಕಾದಂಥ ಅಂಶ ಜಾಗ. ಜಾಗ ಸಮತಟ್ಟಾಗಿರಬೇಕು ಒಂದೇದ್ದು, ಉತ್ತಮವಾದಂಥ ಫಲವತ್ತಾದಂಥ ಭೂಮಿ ಇರಬೇಕು ಅದರಲ್ಲಿ, ಇದು ಇರಬೇಕು ಅಂಥದ್ದು ಎರಡನೇದ್ದು. ಆಮೇಲೆ ನಮಗೆ ಕಂಟಿನ್ಯೂಸ್ ಆಗಿ ಅಥವಾ ನಿರಂತರವಾಗಿ ನೀರಾವರಿ ವ್ಯವಸ್ಥೆಯನ್ನು ನಾವು ಕಲ್ಪಿಸ್ಕೋಬೇಕು, ಇದು ಅತ್ಯಂತ ಮುಖ್ಯ. ಎರಡನೇದ್ದೇನಪ್ಪಾ ಅಂತಂದ್ರೆ ನಮಗೆ ನಮ್ಮ ಶೆಡ್ ನೆಟ್ಗಾಗಲಿ ಅಥವಾ ನೆರಳು ಪರದೆಗಾಗಲಿ ರಕ್ಷಣೆ ಇರಬೇಕು. ಇಂಥವು ಕೆಲವೊಂದು ಅತ್ಯಂತ ಮುಖ್ಯವಾದಂಥ ನಾವು ಅಂಶಗಳನ್ನು ಪರಿಗಣನೆಗೆ ತಗೊಂಡು ಅಕಸ್ಮಾತ್ ಅಲ್ಲಿ ಸಾಯಿಲ್ ಮಣ್ಣು ಗುಣಮಟ್ಟದಿರಲಿಲ್ಲ ಅಂದ್ರೆ ನಾವು ಬೇರೆ ಕಡೆಯಿಂದ ಮಣ್ಣು ತಂದು ಅಲ್ಲಿ ತುಂಬಿ ಆ ರೀತಿ ಒಂದು
0: ವ್ಯವಸ್ಥೆ ಮಾಡ್ಕೋಬೇಕು.
1: ಇದರ ಅರ್ಥ ಏನು, ಯಾವ ನಮ್ಮ ಹೊಲದಲ್ಲಿ ಆಗಲಿ ನಮ್ಮ ಮನೆಯಲ್ಲಾಗಲಿ ನಮ್ಮ ಹಿತ್ತಲದಲ್ಲಾಗಲಿ ಏನೇ ಯಾವ ಜಾಗ ಉಪಯೋಗಕ್ಕೆ ಇಲ್ಲವೋ ಆ ಜಾಗವನ್ನು ನಾವು ಉಪಯುಕ್ತವಾಗಿ ಕೂಡ ನಾವು ಕನ್ವರ್ಟ್ ಮಾಡಿಕೊಂಡು ಮಣ್ಣು ತುಂಬಿ ಅಲ್ಲೊಂದು ಶೆಡ್ ನೆಟ್ ಮಾಡಿಕೊಂಡು ಬೇಕಾದ ಅನುಕೂಲಗಳನ್ನು ನಿರ್ಮಿಸಿಕೊಂಡು ಶೆಡ್ ನೆಟ್ನಲ್ಲಿ ನಾವು ಬೇಕಾದ ತರಕಾರಿಗಳನ್ನು ಹೂಗಳನ್ನು ಬೆಳ್ಕೋಬಹುದು.
0: ಈಗ ಒಬ್ಬ ರೈತ ಬಹಳಷ್ಟು ಕಡಿಮೆ ಭೂಮಿ ಇರುತ್ತೆ, ಒಂದು ಎಕರೆ ಭೂಮಿ ಇರುತ್ತೆ. ನೀವು ಹೇಳಿದ್ರಲ್ಲ ಈಗ ಒಂದು ಎಕರೆದಲ್ಲಿ ಬೆಳೀತಕ್ಕಂತ ತರಕಾರಿ ಅಂದ್ರೆ 10 ಗುಂಟೆದಲ್ಲಿ ಬೆಳಿಬಹುದು ಅಂತ ಶೆಡ್ ನೆಟ್, ಅಷ್ಟು ಇಳುವರಿನ ಪಡ್ಕೋದು ಅಂತ.
1: ನಾಲ್ಕು ಪಟ್ಟು ಹೆಚ್ಚಿಗೆ
0: ಅಂದ್ರೆ ಕಡಿಮೆ ಭೂಮಿ ಇರ್ತಕ್ಕಂಥವ್ರು ಶೆಡ್ ನೆಟ್ ಹಾಕೊಂಡು ಒಳ್ಳೆ ತರಕಾರಿ ಬೆಳೆದು ಒಳ್ಳೇದಂತಿರ್ತಾವ.
1: ಹೌದು, ಅತ್ಯಂತ ಸೂಕ್ತವಾದಂತಹ ಒಂದು ವಿಚಾರ ಅದು. ಯಾಕಂದ್ರೆ ಈಗ ಓಪನ್ ಕಂಡೀಷನ್ನಾಗ ನಾವು ಯಾವುದೇ ಬೆಳೆಗಳನ್ನು ಬೆಳೆದ್ರೆ ವಿಶಾಲವಾದ ಜಾಗ ಬೇಕು.
0: ಹೌದು,
1: ಅದಕ್ಕೆ ವಿಶಾಲ ಈಗ ಪ್ರೊಟೆಕ್ಟೆಡ್ ಅಂದ್ರೆ ಸಂರಕ್ಷಿತ ಬೇಸಾಯ ಪದ್ಧತಿ ಅಥವಾ ನೆರಳು ಪರದೆಯೊಳಗೆ ಬೆಳೆದಿತ್ತಂದ್ರೆ ನಾವು ಕಡಿಮೆ ಭೂಮಿ ಅಂತಂದ್ರೆ ಈ ವರ್ಟಿಕಲ್ ಲ್ಯಾಂಡ್ ವರ್ಟಿಕಲ್ ಏರಿಯಾ ಅದನ್ನು ನಾವು ಸಂಪೂರ್ಣವಾಗಿ ಉಪಯೋಗ ಮಾಡ್ಕೋತೀವಿ. ಈ ಹೊರಗಡೆ ಇದ್ದಂಥ ಬೆಳೆ 2 ಫೂಟದ ಬೆಳೆ ಇತ್ತಂದ್ರೆ ನಾವಿಲ್ಲಿ 6-8 ಫೂಟ್ ತನೂ ಬೆಳೆಯನ್ನು ಬೆಳ್ಕೋಬಹುದು. ಎಲ್ಲಿ ಶೆಡ್ ನೆಟ್ನಲ್ಲಿ 2 ಫೂಟದಿಂದ ಹಾರ್ವೆಸ್ಟ್ ಮಾಡ್ತಕ್ಕಂಥ ಮಾಲನ್ನು ನಾವು 8 ಫೂಟಿನವರೆಗೂ ಇಲ್ಲಿ ಹಾರ್ವೆಸ್ಟ್ ಮಾಡ್ತೀವಿ ಅಂದ್ರೆ 4 ಪಟ್ಟು ಜಾಸ್ತಿ ಆಗಿ ಆಗ್ತದೆ. ಅದರಲ್ಲಿ ಒಂದು ಗಿಡಕ್ಕೆ ಹೊರಗಡೆ ಕಂಡೀಷನ್ನೊಳಗೆ ಒಂದು ಕೆಜಿ ಬರ್ತಿತ್ತು ಅಂತೀವ್ರಿ, ಇಲ್ಲಿ ಒಳಗಡೆ ಕಂಡೀಷನ್ನೊಳಗೆ ನಾವು ಅದರ 4 ಪಟ್ಟು ತೆಗೆಯೋ ಸಾಧ್ಯತೆ ಇದೆ. ಪರ್ ಗಿಡಕ್ಕೆ ಒಂದು ಗಿಡಕ್ಕೆ
0: ಇಲ್ಲಿ ಶೆಡ್ ನೆಟ್ ಅನ್ನು ಹಾಕಬೇಕಾದಾಗ ಈಗ ಒಂದು ತರಕಾರಿಗೆ ವೈಸ್ನು ಬೇರೆ ಬೇರೆ ಟೈಪ್ ಶೆಡ್ ನೆಟ್ ಹಾಕೋಬೇಕಾ, ಅಥವಾ ನಾನು ಈಗ ಬೀನ್ಸ್ ಬೆಳಿಬೇಕಂತ ಮಾಡಿದ್ದೀನಿ ಅದಕ್ಕೆ ಒಂಥರ ಮಾದರಿಯ ಶೆಡ್ ನೆಟ್ ಬೇಕು, ಅಥವಾ ಇನ್ನೊಂದು ಟೊಮ್ಯಾಟೊ ಬೆಳಿಬೇಕಂತ ಮಾಡಿದ್ದೀನಿ ಅದಕ್ಕೆ ಶೆಡ್ ನೆಟ್ ಬೇರೆ ಬೇರೆ ಆಗಿರೋ

0: ಓಕೆ ಹೇಗೆ?
1: ಹೌದು, ಯೂಶ್ವಲಿ ಏನು ಮಾಡ್ತಾರೆ ಈ ಟೆಂಪ್ರೇಟ್ ಕ್ರಾಪ್ಸ್ ಅಂದರೆ ಶೀತವಲಯದ ಬೆಳೆಗಳಂತ ಹೇಳ್ತೀವಲ್ಲ, ಈಗ ನಮ್ಮಲ್ಲಿ ಶೀತವಲಯದ ಬೆಳೆಗಳಂದ್ರೆ ಕ್ಯಾಬೇಜು, ಕಾಲಿಫ್ಲವರ್ಸ್ ಇಂಥವೆಲ್ಲ, ಇವುಗಳನ್ನು ಹೆಚ್ಚಾಗಿ ಈ ಬಿಳಿ ಬಣ್ಣದ ಶೇಡ್ ನೆಟ್ನಲ್ಲಿ ಬೆಳೆದ್ರೆ ಸೂಕ್ತ ಅಂತ ಒಂದು ಫಲಿತಾಂಶ. ಅದು ಅಲ್ಲದೇ ಈ ಉಳಿದ ನಮ್ಮ ಸಬ್ ಟ್ರಾಪಿಕಲ್ ಅಥವಾ ಟ್ರಾಪಿಕಲ್
0: ಟೊಮ್ಯಾಟೊ
1: ಆಮೇಲೆ ದೊಣ್ಣೆ ಮೆಣಸಿನಕಾಯಿ ಇಂಥವೆಲ್ಲ ಬೆಳ್ಕೋಬೇಕು ಅಂತಂದ್ರೆ ಗ್ರೀನ್ನಲ್ಲಿ ಓಕೆ ಅನ್ನಿಸ್ತದೆ.
0: ನೀವು ತಜ್ಞರಾಗಿ ಏನು ಹೇಳ್ತೀರಿ, ಯಾವ್ಯಾವ ತರಕಾರಿಗಳನ್ನು ಶೇಡ್ ನೆಟ್ಟಲ್ಲಿ ಬೆಳೆಯೋದಕ್ಕೆ ಯೋಗ್ಯ ಅಂತ ಹೇಳ್ತಿರ್ತಾವೆ?
1: ಸದ್ಯದ ಮಾಹಿತಿ ಪ್ರಕಾರ ಟೊಮ್ಯಾಟೊ ಆಮೇಲೆ ದೊಣ್ಣೆ ಮೆಣಸಿನಕಾಯಿ ಮತ್ತೇನಂದ್ರೆ ಹೂಗಳಲ್ಲಿ ಇವು ಜರ್ಬೆರ ಆಗಲಿ, ಕಾರ್ನೇಷನ್ ಆಗಲಿ, ಗುಲಾಬಿ ಆಗಲಿ, ಇಂಥವುಗಳನ್ನು ನಾವು ಬೆಳ್ಕೋಬೋದು. ಈವನ್ ಎಂಥೂರಿಯಂ ಅಂತ ಕೂಡ ಅಗದಿ ಯಶಸ್ವಿಯಾಗಿ ಆ ಹೂವನ್ನು ಕೂಡ ಈ ಶೆಡ್ ನೆಟ್ನಲ್ಲಿ ಬೆಳೆಯುವ ಒಬ್ಬ ರೈತರಿದ್ದಾರೆ. ಅಷ್ಟೇ ಅಲ್ಲದೇ ತರಕಾರಿ ಒಳಗೆ ನಾವು ಈ ಬೀನ್ಸ್ ಅಂತ ಹೇಳಿದ್ರಲ್ಲ ನೀವು, ಬೀನ್ಸು ಹೊರಗಡೆ ಬಳ್ಳಿ ಟೈಪು ಹೊರಗಡೆ ಅಷ್ಟೊಂದು ಸರಿಯಾಗಿ ಬರಲ್ಲ, ಅವೇ ಬೀನ್ಸ್ನ ಏನು ಬುಷ್ ಟೈಪು ಮತ್ತು ಪೋಲ್ ಟೈಪ್ ಅಂತ ಎರಡು ಟೈಪ್ ಅದಾವ. ಪೋಲ್ ಟೈಪ್ ಇದ್ದಿದ್ದನ್ನ ಶೆಡ್ ನೆಟ್ನಲ್ಲೇ ಬೆಳಿಬೇಕು, ಹೊರಗಡೆ ಬರಂಗಿಲ್ಲ ಅಂತಲ್ಲ, ಬರ್ತಾವು ಬರ್ತ ಗುಣಮಟ್ಟ ಆಗಲಿ ಇಳುವರಿ ಭಾಳ ಕಡಿಮೆ. ಸೊ ಅದನ್ನು ನಾವು ಶೆಡ್ ನೆಟ್ನಲ್ಲಿ ಬೆಳೆದಾಗ ಡೆಫಿನೆಟ್ಲಿ 4 ಪಟ್ಟು ಇಳುವರಿ ಜಾಸ್ತಿ ಆಗ್ತದೆ.
0: ಅಂದ್ರೆ ಅದನ್ನ ಗಿಡವನ್ನ ಹಬ್ಬಿಸ್ತೀರಿ ಎತ್ತರಕ್ಕೆ ಹಬ್ಬಿ?
1: ಹೌದೌದು, 4 ಅಂದ್ರೆ 1-2 ಫೂಟ್ನಾಗ ಹೊರಗೆ ಬೆಳಿತೀವಿ ಎತ್ತರಕ್ಕೆ, ಇಲ್ಲಿ 8 ಫೂಟ್ ತನೂ ಅದು ಹೋಗ್ತದೆ ಅಂದ್ರೆ ಅಷ್ಟು ತನ ಅಷ್ಟು ಗಿಡದಿಂದನೂ ಆ ಗಿಡದ ಅಷ್ಟು ಭಾಗದಿಂದನೂ ನಾವು ಹಾರ್ವೆಸ್ಟ್ ಮಾಡ್ಕೋಬಹುದು.
0: ಇನ್ನು ಶೆಡ್ ನೆಟ್ ತಾವು ಹೇಳಿದ್ರೆ ಈಗ ಒಂದು 10 ಸ್ಕ್ವೇರ್ ಮೀಟರ್ ಏರಿಯಾ ಒಂದು ಶೆಡ್ ನೆಟ್ ಅನ್ನು ಹಾಕಬೇಕಾದ್ರೆ ಎಷ್ಟು ಖರ್ಚು ವೆಚ್ಚಗಳಾಗ್ತವೆ?
1: 10 ಸ್ಕ್ವೇರ್ ಮೀಟರ್ ಅನ್ನೋದಕ್ಕಿಂತನೂ
0: 10,000 ಸ್ಕ್ವೇರ್ ಮೀಟರ್ ಅದೇ
1: ಒಂದು ಮಿನಿಮಮ್ ಒಬ್ಬ ರೈತ ಸಾಮಾನ್ಯವಾಗಿ ಎಷ್ಟು ಎಂತ ಕಡಿಮೆ ಸೈಜ್ ಅದಪ್ಪ ಅಂತಂದ್ರು 500 ಸ್ಕ್ವೇರ್ ಮೀಟರ್ ಅಂತೂ
0: 500 ಸ್ಕ್ವೇರ್ ಮೀಟರ್
1: ಬೇಕು
0: ಮಿನಿಮಮ್. ಅಂದ್ರೆ
1: ಮಿನಿಮಮ್ 500 ಸ್ಕ್ವೇರ್
0: ಐಡಿಯಲ್ ಸೈಜ್ ಅಂತೀರಿ?
1: ಐಡಿಯಲ್ ಸೈಜು ಅವರವರ ಶಕ್ತಿ ಅನುಸಾರವಾಗಿ ಭೂಮಿಯ ಲಭ್ಯತೆ ಮತ್ತು ಹಣಕಾಸಿನ ವ್ಯವಸ್ಥೆ ನೋಡಿಕೊಂಡು ಅವರು 500 ಸಾವಿರ
0: ಮಾಡ್ಕೋಬಹುದು.
1: 10,000 ಗಟ್ಟಲೆ ಅದನ್ನ ಹಾಕೋದು ಬಹಳ ಇದು
0: ಕಾಸ್ಟ್ಲಿ ಆಗುತ್ತೆ
1: ಮತ್ತು ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ. ದೊಡ್ಡದ ಒಂದೇ ಹಾಕೋದು ಬದಲಿ 1,000 2 ಈ ತರನು ಮಾಡ್ಕೋಬಹುದು. ಮ್ಯಾನೇಜ್ಮೆಂಟ್ನು ಸರಳ ಆಗ್ತತಿ. ಆಮೇಲೆ ಒಂದ್ರಾಗ ಒಂದು ಕ್ರಾಪ್ ಹಾಕಿದ್ರೆ ಇನ್ನೊಂದ್ರಾಗ ಮತ್ತೊಂದು ಕ್ರಾಪ್ ಡೈವರ್ಸಿಫಿಕೇಶನ್ ಅನ್ನು ಕೂಡ ನಾವು ಮಾಡ್ಕೋಬಹುದು.
0: ಅಂದ್ರೆ ನಿಮ್ಮ ವಿಚಾರದಲ್ಲಿ 1,000 ಸ್ಕ್ವೇರ್ ಮೀಟರ್ದು ಬಹಳ ಐಡಿಯಲ್ ಸೈಜ್ ಅಂತ.
1: ಐಡಿಯಲ್ ಸೈಜ್
0: ಎಷ್ಟು ಆಗುತ್ತೆ ಖರ್ಚು 1,000 ಸ್ಕ್ವೇರ್ ಮೀಟರ್?
1: ಅದು ಮೂರು ಪ್ರಕಾರದ ಶೆಡ್ ನೆಟ್ಗಳಿದಾವೆ ಸರ್. ಅದರಲ್ಲಿ ಒಂದು ಮಧ್ಯಮ ಮತ್ತು ಕಡಿಮೆ ಖರ್ಚಿನ ಮತ್ತು ಅಧಿಕ ಖರ್ಚಿನ ಅಂತ ಮೂರು ಟೈಪ್ ಅದಾವು. ಅದರಲ್ಲಿ ಯೂಶ್ವಲಿ ನಾವು ತರಕಾರಿಗಳಿಗೆ ಮಧ್ಯಮ ಅಥವಾ ಕಡಿಮೆ ಖರ್ಚಿನ ಶೆಡ್ ನೆಟ್ಗಳನ್ನು ನಾವು ಉಪಯೋಗಿಸ್ಬೇಕಾಗ್ತತಿ. ಈ ಇದು ಕಡಿಮೆ ಖರ್ಚಿನ ಶೆಡ್ ನೆಟ್ಗಳಿಗೆ ಒಂದು ಸ್ಕ್ವೇರ್ ಮೀಟರ್ ಶೆಡ್ ನೆಟ್ಗೆ ಸುಮಾರು 450-600 ರೂಪಾಯಿ ತನ
0: ಖರ್ಚು ಬರ್ತದೆ.
1: ಮೀಡಿಯಂ ಕಾಸ್ಟ್ದು ಹೋದ್ರೆ ಇನ್ನೊಂದು 200 ರೂಪಾಯಿ ಹೆಚ್ಚಿಗೆ ಆಗ್ತದೆ ಪರ್ ಸ್ಕ್ವೇರ್ ಮೀಟರ್ಗೆ. ಮತ್ತು ಅಧಿಕ ವೆಚ್ಚದ ಸ್ಕ್ವೇರ್ ಇದು ಏನು ಶೆಡ್ ನೆಟ್ ಅಂತಂದ್ರೆ ಅದರಲ್ಲಿ 1,500-2,000 ತನೂ ಹೋಗ್ತದೆ. ಅಂಥ ಒಂದು ಇದರಲ್ಲಿ ಅತ್ಯಂತ ಕಂಟ್ರೋಲ್ಡ್ ಅಟ್ಮಾಸ್ಫಿಯರ್ ಅಂತ ಹೇಳ್ತೀವಲ್ಲ ನಾವು, ವ್ಯವಸ್ಥಿತ ಹತೋಟಿ ಪ್ರಮಾಣದ
0: ವಾತಾವರಣ
1: ಹತೋಟಿ, ನಮಗಿಷ್ಟು ಟೆಂಪರೇಚರ್ ಬೇಕು ಅಂದ್ರೆ ಅಷ್ಟೇ ಮೇಂಟೈನ್ ಮಾಡಬಹುದು, ಇಷ್ಟು ರಿಲೇಟಿವ್ ಹ್ಯುಮಿಡಿಟಿ ಬೇಕು ಅಷ್ಟೇ ಮೇಂಟೈನ್ ಮಾಡಬಹುದು, ಇಷ್ಟು ಕಾರ್ಬನ್ ಡೈಆಕ್ಸೈಡ್ ಬೇಕು ಅಂದ್ರೆ ಆ ಕ್ರಾಪ್ಗೆ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಬೇಕು ಅಷ್ಟನ್ನೇ ನಾವು ಪಂಪಿನ್ ಮಾಡಬಹುದು. ಆ ತರ ಒಂದು ವ್ಯವಸ್ಥೆ ಇರ್ತದೆ, ಅದು ಕಾಸ್ಟ್ಲಿ ಆಗ್ತದೆ. ಅದು ಅಲ್ಲದೇ ಅದಕ್ಕೆ ಒಂದು ಸ್ವಲ್ಪ ಕಂಪ್ಯೂಟರ್ ವ್ಯವಸ್ಥೆ ಆಗಲಿ ಇವೆಲ್ಲ ಅಳವಡಿಸ್ಕೊಳ್ಬೇಕಾಗ್ತದೆ. ಅದು ಹೈಲಿ ಸೊಫಿಸ್ಟಿಕೇಟೆಡ್ ಒಂದು ವ್ಯವಸ್ಥೆ ಅದು.
0: ಈಗ ಇಲ್ಲಿ ತಾವು ಹೇಳಿದಾಗ ತರಕಾರಿಯನ್ನ ಬೆಳೆದ ಬೇಸಾಯಕ್ಕೆ ಬರಮ್ಮ, ನೆರಳು ಪರದೆಯಲ್ಲಿ ತರಕಾರಿ ಬೇಸಾಯಕ್ಕೆ. ಈಗ ಒಂದು ಬಾ ಯುವಕ ನೆರಳು ಪರದೆಯನ್ನು ಹಾಕೊಂಡು ಒಂದು ಉದ್ಯೋಗವನ್ನಾಗಿ ಮಾಡ್ಕೊಂಡು ತರಕಾರಿ ಬೇಸಾಯ ಮಾಡಬಹುದು ನೆರಳು ಪರದೆಯಲ್ಲಿ? ಅವ್ಗೆ ಸ್ವಲ್ಪ ಭೂಮಿ ಇರುತ್ತೆ
1: ಖಂಡಿತವಾಗಿ,
0: ಒಂದು 4 ಕ್ವಿಂಟೆನೋ 5 ಕ್ವಿಂಟೆನೋ ಭೂಮಿ ಇರುತ್ತೆ
1: ಖಂಡಿತವಾಗಿ.
0: ಯಾವ ತರ ಮುಂದುವರಿಬೇಕಾತ ಯುವಕ?
1: ಯಾಕಂದ್ರೆ ಅವನು ತನ್ನ ಹತ್ರ ದುಡ್ಡು ಇರಲಿಲ್ಲ ಅಂದ್ರೂ ಕೂಡ ಒಂದು ಇಚ್ಛಾಶಕ್ತಿ ಇತ್ತು ಅಂದ್ರೆ ಅವನು ಇದೇ ಕ್ರಾಪ್ ಅನ್ನು ಬೆಳಿತೀನಿ ಅಥವಾ ನಾನು ಈ ಕ್ರಾಪ್ ಬೆಳೆದಿದ್ದನ್ನು ನೋಡಿನಿ ಅದ್ರಾಗ ನನಗೆ ಆತ್ಮವಿಶ್ವಾಸ ಬಂದಿದೆ ಅಂತ ಹೇಳಿ ಅವನಿಗೊಂದು ಸ್ವಲ್ಪ ತಂತ್ರಜ್ಞಾನ
0: ಗೊತ್ತಿರಬೇಕು.
1: ಆ ಬೆಳೆಯ ಬಗ್ಗೆ ತಂತ್ರಜ್ಞಾನ ಮುಖ್ಯವಾಗಿ ಬೇಕೇ ಬೇಕು. ಆ ತಂತ್ರಜ್ಞಾನವನ್ನು ಹೊಂದಿ ಅವನಿಗೊಂದು ಸ್ವಲ್ಪ ಆತ್ಮವಿಶ್ವಾಸ ಇತ್ತು ಅಂದ್ರೆ ಅವನ ಹತ್ರ ದುಡ್ಡು ಇರಲಿಲ್ಲ ಅಂದ್ರೂ ಕೂಡ ಅವನು ಸ್ವ ಉದ್ಯೋಗಿ ಆಗ್ಬಹುದು. ಹೆಂಗಂದ್ರೆ ಸರ್ಕಾರದ ವತಿಯಿಂದ ಸ್ಟೇಟ್ ಡಿಪಾರ್ಟ್ಮೆಂಟ್ ಆಫ್ ಹಾರ್ಟಿಕಲ್ಚರ್ ಆಗಲಿ ಅಥವಾ ಸ್ಟೇಟ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಆಗಲಿ ಈ ಒಂದು ಮೂಲಗಳಿಂದ ಅವ ಧನ ಸಹಾಯವನ್ನು ಕೂಡ ಪಡೆದು ಕ್ರಾಪ್ಗಳನ್ನು ಬೆಳ್ಕೊಳಕ್ಕೆ ಅತ್ಯಂತ ಒಂದು ಸೂಕ್ತವಾದ ವ್ಯವಸ್ಥೆ ಇದೆ. ಅದರ ಧನ ಸಹಾಯದ
0: ಯಾವುದೇ
1: ಸಹಾಯಧನ ಸಿಗ್ತದೆ
0: ಅಂದ್ರೆ ಆತ ಯೋಗ ಅಥವಾ ರೈತರು ಏನಾದರೂ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಮಾಡಿಸಿ

0: ಹೌದು ಹೌದು, ಯಾರೇ ಆಗಲಿ ಬ್ಯಾಂಕಿನವರು ಪ್ರೊಜೆಕ್ಟ್ ರಿಪೋರ್ಟ್ ಅಂತ ಕೇಳ್ತಾರ. ಪ್ರೊಜೆಕ್ಟ್ ರಿಪೋರ್ಟ್ನಲ್ಲಿ ಯಾವ ಬೆಳೆಗಳನ್ನು ಬೆಳಿತೀವಿ, ಯಾವ ಸೀಸನ್ನಲ್ಲಿ ಬೆಳಿತೀವಿ, ಯಾವಾಗ ಅದರ ಇಳುವರಿ ಚಲವಾಗ್ತೈತಿ, ಅದಕ್ಕೆ ಬೇಕಾದ ಒಂದು ಸೀಸನ್ಗೆ ಬೇಕಾದ ಒಟ್ಟು ಖರ್ಚು, ನೆರಳು ಮನೆ ನಿರ್ಮಾಣದ ಒಟ್ಟು ಖರ್ಚು ಎಲ್ಲವುಗಳನ್ನು ಸೇರಿ ಒಂದು ಪ್ರೊಜೆಕ್ಟ್ ಮಾಡಬೇಕಾಗತ್ತೆ. ಆಮೇಲೆ ಆ ಪ್ರೊಜೆಕ್ಟ್ ಎಷ್ಟು ದಿವಸಕ್ಕೆ ಅದರಲ್ಲಿ ಎಷ್ಟು ದಿವಸಕ್ಕೆ ನಮಗೆ ಇಳುವರಿ ಚಾಲು ಆಗುತ್ತೆ ಅನ್ನೋದನ್ನು ಎಲ್ಲ ಮಾಹಿತಿಗಳನ್ನು ನಾವು ಅದರಲ್ಲಿ ಕೊಡಬೇಕಾಗ್ತದೆ.
1: ಅಂದರೆ ಬ್ಯಾಂಕಿಂದ ಸಹಾಯಧನವೂ ಸಿಗ್ತದೆ, ಬ್ಯಾಂಕಿಂದ ಸಾಲನೂ ಸಿಗ್ತದೆ, ಮತ್ತು ಇಲಾಖೆಯಿಂದ ಸಹಾಯಧನವೂ ಸಿಗ್ತದೆ.
0: ಸಹಾಯಧನ ಸಿಗ್ತದೆ, ಮತ್ತು ಕೃಷಿ ವಿಶ್ವವಿದ್ಯಾನಿಲಯ ಆಗಲಿ ಮತ್ತು ಸ್ಟೇಟ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ನಲ್ಲಿ ಕೂಡ ತಜ್ಞರಿಂದ ಇದರ ತಾಂತ್ರಿಕ ಮಾಹಿತಿಯನ್ನು ಕೂಡ ಪಡಿಬೋದು ರೈತರು.
1: ಈಗ ನೋಡಿ, ಕೆಲವೊಂದು ತರಕಾರಿಗಳನ್ನು ವಿಪರೀತವಾದಂಥ ಚಳಿಯಲ್ಲಿ ಬೆಳಿಲಿಕ್ಕೆ ಆಗೋದಿಲ್ಲ, ಕೆಲವೊಂದು ತರಕಾರಿಗಳನ್ನು ಈಗ ಬೇಸಿಗೆಯಲ್ಲಿ ವಿಪರೀತವಾದಂಥ ಬೇಸಿಗೆಯಲ್ಲಿ ಬೆಳಿಲಿಕ್ಕೆ ಆಗೋದಿಲ್ಲ.
0: ಹೌದು,
1: ಅಂಥ ಒಂದು ಸಂದರ್ಭದಲ್ಲಿ ಶೇಡ್ ನೆಟ್ಟಲ್ಲಿ ಎಲ್ಲ ಸೀಸನ್ನಲ್ಲಿ ಬೆಳಿಬೋದಾ ಹೇಗೆ?
0: ಎಸ್, ಶೇಡ್ ನೆಟ್ನಲ್ಲಿ ಎಲ್ಲ ಸೀಸನ್ನಲ್ಲಿ ಬೆಳೆಯಕ್ಕಾಗಲಿಲ್ಲ ಅಂದ್ರೂ ನಾ ಹೇಳಿದ್ನಲ್ಲ, ಈ ಕಂಟ್ರೋಲ್ಡ್ ಅಟ್ಮಾಸ್ಫಿಯರ್ ಅಂತ ಇರ್ತಾವಲ್ಲ, ಅಂತ ಹೈ ಕಾಸ್ಟ್ ಶೇಡ್ ನೆಟ್ಸ್, ಹೈ ಕಾಸ್ಟ್ ಏನು ಪ್ರೊಟೆಕ್ಟೆಡ್ ಸ್ಟ್ರಕ್ಚರ್ಸ್, ಅದರಲ್ಲಿ ಅತ್ಯಂತ ಸಾಫಿಸ್ಟಿಕೇಟೆಡ್ ಆದಂತ ಒಂದು ವ್ಯವಸ್ಥೆ ಇರ್ತದೆ. ನಾ ಹೇಳಿದ್ನಲ್ಲ, ಈಗ ನಮ್ಮ ಶೇಡ್ ನೆಟ್ನಲ್ಲಿ ಅಥವಾ ನಮ್ಮ ಪ್ರೊಟೆಕ್ಟೆಡ್ ಸ್ಟ್ರಕ್ಚರ್ನಲ್ಲಿ 30 ಡಿಗ್ರಿ ಟೆಂಪರೇಚರ್ ಅಷ್ಟೇ ಮೇಂಟೈನ್ ಮಾಡಬೇಕು ಅಂತ, ಆ ಕ್ರಾಪಿಗೆ ಸ್ಪೆಸಿಫಿಕ್ ಆಗಿ ಟೆಂಪರೇಚರ್ ಇತ್ತಂದ್ರೆ ಅಷ್ಟನ್ನೇ ಮೇಂಟೈನ್ ಮಾಡುವಂಥ ವ್ಯವಸ್ಥೆ ಇರ್ತದೆ ಅದರಲ್ಲಿ. 31 ಡಿಗ್ರಿ ಆಯಿತು, 32 ಡಿಗ್ರಿ ಆಯ್ತು ಅಂದ್ರೆ ಆಟೋಮೆಟಿಕಲಿ ಫಾಗರ್ಸ್ ಚಲವಾಗ್ತವೆ, ಅಂದ್ರೆ ಮಿಸ್ಟಿಂಗ್ ಆಗ್ತದೆ. ಮಿಸ್ಟಿಂಗ್ ಆದ ಕೂಡಲೇ ಕಡಿಮೆ ಟೆಂಪರೇಚರ್ ಕಡಿಮೆ ಆಗ್ತದೆ, ಅಗೇನ್ 30 ಡಿಗ್ರಿಗೆ ಬಂದ ತಕ್ಷಣ ಆಟೋಮೆಟಿಕಲಿ ಆ ಫಾಗಿಂಗ್ ಬಂದಾಗ್ಬಿಡ್ತದೆ. ಸೊ ಈ ಒಂದು ವ್ಯವಸ್ಥೆಯನ್ನ, ಕಂಪ್ಯೂಟರ್ ಚಾಲಿತ ಒಂದು ವ್ಯವಸ್ಥೆಯನ್ನ ನಾವು ಅಂತ ಒಂದು ಮಾಡಿಕೊಂಡಾಗ ಅದನ್ನ ನೀವು ರಣರಣ ಬಿಸಿಗಳಿಗೂ ಕೂಡ ಚಳಿ ಬರುವಂತ ಒಂದು ವಾತಾವರಣವನ್ನ ಒಳಗಿನ ಈ ರಚನೆಯಲ್ಲಿ ಕ್ರಿಯೇಟ್ ಮಾಡಿಕೊಂಡು ಬೆಳೆಗೆ ಬೇಕಾದಂತ ಸೂಕ್ತವಾದ ವಾತಾವರಣವನ್ನ ಸೂಕ್ತವಲ್ಲದ ಸಮಯದಲ್ಲಿ ನಾವು ಕ್ರಿಯೇಟ್ ಮಾಡಿ ಬೆಳ್ಕೋಬಹುದು.
1: ಈಗ ರಾಯಚೂರಿನಂಥ ಒಂದು ಪ್ರದೇಶದಲ್ಲಿ ತಾವು ತಜ್ಞರಾಗಿ ಏನು ಹೇಳ್ತೀರಿ, ಶೇಡ್ ನೆಟ್ಟನ್ನು ಮಾಡೋದಾದರೆ ಒಳ್ಳೆಯ ರೀತಿಯಿಂದ ಪ್ರಾಫಿಟ್ ಆಗಿ ಬೆಳಿಬಹುದು ಶೇಡ್ ನೆಟ್ಟನ್ನು ಮಾಡಿಕೊಂಡು ರೈತರು ಅಥವಾ ಯುವಕರು ಮುಂದೆ ಬಂದು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತೀರ ತಾವು?
0: ಹೌದು, ನಮ್ಮ ಈ ರಾಯಚೂರು ವಿಭಾಗದ ಯುವ ಜನತೆಗೆ ಒಂದು ಏನಂತಂದ್ರೆ, ಯಾರೇ ಎಸ್ಪೆಷಲಿ ನಮ್ಮ ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ಸ್ ಅವ್ರಿಗೆ ಫೈನಲ್ ಇಯರ್ನಾಗ ಒಂದು ಕೋರ್ಸೂ ಇದೆ, ಅವರು ಆ ಕೋರ್ಸನ್ನ ಮೂಲಕ ಅವ್ರಿಗೆ ಎಷ್ಟೋ ಮಂದಿ ಹುಡುಗರಿಗೆ ತಾವು ಸ್ವಲ್ಪ ಎಂಪ್ಲಾಯ್ಮೆಂಟನ್ನೇ ಒಂದು ಮನಸ್ಸು ಮಾಡ್ಕೋತಾರೆ, ಯಾಕಂದ್ರೆ ಕಲಿತ ಎಲ್ಲರಿಗೂ ನೌಕರಿ ಸಿಗೋದು
1: ಕಷ್ಟ ಅದ. ಹೌದು,
0: ಸೊ ಉದ್ಯೋಗಿ ಆಗೋದ್ರಿಂದ ನಮ್ಮ ಹುಡುಗರು ಕೆಲವೊಂದಿಷ್ಟು ಮಂದಿ ತಾವೇ ಸೀಡ್ ಪ್ರೊಡಕ್ಷನ್ ಮಾಡಿ, ವೆಜಿಟೇಬಲ್ ಪ್ರೊಡಕ್ಷನ್ ಮಾಡಿ, ಅಥವಾ ಈಗ ನಾವು ಇವತ್ತಿನ ದಿವಸದಾಗ ಏನಾಗಿದೆ, ಉತ್ತಮ ಗುಣಮಟ್ಟದ ಪ್ಲಾಂಟಿಂಗ್ ಮೆಟೀರಿಯಲ್ ಸಿಗ್ತಾ ಇಲ್ಲ, ಸಿಕ್ಕರೂ ಕೂಡ ಬೇಕಾದ ಸಂಖ್ಯೆಯಲ್ಲಿ ಗಿಡ ಮರಗಳು ಸಿಗ್ತಾ ಇಲ್ಲ. ಸೊ ಅಂತ ಒಂದು ಸಿಚುವೇಶನ್ ಅನ್ನು ಅರ್ಥ ಮಾಡಿಕೊಂಡು ನಮ್ಮ ಅಗ್ರಿಕಲ್ಚರಲ್ ಗ್ರಾಜ್ಯುಯೇಟ್ಸ್ ಅವ್ರು ಏನು ಮಾಡ್ತಿದ್ದಾರೆ, ಕೆಲವೊಂದಿಷ್ಟು ಮಂದಿ ನರ್ಸರಿಯನ್ನೇ ಮಾಡಿಕೊಂಡು ಆ ನರ್ಸರಿಗೆ ಈ ಶೆಡ್ ನೆಟ್ಗಳನ್ನು ಉಪಯೋಗಿಸ್ತಾ ಇದ್ದಾರೆ. ಸೊ ಅದು ಅಂತ ಒಂದು ಅನುಕೂಲತೆಯನ್ನು ಈ ಶೆಡ್ ನೆಟ್ನಿಂದ ಇದೆ.
1: ಇಲ್ಲಿ ನಮ್ಮ ರಾಯಚೂರು ಒಂದು ವಾತಾವರಣದಲ್ಲಿ ಯಾವ ತರಕಾರಿಗಳನ್ನು ನೆರಳು ಪರದೆಯಲ್ಲಿ ಶೆಡ್ ನೆಟ್ಟಲ್ಲಿ
0: ನೆರಳು ಪರದೆಯಲ್ಲಿ ರಾಯಚೂರಿನಲ್ಲಿ ಟೊಮ್ಯಾಟೊ, ಮತ್ತೇನಂದ್ರೆ ದೊಣ್ಣೆ ಮೆಣಸಿನಕಾಯಿ, ಬೀನ್ಸು, ಆಮೇಲೆ ಒಂದು ಈಗ ಇನ್ನೊಂದು ಟೈಪದ್ದು ಪಾರ್ಥಿನೋಕಾರ್ಪಿಕ್ ಕುಕುಂಬರ್ ಅಂತ ಬಂದಿದೆ, ಏನು ಸೌತೆಕಾಯಿ, ಬೀಜವಿಲ್ಲದ ಸೌತೆಕಾಯಿ, ಅದನ್ನು ಕೂಡ ಅದು ಈ 4 ಬೆಳೆಗಳನ್ನು ಮಾತ್ರ ಅತ್ಯಂತ ಯಶಸ್ವಿಯಾಗಿ ಬೆಳಿಬಹುದು, ಅದರಲ್ಲಿ ಏನೂ ಇದಿಲ್ಲ. ಬೀನ್ಸ್ ಹಿಡ್ಕೊಂಡು, ಬೀನ್ಸ್ ಅಂದ್ರೆ ಪೋಲ್ ಟೈಪ್ ಇರ್ತವೆ, ಬಳ್ಳಿ ಟೈಪ್
1: ಅಂದ್ರೆ ಹಬ್ಬಿಸ್ತಕ್ಕಂಥ
0: ಕೋಲಿಗೆ ಆಗಲಿ ಅಥವಾ ದಾರ ಕಟ್ಟಿ
1: ಆಗಲಿ
0: ಹಬ್ಬಿಸಿ ಬೆಳ್ಕೋಬಹುದು ಅದರಲ್ಲಿ ಮಾತ್ರ.
1: ಈಗ ತಾವು ಇದಕ್ಕೆ ಶಿಫಾರಸು ಮಾಡಿದಂತ ಬೇರೆ ತಳಿಗಳಿದಾವ ಸ್ಪೆಷಲ್ ಆಗಿ ನೆರಳು ಪರದೆಯಲ್ಲಿ ಬೆಳಿತಕ್ಕಂತ ತರಕಾರಿಗಳಿಗೆ ವಿಶೇಷವಾದಂತ ತಳಿಗಳದಾವ?
0: ಹೌದು ಹೌದು, ತಳಿಗಳು ಅಂತಂದ್ರೆ ಅದೇ ಈಗ ಇಂಡಿಟರ್ಮಿನೇಟ್ ಟೈಪ್ ಅಂತ ಹೇಳ್ತೀವಿ, ಯಾವುದೇ ತಳಿ ಇರಲಿ, ಅದು 2 ಫೂಟ್ ಈಗ ಹೊರಗಡೆ ಏನು ಬೆಳಿತೀವಲ್ಲ ಅದನ್ನು ಆಲ್ಮೋಸ್ಟ್ 2 ಫೂಟ್ಗೆ ನಿಂತು ಬಿಡ್ತದೆ ಬೆಳೆ,
1: ಬೆಳವಣಿಗೆ
0: ನಿಂತು ಬಿಡ್ತದೆ. ಈಗ ಒಳಗಡೆ ಬೆಳೆಯುವಂಥದ್ದು ಇಂಡಿಟರ್ಮಿನೇಟ್ ಟೈಪ್ಸ್, ಅವು ಅಂದ್ರೆ ಅವುಗಳ ಒಂದು ವೆಜಿಟೇಟಿವ್ ಗ್ರೋತ್, ಅವುಗಳ ಒಂದು ಕಂಟಿನ್ಯೂಸ್ ಗ್ರೋತ್ ಇದ್ದೇ ಇರ್ತದೆ. ನೀವು ಹೂ ಹೊರಗಡೆ ಬೆಳೆ ಹೂ ಒಂದ್ಸರ್ತಿ ಹೂ ಬಂತಂದ್ರೆ ಬೆಳವಣಿಗೆ ನಿಂತು ಬಿಡ್ತದೆ. ಇಲ್ಲಿ ಒಳಗಡೆ ಬೆಳೀತಕ್ಕಂಥ ತರಕಾರಿಗಳು ಏನಿರ್ತಾವಲ್ಲ ಅವು ಹೂ ಬಂದರೂ ಕೂಡ ಅವು ಬೆಳೆಗಳನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಕವು. ಸೊ ಅಂಥ ತಳಿಗಳು ಯಾವುದೇ ಇರಲಿ, ಅದು ಈಗ ಬಾಂಬೆ ಅಂತಿದೆ, ಓರೋಬೆಲೆ ಅಂತಿದೆ ಟೊಮ್ಯಾಟೊನಲ್ಲಿ ಆಗಲಿ ಅಥವಾ ಈ ದೊಣ್ಣೆ ಮೆಣಸಿನಕಾಯಿನಲ್ಲಿ ಆಗಲಿ, ಅಂತ ವಿಶಿಷ್ಟವಾದಂಥ ತಳಿಗಳು ಇವೆ. ನಮ್ಮ IIHR ಬೆಂಗಳೂರು ವತಿ ಅವರಿಂದ ಅರ್ಕಾ ಸಿರೀಸಸ್ ಬೇಕಾದಷ್ಟು ವೆರೈಟಿಗಳು ಬಿಡುಗಡೆ ಆಗಿದೆ, ಎಸ್ಪೆಷಲಿ ಫಾರ್ ಪ್ರೊಟೆಕ್ಟೆಡ್ ಕಲ್ಟಿವೇಷನ್ಗೆ.
1: ಈಗ ಒಂದು ನೆರಳು ಪರದೆ ನಿರ್ಮಾಣ ಮಾಡಿದ ಮೇಲೆ ಬೇಸಾಯ ಪ್ರಾರಂಭ ಮಾಡಬೇಕಾದ್ರೆ ಯಾವ ರೀತಿಯಲ್ಲಿ ಕಲ್ಟಿವೇಷನ್ನು ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ಮಾಡಬೇಕಾಗತ್ತೆ, ಹೇಗೆ ಅಲ್ಲಿ ಸಸಿಗಳನ್ನು ನಾಟಿ ಮಾಡಬೇಕಾಗತ್ತಾ, ಬೀಜವನ್ನು ನೇರವಾಗಿ ಹಾಕಬೇಕಾಗತ್ತಾ? ಒಂದು ಉದಾಹರಣೆ, ಒಂದು ಬೀನ್ಸನ್ನು ತೊಗೊಳ್ಳಿ ಅಥವಾ ಟೊಮ್ಯಾಟೊ.

0: ಅವನ್ನು ತಗೊಳ್ಳಿ. ಹೇಗೆ ಪ್ರಾರಂಭ ಮಾಡಬೇಕು?
1: ನೀವು ಕೇಳಿದ ಪ್ರಶ್ನೆಗೆ ಒಂದು ನನಗೆ ಒಂದು ಪ್ರಶ್ನೆಗೆ ಬೇಕಾದಷ್ಟು ಉತ್ತರಗಳನ್ನು ಈಗ ನಾನು ಕೊಟ್ಬಿಡ್ತೀನಿ ನಿಮ್ಗೆ. ಇದು ಈ ನಾನೇನಿಗೆ ಹೇಳ್ತೀನಿಲ್ಲ, ಇವು ಅತ್ಯಂತ ಪ್ರಮುಖವಾಗಿ ಪಾಲಿಸಲೇಬೇಕಾದಂತ
0: ನಿರ್ವಹಣಾ ಕ್ರಮಗಳು.
1: ಮೊದಲೇದೇನಪ್ಪಾ ಅಂತಂದ್ರೆ, ನೀವು ಹೆಚ್ಚಿಗೆ ಇಳುವರಿ ಕೊಡ್ತಕ್ಕಂಥ ಹೈಬ್ರಿಡ್ ತಳಿಗಳನ್ನು ಸೆಲೆಕ್ಟ್ ಮಾಡ್ಬೇಕು.
0: ಹೌದು,
1: ಫಸ್ಟ್ ಪಾಯಿಂಟ್. ಎರಡನೇದೇನಪ್ಪಾ ಅಂತಂದ್ರೆ, ನೀವು ಏನೇ ಬೆಳೀರಿ ಏರುಮಡಿಯೊಳಗೆ ಬೆಳಿಬೇಕು.
0: ಏರುಮಡಿ
1: ಮಾಡ್ಕೋಬೇಕು, ಎಲ್ಲೇ ಶೆಡ್ ನೆಟ್ ಒಳಗೆ ಏರುಮಡಿಯೊಳಗೆ ಬೆಳ್ಕೋಬೇಕು. ಮುಂದೇನು ಮಾಡ್ಬೇಕಪ್ಪ ಅಂದ್ರೆ, ಸಸ್ಯ ಬೆಳವಣಿಗೆಯನ್ನು ಅವಲಂಬಿಸಿ ಅಂದ್ರೆ ಸೂಕ್ತ ಹಂತದ ಅಂತರದೊಳಗೆ ನಾಟಿ ಮಾಡಬೇಕು. ಅದಕ್ಕೆ ರೆಕಮೆಂಡೆಡ್ ಸ್ಪೇಸಿಂಗ್ ಅಂತ ಏನಿರ್ತೈತಲ್ಲ, ಅದನ್ನೇ ಫಾಲೋ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಮುಂದಿನದೇನಪ್ಪಾ ಅಂತಂದ್ರೆ, ಹನಿ ನೀರಾವರಿ ಪದ್ಧತಿಯೊಳಗೆ ಸಸ್ಯಗಳಿಗೆ ಕೊಡಬೇಕು,
0: ನೀರಾವರಿ ಮಾಡಿ
1: ಹನಿ ನೀರಾವರಿಯನ್ನು ಒದಗಿಸ್ಬೇಕು. ಯಾಕಂದ್ರೆ ಅಲ್ಲಿ ಟೆಂಪರೇಚರ್ ಕಡಿಮೆ ಇರ್ತದೆ.
0: ಹೌದು,
1: ನೀರಾವರಿ ನೀವು ನೀರು ಜಾಸ್ತಿ ಕೊಟ್ಟರೆ ಅಂದ್ರೆ ಆವಿಯಾಗಿ ಹೋಗ್ತಿ, ಹೋದ್ರೂ ಕೂಡ ಹೊರಗೆ ಬರಲ್ಲ, ಒಳಗೆ
0: ಇರುತ್ತೆ ಜಾಸ್ತಿ.
1: ಆ ಒಂದು ಸಿಚುವೇಶನ್ ಕ್ರಿಯೇಟ್ ಆಯ್ತು ಅಂದ್ರೆ ರೋಗಗಳು ಕೀಟಗಳು ಬಂದೇ ಬರ್ತವೆ. ಸೊ ಅದೊಂದು ಮುಖ್ಯವಾದಂತ ಅಂಶ ಅಂದ್ರೆ ಹನಿ ನೀರಾವರಿ ಪದ್ಧತಿಯನ್ನು ನಾವು ಅಲ್ಲಿ ಫಾಲೋ ಮಾಡ್ಕೋಬೇಕು. ಆಮೇಲೆ ಮುಂದಿನದೇನ, ನಿಯಮಿತ ಕ್ರಮದೊಳಗೆ ಸೂಕ್ತ ಪೋಷಕಾಂಶಗಳನ್ನು ಒದಗಿಸ್ಬೇಕು. ಈಗ ಹೊರಗಿನ ಕಂಡೀಷನ್ ಒಳಗೆ ನಾವೇನು ಮಾಡ್ತೀವಿ, ಒಮ್ಮೆ ರೆಕಮೆಂಡೆಡ್ ಡೋಸ್ ಆಫ್ ಫರ್ಟಿಲೈಸರ್ನ ಎರಡೇ ಸರ್ತಿ ಹಾಕ್ಬಿಡ್ತೀವಿ, ಒಮ್ಮೆ ಪ್ಲಾಂಟಿಂಗ್ ಮಾಡೋದಕ್ಕಿಂತ ಮೊದಲು, ಆಮೇಲೆ ಉಳಿದ ಡೋಸನ್ನು ಪ್ಲಾಂಟಿಂಗ್ ಮಾಡಿದ ನಂತರ. ಇಲ್ಲಿ ಹಂಗೆ ಮಾಡಬಾರ್ದು. ಫೋಲಿಯರ್ ಸ್ಪ್ರೇ ಅಂತ ಹೊಸ ಟೆಕ್ನಾಲಜಿ ಬಂದಿದೆ, ಫರ್ಟಿಗೇಷನ್ ಅಂತ ಹೊಸ ಟೆಕ್ನಾಲಜಿ ಬಂದಿದೆ, ರಸಾವರಿ ನೀರಾವರಿ ಅಂತ ಹಿಂಗೆಲ್ಲ ಪದ್ಧತಿಗಳು ಬಂದವಲ್ಲ. ರೆಕಮೆಂಡೆಡ್ ಡೋಸನ್ನು ಎರಡೇ ಸರ್ತಿ ಕೊಡೋದು ಬದಲಿ ಬೆಳೆಯ ಬೆಳವಣಿಗೆಯ ಹಂತಕ್ಕನುಸಾರವಾಗಿ ಕೊಟ್ಕೋತಾ ಹೋಗ್ಬೇಕು. ಅಂದ್ರೆ ಇಳುವರಿ ಕಂಟಿನ್ಯೂಸ್ ಆಗಿ ನಾವು ಹಾರ್ವೆಸ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಮುಂದಿಂದು ಮತ್ತೊಂದೇನಪ್ಪಾ ಅಂದ್ರೆ, ಸಸ್ಯ ಸರಿಯಾಗಿ ಬೆಳೀತಕ್ಕಂತ ಒಂದು ಸಪೋರ್ಟ್ ಕೊಡ್ಬೇಕು. ನಾವು ಟ್ರೈನಿಂಗ್ ಅಂತ ಹೇಳ್ತೀವಿ. ಅದು ಈಗ ಬಳ್ಳಿ ಇತ್ತು, ಬಳ್ಳಿನ ವರ್ಟಿಕಲ್ ಆಗಿ ಹಬ್ಬಿಸ್ಲಿಕ್ಕೆ ನಾವು ಆಧಾರ ಕೊಡ್ಲಿಲ್ಲ ಅಂದ್ರೆ ಬಳ್ಳಿ ನೆಲದ ಮೇಲೆ
0: ಹಬ್ಬಿಡ್ತದೆ,
1: ಅದ್ರ ಇಳುವರಿನೂ ಕಡಿಮೆ ಆಗ್ತದ, ಮಣ್ಣಿನ ಕೂಡ ಅದ್ರ ಕಾಂಟ್ಯಾಕ್ಟ್ ಬರ್ತತಿ, ರೋಗ ಬರ್ತದ, ಕೊಳತು ಹೋಗ್ತತಿ, ಹಿಂಗೆಲ್ಲ ಸಮಸ್ಯೆಗಳು ಆಗ್ತವೆ. ಸೊ ಅದನ್ನ ಪ್ರೊಟೆಕ್ಟೆಡ್ ಕಲ್ಟಿವೇಶನ್ ಅಲ್ಲಿ ಕಂಪಲ್ಸರಿ ಪಾಲಿಸಲೇಬೇಕಾದ ತತ್ವಗಳಿವು.
0: ಅಲ್ಲೇನು ವೈರಿಂದ ಕಟ್ಟಬೇಕಾಗತ್ತ, ದಾರಗಳಿಂದ ಹೇಗೆ? ಅಲ್ಲಿ
1: ವೈರಿಂದ ಕಟ್ಟಿದ್ರೆ ತೊಂದರೆ ಇಲ್ಲ, ಕಮರ್ಷಿಯಲ್ ಆಗಿ ಮಾರ್ಕೆಟ್ನಲ್ಲಿ ಸಿಕ್ಕೇ
0: ಸಿಗ್ತಾವೆ.
1: ಈವನ್ ಬ್ಯಾಡ್ ಒಂದು ಸೀಸನ್ಗೆ ಅಥವಾ ಒಂದು ವರ್ಷಕ್ಕೆ ಸಾಕು ಅಂದ್ರೆ ನಾವು ಸಣಬನ್ನು ಕೂಡ ಕಟ್ಬೋದು. ಬೇಡ ಅಂತಂದ್ರೆ ಅದು ಗಿಡದ ಬೆಳವಣಿಗೆ ಅಥವಾ ಅದರದ್ದು ಸ್ಟಾಮಿನಾ ನೋಡಿಕೊಂಡು ಕಟ್ಟಿಗೆ ನಮಗೆ ಅವೈಲೇಬಿಲಿಟಿ ಇತ್ತಂದ್ರೆ ಕಟ್ಟಿಗೆಗೆ ಒಂದು ಆಧಾರನೂ ಕೊಡ್ಬೋದು ನಾವು, ಆ ಥರನೂ ಇರ್ತದೆ. ಆಮೇಲೆ ಸೂಕ್ತ ಸಮಯದೊಳಗೆ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸಬೇಕು. ಸೂಕ್ತ ಸಮಯ ಅಂದ್ರೇನು, ರೋಗ ಬಂದ ಮೇಲೆ ಅಥವಾ ಕೀಟ ಬಂದ ಮೇಲೆ ಅಲ್ಲ, ಬರಲಾರದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಒಂದು ಸ್ಪ್ರೇನೋ ಎರಡು ಸಿಂಪರಣೆನೋ ತಗೊಳ್ಕೊಳ್ಳೇಬೇಕು ತಜ್ಞರನ್ನು ಕೇಳಿ ಇಂತ ಈ ಕ್ರಾಪ್ಗೆ. ಸೊ ಈಗ ಚಿಲ್ಲಿ ಹಾಕಿದ್ರು ಅಂತ ಕೊರಿ, ಮುರುಡಾ ಕಾಂಪ್ಲೆಕ್ಸ್ ಇಸ್ ಕಂಪಲ್ಸರಿ,
0: ಕ್ಯಾಪ್ಸಿಕಮ್ಗೆ ಜಾಸ್ತಿ
1: ಬಂದೇ ಬರ್ತದೆ. ಸೊ ಅದು ಬರಲಾರ್ದಂಗ ಕೆಲವೊಂದಿಷ್ಟು ಕ್ರಮಗಳನ್ನು ವಹಿಸಿದ್ರೆ
0: ಮುನ್ನೆಚ್ಚರಿಕೆಯಾಗಿ ಸಿಂಪರಣೆ
1: ಮಾಡಲೇಬೇಕು. ನಂತರ ಏನು, ಅತಿ ಹೆಚ್ಚಿನ ಉಷ್ಣಾಂಶ ಅಥವಾ ಕಡಿಮೆ ಆರ್ದ್ರತೆ ಇದ್ದಾಗ ಸೂಕ್ತ ವಾತಾವರಣ ಕಾಪಾಡಲು ನೆರಳು ಮನೆಯೊಳಗೆ ಒಂದು ಏನು ಫಾಗರ್ಸ್ ಅನ್ನು ಕೂಡ ಬಳಸಬೇಕಾಗ್ತದೆ. ಅದು ಮೀಡಿಯಂ ಕಾಸ್ಟ್ನಲ್ಲಿ ಅಥವಾ ಲೋ ಕಾಸ್ಟ್ನಲ್ಲಿ ಸಾಧ್ಯವಿರಲಿಕ್ಕಿಲ್ಲ, ಬಟ್ ಹೈ ಕಾಸ್ಟ್ನಲ್ಲಿ ಫಾಗರ್ಸ್ ಅಂತೂ ಕಂಪಲ್ಸರಿ. ನಾವು ಆ ಒಂದು ಪದ್ಧತಿಗೆ ಹೋದಾಗ ನಾವು ಅದರಲ್ಲಿ ಆ ವ್ಯವಸ್ಥೆ ಮಾಡಿಕೊಳ್ಳೇಬೇಕು, ಇದ್ದೇ ಇರ್ತದೆ ಅದು. ಆಮೇಲೆ ಸೂಕ್ತ ಹಂತದೊಳಗೆ ಕೊಯ್ಲು ಮಾಡಬೇಕು ತರಕಾರಿಗಳನ್ನು.
0: ಹೌದು,
1: ಅತ್ಯಂತ ಸೂಕ್ತವಾದ ಹಂತದೊಳಗೆ ಒಂದೇ ದಿನ ಎರಡೇ ದಿನ ಲೇಟ್ ಮಾಡಿದ್ರಿ ಅಥವಾ ಮೊದಲೇ ಒಂದು ದಿನ ಎರಡು ದಿನ ಮೊದಲ ಕಟಾವ್ ಮಾಡಿದ್ರಿ ಅಂದ್ರೆ ಅದು ಇಟ್ ರಿಜೆಕ್ಟೆಡ್ ಬೈ ದಿ ಕಸ್ಟಮರ್.
0: ಹೌದು, ಬಲ್ತಿರಬಾರ್ದು, ಬಹಳ ಎಳಸಾಗಿರಬಾರ್ದು, ಬಹಳ ಬಲ್ತಿನೂ.
1: ಅಷ್ಟೇ ಅಲ್ಲ, ನಾವು ಮುಂಜಾನೆ ಅದೇ ಒಳ್ಳೆ ಕಾಯಿಪಲ್ಲೆನ ಮುಂಜಾನೆ ಅದ್ರ ಬೆಲೆ ಬೇರೆ ಇರ್ತದೆ, ಸಂಜೆ ಮುಂದೆ ಅದ್ರ
0: ಬೆಲೆ
1: ಬೇರೆ ಇರ್ತದೆ. ಅಂದ್ರೆ ತರಕಾರಿಗಳನ್ನ ನಾವು ನಮ್ಮ ಎಸ್ಪೆಷಲಿ ನಮ್ಮ ದೇಶದೊಳಗೆ ಬಹಳ ಸಿಲೆಕ್ಟಿವ್ ಆಗಿ ಖರೀದಿ ಮಾಡ್ತೀವಿ. ಅದರದ ತಾಜಾತನ, ಅದರ ಕಲರು, ಅದರ ಫ್ರೆಶ್ನೆಸ್ಸು ಅವನ್ನೆಲ್ಲ ನೋಡ್ತೀವಿ. ಸೊ ಹಂಗೆಲ್ಲ ಅದು ಎಲ್ಲ ಇರಬೇಕು ಅಂತಂದ್ರೆ ಸೂಕ್ತ ಟೈಮ್ನೊಳಗೆ ಕಟಾವ್ ಮಾಡಿರಬೇಕು. ಸೊ ಈ ಎಲ್ಲ ಅಂಶಗಳನ್ನು ನೆರಳು ಪರದೆಯಲ್ಲಿ ಯಾರು ಬೆಳೆಗಳನ್ನು ಬೆಳೀತಾರ ಅವರು ಇವುಗಳನ್ನು ಪರಿಗಣನೆಗೆ ತಗೊಳ್ಳಲೇಬೇಕು.
0: ಈಗ ನೆರಳು ಪರದೆ ನಮ್ಮ ಹಾಕಿದ್ಮೇಲೆ ಎಷ್ಟು ವರ್ಷವರೆಗೆ ಅದು ಬರುತ್ತೆ ತಾಳಿಕೆ ಅಂತಿರ್ತಾವೆ
1: ಸರ್? ಅದು ನಮ್ಮ ಮ್ಯಾನೇಜ್ಮೆಂಟ್ ಕೆಪ್ಯಾಸಿಟಿ ಮೇಲೆ ಇರ್ತದೆ. ವರ್ಷ ವರ್ಷ ನಾವು ಅದನ್ನು ಎಲ್ಲೋ ಒಂದು ಹರಿತು, ಸ್ವಲ್ಪ ಒಂದು ತೂತು ಬಿತ್ತು ಅಂದ್ರೆ ಇಮಿಡಿಯೇಟ್ಲಿ ಹೊಲ್ಕೊಂಡು ಅದನ್ನ ನಾವು
0: ಮ್ಯಾನೇಜ್ ಮಾಡ್ತಾ ಇರ್ಬೇಕು,
1: ಮಾಡ್ಕೋಬೇಕು. ಹರಿದಿದ್ದನ್ನ ಹಂಗ ಬಿಟ್ಟು ಇವತ್ತು ಬಿಟ್ರೆ ನಾಳೆ ಇನ್ನೊಂದು ಸ್ವಲ್ಪ ಅಗಲಾಗಿ
0: ಗಾಳಿ ಬಂದು ಮತ್ತೆ ಹರಿದೋಗ್ಬಿಡುತ್ತೆ ಜಾಸ್ತಿ.
1: ಅದು ಆ ಅಗಲಾದ ಜಾಗದ ಮೂಲಕ ಏನೋ ಬೇಡವಾದ ಗಾಳಿ, ಬೇಡವಾದ ಹುಳ, ಈ ಥರ ಒಂದು ಎಂಟ್ರಿ ಚಾಲೂ ಆಗ್ತೈತೆ.

0: ಸೊ ಅದನ್ನು ನಾವು ಏನು ನಾವಿವತ್ತು ಕನ್ಸ್ಟ್ರಕ್ಷನ್ ಮಾಡಿದ್ದು ಮೇಂಟೈನ್ ಅದೇ ಥರನ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಸುಮಾರು 7-8 ವರ್ಷದ ತನಕ ಅಂತೂ ಬಂದೇ ಬರ್ತದೆ.
1: ಅಂದರೆ ಇಲ್ಲಿ ನೆರಳು ಪರದೆಯಲ್ಲಿ ತರಕಾರಿಗಳನ್ನ ಬೆಳೆಯುವಂಥವ್ರಿಗೆ ಏನಾದರೂ ತರಬೇತಿಗಳು ಬೇಕಾಗ್ತವೆ. ಸುಮ್ಮನೆ ಹಂಗೆ ಅವರು ಹಾಕ್ಯಾರ ನಾನು ಬೆಳಿತೀನಿ ಅಂತ ಹೇಳಿ ಹಾಕೊಂಡು ಮಾಡಿದ್ರೆ
0: ಹೌದು
1: ಸಕ್ಸಸ್ ಆಗೋದಿಲ್ಲ.
0: ಹೌದು, ತರಬೇತಿ ತಗೊಳ್ಳೇಬೇಕು ಅವರು,
1: ಒಂದು ಸ್ವಲ್ಪ ಅನುಭವ ಬೇಕು ಅವರು.
0: ಹೌದು ಹೌದು, ತರಬೇತಿ ತಗೊಳ್ಬೇಕು. ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಈ ಒಂದು ಇದರಲ್ಲಿ ಆಗಾಗ ತರಬೇತಿಗಳನ್ನು ಕೊಡ್ತಿರ್ತಾರೆ. ಅಂಥವುಗಳನ್ನು ಅವರು ನಿಮ್ಮ ರೇಡಿಯೋದ ಮೂಲಕವೂ ಆಗಲಿ ಅಥವಾ ಮಾಧ್ಯಮಗಳ ಮೂಲಕವೂ ಆಗಲಿ ಪ್ರಸಾರ ಮಾಡ್ತಾರೆ. ಇಂಥ ದಿವಸ ಇಂಥ ಟಾಪಿಕ್ ಮೇಲೆ ಇಂಥ ಒಂದು ಪರಿಕರದ ಮೇಲೆ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ, ಯುವಕರಾಗಲಿ ಯುವತಿಯರಾಗಲಿ ಬಂದು ಅದರ ಲಾಭ ಪಡ್ಕೊಂಡು ಹೋಗಬೇಕಂತ ಹೇಳ್ತಿರ್ತಾರೆ. ಅದನ್ನು ನಾವು ನೋಡ್ತಾ ಇರಬೇಕು. ಅಥವಾ ಕೃಷಿ ವಿಶ್ವವಿದ್ಯಾಲಯದಾಗ ಆಗಲಿ ಅಥವಾ ಸ್ಟೇಟ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ನಲ್ಲಿ ಆಗಾಗ ಬಂದು ಕೇಳ್ತಿರ್ಬೇಕು ಇಂಥ ಬಗ್ಗೆ ಟ್ರೈನಿಂಗ್ ಯಾವಾಗ ಕೊಡ್ತೀರಿ ಅಂತ. ಆವಾಗ ಅವರು ಹೇಳಿ ಇದು ಮಾಡ್ತಾರೆ, ಅವ್ರದ್ದೊಂದು ಫೋನ್ ನಂಬರ್ ಇಸ್ಕೊಂಡು ಇಟ್ಕೊಂಡ್ರೆ ಅವ್ರು ಕೂಡ ಕಾಂಟ್ಯಾಕ್ಟನ್ನು ಮಾಡ್ಬೋದು. ಅಥವಾ ಅವ್ರಿಗೆ ಫೋನ್ ನಂಬರ್ ಕೊಟ್ಟು ಹೋದ್ರೆ ಅಂಥ ಟ್ರೈನಿಂಗ್ ಇದು ಹೊತ್ತಿನಾಗ. ಆದರೆ ನೆರಳು ಪರದೆಯಲ್ಲಿ ಆಗಲಿ ಅಥವಾ ಯಾವುದೇ ಸಂರಕ್ಷಿತ ಬೇಸಾಯ ಪದ್ಧತಿ ಮಾಡಬೇಕಂದ್ರೆ ತರಬೇತಿ ತಗೊಳ್ಳೋದಂತೂ ಕಂಪಲ್ಸರಿ. ಅಥವಾ ಯಾರು ಬೆಳೆದಾರಲ್ಲ ಯಶಸ್ವಿಯಾಗಿ ಅವರಲ್ಲಿ ಹೋಗಿ ಸಂಪೂರ್ಣ ಮಾಹಿತಿ
1: ತಿಳ್ಕೊಬೇಕು,
0: ತಗೊಂಡೇ ಚಾಲು ಮಾಡಬೇಕು.
1: ಅಂದರೆ ಈಗ ಪಟ್ಟಣಗಳಲ್ಲಿ ರೈತರು ಅಥವಾ ಯುವಕರು ಮನೆ ಮುಂದೆಲ್ಲ 4 ಗುಂಟೆ 2 ಗುಂಟೆ 3 ಗುಂಟೆ ಜಾಗ ಇರುತ್ತೆ, ಆ ಗುಂಟೆಯನ್ನು ಸದುಪಯೋಗ ಮಾಡ್ಕೋಬಹುದು.
0: ಅವಶ್ಯವಾಗಿ ಅವಶ್ಯವಾಗಿ ಮನೆ ಜಾಗ ಇದ್ರೆ ಮನೆ ಹಿತ್ತಲದಾಗ ಮಾಡ್ಬೋದು, ಮುಂದೂ ಮಾಡ್ಬೋದು. ಈವನ್ ಸಿಟಿಯೊಳಗೆ ಇವತ್ತಿನ ದಿವಸ ಟೆರೇಸ್ ಗಾರ್ಡನಿಂಗ್ ಅಂತ ಒಂದು ಹೊಸ ಪರಿಕಲ್ಪನೆ ಬಂದದ. ಅಲ್ಲಿ ಕೂಡ ನೀವು ಅಷ್ಟೇ ಸೈಜಿನ ಒಂದು ಶೇಡ್ ನೆಟ್ ಅನ್ನು ಕೂಡ ಹಾಕೊಂಡು ನೀವು ಅಲ್ಲಿ ಬೇಕಾದಂತ ಒಂದೇ ತರಕಾರಿ ನಿಮ್ಮ ಮನೆಗೆ ಎಷ್ಟು ಬೇಕು ಅಷ್ಟೇ ಎಲ್ಲಾ ತರಕಾರಿಗಳನ್ನು ನಿಮ್ಮ ಮನೆಯ ಒಂದು ಮೆಂಬರ್ ನಿಮ್ಮ ಮನೆಗೆ ಎಷ್ಟು ಮೆಂಬರ್ಸ್ ಇರ್ತೀರಿ ಅವ್ರ ಸೈಜ್ ಅದ್ರ ನೋಡ್ಕೊಂಡು ನಿಮ್ಮ ಅವಶ್ಯಕತೆ ನೋಡ್ಕೊಂಡು ಬೇಕಾದ ತರಕಾರಿ.
1: ಒಂದು ಶೇಡ್ ನೆಟ್ ಅಲ್ಲಿ ಒಂದು 3-4 ತರಕಾರಿಗಳನ್ನ ಹಾಕೋಬಹುದಾ ಒಮ್ಮೆಗೆ ಅಥವಾ ಒಂದೇ ತರಕಾರಿ ಹಾಕೋದು?
0: ಇಲ್ಲ, ಹಂಗೆ ಮಾಡೋದು ಪ್ರೊಟೆಕ್ಟೆಡ್ ಕಲ್ಟಿವೇಷನ್ನಾಗ ಅದು ಅಷ್ಟು ಸೂಕ್ತ ಅಲ್ಲ.
1: ಅಲ್ಲ
0: ಅಲ್ಲ, ಯಾಕಂದ್ರೆ ಒಂದು ತರಕಾರಿಗೆ ರೆಕಮೆಂಡೇಶನ್ ಒಂಥರ ಇರ್ತದೆ, ಟೆಂಪರೇಚರ್ ರೆಕಮೆಂಡೇಶನ್ನು, ವಾಟರ್ ರಿಕ್ವೈರ್ಮೆಂಟು ಎಲ್ಲ ಬೇರೆ ಬೇರೆ ಇರ್ತಾವೆ. ಒಂದೇ ಥರ ಇರ್ತವೆ, ಒಂದೇ ಥರ ಇದ್ದಿದ್ವು ಅಂದ್ರೆ ಬೆಳಿಬೋದು ಬೆಳಿಬೋದು ಬೇರೆ ಬೇರೆ ಇರ್ತವೆ. ಒಂದೇ ಫ್ಯಾಮಿಲಿ ಇವು ಇದ್ವು ಅಂದ್ರೆ ಬೆಳಿಬೋದು, ಸೂಕ್ತ ಅಲ್ಲ. ಏನಾಗ್ತದೆ, ಇದು ರೆಜಿಸ್ಟೆಂಟ್ ಇರ್ತದೆ, ಇನ್ನೊಂದು ಪೆಸ್ಟ್ಗೆ ಇನ್ವೈಟ್ ಮಾಡ್ತದೆ.
1: ಹೌದೌದು,
0: ಅಂಥ ಟೈಮ್ನಾಗ ಇದು ಕೂಡ ಹೋಗ್ಬೋದು.
1: ಅಂದ್ರೆ ಇಲ್ಲಿ ನೆರಳು ಪರದೆಯಲ್ಲಿ ಕಂಟ್ರೋಲ್ ಕಂಡೀಷನ್ ಇರೋದ್ರಿಂದ ರೋಗ ಮತ್ತು ಕೀಟ ಬಾಧೆ ಬಹಳಷ್ಟು ಕಡಿಮೆ ಇರ್ತವೆ. ಅಂತ ಏನು ಖರ್ಚು ವೆಚ್ಚಗಳು ಬರೋದಿಲ್ಲ ಕೀಟ ನಿರ್ವಹಣೆ ರೋಗ ನಿರ್ವಹಣೆಗೆ?
0: ಬರ್ತದೆ. ಒಂದು ರೋಗ ಬರೋದಕ್ಕಿಂತ ಮೊದಲು ಹೊಡ್ಕೋಬೇಕು. ಒಂದ್ ಸರ್ತಿ ರೋಗ ಬಂತು ಪ್ರೊಟೆಕ್ಟೆಡ್ ಕಲ್ಟಿವೇಷನ್ ಒಳಗಂದ್ರ ಕಂಟ್ರೋಲ್ ಮಾಡೋದು ಕಷ್ಟ
1: ಕಷ್ಟ ಆಗ್ಬಿಡ್ತದೆ.
0: ಕಷ್ಟ ಬರಲಾರದಂತೆ ತಡಿಬೇಕು, ಬರಲಾರದಂತೆ ತಡೆಯೋದು ಅದೇ ಸೂಕ್ತವಾದಂತ ಒಂದು ಮಾರ್ಗ.
1: ಏನ್ ಹೇಳ್ತೀರಿ ಡಾಕ್ಟರ್ ಶೇಖರಗೌಡರು? ಕೊನೆಯದಾಗಿ ನೆರಳು ಪರದೆಯಲ್ಲಿ ಬಹಳಷ್ಟು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಎಲ್ಲ ಹಿಂದಕ್ಕೆ ಬಹಳಷ್ಟು ನೆರಳು ಪರದೆಯನ್ನು ಹಾಕಿದ್ರು, ಸರಿಯಾಗಿ ನೆರಳು ಪರದೆಗಳು ಏನೇನೋ ಸಮಸ್ಯೆಗಳು ಬಂತು, ನೆರಳು ಪರದೆಗಳು ಕಾಣಿಸ್ತಾ ಇಲ್ಲ.
0: ಹೌದು,
1: ಕಾರಣಗಳನ್ನ ಏನ್ ಹೇಳ್ತೀರಿ ತಾವು? ನೆರಳು ಪರದೆಯನ್ನು ಯಾವ ರೀತಿ?
0: ನನಗನ್ಸಿದ ಮಟ್ಟಿಗೆ ನೆರಳು ಪರದೆಯನ್ನ ನಮ್ಮ ರೈತರು ವ್ಯವಸ್ಥಿತವಾಗಿ ಮ್ಯಾನೇಜ್ ಮಾಡಬೇಕು ಒಂದೇದ್ದು. ಎರಡನೇದೇನಪ್ಪ ಅಂತಂದ್ರೆ ಅದನ್ನ ಅತಿ ದೊಡ್ಡ ಪ್ರಮಾಣದಾಗ ಹಾಕಕ್ ಹೋಗ್ಬಾರ್ದು. ದೊಡ್ಡ ಪ್ರಮಾಣದಾಗ ಹಾಕಿದ್ರೆ ಮ್ಯಾನೇಜ್ಮೆಂಟ್ ಮಾಡೋದು ಕಷ್ಟ
1: ಆಗ್ಬಿಡುತ್ತೆ.
0: ಕಷ್ಟ, ನೀವು 10 ಸೈಜ್ 10 ಏನು ಶೇಡ್ ನೆಟ್ ಹಾಕೋದು ಒಂದು ಅದೊಂದು ಅದ್ರ ಬದಲಿ 10 ಸೈಜದ್ದು ಒಂದೇ ಶೇಡ್ ನೆಟ್ ಮಾಡಿದ್ರೆ ಅದು ಸೂಕ್ತ
1: ಅಲ್ಲ.
0: ಅಲ್ಲ, ಮ್ಯಾನೇಜ್ಮೆಂಟ್ ಬಹಳ ಕಷ್ಟ ಆಗ್ತದೆ. ಆಮೇಲೆ ಒಂದು ಮೂಲೆಯಾಗ ಅದಕ್ಕೆ ಡಿಸೀಸ್ ಬಂತಂದ್ರೆ ಇಮಿಡಿಯೇಟ್ಲಿ ವಿದಿನ್ 2 ಅಥವಾ 2-3 ದಿವಸದಾಗ ಹಬ್ಬಿ ಬಿಡ್ತದೆ, ಅಷ್ಟೊಂದು ಇದಾಗ್ತದೆ. ಬಟ್ ನೀವು ಅದನ್ನೇ ಅಷ್ಟೇ ಏರಿಯಾನ ಒಂದು ಬೇರೆ ಬೇರೆ ಶೇಡ್ ನೆಟ್ಗಳಿಗೆ ನೀವು ಅದನ್ನು ವಿಭಜಿಸಿದರೆ ಒಂದ್ರಾಗ ಬಂತರ ಇನ್ನೊಂದ್ರಾಗ ಕಂಟ್ರೋಲ್ ಮಾಡ್ಬೋದು ಆ ಥರ.
1: ಒಳ್ಳೇದು ಡಾಕ್ಟರ್ ಶೇಖರಗೌಡರು, ಇದುವರೆಗೂ ನೆರಳು ಪರದೆ ಅಂದರೆ ಏನು, ಯಾವ ರೀತಿ ಇದನ್ನು ಬೆಳೆಗಳನ್ನು ಬೆಳಿಬೋದು ಇಲ್ಲಿ, ಜೊತೆಗೆ ಮಹತ್ವ ಏನು, ಹೇಗೆ ನಿರ್ವಹಣೆ ಮಾಡಬೇಕು ಬೆಳೆಗಳನ್ನು ಅಂತಕ್ಕಂಥ ವಿಚಾರ ಹೇಳಿದ್ರಿ. ನಮ್ಮ ಯುವಕರು ಸಾಕಷ್ಟು ಕೃಷಿಯನ್ನು ಓದಿದಂಥವ್ರು ಇರ್ಬೋದು, ಅಥವಾ ಹಾಗೆ ನಿರುದ್ಯೋಗಿ ಯುವಕರು ಸಾಕಷ್ಟು ಜನ ಇರ್ತಾರೆ, ತರಬೇತಿಯನ್ನು ಪಡ್ಕೊಂಡ್ಬಿಟ್ಟು ತಮ್ಮ ಮನೆ ಮುಂದೆ ಅಥವಾ ಹಿಂದೆ ಸಾಕಷ್ಟು ಜಾಗ ಇರುತ್ತೆ. ಅಂಥ ಪ್ರದೇಶದಲ್ಲಿ ನೆರಳು ಪರದೆಯನ್ನು ಹಾಕ್ಕೊಂಡು ಒಳ್ಳೊಳ್ಳೆ ರೀತಿಯ ಹಂಗಾಮಿಗೆ ಕೆಲವೊಂದು ಹಂಗಾಮಿನಲ್ಲಿ ಕೆಲವೊಂದು ತರಕಾರಿಗಳು ಸಿಗೋದಿಲ್ಲ, ಭಾಳಷ್ಟು ತುಟ್ಟಿ ಇರ್ತವೆ.
0: ಹೌದು ಹೌದು,
1: ಅಂಥ ತರಕಾರಿಗಳನ್ನ ಬೆಳೆದ್ರಿಂದ ಹೆಚ್ಚಿನ ಆದಾಯವನ್ನು ಪಡ್ಕೋದು, ಒಂದು ಉದ್ಯೋಗವನ್ನಾಗಿ ಮಾಡ್ಕೊಳ್ಳೋಕೆ ಅವಕಾಶಗಳಿದ್ದಾವೆ.
0: ಇನ್ನೊಂದು ಆತ್ಮವಿಶ್ವಾಸ ಏನಂದ್ರೆ ನಿಮ್ಮ ಮನೆಯಲ್ಲಿ ನೀವು ಬೆಳೆದ ತರಕಾರಿಗಳನ್ನು ಉಪಯೋಗಿಸಬಹುದು, ವಿಷಮುಕ್ತವಾಗಿರ್ತವೆ. ಅಷ್ಟು ಮಾತ್ರ ಪಕ್ಕ.
1: ಒಳ್ಳೆಯದು, ಮಾಹಿತಿಯನ್ನು ಹಂಚಿಕೊಂಡೋದಕ್ಕೆ ತಮಗೆ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದ ಸರ್. ನಮಸ್ಕಾರ.
0: ಧನ್ಯವಾದಗಳು ಸರ್. ಈ ಮಾಹಿತಿಯನ್ನು ನಮ್ಮ ರೈತ ಬಾಂಧವರೊಂದಿಗೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮಗೂ ಹಾಗೂ ನನ್ನ ಕೃಷಿ ವಿಶ್ವವಿದ್ಯಾನಿಲಯ ರಾಯಚೂರು ವತಿಯಿಂದ ಕಲ್ಯಾಣ ಕರ್ನಾಟಕ ವಿಭಾಗದ ಸಮಸ್ತ ರೈತ ಸಂಕುಲಕ್ಕೆ ನನ್ನ ಶರಣಾರ್ಥಿಗಳನ್ನು ಅರ್ಪಿಸ್ತೀನಿ. ಧನ್ಯವಾದಗಳು.
2: ರೈತ ಬಾಂಧವರ ಇದುವರೆಗೆ ನೆರಳು ಪರದೆಯಲ್ಲಿ ತರಕಾರಿ ಬೇಸಾಯದ ಮಹತ್ವ

ಚಿಕಿತ್ಸೆ ಕುರಿತು ಡಾಕ್ಟರ್ ಶೇಖರ್ಗೌಡ ಪಾಟೀಲ್ ಅವರೊಡನೆ ಸಂದರ್ಶನವನ್ನು ಆಲಿಸಿದರೆ. ರೈತ ಬಂಧುವರ ಇಲಾಖೆ ಒಣ ಪೇಟೆ ದಾಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಹೀಗಿದೆ. ಮೊದಲಿಗೆ ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಪೇಟೆ ದಾಣೆ, ಜೋಳ ಇತರೆ 3,000 ರೂಪಾಯಿಗಳು, ಭತ್ತ ಹಳೆ ಸೋನ ಮಸೂರಿ ಕನಿಷ್ಠ 2,600 ರೂಪಾಯಿಗಳಿಂದ ಗರಿಷ್ಠ 3,610 ರೂಪಾಯಿಗಳು, ಅಕ್ಕಿ 2,730 ರೂಪಾಯಿಗಳು, ಸೂರ್ಯಕಾಂತಿ 8,400 ರೂಪಾಯಿಗಳು, ಗೋಧಿ 2,700 ರೂಪಾಯಿಗಳು. ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಇವತ್ತಿನ ಪೇಟೆ ದಾಣೆ ಹೀಗಿದೆ. ಹತ್ತಿ ಹೈಬ್ರಿಡ್ 44, 7,000 ರೂಪಾಯಿಗಳಿಂದ 9,602 ರೂಪಾಯಿಗಳು, ಶೇಂಗಾ ಗುಂಗುರಿ 6,096 ರೂಪಾಯಿಗಳಿಂದ 7,379 ರೂಪಾಯಿಗಳು, ಭತ್ತ ಸೋನ ಮಸೂರಿ 2,811 ರೂಪಾಯಿಗಳು, ಕೆಂಪು ತೊಗರಿ 7,749 ರೂಪಾಯಿಗಳಿಂದ 7,889 ರೂಪಾಯಿಗಳು. ರೈತ ಬಾಂಧವರ ಈಗ ಲಿಂಗಸ್ಕೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಪೇಟೆ ದಾಣೆ. ಸಜ್ಜೆ ಹೈಬ್ರಿಡ್ 2,300 ರೂಪಾಯಿಗಳಿಂದ 2,750 ರೂಪಾಯಿಗಳು, ಕಡಲೆಕಾಳು 6,600 ರೂಪಾಯಿಗಳು, ತೊಗರಿ 7,750 ರೂಪಾಯಿಗಳಿಂದ 7,800 ರೂಪಾಯಿಗಳು. ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಪೇಟೆ ದಾಣೆ. ಕಡಲೆಕಾಳು 6,320 ರೂಪಾಯಿಗಳಿಂದ 6,800 ರೂಪಾಯಿಗಳು, ಉದ್ದಿನಕಾಳು 9,970 ರೂಪಾಯಿಗಳು, ಭತ್ತ RNR ಹಳೆಯದು 3,100 ರೂಪಾಯಿಗಳಿಂದ 4,100 ರೂಪಾಯಿಗಳು, ಸೂರ್ಯಕಾಂತಿ 8,100 ರೂಪಾಯಿಗಳಿಂದ 8,500 ರೂಪಾಯಿಗಳು. ರೈತ ಬಾಂಧವರು ಇದುವರೆಗೆ ಮಾನ್ವಿ, ರಾಯಚೂರು, ಲಿಂಗಸ್ಕೂರು ಹಾಗೂ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಇವತ್ತಿನ ಪೇಟೆ ದಾಣೆಯನ್ನು ಆಲಿಸಿದ್ರೆ. ಇದಾಗಿತ್ತು ರೈತ ಬಾಂಧವರ ಇವತ್ತಿನ ರೈತ ಬಾಂಧವರ ಕೃಷಿರಂಗ ಕಾರ್ಯಕ್ರಮ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು ಕೇಳುಗರೆ ಈಗ ಮೂಡಿಬಲದೆ ಜನಪದ ಸಂಗೀತ ಕಾರ್ಯಕ್ರಮ ಕೇಳೋಣ. ಗೀಗಿ ಪದಗಳನ್ನು ಹುಲ್ಕುಂದಾದ ಕಸ್ತೂರವ್ವ ಮೂಷಣ್ಣವರ್ ಮತ್ತು ಸಂಗಡಿಗರಿಂದ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.

0: ಹುಲ್ಕುಂದದ ಕಸ್ತೂರವ್ವ ಮೂಷಣ್ಣವರ್ ಮತ್ತು ಸಂಗಡಿಗರಿಂದ ಗೀಗಿ ಪದಗಳನ್ನು ಕೇಳಿದರೆ ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 7:34 ಆಗುತ್ತಲಿದೆ. ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಆಲಿಸೋಣ.
1: ನಂತರ ರಾಷ್ಟ್ರೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
2: ಆಯುಷ್ ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 FM ರೈನ್ಬೋ 101.3 MHz, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಬಾಹ್ಯಾಕಾಶ ನವೋದ್ಯಮಗಳ ಸಿಇಒ ಸ್ಥಾಪಕರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ. ಭಾರತದ ಅಧ್ಯಕ್ಷತೆಯಲ್ಲಿ ವಿಶಾಖಪಟ್ಟಣದಲ್ಲಿ ನಾಳೆ ಬ್ರಿಕ್ಸ್ ಯುವ ಸಚಿವರ ಸಭೆ. ದಕ್ಷಿಣ ಭಾರತದ ಖ್ಯಾತ ಹಿರಿಯ ನಟಿ ಸಾಹುಕಾರ್ ಜಾನಕಿ ನಿಧನ, ಗಣ್ಯರ ಸಂತಾಪ. 20 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ ಚಿನ್ನದ ಪದಕ ಗೆದ್ದ ಭಾರತದ ಕಾಜಲ್ ಧೋಚಕ್. ಬಿಡಬ್ಲ್ಯೂಎಫ್

0: ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ ಮಹಿಳಾ ಡಬಲ್ಸ್ ವಿಭಾಗದ ಸೆಮಿಫೈನಲ್ಗೆ ತ್ರೀಸಾ ಜಾಲಿ, ಗಾಯತ್ರಿ ಗೋಪಿಚಂದ್ ಲಗ್ಗೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ನವದೆಹಲಿಯಲ್ಲಿ ಬಾಹ್ಯಾಕಾಶ ನವೋದ್ಯಮಗಳ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಸ್ಥಾಪಕರೊಂದಿಗೆ ಸಂವಾದ ನಡೆಸಿದರು. ಈ ವೇಳೆ ಮಾತನಾಡಿದ ಪ್ರಧಾನಿ, ದೇಶದ ಬಾಹ್ಯಾಕಾಶ ವಲಯವು ಜಾಗತಿಕ ಪ್ರತಿಭೆ, ಕಂಪನಿಗಳು ಮತ್ತು ಹೂಡಿಕೆಗೆ ಅಯಸ್ಕಾಂತವಾಗಬಹುದು. ಜಗತ್ತು ಬಾಹ್ಯಾಕಾಶದ ಬಗ್ಗೆ ಯೋಚಿಸಿದಾಗ ಅದು ಭಾರತದ ಕಡೆಗೆ ನೋಡುವಂತಹ ವಾತಾವರಣವನ್ನು ಸೃಷ್ಟಿಸುವಂತೆ ಸಲಹೆ ನೀಡಿದರು. ಕೃಷಿ, ಜಾನುವಾರು ನಿರ್ವಹಣೆ, ಡೈರಿ, ಪರಿಸರ ಸೇರಿದಂತೆ ಹಲವು ಕ್ಷೇತ್ರಗಳಿಗೆ ಬಾಹ್ಯಾಕಾಶ ತಂತ್ರಜ್ಞಾನವು ಹೇಗೆ ಅಪಾರ ಕೊಡುಗೆ ನೀಡಬಹುದು ಎಂಬುದರ ಕುರಿತು ಯೋಚಿಸುವಂತೆ ಅವರು ಸ್ಟಾರ್ಟ್ಅಪ್ಗಳ ಸ್ಥಾಪಕರಿಗೆ ಕರೆ ನೀಡಿದರು. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತವು ಜಗತ್ತಿಗೆ ಬಲವಾದ, ನವೀನ ಮತ್ತು ವಾಣಿಜ್ಯಿಕವಾಗಿ ಕಾರ್ಯಸಾಧ್ಯವಾದ ಮಾದರಿಯನ್ನು ನೀಡಬಲ್ಲದು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಸಭೆಯಲ್ಲಿ ಸ್ಕೈರೂಟ್ ಏರೋಸ್ಪೇಸ್, ಅಗ್ನಿಕುಲ್ ಕಾಸ್ಮೋಸ್, ಪಿಕ್ಸೆಲ್, ಧ್ರುವ ಸ್ಪೇಸ್, ಗ್ಯಾಲೆಕ್ಸ್ ಐ, ಪಿಯರ್ ಸೈಟ್, ಬೆಲ್ಲಾಟ್ರಿಕ್ಸ್ ಏರೋಸ್ಪೇಸ್ ಮತ್ತು ದಿಗಂತರ ಸೇರಿದಂತೆ ಬಾಹ್ಯಾಕಾಶ ವಲಯದಲ್ಲಿ ಕೆಲಸ ಮಾಡುತ್ತಿರುವ 20 ಸ್ಟಾರ್ಟ್ಅಪ್ಗಳ ಸ್ಥಾಪಕರು ಭಾಗವಹಿಸಿದ್ದರು. ಭಾರತ ಮತ್ತು ಬ್ರೆಜಿಲ್ ನಡುವೆ ದೂರ ಸಂಪರ್ಕ ಹಾಗೂ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಸಹಕಾರ ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಬ್ರಿಕ್ಸ್ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಸಭೆಯ ಸಂದರ್ಭದಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ ಎಂದು ದೂರಸಂಪರ್ಕ ಇಲಾಖೆ ತಿಳಿಸಿದೆ. ಈ ಒಪ್ಪಂದವು ಡಿಜಿಟಲ್ ನಾವೀನ್ಯತೆಗೆ ಉತ್ತೇಜನ ನೀಡುವುದರ ಜೊತೆಗೆ ಡಿಜಿಟಲ್ ಮೂಲಸೌಕರ್ಯ ಬಲಪಡಿಸಿ ಉದಯೋನ್ಮುಖ ತಂತ್ರಜ್ಞಾನಗಳಲ್ಲಿ ಸಹಕಾರಕ್ಕೆ ಉತ್ತೇಜನ ನೀಡಲಿದೆ. ಪುಣೆಯಲ್ಲಿ ನಡೆದ 12ನೇ ಬ್ರಿಕ್ಸ್ ಸಂವಹನ ಸಚಿವರ ಸಭೆಯ ಸಂದರ್ಭದಲ್ಲಿ ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಹಾಗೂ ಬ್ರೆಜಿಲ್ನ ಸಂವಹನ ಸಚಿವ ಫ್ರೆಡ್ರಿಕೋ ಡಿ ಸಿಕ್ವೇರಾ ಫಿಲ್ಹೋ ಅವರು ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದರು. ಈ ತಿಳುವಳಿಕೆ ಒಪ್ಪಂದವು ಸಾರ್ವತ್ರಿಕ ಸಂಪರ್ಕ ವ್ಯವಸ್ಥೆ, ಸೈಬರ್ ಭದ್ರತೆ, ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ಉದಯೋನ್ಮುಖ ತಂತ್ರಜ್ಞಾನ, ಸಾಮರ್ಥ್ಯ ವರ್ಧನೆ ಹಾಗೂ ಉತ್ತಮ ಕಾರ್ಯವಿಧಾನಗಳ ವಿನಿಮಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಗಾಢಗೊಳಿಸಲಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ತಿಳಿಸಿದ್ದಾರೆ. ಸುರಕ್ಷಿತ ಹಾಗೂ ಎಲ್ಲರನ್ನೂ ಒಳಗೊಂಡ ಡಿಜಿಟಲ್ ಭವಿಷ್ಯ ನಿರ್ಮಾಣಕ್ಕೆ ಭಾರತ ಬ್ರೆಜಿಲ್ ಸಹಕಾರವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಈ ಒಪ್ಪಂದ ಮಹತ್ವದ ಹೆಜ್ಜೆಯಾಗಿದೆ ಎಂದು ಅವರು ಹೇಳಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ಬ್ರಿಕ್ಸ್ ಯುವ ಸಚಿವರ ಸಭೆ ಮತ್ತು ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆ ನಡೆಯಲಿದೆ. ಬ್ರಿಕ್ಸ್ ಯುವ ಸಚಿವರ ಸಭೆ ನಾಳೆ ನಡೆಯಲಿದ್ದು ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆ ನಾಡಿದ್ದು ನಡೆಯಲಿದೆ. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದ್ದು ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಖಾತೆ ರಾಜ್ಯ ಸಚಿವೆ ರಕ್ಷಾ ಖಡ್ಸೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಬ್ರಿಕ್ಸ್ ಯುವ ಸಚಿವರ ಸಭೆಯು ಯುವ ಅಭಿವೃದ್ಧಿ ಮತ್ತು ಸಬಲೀಕರಣದಲ್ಲಿ ಸಹಕಾರವನ್ನು ಬಲಪಡಿಸುವತ್ತ ಗಮನ ಹರಿಸಲಿದ್ದು ಶಿಕ್ಷಣ, ಕೌಶಲ್ಯ, ಉದ್ಯಮಶೀಲತೆ, ಯೋಗಕ್ಷೇಮ ಮತ್ತು ಸುಸ್ಥಿರ ಅಭಿವೃದ್ಧಿಯನ್ನು ಒಳಗೊಂಡ ಚರ್ಚೆಗಳು ನಡೆಯಲಿದೆ. ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆಯು ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಕ್ರೀಡಾ ಸಚಿವರು ಮತ್ತು ನಿಯೋಗದ ಮುಖ್ಯಸ್ಥರನ್ನು ಒಟ್ಟುಗೂಡಿಸಲಿದೆ. ಕ್ರೀಡೆಯಲ್ಲಿ ಸಹಕಾರವನ್ನು ಬಲಪಡಿಸುವ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಬದ್ಧತೆಯನ್ನು ಇದು ಪುನರುಚ್ಚರಿಸುತ್ತದೆ ಎಂದು ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿಂದು ಮೊಬೈಲ್ ಫೋನ್ ತಯಾರಿಕಾ ಯೋಜನೆಗೆ ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಅವರು ಚಾಲನೆ ನೀಡಿದರು. ಕೇಂದ್ರ ಸಚಿವ ಸಂಪುಟವು ಕಳೆದ ತಿಂಗಳು 62,500 ಕೋಟಿ ರೂಪಾಯಿ ವೆಚ್ಚದೊಂದಿಗೆ ಈ ಯೋಜನೆಗೆ ಅನುಮೋದನೆ ನೀಡಿತ್ತು. ಈ ಕುರಿತು ಸುದ್ದಿಗಾರರಿಗೆ ಮಾಹಿತಿ ನೀಡಿರುವ ಸಚಿವ ಅಶ್ವಿನಿ ವೈಷ್ಣವ್, ಈ ಯೋಜನೆಯು 2026 ಏಪ್ರಿಲ್ 1 ಜಾರಿಗೆ ಬಂದಿದ್ದು 2026-27 2030-31 5 ವರ್ಷಗಳ ಅವಧಿಯವರೆಗೆ ಜಾರಿಯಲ್ಲಿರಲಿದೆ ಎಂದು ತಿಳಿಸಿದರು. ದೇಶದಲ್ಲಿ ಮೊಬೈಲ್ ತಯಾರಿಕೆಯ ಪ್ರಮಾಣವನ್ನು ಮತ್ತಷ್ಟು ಹೆಚ್ಚಿಸುವುದು, ಮೊಬೈಲ್ ಉತ್ಪಾದನಾ ಪೂರೈಕೆ ಸರಪಳಿಯನ್ನು ಬಲಪಡಿಸುವುದು ಹಾಗೂ ದೇಶೀಯ ಉತ್ಪಾದನಾ ಸಾಮರ್ಥ್ಯವನ್ನು ವೃದ್ಧಿಸುವ ಮೂಲಕ ಜಾಗತಿಕ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುವುದು ಯೋಜನೆಯ ಉದ್ದೇಶವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪರಿಷ್ಕೃತ ನಿಯಮಗಳಡಿ ದೇಶದಲ್ಲಿ ನಿನ್ನೆಯವರೆಗೆ ಒಟ್ಟು 29 ವಿದೇಶಿ ನೇರ ಹೂಡಿಕೆಗಳು ವರದಿಯಾಗಿವೆ. ಇದರಲ್ಲಿ 4,800 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಪ್ರಸ್ತಾವಿತ FDI ಸೇರಿದೆ ಎಂದು ಕೇಂದ್ರ

ಸರ್ಕಾರ ತಿಳಿಸಿದೆ. ಈ ಹೂಡಿಕೆಗಳು ಮಾಹಿತಿ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ, ಮಾಹಿತಿ ಮತ್ತು ಸಂವಹನ, ಉತ್ಪಾದನೆ, ಔಷಧಗಳು, ದತ್ತಾಂಶ ಕೇಂದ್ರಗಳು ಮತ್ತು ಸಾರಿಗೆ ಸೇವೆಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳನ್ನು ಒಳಗೊಂಡಿವೆ. ಮೇ 1ರಂದು ವಿದೇಶಿ ವಿನಿಮಯ ನಿರ್ವಹಣೆ ತಿದ್ದುಪಡಿ ನಿಯಮಗಳ ಅಡಿಯಲ್ಲಿ 10%ವರೆಗಿನ ಭೂಗಡಿ ರಾಷ್ಟಗಳ ಮಾಲೀಕತ್ವವನ್ನು ನಿಯಂತ್ರಿಸದ ಪ್ರಕರಣಗಳಲ್ಲಿ ಸರ್ಕಾರದ ಪೂರ್ವಾನುಮೋದನೆ ಅಗತ್ಯವನ್ನು ತೆಗೆದುಹಾಕುವ ಮೂಲಕ ಭಾರತಕ್ಕೆ ವಿದೇಶಿ ಹೂಡಿಕೆಯ ಹರಿವನ್ನು ಸುಗಮಗೊಳಿಸುತ್ತದೆ ಮತ್ತು ವೇಗಗೊಳಿಸುತ್ತದೆ. ದಕ್ಷಿಣ ಭಾರತದ ಖ್ಯಾತ ಹಿರಿಯ ನಟಿ ಸಾಹುಕಾರ್ ಜಾನಕಿ ಇಂದು ವಯೋಸಹಜ ಕಾಯಿಲೆಯಿಂದ ನಿಧನರಾಗಿದ್ದಾರೆ. ಅವರಿಗೆ 94 ವರ್ಷ ವಯಸ್ಸಾಗಿತ್ತು. ಅವರ ನಿಧನಕ್ಕೆ ಚಿತ್ರರಂಗ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. 1931ರ ಡಿಸೆಂಬರ್ 12ರಂದು ಆಂಧ್ರಪ್ರದೇಶದ ರಾಜಮಂಡ್ರಿಯಲ್ಲಿ ಜನಿಸಿದ ಅವರು 1950ರಲ್ಲಿ ತೆಲುಗಿನ ಸಾಹುಕಾರ್ ಚಿತ್ರದ ಮೂಲಕ ಚಿತ್ರರಂಗ ಪ್ರವೇಶಿಸಿದರು. ಈ ಚಿತ್ರದ ಹೆಸರಿನಿಂದಲೇ ಅವರು ಸಾಹುಕಾರ್ ಜಾನಕಿ ಎಂದು ಪ್ರಸಿದ್ದರಾದರು. ಕನ್ನಡ, ತೆಲುಗು, ತಮಿಳು ಹಾಗೂ ಮಲಯಾಳಂ ಸೇರಿದಂತೆ ಹಲವು ಭಾಷೆಗಳಲ್ಲಿ ಅವರು ಸುಮಾರು 400 ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ನಾಯಕಿಯಾಗಿ ಮಾತ್ರವಲ್ಲದೆ ಪೋಷಕ ಪಾತ್ರಗಳಲ್ಲಿಯೂ ತಮ್ಮ ಅಭಿನಯ ಪ್ರತಿಭೆಯನ್ನು ಮೆರೆದಿದ್ದಾರೆ. ಕನ್ನಡದಲ್ಲಿ ವರನಟ ಡಾ ರಾಜ್ಕುಮಾರ್ ಅವರೊಂದಿಗೆ ಮಹಿಷಾಸುರ ಮರ್ದಿನಿ ಸೇರಿದಂತೆ ಹಲವು ಚಿತ್ರಗಳಲ್ಲಿ ನಟಿಸಿದ್ದಾರೆ. ರಂಗಭೂಮಿಯಲ್ಲಿಯೂ ಸಕ್ರಿಯರಾಗಿದ್ದ ಸಾಹುಕಾರ್ ಜಾನಕಿ ಅವರು ಹಲವು ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ. ತಮ್ಮ ಸುದೀರ್ಘ ಕಲಾ ಸೇವೆಗಾಗಿ ಹಲವು ಪ್ರಶಸ್ತಿ ಮತ್ತು ಗೌರವಗಳಿಗೆ ಪಾತ್ರರಾಗಿರುವ ಅವರು 2022ರಲ್ಲಿ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಭಾರತದ ಕಾಜಲ್ ಧೋಚಕ್ ಸತತ 2ನೇ ಬಾರಿಗೆ 20 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ ಪ್ರಶಸ್ತಿ ಗೆದ್ದಿದ್ದಾರೆ. ಮಹಿಳೆಯರ 76 ಕೆಜಿ ವಿಭಾಗದ ಫೈನಲ್ನಲ್ಲಿ ಅವರು ಚೀನಾದ ಜಿಂಗ್ರೂಸನ್ ವಿರುದ್ದ 7-0 ಅಂತರದ ಗೆಲುವು ಸಾಧಿಸುವ ಮೂಲಕ ಚಿನ್ನದ ಪದಕ ಗೆದ್ದರು. 72 ಕೆಜಿ ವಿಭಾಗದಲ್ಲಿ ಭಾರತದ ತನು ಶರ್ಮಾ ಫೈನಲ್ನಲ್ಲಿ ಜಪಾನ್ನ ಚಿಸಾಟೋ ಯೋಶಿಡಾ ವಿರುದ್ದ 3-5 ಅಂತರದಲ್ಲಿ ಸೋತು ಬೆಳ್ಳಿಗೆ ತೃಪ್ತಿಪಟ್ಟರು. 62 ಕೆಜಿ ವಿಭಾಗದಲ್ಲಿ ಸವಿತಾ ಜಪಾನ್ನ ಸಕುರಾ ಒನಿಶಿ ವಿರುದ್ದ 2-12 ಅಂತರದಲ್ಲಿ ಸೋತ ನಂತರ ಬೆಳ್ಳಿ ಪದಕ ಗೆದ್ದರು. ಭಾರತದ ಮಾನ್ಸಿ ಲಾಥರ್ 68 ಕೆಜಿ ವಿಭಾಗದ ಫೈನಲ್ನಲ್ಲಿ ಚೀನಾದ ಚೆನ್ಲಿಂಗ್ ಸಾಂಗ್ ಅವರನ್ನು ಎದುರಿಸಲಿದ್ದಾರೆ. ಇದೇ ವೇಳೆ 59 ಕೆಜಿ ರೆಪಿಚೇಜ್ ಸುತ್ತಿನಲ್ಲಿ ಕೋಮಲ್ ಸ್ಪೇನ್ನ ರೋಸಾ ಮೊಲಿನಾ ರೋಡ್ರಿಗಸ್ ಅವರನ್ನು ಎದುರಿಸಲಿದ್ದಾರೆ. ಭಾರತದ ತ್ರಿಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ನವದೆಹಲಿಯಲ್ಲಿ ನಡೆದ ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನ ಮಹಿಳಾ ಡಬಲ್ಸ್ ಸೆಮಿಫೈನಲ್ಗೆ ಲಗ್ಗೆಟ್ಟಿದ್ದಾರೆ. ಭಾರತೀಯ ಜೋಡಿ 4ನೇ ಶ್ರೇಯಾಂಕದ ಚೀನಾದ ಜಿಇ ಫ್ಯಾನ್ ಮತ್ತು ಜಾಂಗ್ ಶೂ ಕ್ಸಿಯಾನ್ ಅವರನ್ನು 16-21, 21-15, 21-13 ಸೆಟ್ಗಳಿಂದ ಪರಾಭವಗೊಳಿಸಿದರು. ಈ ಗೆಲುವಿನೊಂದಿಗೆ ತ್ರಿಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಪ್ರತಿಷ್ಠಿತ ಚಾಂಪಿಯನ್ಶಿಪ್ನಲ್ಲಿ ಭಾರತಕ್ಕೆ ಪದಕವನ್ನು ಖಚಿತಪಡಿಸಿದ್ದಾರೆ. ಕಳೆದ 15 ವರ್ಷಗಳಲ್ಲಿ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಮಹಿಳಾ ಡಬಲ್ಸ್ ಸ್ಪರ್ಧೆಯಲ್ಲಿ ಇದು ಭಾರತದ ಮೊದಲ ಪದಕವಾಗಿದೆ. ಪಶ್ಚಿಮ ಬಂಗಾಳದ ಸಿಲಿಗುರಿಯಲ್ಲಿರುವ ಸಶಸ್ತ್ರ ಸೀಮಾ ಬಲದ ಪ್ರಧಾನ ಕಚೇರಿಯಲ್ಲಿ ಹಲವಾರು ಯೋಜನೆಗಳನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಉದ್ಘಾಟಿಸಿದರು ಹಾಗೂ ಶಿಲಾನ್ಯಾಸ ನೆರವೇರಿಸಿದರು. ಸಮಾರಂಭದ ನಂತರ ಸಶಸ್ತ್ರ ಸೀಮಾ ಬಲದ ಸಿಬ್ಬಂದಿ ಉದ್ದೇಶಿಸಿ ಮಾತನಾಡಿದ ಅವರು, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಗಡಿ ಭದ್ರತೆಯ ಜವಾಬ್ದಾರಿಯುತ ಸಿಬ್ಬಂದಿಯ ಕಲ್ಯಾಣಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದು ಹೇಳಿದರು. ನೇಪಾಳ ಮತ್ತು ಭೂತಾನ್ನಂತಹ ದೇಶಗಳೊಂದಿಗೆ ಗಡಿಗಳನ್ನು ಕಾಯುವ ಸವಾಲಿನ ಕೆಲಸವನ್ನು ಎಸ್ಎಸ್ಬಿ ನಿರ್ವಹಿಸುತ್ತಿದೆ. ಇದು ಅತ್ಯಂತ ಕಠಿಣ ಕರ್ತವ್ಯಗಳಲ್ಲಿ ಒಂದಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಾಹ್ಯಾಕಾಶ ನವೋದ್ಯಮಗಳ ಸಿಇಒ ಸ್ಥಾಪಕರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ. ಭಾರತದ ಅಧ್ಯಕ್ಷತೆಯಲ್ಲಿ ವಿಶಾಖಪಟ್ಟಣದಲ್ಲಿ ನಾಳೆ ಬ್ರಿಕ್ಸ್ ಯುವ ಸಚಿವರ ಸಭೆ. ದಕ್ಷಿಣ ಭಾರತದ ಖ್ಯಾತ ಹಿರಿಯ ನಟಿ ಸಾಹುಕಾರ್ ಜಾನಕಿ ನಿಧನ, ಗಣ್ಯರ ಸಂತಾಪ. 20 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ ಚಿನ್ನದ ಪದಕ ಗೆದ್ದ ಭಾರತದ ಕಾಜಲ್ ಧೋಚಕ್. ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ ಮಹಿಳಾ ಡಬಲ್ಸ್ ವಿಭಾಗದ ಸೆಮಿಫೈನಲ್ಗೆ ತ್ರಿಸಾ ಜಾಲಿ, ಗಾಯತ್ರಿ ಗೋಪಿಚಂದ್ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05. ಇದೀಗ ವಿಧಾನಮಂಡಲ ಕಾರ್ಯಕಲಾಪಗಳ ಸಮೀಕ್ಷೆ ಕೇಳಲಿದ್ದೀರಿ.

ಆಕಾಶವಾಣಿ ವಿಧಾನಮಂಡಲದಲ್ಲಿ ಇಂದು ವಿಧಾನಮಂಡಲದ ಉಭಯ ಸದನಗಳ ಇಂದಿನ ಕಾರ್ಯಕಲಾಪಗಳ ಸಮೀಕ್ಷೆ. ಓದುತ್ತಿರುವವರು ವಿದ್ಯಾಭಟ್. ಮೊದಲಿಗೆ ವಿಧಾನಸಭೆ ಕಲಾಪದ ಸಮೀಕ್ಷೆ. ಬರೆದವರು

ಪತ್ರಕರ್ತ ಮಂಜುನಾಥ ನಾಯಕ್. ವಿಧಾನಸಭೆಯ ಇಂದಿನ ಕಲಾಪ ಆರಂಭವಾಗುತ್ತಿದ್ದಂತೆ ಸಚಿವ ನಾಗೇಂದ್ರ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸುವಂತೆ ಒತ್ತಾಯಿಸಿ ಬಿಜೆಪಿ ಸದಸ್ಯರು ಪ್ರತಿಭಟನೆ ಮುಂದುವರಿಸಿದರು. ಪ್ರತಿಪಕ್ಷ ಸದಸ್ಯರ ಪ್ರತಿಭಟನೆ ಘೋಷಣೆಗಳ ನಡುವೆ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಳ್ಳಲಾಯಿತು. ಸಾಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವ ಸಾಗರ ತಾಲೂಕಿನ ಮತ್ತು ಹೊಸನಗರ ತಾಲೂಕಿನ ಪ್ರದೇಶಗಳಲ್ಲಿ ಅನುಕ್ರಮವಾಗಿ 8,310 ಹೆಕ್ಟೇರ್ ಮತ್ತು 6,830 ಹೆಕ್ಟೇರ್ ಸೇರಿ ಒಟ್ಟು 15,140 ಹೆಕ್ಟೇರ್ ಪ್ರದೇಶದಲ್ಲಿ ಅಡಿಕೆ ಬೆಳೆಗೆ ಎಲೆಚುಕ್ಕೆ ರೋಗ ಹರಡಿದೆ ಎಂದು ಗಣಿ ಭೂವಿಜ್ಞಾನ ತೋಟಗಾರಿಕೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಹೇಳಿದ್ದಾರೆ. ವಿಧಾನಸಭೆಯ ಪ್ರಶ್ನೋತ್ತರ ಕಲಾಪದಲ್ಲಿ ಸಾಗರ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರ ಪ್ರಶ್ನೆಗೆ ಉತ್ತರಿಸಿದ ಗಣಿ ಮತ್ತು ಭೂವಿಜ್ಞಾನ ತೋಟಗಾರಿಕೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಎಲೆಚುಕ್ಕೆ ರೋಗದ ನಿಯಂತ್ರಣ ಕಾರ್ಯಕ್ರಮದಡಿ ಸಮಗ್ರ ರೋಗ ಮತ್ತು ಕೀಟಗಳ ಮತ್ತು ಪೋಷಕಾಂಶಗಳ ನಿರ್ವಹಣೆಗಾಗಿ 5,292 ಫಲಾನುಭವಿಗಳಿಗೆ ಪ್ರತಿ ಹೆಕ್ಟೇರ್ಗೆ 1,500 ರೂಪಾಯಿಯಂತೆ 2 ಹೆಕ್ಟೇರ್ವರೆಗೆ ಒಟ್ಟು 80.85 ಲಕ್ಷ ರೂಪಾಯಿ ಸಹಾಯಧನ ನೀಡಲಾಗಿದೆ ಎಂದರು. ಪ್ರತಿಪಕ್ಷಗಳ ಸದಸ್ಯರ ಪ್ರತಿಭಟನೆ ಘೋಷಣೆಗಳ ನಡುವೆ ಗ್ರೇಟರ್ ಬೆಂಗಳೂರು ಅಭಿವೃದ್ದಿ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಕೃಷ್ಣ ಬೈರೇಗೌಡ ಅವರು 2026 ಸಾಲಿನ ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ ಸದನದಲ್ಲಿ ಮಂಡಿಸಿದರು. ವಿಧೇಯಕ ಮಂಡಿಸಿ ಮಾತನಾಡಿದ ಸಚಿವ ಕೃಷ್ಣ ಬೈರೇಗೌಡ, ಬೆಂಗಳೂರು ಮಹಾನಗರ ದಿನೇ ದಿನೇ ವೇಗವಾಗಿ ಬೆಳೆಯುತ್ತಿದೆ. ಆ ಹಿನ್ನೆಲೆಯಲ್ಲಿ ವಸತಿಗಾಗಿ ಅಪಾರ್ಟ್ಮೆಂಟ್ಗಳನ್ನು ಅವಲಂಬಿಸಿರುವವರ ಸಂಖ್ಯೆ ಹೆಚ್ಚುತ್ತದೆ. ಅಪಾರ್ಟ್ಮೆಂಟ್ ನಿವಾಸಿಗಳ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಒದಗಿಸುವುದು ಹಾಗೂ ಅಸೋಸಿಯೇಷನ್ ರಚಿಸಲು ಈ ಕಾಯಿದೆ ಅನುಕೂಲವಾಗುತ್ತದೆ. 1972 ಸೊಸೈಟಿ ಕಾಯಿದೆ ಮೂಲಕ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ನೋಂದಣಿ ಮಾಡಲಾಗುತ್ತಿತ್ತು. ಆದರೂ ಅದರಲ್ಲೂ ಹಲವಾರು ಸಮಸ್ಯೆಗಳು ಉದ್ಭವಿಸುತ್ತಿದ್ದವು. ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ಉದ್ದೇಶದಿಂದ ಈ ವಿಧೇಯಕ ಜಾರಿಗೆ ತರಲಾಗಿದೆ ಎಂದರು. ಅಪಾರ್ಟ್ಮೆಂಟ್ ಕಟ್ಟಡ ಹಳೆಯದಾಗಿ ಮರುನಿರ್ಮಾಣ ಮಾಡಲು 75% ನಿವಾಸಿಗಳು ಒಪ್ಪಿಗೆ ನೀಡಿದರೆ ಸಾಕು. ಇನ್ನು ಒಪ್ಪಿಗೆ ನೀಡದವರ ಮನೆಗಳಿಗೆ ಮೌಲ್ಯ ನಿಗದಿಪಡಿಸಿ ಅವುಗಳನ್ನು ಮಾರಾಟ ಮಾಡಲು ವಿಧೇಯಕ ಅವಕಾಶ ನೀಡುತ್ತದೆ ಎಂದು ಸಚಿವರು ಹೇಳಿದರು. 2026 ಸಾಲಿನ ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕಕ್ಕೆ ಸದನ ಧ್ವನಿಮತದ ಮೂಲಕ ಒಪ್ಪಿಗೆ ನೀಡಿತು. ಇದರ ಜೊತೆಗೆ ರಾಜ್ಯಾದ್ಯಂತ ಕಳೆದ 30-40 ವರ್ಷಗಳಿಂದ ಅನಧಿಕೃತ ಬಡಾವಣೆಗಳಲ್ಲಿ ನಿವೇಶನ ಹಾಗೂ ಮನೆಗಳನ್ನು ಹೊಂದಿ ಬಿ ಖಾತಾದಿಂದಾಗಿ ಸಂಕಷ್ಟದಲ್ಲಿದ್ದ ಲಕ್ಷಾಂತರ ಕುಟುಂಬಗಳಿಗೆ ರಾಜ್ಯ ಸರ್ಕಾರ ಶಾಶ್ವತ ಪರಿಹಾರ ನೀಡಿದ್ದು, ಅನಧಿಕೃತ ಬಡಾವಣೆಗಳಲ್ಲಿನ ಆಸ್ತಿಗಳಿಗೆ ಸಂಪೂರ್ಣ ಮಾಲೀಕತ್ವದ ಹಕ್ಕು ಕಲ್ಪಿಸಿ ಏಖಾತ ನೀಡುವ ಅತ್ಯಂತ ಮಹತ್ವದ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ 2026 ವಿಧಾನಸಭೆ ಅಂಗೀಕಾರ ನೀಡಿದೆ. ವಿಧಾನಸಭೆಯಲ್ಲಿ ವಿಧೇಯಕ ಮಂಡಿಸಿ ವಿವರಣೆ ನೀಡಿದ ಸಚಿವ ಕೃಷ್ಣ ಬೈರೇಗೌಡ, ರಾಜ್ಯದಲ್ಲಿ ಪ್ರತಿಯೊಬ್ಬ ಆಸ್ತಿ ಮಾಲೀಕನಿಗೂ ಸಂಪೂರ್ಣ ಆಸ್ತಿ ಭದ್ರತೆ ನೀಡುವುದು ಸರ್ಕಾರದ ಹಾಗೂ ಮುಖ್ಯಮಂತ್ರಿಗಳ ಭೂ ಗ್ಯಾರಂಟಿ ಸಂಕಲ್ಪವಾಗಿದೆ. ಅನಧಿಕೃತ ಬಡಾವಣೆಗಳ ಮೂಲಭೂತ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ನಗರ ಪಾಲಿಕೆಗಳ ಕಾಯ್ದೆಯ ಸೆಕ್ಷನ್ 284 ತಿದ್ದುಪಡಿ ತರಲಾಗುತ್ತಿದೆ ಎಂದು ತಿಳಿಸಿದರು. ಕಳೆದ 3-4 ದಶಕಗಳಿಂದ ರಾಜ್ಯಾದ್ಯಂತ ನಗರ ಭಾಗಗಳಲ್ಲಿ ಹಲವಾರು ಅನಧಿಕೃತ ಬಡಾವಣೆಗಳು ತಲೆ ಎತ್ತಿವೆ. ಅಕ್ರಮ ನಡೆಯುತ್ತಿದೆ ಎಂದು ತಿಳಿದೂ ಸಹ ಈ ಹಿಂದಿನ ಸರ್ಕಾರಗಳು ಅಕ್ರಮಗಳ ತಡೆಗೆ ಮುಂದಾಗಲಿಲ್ಲ. ಕಾನೂನು ಕಡೆಗಣಿಸಿ ಬಡಾವಣೆ ನಿರ್ಮಿಸಬಾರದು ಎಂಬ ಸಾಮಾನ್ಯ ಪ್ರಜ್ಞೆ ಬಡಾವಣೆ ನಿರ್ಮಾಣದಾರರಿಗೂ ಇಲ್ಲದ ಕಾರಣ ಇಂದು ಆಸ್ತಿ ಮಾಲೀಕರಿಗೆ 16 ತೊಂದರೆಗಳು ಎದುರಾಗಿವೆ ಎಂದು ವಿಷಾದಿಸಿದರು. ಈ ಹಿಂದೆ ಅಂತಹ ಆಸ್ತಿ ಮಾಲೀಕರಿಗೆ ಬಿ ಖಾತಾ ನೀಡಲಾಗುತ್ತಿತ್ತು. ಎ ಖಾತಾ ನೀಡಲು ಕಾನೂನಿನಲ್ಲಿ ಅವಕಾಶ ಇರಲಿಲ್ಲ. ಆದರೆ ಎ ಖಾತಾ ನೀಡಿದರೆ ಅವರ ಮಾಲೀಕತ್ವದ ಗ್ಯಾರಂಟಿಗೆ ತೂಕವಿರುತ್ತದೆ ಎಂಬ ಕಾರಣಕ್ಕಾಗಿ ಇದೀಗ ರಾಜ್ಯ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ ಎಂದು ಸಚಿವರು ತಿಳಿಸಿದರು. ಅನಧಿಕೃತ ಬಡಾವಣೆಗಳನ್ನು ನಿರ್ಮಿಸುವಾಗ ಬಿಡಲಾಗಿರುವ ರಸ್ತೆಗಳು ಈಗಲೂ ಮೂಲ ಜಮೀನು ಮಾಲೀಕರ ಹೆಸರಿನಲ್ಲೇ ಇವೆ. ಹೊಸ ತಿದ್ದುಪಡಿಯ ಪ್ರಕಾರ ಈ ರಸ್ತೆಗಳನ್ನು ಸ್ಥಳೀಯ ನಗರ ಪಾಲಿಕೆ ಅಥವಾ ಮುನ್ಸಿಪಾಲಿಟಿ ದಾಖಲೆಗಳಲ್ಲಿ ಸಾರ್ವಜನಿಕ ರಸ್ತೆ ಎಂದು ಅಧಿಕೃತವಾಗಿ ಘೋಷಿಸಲು ಕಾನೂನು ಅವಕಾಶ ಸಿಗಲಿದೆ ಎಂದು ಸಚಿವರು ಸದನಕ್ಕೆ ತಿಳಿಸಿದರು. ರಸ್ತೆಗಳು ಅಧಿಕೃತಗೊಳ್ಳುತ್ತಿದ್ದಂತೆ ಆ ಬಡಾವಣೆಗಳಲ್ಲಿರುವ ನಿವೇಶನ ಮತ್ತು ಮನೆಗಳಿಗೆ ನಿಯಮಾನುಸಾರ ಏಖಾತ ನೀಡಲಾಗುವುದು. ಇದರಿಂದ ಆಸ್ತಿಗೆ 100% ಮಾಲೀಕತ್ವ ದೊರೆಯಲಿದೆ ಎಂದರು. ಏಖಾತ ದೊರೆಯುವುದರಿಂದ ಆಸ್ತಿ ಮಾಲೀಕರಿಗೆ ಬ್ಯಾಂಕುಗಳಿಂದ ಸುಲಭವಾಗಿ ಗೃಹ ಅಥವಾ ಆಸ್ತಿ ಸಾಲ ಸಿಗಲಿದೆ. ಜೊತೆಗೆ ಕಟ್ಟಡ ನಕ್ಷೆ ಮಂಜೂರಾತಿ ಮತ್ತು ವಾಸಯೋಗ್ಯ ಪ್ರಮಾಣಪತ್ರ ಪಡೆಯಲು ಇದ್ದ ಅಡೆತಡೆ

ಸಮಸ್ಯೆಗಳು ನಿವಾರಣೆಯಾಗಲಿವೆ ಎಂದು ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು. ಈ ವ್ಯವಸ್ಥೆಯನ್ನು ಈಗಾಗಲೇ ಬೆಂಗಳೂರು ನಗರದಲ್ಲಿ ಯಶಸ್ವಿಯಾಗಿ ಜಾರಿಗೆ ತರಲಾಗಿದ್ದು, ಮುಖ್ಯಮಂತ್ರಿಗಳ ಸೂಚನೆಯಂತೆ ರಾಜ್ಯದ ಎಲ್ಲಾ ನಗರ ಪಾಲಿಕೆಗಳು, ಪುರಸಭೆಗಳು ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೂ ವಿಸ್ತರಿಸಲಾಗುತ್ತಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದರು. ಈ ವಿಧೇಯಕದ ಕುರಿತು ಮಾತನಾಡಿದ ಸಚಿವ ಕೃಷ್ಣ ಬೈರೇಗೌಡ, ರಾಜ್ಯಾದ್ಯಂತ ಈಗಾಗಲೇ ಲಕ್ಷಾಂತರ ಅನಧಿಕೃತ ಬಡಾವಣೆಗಳು ತಲೆಯೆತ್ತಿವೆ. ಈ ಬಡಾವಣೆಗಳಿಗೆ ಕಾನೂನುಬದ್ಧ ಮಾನ್ಯತೆ ನೀಡಿ ಅಲ್ಲಿನ ಲಕ್ಷಾಂತರ ಕುಟುಂಬಗಳಿಗೆ ಮಾಲೀಕತ್ವ ನೀಡಿ ಭೂ ಗ್ಯಾರಂಟಿ ನೀಡಲು ಈ ವಿಧೇಯಕ ಮಂಡಿಸಲಾಗಿದೆ ಎಂದರು. ಭವಿಷ್ಯದಲ್ಲಿ ಈ ರೀತಿಯ ಅನಧಿಕೃತ ಬಡಾವಣೆಗಳು ತಲೆಯೆತ್ತದಂತೆ ಮಾಡುವುದು ಈ ವಿಧೇಯಕದ ಉದ್ದೇಶವಾಗಿದೆ. ಈಗಾಗಲೇ ಅನಧಿಕೃತವಾಗಿ ನಿರ್ಮಾಣವಾದ ಬಡಾವಣೆಗಳ ನಿವಾಸಿಗಳಿಗೆ ಏಖಾತ ನೀಡಿ ಆ ಬಡಾವಣೆಯನ್ನು ಅಭಿವೃದ್ಧಿಪಡಿಸಿ ಕಾನೂನುಬದ್ಧ ಮಾನ್ಯತೆ ನೀಡುವುದು ಈ ವಿಧೇಯಕದ ಉದ್ದೇಶವಾಗಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು. 2026 ಸಾಲಿನ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕಕ್ಕೆ ಸದನ ಧ್ವನಿಮತದ ಮೂಲಕ ಒಪ್ಪಿಗೆ ನೀಡಿತು. ನಂತರ ಪೌರಾಡಳಿತ ಸಚಿವ ಎಚ್ಸಿ ಬಾಲಕೃಷ್ಣ ಅವರು 2026 ಸಾಲಿನ ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಿದರು. ವಿಧೇಯಕವನ್ನು ಮಂಡಿಸಿ ಮಾತನಾಡಿದ ಪೌರಾಡಳಿತ ಸಚಿವ ಎಚ್ಸಿ ಬಾಲಕೃಷ್ಣ, ಮುನ್ಸಿಪಾಲಿಟಿ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ನಿರ್ಮಾಣವಾದ ಬಡಾವಣೆಗಳ ರಸ್ತೆ ಮತ್ತು ಚರಂಡಿಗಳನ್ನು ಸರ್ಕಾರ ತನ್ನ ವಶಕ್ಕೆ ಪಡೆದು ಅಭಿವೃದ್ಧಿಪಡಿಸಲು ಈ ವಿಧೇಯಕ ಅವಕಾಶ ನೀಡುತ್ತದೆ. ಇದರಿಂದ ಈ ವಿಧೇಯಕಕ್ಕೆ ಸದನ ಒಪ್ಪಿಗೆ ನೀಡಬೇಕು ಎಂದು ಮನವಿ ಮಾಡಿದರು. 2026 ಸಾಲಿನ ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕಕ್ಕೆ ಸದನ ಧ್ವನಿಮತದಿಂದ ಒಪ್ಪಿಗೆ ನೀಡಿತು. ಬಿಜೆಪಿ ಸದಸ್ಯರ ಘೋಷಣೆಗಳ ನಡುವೆ ಸದನ 2026 ಸಾಲಿನ ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ, 2026 ಸಾಲಿನ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ ಹಾಗೂ 2026 ಸಾಲಿನ ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕಕ್ಕೆ ಧ್ವನಿಮತದಿಂದ ಒಪ್ಪಿಗೆ ನೀಡಿತು. ವಿಧೇಯಕಗಳ ಅಂಗೀಕಾರದ ನಂತರ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಅವರು ಸದನವನ್ನು ಸೋಮವಾರಕ್ಕೆ ಮುಂದೂಡಿದರು. ಈಗ ವಿಧಾನ ಪರಿಷತ್ ಕಲಾಪದ ಸಮೀಕ್ಷೆ. ಬರೆದವರು ಆರ್ಎಚ್ ಜಯಪ್ರಕಾಶ್. ನಿಗದಿತ ಅವಧಿಗಿಂತ ಒಂದು ಗಂಟೆ ತಡವಾಗಿ ಆರಂಭಗೊಂಡ ವಿಧಾನ ಪರಿಷತ್ ಕಲಾಪದಲ್ಲಿ ಮೊದಲಿಗೆ ಪ್ರಶ್ನೋತ್ತರವನ್ನು ಕೈಗೆತ್ತಿಕೊಳ್ಳಲು ಸಭಾಪತಿ ಸಲೀಂ ಅಹಮದ್ ಅವರು ಮುಂದಾದಾಗ ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ ನೀಡಬೇಕೆಂದು ಕಳೆದ 5 ದಿನಗಳಿಂದ ನಡೆಸುತ್ತಿದ್ದ ಪ್ರತಿಭಟನೆಯನ್ನು ಪ್ರತಿಪಕ್ಷ ಬಿಜೆಪಿ ಜೆಡಿಎಸ್ ಸದಸ್ಯರು ಮುಂದುವರಿಸಿದರು. ಸಭಾಪತಿ ಸಲೀಂ ಅಹಮದ್ ಅವರು ರಾಜ್ಯದ ಹಿತದೃಷ್ಟಿಯಿಂದ ಜ್ವಲಂತ ವಿಷಯಗಳ ಚರ್ಚೆ ನಡೆಸಲು ಪ್ರತಿಪಕ್ಷಗಳು ಪ್ರತಿಭಟನೆ ಹಿಂತೆಗೆದುಕೊಂಡು ಪ್ರಶ್ನೋತ್ತರ ಶೂನ್ಯ ವೇಳೆ ಸೇರಿದಂತೆ ಇನ್ನಿತರ ಕಾರ್ಯಕಲಾಪಗಳು ಸುಗಮವಾಗಿ ನಡೆಯಲು ಅವಕಾಶ ನೀಡಬೇಕು ಎಂದು ಮನವಿ ಮಾಡಿದರು. ಕಳೆದ 5 ದಿನಗಳಿಂದ ಪ್ರತಿಪಕ್ಷಗಳ ಪ್ರತಿಭಟನೆಯಿಂದ ಸುಗಮವಾಗಿ ಕಲಾಪವನ್ನು ನಡೆಸಲಾಗುತ್ತಿಲ್ಲ. ರಾಜ್ಯದಲ್ಲಿ ಬರ ಇನ್ನಿತರ ಹಲವು ಸಮಸ್ಯೆಗಳಿವೆ. ಅದರ ಬಗ್ಗೆ ಚರ್ಚೆಗೆ ಅವಕಾಶ ಕಲ್ಪಿಸಿಕೊಡುವಂತೆ ವಿನಂತಿಸಿದರು. ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ವಾಲ್ಮೀಕಿ ನಿಗಮದ ಹಣ ದುರ್ಬಳಕೆ ಆರೋಪ ಸಂಬಂಧ ನಾಗೇಂದ್ರ ರಾಜೀನಾಮೆ ನೀಡಿದ್ದರು. ಪ್ರಕರಣದಲ್ಲಿ ಜಾಮೀನು ದೊರೆತ ಮೇಲೂ ಏನೂ ಬದಲಾಗಿಲ್ಲ. ಹೀಗಾಗಿ ರಾಜೀನಾಮೆ ನೀಡುವವರೆಗೂ ಪ್ರತಿಭಟನೆ ಹಿಂಪಡೆಯುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಆರೋಗ್ಯ ಸಚಿವ ಯುಟಿ ಖಾದರ್, ಸಚಿವ ನಾಗೇಂದ್ರ ರಾಜೀನಾಮೆ ಆಗ್ರಹಕ್ಕೆ ಸಂಬಂಧಿಸಿದಂತೆ ಸದನದಲ್ಲಿ ಚರ್ಚೆ ಮಾಡಿ ಪ್ರತಿಭಟನೆ ಮಾಡುವುದು ಸರಿಯಲ್ಲ. ರಾಜ್ಯಪಾಲರು ಪ್ರಮಾಣ ವಚನ ಸ್ವೀಕಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದರ ಕುರಿತು ರಾಜ್ಯಪಾಲರನ್ನು ಪ್ರಶ್ನಿಸಬಹುದು ಎಂದರು. ಬಳಿಕವೂ ಪ್ರತಿಪಕ್ಷಗಳ ಸದಸ್ಯರು ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ಮುಂದುವರಿಸಿದರು. ಪ್ರತಿಪಕ್ಷಗಳ ಸದಸ್ಯರ ಪ್ರತಿಭಟನೆ ಹಾಗೂ ಘೋಷಣೆ ಗದ್ದಲಗಳ ನಡುವೆಯೇ ಸಭಾಪತಿ ಸಲೀಂ ಅಹಮದ್ ಅವರು ಪ್ರಶ್ನೋತ್ತರವನ್ನು ಕೈಗೆತ್ತಿಕೊಂಡರು. ಕಾಂಗ್ರೆಸ್ ಸದಸ್ಯ ಜಗದೇವ್ ಗುತ್ತೇದಾರ್ ಅವರ ಪ್ರಶ್ನೆಗೆ ಉತ್ತರ ನೀಡಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್, ಕಾಳಗಿ ತಾಲೂಕಿನ ವ್ಯಾಪ್ತಿಯಲ್ಲಿ 10 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮತ್ತು 3 ಸಮುದಾಯ ಆರೋಗ್ಯ ಕೇಂದ್ರಗಳು ಸ್ವಂತ ಕಟ್ಟಡಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಯಾವುದೇ ಕಟ್ಟಡಗಳ ಕೊರತೆ ಇರುವುದಿಲ್ಲ ಎಂದು ಹೇಳಿದರು. ಕಾಳಗಿ ಸಮುದಾಯ ಆರೋಗ್ಯ ಕೇಂದ್ರವನ್ನು 30 ಹಾಸಿಗೆಗಳಿಂದ 50 ಹಾಸಿಗೆಗಳಿಗೆ ಮೇಲ್ದರ್ಜೆಗೇರಿಸುವ ಕಾಮಗಾರಿಯ ಅಂದಾಜು ಮೊತ್ತ 6.45 ಕೋಟಿ ರೂಪಾಯಿಗಳಿಗೆ ಅನುಮೋದನೆಯಾಗಿದ್ದು ಕಾಮಗಾರಿಯು ಪ್ರಗತಿಯಲ್ಲಿದೆ ಎಂದರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವ ವೈದ್ಯರ ಹುದ್ದೆಗಳನ್ನು ಭರ್ತಿ ಮಾಡಲು ತುರ್ತು ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಸಚಿವರು ಉತ್ತರಿಸಿದರು. ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಸಣ್ಣ ನೀರಾವರಿ ಇಲಾಖಾ ವ್ಯಾಪ್ತಿಗೆ ಒಳಪಡುವ ಕೆರಗಿ ಸರ್ವೆ ಕಾರ್ಯ ಕೈಗೊಂಡು ಗಡಿ ಗುರುತಿಸುವ ಕಾರ್ಯವನ್ನು ಕೈಗೊಳ್ಳಲಾಗಿದ್ದು, ಸದರಿ ಕೆರೆಗಳಲ್ಲಿ ಒತ್ತುವರಿಯಾಗಿರುವ ಮತ್ತು ಒತ್ತುವರಿಯನ್ನು

0: ಉತ್ತರ ನೀಡಿದರು. ಕಳೆದ 3 ವರ್ಷಗಳಲ್ಲಿ 2 ಜಿಲ್ಲೆಗಳ ಕೆರೆಗಳನ್ನು ಅಭಿವೃದ್ಧಿಗೊಳಿಸಲಾಗಿದೆ. ಇದಲ್ಲದೆ ಜಲಸಂಪನ್ಮೂಲ ಇಲಾಖೆಯ ಕಾವೇರಿ ನೀರಾವರಿ ನಿಗಮದ ವತಿಯಿಂದ ನಿರ್ಮಿಸಲಾಗಿರುವ ಏತ ನೀರಾವರಿ ಯೋಜನೆಗಳ ಮೂಲಕ ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿಯಲ್ಲಿನ 9 ಕೆರೆಗಳಿಗೆ ನೀರು ತುಂಬಲಾಗುತ್ತಿದೆ ಎಂದರು. ಮೈಸೂರು ಜಿಲ್ಲೆಯಲ್ಲಿ ಒಟ್ಟು ಸಣ್ಣ ನೀರಾವರಿ ಇಲಾಖೆಯ 50 ಕೆರೆಗಳ ಪೈಕಿ 13 ಕೆರೆಗಳಿಗೆ ಏತ ನೀರಾವರಿ ಯೋಜನೆಗಳ ಮೂಲಕ ನೀರು ತುಂಬಿಸಲಾಗುತ್ತಿದ್ದು ಇನ್ನುಳಿದ 37 ಕೆರೆಗಳು ಮಳೆಯಾಶ್ರಿತ ಕೆರೆಗಳಾಗಿವೆ ಎಂದರು. ಚಾಮರಾಜನಗರ ಜಿಲ್ಲೆಯಲ್ಲಿ ಸಣ್ಣ ನೀರಾವರಿ ಇಲಾಖೆಯ ವ್ಯಾಪ್ತಿಯಲ್ಲಿ ಒಟ್ಟು 64 ಕೆರೆಗಳಿರುತ್ತವೆ. ಈ ಪೈಕಿ 19 ಕೆರೆಗಳಿಗೆ ಕಾವೇರಿ ನೀರಾವರಿ ನಿಗಮದ ವತಿಯಿಂದ ಕೈಗೊಂಡ ಏತ ನೀರಾವರಿ ಯೋಜನೆಗಳ ಮೂಲಕ ನೀರು ತುಂಬಿಸಲಾಗುತ್ತಿದೆ. ಇನ್ನುಳಿದ 45 ಕೆರೆಗಳು ಮಳೆಯಾಶ್ರಿತ ಕೆರೆಗಳಾಗಿರುತ್ತವೆ ಎಂದು ವಿವರ ನೀಡಿದರು. ಪ್ರಶ್ನೋತ್ತರ ಬಳಿಕ ಶೂನ್ಯ ವೇಳೆ ಕೈಗೆತ್ತಿಕೊಳ್ಳಲಾಯಿತು. ನಂತರ ಗಮನ ಸೆಳೆಯುವ ಸೂಚನೆ ವೇಳೆ ಸದಸ್ಯ ಬಿಎಸ್ ಶಿವಣ್ಣ ಅವರು ರಾಜ್ಯದಲ್ಲಿ ಬಿಪಿಎಲ್ ಕುಟುಂಬಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಲ್ಯಾಪ್ಟಾಪ್ ಒದಗಿಸಿ ಸರ್ಕಾರಿ ಕಾಲೇಜುಗಳಲ್ಲಿ ಡಿಜಿಟಲ್ ಸೌಲಭ್ಯ ಕಲ್ಪಿಸುವ ಕುರಿತು ಉನ್ನತ ಶಿಕ್ಷಣ ಸಚಿವ ಬಸವರಾಜ ರಾಯರೆಡ್ಡಿ ಅವರ ಗಮನ ಸೆಳೆದರು. ಬಳಿಕ ಕಾಂಗ್ರೆಸ್ ಸದಸ್ಯ ನಾಗರಾಜ್ ಯಾದವ್ ಅವರ ಯಾದವ ಗೊಲ್ಲ ಸಮುದಾಯದ ಸಮಗ್ರ ಅಭಿವೃದ್ಧಿಗಾಗಿ ಪ್ರತ್ಯೇಕ ಕರ್ನಾಟಕ ಯಾದವ ಗೊಲ್ಲ ಅಭಿವೃದ್ಧಿ ನಿಗಮ ಸ್ಥಾಪಿಸುವ ಕುರಿತು ಸದನದ ಗಮನ ಸೆಳೆದರು. ಯಾದವ ಗೊಲ್ಲ ಸಮುದಾಯದ ಸಾವಿರಾರು ಕುಟುಂಬಗಳು ಪಶುಸಂಗೋಪನೆ, ಹೈನುಗಾರಿಕೆ, ಕುರಿ ಮೇಕೆ ಸಾಗಾಣಿಕೆ, ಕೃಷಿ ಹಾಗೂ ಸಣ್ಣ ಉದ್ಯೋಗಗಳನ್ನು ಅವಲಂಬಿಸಿಕೊಂಡಿವೆ. ಆದರೆ ಆರ್ಥಿಕ ನೆರವು, ಕೌಶಲ್ಯಾಭಿವೃದ್ಧಿ, ಶಿಕ್ಷಣ, ಸ್ವಯಂ ಉದ್ಯೋಗ, ಮಾರುಕಟ್ಟೆ ಸಂಪರ್ಕ ಮತ್ತು ಆಧುನಿಕ ಪಶುಸಂಗೋಪನಾ ಸೌಲಭ್ಯಗಳ ಕೊರತೆಯಿಂದ ಸಮುದಾಯದ ಅನೇಕ ಕುಟುಂಬಗಳು ಇನ್ನೂ ಆರ್ಥಿಕವಾಗಿ ಹಿಂದುಳಿದಿರುವುದನ್ನು ಪ್ರಸ್ತಾಪಿಸಿದರು. ಈ ವೇಳೆ ಪ್ರತಿಪಕ್ಷಗಳ ಸದಸ್ಯರು ಪುನಃ ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಘೋಷಣೆಗಳನ್ನು ಮುಂದುವರಿಸಿದರು. ಪ್ರತಿಪಕ್ಷಗಳ ಗದ್ದಲದ ಮಧ್ಯೆ ವಿಧಾನಸಭೆಯಲ್ಲಿ ಅಂಗೀಕಾರಗೊಂಡ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ ಸೇರಿ 3 ವಿಧೇಯಕಗಳನ್ನು ಮೇಲ್ಮನೆಯಲ್ಲಿ ಅಂಗೀಕರಿಸಲಾಯಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕಲಾಪದಲ್ಲಿ ಪಾಲ್ಗೊಂಡು ಮಾತನಾಡಿ, ಪ್ರತಿಭಟನೆ ನಡೆಸುವುದು ಪ್ರತಿಪಕ್ಷಗಳ ಹಕ್ಕಾಗಿದ್ದರೂ ರಾಜೀನಾಮೆಗೆ ಆಗ್ರಹಿಸಿ ಘೋಷಣೆಗಳನ್ನು ಕೈಬಿಟ್ಟು ಸದನಕ್ಕೆ ನೋಟಿಸ್ ನೀಡಿ ಚರ್ಚೆ ನಡೆಸಿದಲ್ಲಿ ಉತ್ತರ ನೀಡಲಾಗುವುದು ಎಂದು ಹೇಳಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ, ಜಾಮೀನು ಪಡೆದು ಹೊರಗಿರುವ ಸಚಿವ ನಾಗೇಂದ್ರ ಕೂಡಲೇ ರಾಜೀನಾಮೆ ನೀಡಬೇಕು, ಇಲ್ಲವೇ ವಜಾಗೊಳಿಸಬೇಕು ಎಂದು ಆಗ್ರಹಿಸಿದರು. ಬಳಿಕ ಬಿಜೆಪಿ ಜೆಡಿಎಸ್ ಸದಸ್ಯರು ಪ್ರತಿಭಟನೆ ಮುಂದುವರಿಸಿದ್ದರಿಂದ ಕಲಾಪವನ್ನು ಸೋಮವಾರ ಬೆಳಿಗ್ಗೆ 11 ಗಂಟೆಗೆ ಮುಂದೂಡಲಾಯಿತು. ರಾಜ್ಯ ವಿಧಾನಮಂಡಲದ ಉಭಯ ಸದನಗಳ ಇಂದಿನ ಕಾರ್ಯಕಲಾಪದ ಸಮೀಕ್ಷೆ ಕೇಳಿದಿರಿ. ಪ್ರಧಾನ ಸಂಪಾದಕರು, ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಮೂಡಿಬಂತು.
1: ಆಕಾಶವಾಣಿ
2: ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ. ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃ ಬಾಂಧವರು, ಈಗ ಸಮಯ ಸರಿಯಾಗಿ 8 ಗಂಟೆ. ಈಗ ಮೂಡಿಬಲ್ಲದೆ ನಿಮ್ಮ ಕರೆ, ನಿಮಗೊಂದು ಗೀತೆ, ಕೋರಿಕೆ, ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ.

0: ನಿಮ್ಮ ಕರೆ ನಿಮಗೊಂದು ಗೀತೆ ಕೋರಿಕೆ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಶ್ರೋತೃ ಬಂಧವರಿಗೆಲ್ಲ ಸ್ವಾಗತ ಸುಸ್ವಾಗತ. ಶ್ರೋತೃ ಬಂಧವರೇ, ನಮ್ಮ ದೂರವಾಣಿ ಸಂಖ್ಯೆ 200312 ಅಥವಾ 295898 ಎಸ್ ಡಿ ಕೋಡ್ ಸಂಖ್ಯೆ 08532 ಬಳಸಿ ಕರೆ ಮಾಡಿ ನಿಮ್ಮ ನೆಚ್ಚಿನ ಗೀತೆಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಆಲಿಸಬಹುದು. ಬನ್ನಿ ಮೊದಲು ಕರೆ ಸ್ವೀಕರಿಸೋಣ. ಹಲೋ ಆಕಾಶವಾಣಿ.
1: ಹಲೋ ಸರ್, ನಮಸ್ತೆ.
0: ನಮಸ್ತೆ ನೋಡ್ರಿ, ಆರಾಮಿದ್ರಿ?
1: ಪರಮೇಶ್ವರ್ ಗುರುಗಳೇ, ಬಹಳ ದಿನ ಆಗಿತ್ತರಿಪ್ಪ ನಿಮ್ ಜೊತೆ
0: ಮಾತಾಡಿ. ಹೀರಣ್ಣವರೇ, ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತಮಗೆ ತಮ್ಮ ಕುಟುಂಬದವ್ರಿಗೆ.
1: ತುಂಬಾ ಧನ್ಯವಾದಗಳು ಗುರುಗಳೇ. ಹಾಗೇನೆ ನಮ್ಮ ರಾಯಚೂರು ಆಕಾಶವಾಣಿ ಕೇಳ್ತಾ ಇರುವಂತಹ ಸಮಸ್ತ ರಾಯಚೂರು ಆಕಾಶವಾಣಿ ಕೇಳಿದವರಿಗೂ

0: ಮತ್ತು ಎಲ್ಲ ನಮ್ಮ ರೇಡಿಯೋ ಆಕರ್ಷಣೆ ಅಭಿಮಾನಿಗಳಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್.
1: ಹೇಳ್ರಿ, ಯಾವ ಗೀತೆ ಪ್ರಸಾರ ಮಾಡೋಣ?
0: ನಮ್ಮಲ್ಲಿ ಕೂಡ ಪೂಜೆ ಮಾಡಿದ್ದಾರೆ ಸರ್, ಹಾಗಾಗಿ ಮನೆ ಎಲ್ಲ ಸದಸ್ಯರಿಗೂ ಕೂಡ ನಾನು ಶುಭವಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಲಕ್ಷ್ಮಿ ಎಲ್ಲರ ಮನೆಗೂ ಹೊಲ್ದ್ ಬರ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ.
1: ತುಂಬಾ ತುಂಬಾ ಧನ್ಯವಾದ ಈರಣ್ಣ ಅವರೇ.
0: ಮತ್ತೆ ಚಿತ್ರ ಬಂದ ಸರ್ ಇವತ್ತದು ಲಕ್ಷ್ಮಿ ಮಹಾಲಕ್ಷ್ಮಿ ಚಿತ್ರದಿಂದ, ಅದರಲ್ಲಿ ಬಾರಮ್ಮ ಅಂತ ಒಂದು ಹಾಡು ಬರುತ್ತೆ ನೋಡಿ.
1: ಇವತ್ತು ಬೆಳಗ್ಗೆ ಪ್ರಸಾರ ಮಾಡಿದ್ವಿ ಅಂತ ಅನ್ಸುತ್ತೆ.
0: ಅದೇ ಅದೇ ಮಾಡಿದ್ದಾರೆ ಸರ್, ಆದ್ರೆ ನಾನು ಈ ಸಂದರ್ಭದಲ್ಲಿ ಕೆಲ್ಸಕ್ಕೆ ಹೋಗಿದ್ದೆಲ್ಲ, ಇವಾಗ ಬಂದ್ವಿ ಮನೇಲಿ ಮಧ್ಯಾಹ್ನ ಕೂಡ ಪೂಜೆ ಮಾಡಿದ್ರು, ಬಂದು ಊಟ ಮಾಡ್ಕೊಂಡು ಹೋಗಿದ್ವಿ. ಮತ್ತೆ ಇವಾಗ ನೋಡಿದ್ನೆಲ್ಲ ಇನ್ನು ಕೂಡ ಅಲಂಕಾರ ಸ್ವಲ್ಪ ಸೇರಿ ಸರಿಸಿದ್ದಾರೆ, ಆದ್ರೆ ಲಕ್ಷ್ಮಮ್ಮ ಮನೆಯಲ್ಲಿ ಆಶೀರ್ವಾದ ಮಾಡ್ತಾ ಇದಾರೆ, ಹಾಗಾಗಿ ಮತ್ತೆ ಇನ್ನೊಂದ್ಸರಿ ಸಂಜೆ ಸಮಯದಲ್ಲಿ ಲಕ್ಷ್ಮಮ್ಮ ಕೇಳೋಣ ಅಂತ.
1: ತುಂಬಾ ಒಳ್ಳೆ ಗೀತೆ ಈರಣ್ಣವ್ರೆ.
0: ಹೌದು ಸರ್, ಹೌದು ನಿಜವಾಗ್ಲು. ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲ ನಮ್ಮ ರಾಯಚೂರು ಆಕರ್ಷಣೆ ಕೇಳೋರಿಗೂ ಸಹ ಒಳ್ಳೆದಾಗ್ಲಿ ಅಂತ ಇಷ್ಟಪಡ್ತೀನಿ. ಹಾಗೇನೆ ಈ ಒಂದು ಗೀತೆ ಸರ ನಮ್ಮ ರಾಯಚೂರು ಆಕಾಶವಾಣಿ ಯಾರು ಕೇಳ್ತಿದ್ರೆ ಅವರೆಲ್ಲರಿಗೂ, ಮತ್ತೆ ವಿಶೇಷವಾಗಿ ನಮ್ಮ ಒಂದು ರಾಯಚೂರು ಆಕಾಶವಾಣಿ ಬಾನುಲಿ ಬಳಗದ ಎಲ್ಲ ಸದಸ್ಯರು, ಆಮೇಲೆ ನಮ್ಮ ಮರ್ಚಟ್ಟಳದಲ್ಲಿರುವಂತ ಎಲ್ಲ ನಮ್ಮ ಸ್ನೇಹಿತರು, ರಾಯಚೂರು ಸ್ನೇಹಿತರು, ಮತ್ತು ನಮ್ಮ ಗಂಗಾವತಿ ಸ್ನೇಹಿತರು, ತಾವರಗಿರಿ ಪಟ್ಟಣದ ಸ್ನೇಹಿತರು, ತುಂಬಾ ಜನ ಇವತ್ತು ಹೋದ್ರೆ ತುಂಬಾ ಜನ ಇದ್ರೆ, ಒಟ್ಟಿನಲ್ಲಿ ನಮ್ಮ ಅಖಂಡ ರಾಯಚೂರು ಜಿಲ್ಲೆ ಎಲ್ಲ ಆಕಾಶವಾಣಿ ಕೇಳುವರಿಗೋಸ್ಕರ ಸರ್.
1: ಖಂಡಿತವಾಗಿಯೂ ಧನ್ಯವಾದ ಕರೆ ಮಾಡೋದಕ್ಕೆ. ನಮಸ್ತೆ, ಶುಭದಿನ
0: ಸರ್, ಶುಭರಾತ್ರಿ ಸರ್.
1: ಶುಭರಾತ್ರಿ, ನಮಸ್ತೆ.

0: ಹಲೋ
1: ಹಲೋ ನಮಸ್ತೆ.
0: ಹಲೋ ನಮಸ್ಕಾರ ರೀ ಸರ್.
1: ನಮಸ್ಕಾರ ರೀ ಗೌಡ್ರೆ.
0: ಹಾ ಗೌಡ್ರೆ ನಮಸ್ಕಾರ ರೀ. ಆರಾಮ ರೀ ಸರ್?
1: ಆರಾಮ್ ನೋಡ್ರಿ ಗೌಡ್ರೆ.
0: ನಾವು ಆರಾಮ್ ರೀ ಸರ್. ಮಳೆ ಅಲ್ರಿ?
1: ಹೌದ್ರಿ ಸರಿ, ಮಳೆ ಇಲ್ಲ ಏನಿಲ್ಲ.
0: ಮತ್ತೆ ಮಳೆ ಮ್ಯಾಕ್ ಹೋಯ್ತಿರಿ ಸರ್?
1: ಹೌದ್ರಿ, ಬಹಳ ಕಷ್ಟ ಐತಿ ಸರ್ ರೈತರಿಗೆ.
0: ಹೌದ್ರಿ, ಎಲ್ಲ ಹಚ್ಚಿ ಒಬ್ಬರು ರೈತರು 4-5 ಲಕ್ಷ ಖರ್ಚು ಮಾಡ್ಕೊಂಡ್ರಿ, ದೊಡ್ಡ ಖರ್ಚು ಅದ ಇದು ಸಚ್ಚು.
1: ಹೌದ್ರಿ, ಈ ಸರಿ ಬಹಳ ಕಷ್ಟ ಐತಿ ಬಿಡ್ರಿ ರೈತರದು. ಹೌದೌದ್ರಿ. ಹೇಳ್ರಿ ಗೌಡ್ರಿ, ಯಾವ ಗೀತೆ ಪ್ರಸಾರ
0: ಮಾಡೋಣ? ಪಲ್ಲವಿ ಹಾಕ್ಬೇಕು ನೋಡ್ರಿ ಸರ್.
1: ಪಲ್ಲವಿ ಚಿತ್ರದಿಂದ?
0: ದೇವರು ಹಾಕ್ಬಿಟ್ರಿ, ಎಲ್ಲ ಹಾಕ್ಬಿಟ್ರಿ ಸರ್ ಮುಂಜಾನೆ.
1: ಹೌದ್ರಿ, ಇವತ್ತೆಲ್ಲ ಗೀತೆ ಪ್ರಸಾರ ಮಾಡಿದೀವಿ.
0: ವರಲಕ್ಷ್ಮಿ ಎಲ್ಲ ನಾವು ಅವೇ ಕೇಳ್ಬೇಕನ್ನಿ, ಎಲ್ಲ ಹಾಕ್ಬಿಟ್ರಿ, ನಾವು ಕೇಳವ ಮುಂಜಾನೆ ಕೇಳ್ಬಿಟ್ಟಿದ್ದೆ.
1: ಹೌದೌದ್ರಿ, ಪಲ್ಲವಿ ಚಿತ್ರದ ಗೀತೆ ಲಭ್ಯ ಇಲ್ಲ ಗೌಡ್ರೆ?
0: ಇಲ್ರಿ ಸರ್, ಬಂಧನ ಹಾಕ್ರಿ ಸರ್, 100 ಒಂದು ನೆನಪು.
1: ಬಂಧನ ಚಿತ್ರದ್ದು?
0: ಹಾಕ್ರಿ ಸರ್.
1: ಖಂಡಿತವಾಗಿ ಪ್ರಸಾರ ಮಾಡ್ತೀವಿ ಅಂತ ಹೇಳ್ರಿ. ಯಾರಿಗೋಸ್ಕರ ಗೀತೆ?
0: ಭೀಮನಗೌಡ, ಸುರೇಶ್ ಬೆಣ್ಣಿ, ಗಿರಣ್ಣ ಗಂಗಾವತಿ, ಚಳಮರ ಸರ್, ಮಾಲಿಂಗರಾಯ, ಸೌಮ್ಯ ಟೇಲರ್, ವಿಜಯಲಕ್ಷ್ಮಿ ರಾಯಚೂರು, ಚಂದ್ರೇಗೌಡ, ನಾಗಪ್ಪ, ಭರರಬ್ಬಗೌಡ, ನಿಮ್ಮ ಸೊಳಗೆ ನೋಡ್ರಿ ಸರ್.
1: ತುಂಬಾ ಧನ್ಯವಾದ ಕರೆ ಮಾಡೋದಕ್ಕೆ ಗೌಡ್ರೆ. ನಿಮ್ಗೋಸ್ಕರ ಗೀತೆ ಪ್ರಸಾರ ಮಾಡ್ತಾ ಇದ್ದೀವಿ. ಧನ್ಯವಾದ. ನಮಸ್ತೆ.
0: ನಮಸ್ತೆ. ನಮಸ್ಕಾರ ಸರ್.

0: ಸ್ನೇಹಿತರೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠಸಿರಿಯಲ್ಲಿದ್ದ ಬಂಧನ ಸಿನಿಮಾದ ಗೀತೆಯನ್ನು ಕೇಳಿಬಂದ್ರಿ. ಸಂಗೀತ ಎಂ ರಂಗರಾವ್, ಗೀತ ರಚನೆ ಚಿ ಉದಯ ಶಂಕರ್ ಅವರದಾಗಿತ್ತು. ಬನ್ನಿ ಸ್ನೇಹಿತರೆ, ಮುಂದಿನ ಕರೆಯನ್ನು ಸ್ವೀಕರಿಸೋಣ. ಹಲೋ.
1: ಹಲೋ ಸರ್, ನಮಸ್ತೆ.
0: ನಮಸ್ತೆ.
1: ನಾ ಮುತ್ತಣ್ಣ ಚತುರ್ಗಾರ್, ಕೊಪ್ಪಳ ಜಿಲ್ಲಾ ಭಾಗಿನಾರ್ ಪಟ್ಟಣದಿಂದ ಸರ್.
0: ಮುಕ್ಕಣ್ಣ ಅವರು?
1: ಮುತ್ತಣ್ಣ. ಮುತ್ತಣ್ಣ.
0: ಮುತ್ತಣ್ಣ ಅವರು. ಹಾಂ ಸರಿ. ಮುತ್ತಣ್ಣ ಅವರು, ಯಾವ ಗೀತೆ ಪ್ರಸಾರ ಮಾಡೋಣ ಇವತ್ತಿನ ಕಾರ್ಯಕ್ರಮದಲ್ಲಿ?
1: ಸರ್, ಇವತ್ತು ನಮಗಾಗಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಭಾಗ್ಯದ ಲಕ್ಷ್ಮೀ ಭಾನುಮತಿ ಚಿತ್ರದಿಂದ ಏನು ಮಾಯವೋ ಈ ಗೀತೆ ಪ್ರದರ್ಶನ ಸರ್. ಇವತ್ತು

0: ಖಂಡಿತವಾಗಿ ಪ್ರಸಾರ ಮಾಡ್ತೀವಂತೆ.
1: ಓಕೆ ಸರ್.
0: ಭಾಗ್ಯದ ಲಕ್ಷ್ಮಿ ಯಾವುದು, ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂದ್ರಲ್ಲ,
1: ಅದೇ ಸರ್, ಡಾಕ್ಟರ್ ಲಕ್ಷ್ಮಣ ಅಭಿನಯ ಸರ್ ಅದು.
0: ಗೀತೆ ಯಾವ್ದು ಅಂದ್ರಲ್ಲ,
1: ಅದ್ರಲ್ಲ ಏನು ಮಾತವೋ ಗೆಲ್ಲುವ ಕುದುರೆ ಅಂತದ ಒಂದು ಗೀತೆ ಐತೆ ನೋಡ್ತಾರೆ.
0: ಹೌದ್ರಿ, ಒಳ್ಳೆ ಗೀತೆ ಅದು.
1: ನೋಡ್ತಾರೆ ಇದ್ರೆ ಪ್ರಸಾರ ಮಾಡ್ರಿ, ಇಲ್ಲಾಂದ್ರೆ ಬೇಡ ಅಂತ.
0: ಇದೇ ರೀ, ಇದೆ
1: ಸರ್.
0: ಹೇಳ್ರಿ ಯಾರಿಗೋಸ್ಕರ ಗೀತೆ?
1: ಏನಿಲ್ಲ ಬಿಡ್ರಿ ಸರ್, ನಮ್ಗೆ ಅದು ಗೀತೆ ಇವತ್ತು ಏನೋ ಕೇಳಬೇಕು ಅನಿಸ್ತದೆ ಸರ್. ಸಮಸ್ತ ಕೇಳುಗ ಬಳಗದವರಿಗೆ ನೋಡಿ ಸರ್, ಸಮಸ್ತ ಕೇಳುಗ ಬಳಗದವರಿಗೋಸ್ಕರ ಈ ಗೀತೆ ಸರ್.
0: ತುಂಬಾ ಧನ್ಯವಾದ ಕರೆ ಮಾಡೋದಕ್ಕೆ. ನಮಸ್ತೆ, ಶುಭ ದಿನ. ನಮಸ್ತೆ.
1: ಓಕೆ ಸರ್, ನಮಸ್ತೆ.
0: ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್ ಅವರ ಸ್ವರಗಳಲ್ಲಿ ಕೇಳೋಣ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಚಿತ್ರದ ಗೀತೆಯನ್ನು. ಸಂಗೀತಂ ಶ್ರೀನಿವಾಸ ರಾವ್ ಅವರ ಸಂಗೀತವಿದೆ, ಜೀವ ಉದಯಶಂಕರ್ ಅವರ ಗೀತ ರಚನೆ ಇದೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಶ್ರೋತೃ ಬಾಂಧವರ FM 102.1 ಮೆಗಾಹರ್ಟ್ಸ್ ಕನ್ನಡ ಟ್ಯೂನ್ ಮಾಡಿ ನಿಮ್ಮ ಕರೆ ನಿಮಗೊಂದು ಗೀತೆ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಗೀತೆಯನ್ನು ಆಲಿಸ್ತಾ ಇದ್ದಾರೆ. ಬನ್ನಿ ಸ್ನೇಹಿತರೆ, ಕಾರ್ಯಕ್ರಮದ ಮುಂದಿನ ಕರೆ ಸಿದ್ಧವಾಗಿದೆ. ಹಲೋ,
3: ನಮಸ್ತೆ ಸರ್.
2: ನಮಸ್ತೆ,
3: ಚಿತ್ರದುರ್ಗದಿಂದ ಸರ್ ರೂಪಾ ಪಾಂಡುರಂಗರಾವ್.
2: ರೂಪಾ ಮೇಡಮ್ ಅವರು?
3: ಹೌದು ಸರ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.
2: ಏನ್ರಿ ಮೇಡಮ್, ಜೋರು ಇದೆ ಹಬ್ಬ ಈ ಸಾರಿ? ಎವರೇಜ್ ಆಗಿದೆನ, ಡಲ್ ಆಗಿದೆನ, ಯಾವ ರೀತಿ ಆಗಿದೆ ಮೇಡಮ್?
3: ಅವರೇಜ್ ಆಗಿದೆ ಸರ್, ಡಲ್ ಆಗೇನಿಲ್ಲ.
2: ಅವರೇಜ್ ಆಗಿದೆನಾ ಮೇಡಮ್? ಸರಿ ಮೇಡಮ್, ಯಾವ ಗೀತೆ ಪ್ರಸಾರ ಮಾಡೋಣ ಇವತ್ತಿನ ಕಾರ್ಯಕ್ರಮದಲ್ಲಿ?
3: ಸರ್, ಇವತ್ತು ಹುಲಿ ಹೆಜ್ಜೆ ಫಿಲಂ ಅಲ್ಲಿ ಹೂವು ಮುಳ್ಳು ಜೋಡಿ ಅಂತ ಹಾಡಿದೆ ಅಲ್ಲ ಸರ್, ಈ ಹಾಡು ಬೇಕಾಗಿತ್ತು.
2: ಪ್ರಸಾರ ಮಾಡ್ತೀವಂತೆ?
3: ಹಾ ಸರ್, ಹೇಳಿ ಮೇಡಮ್. ಹಾಡು ಸರ್ ನನ್ನ ಮಗ ಶ್ರವಣ್ ಮತ್ತು ಎಲ್ಲಾ ಕೇಳುಗರಿಗಾಗಿ.
2: ತುಂಬಾ ಧನ್ಯವಾದ ಮೇಡಮ್. ಮತ್ತೊಮ್ಮೆ ತಮ್ಗೆ ಮತ್ತೆ ತಮ್ಮ ಕುಟುಂಬದವ್ರಿಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು.
3: ಧನ್ಯವಾದ.
2: ಧನ್ಯವಾದ. ನಮಸ್ತೆ. ವಿಷ್ಣುವರ್ಧನ್ ಅವರ ಕಂಠ ಸಿರಿಯಲ್ಲಿ ಮೂಡಿಬರದೆ ಹುಲಿ ಹೆಜ್ಜೆ ಸಿನಿಮಾದ ಗೀತೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

0: हेलो हेलो,
1: हाँ नमस्ते सर। मैं बैंगलोर से अजय सर, सुरेश पेंडे सर।
0: सुरेश पेण्णे और
1: ओके सर।
0: ಹೇಳ್ರಿ, ಯಾವಾಗೈತಿ ಪ್ರಸಾರ ಮಾಡೋಣ?
1: ಸರ್ ನಮ್ಮ ಸಂಸ್ಥೆ ಅಂತ ರಾಜಕುಮಾರ್ ಅಜಯ್
2: ಸರ್, ಓಲ್ಡ್ ಫಿಲಮ್ ಬ್ಲಾಕ್ ಅಂಡ್ ವೈಟ್
0: ನಮ್ಮ ಸಂಸಾರದ್ದು.
2: ಹ್ಞೂ ಸರ್, ಕುಮಾರ್ ಅಜಯ್ ಸರ್.
0: ಹೇಳ್ರಿ, ಯಾವ ಗೀತೆ ಅದರಲ್ಲಿ?
2: ಅದರಲ್ಲೇ ಟೈಟಲ್ ಸಾಂಗ್ ಇರಲಿ ಮೇಡಮ್ ಸರ್, ಕೆ ಬಿ ಶ್ರೀನಿವಾಸ್ ಎಚ್ ಸಿ ಬಿ ಪಿ ಸುಶೀಲ ಹಾಡ್ಯಾರ ಸರ್.
0: ಖಂಡಿತವಾಗಿ ಪ್ರಸಾರ ಮಾಡ್ತೀವಂತೆ.
2: ಓಕೆ ಸರ್,
0: ಧನ್ಯವಾದ ಕರೆ ಮಾಡೋದಕ್ಕೆ. ನಮಸ್ತೆ, ಶುಭ.
2: ನಮಸ್ತೆ ಸರ್.
0: ನಮಸ್ತೆ.

0: ತುಂಬ ಅರ್ಥಗರ್ಭಿತವಾಗಿರತಕ್ಕಂಥ ಗೀತೆಯನ್ನು ಕೇಳಿ ಬಂದ್ವಿ. ಬನ್ನಿ ಸ್ನೇಹಿತರೆ, ಮುಂದಿನ ಕರೆ ಸಿದ್ಧವಾಗಿದೆ. ಹಲೋ ಆಕಾಶವಾಣಿ.
1: ಹಲೋ, ನಮಸ್ತೆ ಸರ್.
0: ನಮಸ್ತೆ ಮೇಡಮ್.
1: ನಾನು ಪುತ್ತೂರಿನಿಂದ ಸರಸ್ವತಿ
0: ಮೇಡಮ್. ಹೇಳಿ ಮೇಡಮ್, ಯಾವ ಗೀತೆ ಪ್ರಸಾರ ಮಾಡೋಣ?
1: ನನಗೆ ಧನಲಕ್ಷ್ಮಿ ಚಿತ್ರದಿಂದ ಧನಲಕ್ಷ್ಮಿ ದಯ ತೋರ್ಬಾರಮ್ಮ ಅಂತ.
0: ಧನಲಕ್ಷ್ಮಿ ಚಿತ್ರದಿಂದ ಬಡವ ಕೊಪ್ಪ ಅಂತ ಇದೆ. ಬಡವನ ಕೊಪ್ಪ ಒಂದಿದೆ, ನಿಲ್ಲೆ ನೀನಲ್ಲೆ, ಈ ಎರಡು ಗೀತೆ ಎಲ್ಲ ಬೇದೆ ನೋಡಿ ಮೇಡಮ್.
1: ಅದಿಲ್ಲ ಸರ್.
0: ಇಲ್ಲ ಮೇಡಮ್.
1: ಇದು ಒಲವು ಮೂಡಿದಾಗ ಅಂತ ಸರ್.
0: ಒಲವು ಮೂಡಿದಾಗ ಯಾವ ಗೀತೆ ಅದರಲ್ಲಿ?
1: ಆದಿಲಕ್ಷ್ಮಿ ಗಜಲಕ್ಷ್ಮಿ ಅಂತ.
0: ಹಾ, ಆಗೈತೆ ಆಗೈತೆ, ಎಲ್ಲ ಬೇದೆ ಮೇಡಮ್. ಧನ್ಯವಾದ.
1: ವರಲಕ್ಷ್ಮಿ ಹಬ್ಬದ ಶುಭಾಶಯ ಸರ್.
0: ತಮಗೂ ತಮ್ಮ ಕುಟುಂಬದವ್ರಿಗೆಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯ.
1: ಕುಟುಂಬದವರಿಗೆ, ನಿಮ್ಮ ಮನೆಯವರಿಗೆ, ಎಲ್ಲರಿಗೂ
0: ತುಂಬಾ ತುಂಬಾ ಧನ್ಯವಾದ ಮೇಡಮ್. ಹೇಳ್ರಿ ಮೇಡಮ್, ಯಾರ ಗೀತೆ, ಯಾರಿಗೋಸ್ಕರ ಗೀತೆ?
1: ಹಾಡಂದ್ರೆ ನಿಮಗೂ, ನಮ್ಮ ಊರಿನವರಿಗೂ, ಎಲ್ಲ ಸಮಸ್ತ ಕೇಳುವವರಿಗೆ ಸರ್, ಸಮಸ್ತ ಸಿಬ್ಬಂದಿಯವರಿಗೆ ಸರ್.
0: ತುಂಬಾ ಧನ್ಯವಾದ ಮೇಡಮ್. ನಮಸ್ತೆ, ಶುಭ ದಿನ.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಗೆ ಸಿಕ್ಕುದೇ ಪುಣ್ಯ ಸರ್. ಸಂಡೇ ಮಾಡ್ತೇವೆ, ಸಿಕ್ಕುದೇ ಇಲ್ಲ, ನಾವು ಆ್ಯಪ್ನಲ್ಲಿ ಕೇಳಿದಲ್ಲ ಸರ್.
0: ಹೌದೌದೌದ್ರಿ ಮೇಡಮ್.
1: ಹಾಗೆ
0: ಧನ್ಯವಾದ ಮೇಡಮ್. ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ತೆ, ಶುಭ ದಿನ. ಸ್ನೇಹಿತರೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠ ಸಿರಿಯಲ್ಲಿ ಮೂಡಿಬಲ್ಲದೆ ಒಲವು ಮೂಡಿದಾಗ ಸಿನಿಮಾದ ಗೀತೆ, ಸಂಗೀತ ರಾಜನ್ ನಾಗೇಂದ್ರ, ಗೀತ ರಚನೆ ಚೀವುದ ಶಂಕರ್ ಅವರದು.

0: ಹಲೋ, ನಮಸ್ತೆ.
1: ನಮಸ್ತೆ ಸರ್.
0: ನಮಸ್ತೆ
1: ಸರ್.
0: ಕಾರ್ಯಕ್ರಮಕ್ಕೆ ಸ್ವಾಗತ.
1: ಹಂಪ ಸ್ವಾಗತ ಸರ್. ಹಗರಿ ಬೊಮ್ಮಡಿ ತಾಲೂಕು ಹಂಪ ಸಾಗರ ಸುಭಾನ್ ಕೋರಿ ಸರ್.
0: ಸುಭಾನ್ ಕೋರಿ ಅವರು.
1: ಹಾಂ ಸರ್,
0: ಹೇಳ್ರಿ, ಯಾವ ರೀತಿ ಪ್ರಸಾರ ಮಾಡೋಣ
1: ಸರ್? ಕನ್ಯಾರತ್ನ ಸರ್ ಚಿತ್ರದ ಹೆಸರು.
0: ಹಾಂ,
1: ಅದರಲ್ಲಿ ವೀಸು ವೀಸು ವಾಲಿ ಅಂತ ಇದೆ ನೋಡಿ ಸರ್.
0: ಖಂಡಿತವಾಗಿ ಪ್ರಸಾರ ಮಾಡ್ತೀವಂತೆ.
1: ಇವತ್ತು ನಮ್ಮ ಹಿರಿಯ ನಟಿ ಸಾಹುಕಾರ ಜಾನಕಿ ತೀರ್ಕೊಂಡಿದ್ದಾರೆ ಸರ್, ಅವರ ಅಭಿನಯ ಇದರಲ್ಲಿ ಈ ಹಾಡಿನಲ್ಲಿದೆ.
0: ತುಂಬಾ ತುಂಬಾ ತುಂಬಾ ಒಳ್ಳೆ ಗೀತೆ ರೀ, ತುಂಬಾ ಒಳ್ಳೆ ಗೀತೆ. ಧನ್ಯವಾದ ಸುಭಾನ್ ಕೋರಿ ಅವರೇ.
1: ಧನ್ಯವಾದಗಳು.
0: ಯಾರಿಗೋಸ್ಕರ ಗೀತೆ ಪ್ರಸಾರ
2: ಮಾಡೋಣ?
0: ಎಲ್ಲ ಶ್ರೋತೃ ಬಾಂಧವರಿಗೋಸ್ಕರ ಅಂತ ಹೇಳ್ತಾ ಇದ್ರು ಅಂತ ಅನ್ಸುತ್ತೆ. ಬನ್ನಿ, ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿಯುಗಳ ಸ್ವರಗಳಲ್ಲಿ ಕೇಳಿ ಬರೋಣ ಕನ್ಯಾರತ್ನ ಸಿನಿಮಾದ ಗೀತೆಯನ್ನು. ಸಂಗೀತ ಜಿ ಕೆ ವೆಂಕಟೇಶ್, ಗೀತ ರಚನೆ ಕೆ ಪ್ರಭಾಕರ್ ಶಾಸ್ತ್ರಿ ಅವರದು.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಶ್ರೋತೃ ಬಂಧುವರೇ, ಸಮಯ ಆಗುತ್ತಿರದೆ 8:45. ಇನ್ನು ಮುಂದೆ ಸಮಾಚಾರ ಸಂಧ್ಯಾ, ನಂತರ 9:00 ಇಂಗ್ಲಿಷ್ನಲ್ಲಿ ವಾರ್ತೆಗಳು ಮೂಡಿಬರಲಿವೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿಯೇ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ವೆಂಕಟೇಶ್ ಗೋಡ್ಕಿಂಡಿ ಅವರ ಕಂಠ ಸಿರಿಯಲ್ಲಿ ಮೂಡಿಬರದೆ ಜಿ ವಿ ಕುಲಕರ್ಣಿ ಅವರ ರಚನೆಯನ್ನು

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಶ್ರೋತೃ ಬಂದವರೇ, ಕೇಳೋಣ ಗಿರಿಜಾ ದೇವಿ ಅವರ ಗಾಯನದ ಧ್ವನಿ ಮುದ್ರಿಕೆಯನ್ನು.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಎಫ್ಎಂ ಕಂಪನಾಗ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃ ಬಂಧವರಿಗೆ ಸಮಯ ಸರಿಯಾಗಿ 10:30. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ವಿನೋದ್ ರಾಥೋಡ್ ಅವರ ಕಂಠಶ್ರೀಯಲ್ಲಿ ಲಗೀರ ಹೋ ಮುನ್ನಾ ಬಾಯಿ ಚಿತ್ರದ ಗೀತೆಯನ್ನು. ಸಂಗೀತ ಶಾಂತನು ಮೊಯ್ತ್ರ, ಗೀತರಚನೆ ಸ್ವಾನಂದ್ ಕಿರ್ಕಿರೆ ಅವರದು.

ರಾಣಿ ಮಲಿಕ್ ಅವರ ಗೀತ ರಚನೆಯಲ್ಲಿ ಅನು ಮಲಿಕ್ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಲಿದೆ ಮೈ ಕಿಲಾಡಿ ತೂ ಅನಾಡಿ ಸಿನಿಮಾದ ಗೀತೆ. ಹಾಡಿದ್ದಾರೆ ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್.

ಆನಂದ್ ಬಕ್ಷಿಯವರ ಗೀತ ರಚನೆಯಲ್ಲಿ ಆರ್ ಡಿ ಬರ್ಮನ್ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬರಲಿದೆ ಲವ್ ಸ್ಟೋರಿ ಸಿನಿಮಾದ ಗೀತೆ. ಹಾಡಿದ್ದಾರೆ ಲತಾ ಮಂಗೇಶ್ಕರ್ ಮತ್ತು ಅಮಿತ್ ಕುಮಾರ್.

ಶ್ರೋತೃ ಬಂಧವರೀಗ ಮೂಡಿಬಲದೆ ರಾಹತ್ ಇಂದೋರಿ ಅವರ ಗೀತ ರಚನೆಯಲ್ಲಿ ಅನು ಮಲ್ಲಿಕ್ ಅವರ ಸಂಗೀತ ನಿರ್ದೇಶನದಲ್ಲಿರುವ ಕರೀಬ್ ಸಿನಿಮಾದ ಗೀತೆ. ಹಾಡಿದ್ದಾರೆ ಕುಮಾರ್ ಸಾನು ಹಾಗೂ ಸಂಜೀವನಿ.

ಶ್ರೋತೃಮಾನವರೇ, ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಆಯ್ದುಕೊಂಡಿದ್ದೇವೆ. ಕುಮಾರ್ ಸಾನು ಹಾಗೂ ಅಲ್ಕ ಯಾಜ್ಞಿಕ್ ಯುವಗಳ ಸ್ವರಗಳಲ್ಲಿರುವ ಎಸ್ ಬಾಸ್ ಚಿತ್ರದಿಂದ ಜಾವೇದ್ ಅಖ್ತರ್ ಅವರ ಗೀತರಚನೆಗೆ ರಾಗ ಸಂಯೋಜಿಸಿದ್ದಾರೆ ಜತಿನ್ ಲಲಿತ್.

ಶ್ರೋತೃ ಬಂಧುವರೇ, ಕಾರ್ಯಕ್ರಮದ ಕೊನೆಯಲ್ಲಿ ಮೂಡಿಬಲ್ಲದೆ ಅಲ್ಕಾ ಯಾಜ್ಞಿಕ್ ಮತ್ತು ವಿನೋದ್ ರಾಥೋಡ್ ಅವರ ಸ್ವರಗಳಲ್ಲಿರುವ ದೀವಾನ ಚಿತ್ರದ ಗೀತೆ, ಸಂಗೀತ ನದೀಮ್ ಶ್ರವಣ್, ಸಾಹಿತ್ಯ ಸಮೀರ್ ಅವರದು.

0: domestic manufacturing capabilities. Addressing media in New Delhi, Mr. Vaishnav said the MPMS has two target segments, including incentivizing mobile phone manufacturing and supporting Indian mobile phone brands. Health and Family Welfare Minister J.P. Nadda today reviewed the prevailing situation and preparedness for H1N1 influenza in the country, with particular focus on the national capital. The ministry informed that Mr. Nadda emphasized the need for continued vigilance, robust surveillance and proactive preparedness, with close monitoring of influenza trends. He also emphasized public awareness and preventive health practices, including respiratory hygiene and hand hygiene, and advised individuals with persistent or severe respiratory symptoms, breathing difficulty or other warning signs to seek medical advice promptly. Vice President C.P. Radhakrishnan has highlighted the importance of preserving India's cultural roots, noting that culture is a strong bond that unites the country. Addressing the Antar Hriday Connect Malha 2026 event in New Delhi, the Vice President called upon the youth, particularly the Gen Z, to contribute towards reforming and strengthening the system with patience and responsibility. In women's hockey, the Indian women's team is taking on the Netherlands in their opening match of the second pool phase of the AFIH World Cup in Amstelveen, the Netherlands, today. The match is underway. Under the new format, the top two teams from Pool E will qualify for the semi-finals. India trail Netherlands 0-1 at half-time. And that is the end of this news bulletin.
1: Akashavani Raichuru FM Kendra. ಕೆಳಗರೆ ನಮ್ಮ ನಿಲಯದಿಂದ ನಾಳೆ ಮೂಡಿಬರಲಿರುವ ಕೆಲವು ಕಾರ್ಯಕ್ರಮಗಳು ಹೀಗಿವೆ. ಬೆಳಗ್ಗೆ 6 ಗಂಟೆಗೆ ಕಾರ್ಯಕ್ರಮ ವಿವರಣೆ, 6:10 ವಂದನ, 6:35 ದೇಶಭಕ್ತಿ ಗೀತೆ, ವೆಂಕಟರಾಜ್ ಪುಣ್ಯಂ ಭಟ್ಟಯ್ಯ ಅವರ ರಚನೆಯನ್ನು ಆಲಿಸುವಿರಿ ವೃಂದಗಾನದಲ್ಲಿ. 6:40 ಜನಪದ ಗೀತೆಗಳು, 7:15 ಭಾವಗೀತೆಗಳ ಕಾರ್ಯಕ್ರಮ, 7:45 ಹಾಗೂ 9:30 ಚಿತ್ರಗೀತೆಗಳು, 8:35 ರಾಯಚೂರು ಜಿಲ್ಲೆಯ ಪುರಾತನ ದೇವಸ್ಥಾನಗಳ ಪರಿಚಯಾತ್ಮಕ ವಿಶೇಷ ಕಾರ್ಯಕ್ರಮ ಗುಡಿಯ ಬೆರಗು ಮೂಡಿಬರಲಿದೆ. ಪ್ರಸ್ತುತಿ ತಿಮ್ಮಪ್ಪ ಗಂಜಳಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 9:05 ವಚನ ಗಾಯನ, 12:35 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮದಲ್ಲಿ ಕಿವುಡತನಕ್ಕೆ ಕಾರಣ ಮತ್ತು ಪರಿಹಾರ ಕುರಿತು ರಾಯಚೂರಿನ ರಿಮ್ಸ್ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಇಎನ್ಟಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವೆಂಕಟೇಶ್ ಯು ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ. ಸಂಜೆ 5:00 ಅಂತ್ಯಾಕ್ಷರಿ, 5:30 ಯುವವಾಣಿಯಲ್ಲಿ ಪ್ರಚಲಿತ ವಿದ್ಯಮಾನಗಳ ಪಕ್ಷಿ ನೋಟ, ಕರೆಂಟ್ ಅಫೇರ್ಸ್, ಪ್ರಸ್ತುತಿ ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6:15 ಗೋದೋಳಿಯಲ್ಲಿ ರಾಯಚೂರಿನ ಸರ್ಕಾರಿ ಬಾಲಕಿಯರ ಬಾಲಮಂದಿರದ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ, ಪ್ರಸ್ತುತಿ ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಇನ್ನು 8:00 ಕನ್ನಡ ಚಿತ್ರಗೀತೆಗಳು, 8:00 ಹಾಗೂ 10:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. 8:30 ಜನಪದ ಸಂಗೀತದಲ್ಲಿ ರಾಮಸಮುದ್ರದ ಪುಟ್ಟ ಮಲ್ಲೇಶ್ಗೌಡ ಮತ್ತು ಸಂಗಡಿಗರಿಂದ ಗೊರವರ ಪದಗಳಿವೆ. 10:00 ಕರ್ನಾಟಕ ಶಾಸ್ತ್ರೀಯ ವಾದ್ಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಎಸ್ ಗೋಪಾಲಕೃಷ್ಣನ್ ಅವರ ವಯಲಿನ್ ವಾದನದ ಧ್ವನಿ ಮುದ್ರಿಕೆ ಇದೆ. ಇದುವರೆಗೆ ನಮ್ಮ ನಿಲಯದಿಂದ ನಾಳೆ ಮೂಡಿಬರಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11:45. ಇಲ್ಲಿಗೆ ಈ ದಿನದ ಪ್ರಸಾರ ಕಾರ್ಯ ಮುಕ್ತಾಯವಾಗುವುದು. ನಿಲಯದ ನಾಳೆ ಪ್ರಸಾರ ಕಾರ್ಯ ಎಂದಿನಂತೆ 5:53 ಆರಂಭವಾಗುವುದು. ಪರಮೇಶ್ವರಿಗೆ ಅನುಮತಿ ಕೊಡಿ. ಶುಭರಾತ್ರಿ. ಜೈ ಹಿಂದ್.